ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ. ಮುತ್ತಯ್ಯ ಭಾಗವತರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತ ಕೃತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಸರಣಿ ಕೇಳಿದಿರಿ. ನಿರ್ದೇಶನ ಬೆಳಕವಾಡಿ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್. ಸಹಕಾರ ಬಿ ಗೀತಾ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎನ್ ಪದ್ಮ. ಧ್ವನಿಗಳು ಗೀತಾ ರಮಾನಂದ್ ಹಾಗೂ ಎಆರ್ ಗೋಪಾಲ ನಾಯಕ್. ಹಾಡಿದವರು ಬಿಆರ್ ಗೀತಾ, ಶುಭಾರಾಮಸ್ವಾಮಿ, ತ್ರಿವೇಣಿ ಸರಳಾಯ ಹಾಗೂ ಕವಿತಾ ಸರಳಾಯ. ವೀಣೆ ರಾಧಿಕಾ ಭಾಸ್ಕರ್, ಮಂಜುಳಾ ಸುರೇಂದ್ರ. ವಯೊಲಿನ್ ಸಿ ಚಂದ್ರಶೇಖರ್, ಟಿಎಸ್ ಕೃಷ್ಣಮೂರ್ತಿ. ಕೊಳಲು ಎಪಿ ಸರ್ವೋತ್ತಮ್, ಎಲ್ವಿ ಮುಕುಂದ್. ಮೃದಂಗ ಎಂಎ ಕೃಷ್ಣಮೂರ್ತಿ, ಸಿ ಚೆಲುವರಾಜ್. ಘಟ ಎಂಎನ್ ನಾರಾಯಣಮೂರ್ತಿ. ಖಂಜರಿ ಎಎಸ್ಎನ್ ಸ್ವಾಮಿ. ಧ್ವನಿ ಮುದ್ರಣ ಎಚ್ಎಸ್ ರಮೇಶ್. ಸಂಕಲನ ವಿಶ್ವನಾಥ ನಾಕೋಡ್. ಧ್ವನಿ ಸಹಕಾರ ಆರ್ ಚಂದ್ರಿಕಾ. ನಿರ್ಮಾಣ ಗೀತಾ ರಮಾನಂದ್. ಮತ್ತೆ ಮುಂದಿನ ವಾರ ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ.

ಶುಭೋದಯ ಕೇಳುಗರೆ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 22ನೇ ದಿನ, ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳು 13ನೇ ತಾರೀಖು ಭಾನುವಾರ. ಈಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 6:50 ರೈತರಿಗೆ ಸಲಹೆ. ಈ ಬೆಳಿಗ್ಗೆ 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಿಗ್ಗೆ 9:05 ಹಾಗೂ ಸಂಜೆ 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:35 ಗಾನಗಂಗೆ, 10:30 ಸುನೀರೆಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ಮಾಣ ಆಶಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು, ಈ ಕುರಿತು ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಮಧ್ಯಾಹ್ನ 1:20 ಚಿತ್ರಗೀತೆ. 2:40 ಬಾಳ ಬೆಳಕು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಮಧ್ಯಾಹ್ನ 3:00 ಗುಲ್ಮೋಹರ್. ಸಂಜೆ 5:30 ಗೆರ್ಮೆಟ್ ಕನ್ನಡ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಸಂಜೆ 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿ ರಂಗದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಳ್ಳಿದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಕ್ಕಿ ಪದ. ಕೇಳುವರೆ ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ವುಮೆನ್ಸ್ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಜೆ 7:30 7:34 7:45 ಹಾಗೂ 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಎಆರ್ ಆಪ್ನಲ್ಲಿ 7:45 ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎನ್ ಶೈಲ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 9:15 ಎಚ್ಆರ್ಕೆ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 9:30 ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು ಸುಮಿತ್ ಸಿಂಗ್ ಪದಂ ಅವರಿಂದ ಸಿತಾರ್ ವಾದನ ಪ್ರಸಾರವಾಗುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಜಲಂಧರ್ ಕೇಂದ್ರದ ಕೊಡುಗೆ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ.

ಇದುವರೆಗೆ ಇನ್ನೆಸ್ ರಮ್ಯಾ ಅವರು ಹಾಡಿರುವ ಭಕ್ತಿ ರಚನೆಗಳನ್ನು ಕೇಳುತ್ತಿದ್ದೀರಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಜಗನ್ನಾಥದಾಸರ ದೇವರ ನಾಮ ವೃಂದಗಾನದಲ್ಲಿ ಶರಣು ಶಂಕರ ಭೂಷಣಾದ್ರಿಗೆ ಶರಣು ಅಭಯ ಚಲನಿಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದ್ರೆ ಯಾವುದು ಆಧುನಿಕ, ಆಧುನಿಕರು ಅಂದ್ರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
0: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕನ್ನಡ ರತ್ನ ಭಂಡಾರ. ಆಹಾ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ, ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ

0: ದಾರಿ ಏನು ಅಂತ ಅವಲೋಕಿಸುತ್ತಾ ಹಮನಾಯಕ್ ಅವರು ಹೇಳಿದ ಮಾತುಗಳು.
1: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೆ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನ ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲಿಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ ಒಂದು ಎರಡು ಮೂರು ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೇ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಆ್ಯಂಡ್ ವೀರಶೈವಿಸಂ ಅಂತ ಅವರ ಥೀಸಿಸ್ಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಆದರೂ ಕೂಡ ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿ ರೇಖೆಯನ್ನಾಗಿ ಇಟ್ಕೊಳ್ಬೋದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು, ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಗಿಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು PhDಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆ ಅಂದರೆ ಅಲ್ಲಿಂದ ಈ PhDಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು PhD ಅಂತ ಯಾಕೆ ಹೇಳ್ತೀವಿ, ಡಿಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಡಿಲಿಟ್ ಅನ್ನೋದಕ್ಕೆ PhD ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸದಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿಯವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ PhD ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು PhD ಅಂತಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ PhD ಇತ್ತೀಚಿನ ವರ್ಷಗಳಲ್ಲಂತೂ ತುಂಬ ಹೆಚ್ಚಾಗಿವೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಮನಾಯಕ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:40. ಈಗ ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ ಪ್ರಾರಂಭದಲ್ಲಿದೆ. ಗಣೇಶ್ ಕುತ್ಯಾಡಿ ವಿರಚಿತ ದೇಶಭಕ್ತಿ ಗೀತೆ ಹಿಮಮಣಿ ಮಕುಟ ವಿರಾಜಿತೆ ಪೂಜಿತೆ.

0: ಆಕಾಶವಾಣಿ ಬೆಂಗಳೂರು. ಈಗ ರೈತರಿಗೆ ಸಲಹೆ.
1: ನೀರಾವರಿ ಭತ್ತದ ಬೇಸಾಯ. ಭತ್ತ ಪ್ರಮುಖವಾದ ಆಹಾರ ಬೆಳೆಯಾಗಿದ್ದು, ಭತ್ತದ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದಿಂದ ಅನಿಯಂತ್ರಿತ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯಾಗುತ್ತಿದ್ದು, ಇದರಿಂದ ಮಣ್ಣು, ನೀರು, ವಾತಾವರಣ ಹಾಗೂ ಆಹಾರ ಕಲುಷಿತಗೊಳ್ಳುತ್ತಿದೆ. ಭತ್ತದಲ್ಲಿ ಕ್ರಿಮಿನಾಶಕಗಳ ಉಳಿಕೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಸಾವಯವ ಭತ್ತದ ಉತ್ಪಾದನೆ ಅವಶ್ಯಕತೆ ಹೆಚ್ಚಿದ್ದು, ಸಂಶೋಧನೆಯಿಂದ ಸಾವಯವ ಭತ್ತದ ಬೇಸಾಯ ಕ್ರಮ ಅಭಿವೃದ್ಧಿಪಡಿಸಲಾಗುತ್ತದೆ. ಮುಂಗಾರು ನೀರಿನಲ್ಲಿ ತಳಿ ಜಯ, ಮಳೆಯಾಶ್ರಿತ ಮತ್ತು ನೀರಾವರಿ ಮಧ್ಯಮವಾರಿ ಭೂಮಿಗೆ ಬಳಸಬಹುದಾಗಿದೆ. ಇದು 140-150 ದಿನ. ರಾಶಿ ಭತ್ತ 125-130 ದಿನಗಳಲ್ಲಿ ಬರ್ತದೆ. ತಳಿಯ ಹೆಸರು ಸಿರಿ 1253 140-150 ದಿನದಲ್ಲಿ ಕಟಾವಿಗೆ ಬರ್ತದೆ. ಜ್ಯೋತಿ ವಲಯ 10 ಬೆಳೆಯಲಾಗ್ತದೆ. ಇದು 100-105 ದಿನದಲ್ಲಿ ಬರ್ತದೆ. ಬೇಸಿಗೆಯಲ್ಲಿ IR 64, ES 18, ತೆಲ್ಲಹಂಸ, ಎರೆಮಲ್ಲೇಲು, GGV 05-01 ಈ ತಳಿಗಳು 120-135 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗಾದರೆ ಬೀಜ 25 ಕಿಲೋಗ್ರಾಂ ಪ್ರತಿ ಎಕರೆಗೆ ಬೇಕಾಗುವುದು, ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ 2.5 ಟನ್ ಬೇಕಾಗುವುದು, ಕೋಳಿ ಗೊಬ್ಬರ 8 ಕ್ವಿಂಟಲ್ ಪ್ರತಿ ಎಕರೆಗೆ, ಬೇವಿನ ಹಿಂಡಿ 2 ಕ್ವಿಂಟಲ್ ಪ್ರತಿ ಎಕರೆಗೆ. ಜೈವಿಕ ಗೊಬ್ಬರಗಳು ಅಜೋಸ್ಪೆರಿಲಮ್ ಅಣುಜೀವಿ ಗೊಬ್ಬರ 500 ಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 500 ಗ್ರಾಂ, ಜೈವಿಕ ಶಿಲೀಂಧ್ರ ನಾಶಕಗಳು ಟ್ರೈಕೋಡರ್ಮಾ 100 ಗ್ರಾಂ, ಸೊಡೋಮಾನಸ್ 250 ಗ್ರಾಮು. ಬೇಸಾಯದ ಕ್ರಮಗಳು: ಸಸಿಮಡಿ ತಯಾರಿಸುವುದು, ಪ್ರತಿ ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳೆಸಲು 300 ಚದುರ ಮೀಟರ್ ಕ್ಷೇತ್ರ ಬೇಕಾಗುತ್ತದೆ. ಸಸಿಮಡಿ ಪ್ರದೇಶವನ್ನು ಚೆನ್ನಾಗಿ ಕೆಸರು ಮಾಡಿ ಸಮ ಮಾಡಬೇಕು. ಸಸಿಮಡಿಗೆ ನೀರು ಹರಿಸಲು ಮತ್ತು ಹೆಚ್ಚಾದ ನೀರನ್ನು ಹೊರಗೆ ತೆಗೆಯಲು ಕಾಲುವೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರತಿ 100 ಚದುರ ಮೀಟರ್ ಪ್ರದೇಶಕ್ಕೆ 2.5 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತದೆ. ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ, ನಂತರ 48 ಗಂಟೆಗಳ ಕಾಲ ಬೆಚ್ಚನೆ ಪ್ರದೇಶದಲ್ಲಿಟ್ಟು ಮೊಳಕೆಯನ್ನು ಬರೆಸಬೇಕು. ಭತ್ತದ ಕಾಳಿನ ಗಾತ್ರವನ್ನು ಆಧರಿಸಿ ಚದರ ಮೀಟರ್ಗೆ 50-60 ಗ್ರಾಂನಂತೆ ಬಿತ್ತನೆ ಮಾಡಬೇಕು. ಸಸಿಮಡಿಗಳನ್ನು ಮೊದಲ ಕೆಲವು ದಿವಸಗಳವರೆಗೆ ಒಣಗದಂತೆ ಎಚ್ಚರ ವಹಿಸಿ, ಆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ಭತ್ತ ಬೇಸಾಯದಲ್ಲಿ ನೀರು ನಿರ್ವಹಣೆ. ಮುಂಗಾರು ಮಳೆಗೆ ಭೂಮಿ ಚೆನ್ನಾಗಿ ಹಸಿಯಾದ ನಂತರ ಬಿತ್ತಿದ ಭತ್ತವು ಕಾಲುವೆ ನೀರು ಬರುವವರೆಗೆ ಮಳೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆಗಾಗ ಬೀಳುವ ಮಳೆ ಭತ್ತದ ನೀರಿನ ಬೇಡಿಕೆಯನ್ನು ಕೆಲವೊಂದು ಸಾರಿ ಸಂಪೂರ್ಣವಾಗಿ ಪೂರೈಸಬಹುದು, ಅಥವಾ ಕೆಲವೊಮ್ಮೆ ಬೆಳೆಗೆ ತೇವಾಂಶದ ಕೊರತೆ ಆಗಲೂಬಹುದು. ಆದರೆ ಕಪ್ಪು ಮಣ್ಣಿನಲ್ಲಿ ಬೆಳೆದ ಬೆಳೆಯು ಸುಮಾರು 20-25 ದಿವಸಗಳ ಕಾಲ ತೇವಾಂಶದ ಕೊರತೆ ತಡೆದುಕೊಳ್ಳುತ್ತದೆ. ಕಾಲುವೆಗೆ ನೀರು ಬಂದ ನಂತರ ಕಾಲುವೆ ನೀರು ಕೊಟ್ಟು ಬೆಳೆಯನ್ನು ಕಾಪಾಡಬಹುದು. ಭತ್ತವನ್ನು ಬಿತ್ತಿ ನೀರುಣಿಸುವುದಾದಲ್ಲಿ ಭತ್ತದ ಬೀಜ ಮೊಳಕೆಯೊಡೆದು ಹೊರಬರುವವರೆಗೆ ಭೂಮಿಯಲ್ಲಿ ತೇವಾಂಶವಿರುವಂತೆ ನೋಡಿಕೊಳ್ಬೇಕು. ಭತ್ತದ ಬೆಳೆಯಲ್ಲಿ ಪ್ರಮುಖ ಹಂತಗಳಲ್ಲಿ ತೆಂಡೆ ತೊಡೆಯುವಾಗ, ಹೂವಾಡುವಾಗ ಮತ್ತು ಕಾಳು ಕಟ್ಟುವಾಗ ಭೂಮಿಯಲ್ಲಿ ತೇವಾಂಶದ ಕೊರತೆ ಆಗದಂತೆ ನೋಡ್ಕೋಬೇಕಾಗ್ತದೆ. ಬೆಳೆಯು ಬೆಳವಣಿಗೆ ಹಂತದಲ್ಲಿದ್ದಾಗ ಕಾಲುವೆ ಮೇಲ್ಭಾಗ ಮತ್ತು ಮಧ್ಯಭಾಗದ ಬೆಳೆಗೆ ಮೊದಲು ಒದಗಿಸಿದ ನೀರು ಭೂಮಿಯಲ್ಲಿ ಇಂಗಿ ಕೂದಲೆಳೆಯ ಬಿರುಕು ಕಾಣಿಸಿಕೊಂಡಾಗ ಮತ್ತೆ ನೀರನ್ನು ಉಣಿಸಬೇಕು. ಈ ಹಂತದಲ್ಲಿ ನೀರು ಕೊರತೆಯಾಗದಂತೆ ನೋಡಿಕೊಳ್ಬೇಕಾಗುತ್ತೆ. ಪೋಷಕಾಂಶಗಳ ನಿರ್ವಹಣೆ. ಹದವಾದ ಮಳೆ ಬಿದ್ದ ನಂತರ ಮತ್ತು ಬಿತ್ತಿದ ಮೇಲೆ ನೀರು ಉಣಿಸುವುದಾದಲ್ಲಿ ಬೀಜದ ಜೊತೆಗೆ ಪ್ರತಿ ಎಕರೆಗೆ 50 ಕಿಲೋಗ್ರಾಂ DAP ಬಿತ್ತುವುದು ಉತ್ತಮ. ಒಣಭೂಮಿಯಲ್ಲಿ ಬಿತ್ತುವಾಗ ಬೀಜದ ಜೊತೆಗೆ ರಸಗೊಬ್ಬರ ಹಾಕುವ ಅವಶ್ಯಕತೆ ಇರೋದಿಲ್ಲ. ಭತ್ತ ಮೊಳಕೆಯೊಡೆದು 15 ದಿವಸಗಳ ನಂತರ ಮಳೆಯಾದರೆ ಅಥವಾ ಬೆಳೆಗೆ ನೀರು ಕೊಟ್ಟು ಎಕರೆಗೆ 25 ಕಿಲೋಗ್ರಾಂ ಯೂರಿಯಾದೊಂದಿಗೆ 10 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಬೆರೆಸಿ ಕೊಡಬೇಕಾಗ್ತದೆ. ಇನ್ನುಳಿದ ಗೊಬ್ಬರವನ್ನು ಕಾಲುವೆ ನೀರು ಸಿಕ್ಕ ಮೇಲೆ ನಿರ್ವಹಣೆ ಮಾಡಬೇಕು. ಕೂರಿಗೆ ಭತ್ತದ ಬೆಳೆಗೆ ನಾಟಿ ಭತ್ತಕ್ಕೆ ಉಪಯೋಗಿಸುವ ರಸಗೊಬ್ಬರಕ್ಕಿಂತ 30% ಕಡಿಮೆ ರಸಗೊಬ್ಬರ ಉಪಯೋಗಿಸಿ ನಾಟಿ ಮಾಡಿದ ಭತ್ತಕ್ಕಿಂತ ಹೆಚ್ಚು ಇಲ್ಲವೇ ಅದರಷ್ಟೇ ಇಳುವರಿ ಪಡೆಯಬಹುದು. ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಎಕರೆಗೆ 80-40-40 ಕಿಲೋಗ್ರಾಂದಂತೆ ಸಾರಜನಕ, ರಂಜಕ, ಪೊಟ್ಯಾಸ್ ಒದಗಿಸುವ ರಸಗೊಬ್ಬರವನ್ನು ಉಪಯೋಗಿಸಬೇಕಾಗುವುದು.
0: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಬ್ರಿಕ್ಸ್ ದೇಶಾಃ ಹ್ಯಃ ನವದಿಲ್ಲ್ಯಾಃ ಭಾರತಮಂಡಪಂ ಇತ್ಯತ್ರ ಶಿಖರ ಸಮ್ಮೇಳನಸ್ಯ ಪ್ರಥಮೇ ದಿವಸೇ ನವದೆಹಲಿ ಘೋಷಣಾಂ ಅಂಗೀಕೃತವಂತಃ.

0: ಘೋಷಣಾಪತ್ರೆ ದೃಢತರ ಬಹುಪಕ್ಷವಾದಸ್ಯ ಗಹನತರ ಸಹಕಾರಸ್ಯ ಚ ಪ್ರತಿಬದ್ಧತಾಯಾಃ ಆಹ್ವಾನಂ ಅಸ್ತಿ. ಸುದೃಢ ಆರ್ಥಿಕ ವಿಕಾಸಾತ್ಮಕ ಸಹಕಾರಸ್ಯ ಉಪರಿ ಬಲಂ ಪ್ರದತ್ತಮಸ್ತಿ. ತಥಾ ಚ ವೈಶ್ವಿಕ ವಿಷಯೇಷು ನಿರ್ಣಯ ಪ್ರಕ್ರಿಯಾಯಾಂ ವಿಕಾಸಶೀಲ ದೇಶಾನಾಂ ಮಹತ್ತರ ಪ್ರಭಾವಸ್ಯ ಕೃತೆ ಅಂತಾರಾಷ್ಟ್ರೀಯ ವ್ಯವಸ್ಥಾಯಾಃ ಸಮರ್ಥನಮಸ್ತಿ. ನವದಿಲ್ಲಿ ಘೋಷಣಾಯಾಃ ಸ್ವೀಕರಣಾನಂತರಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ಸಮಾಪನ ಭಾಷಣೆ ಉಕ್ತವಾನ್ ಯತ್ ಏತತ್ ಸದಸ್ಯ ರಾಷ್ಟ್ರಾಣಾಂ ಸಹಭಾಗಿತ್ವ ಸಂಕಲ್ಪಾಯ ಸ್ಪಷ್ಟ ದಿಶಾಂ ಪ್ರದದಾತಿ. ಸಹ ಅಗ್ರೆ ಅವದತ್ ಯತ್ ಅಧುನಾ ಏತೇಷಾಂ ಸಂಕಲ್ಪಾನಾಂ ಮೂರ್ತ ಪರಿಣಾಮೇಷು ಪರಿವರ್ತನಂ ತೇಷಾಂ ಸಂಯುಕ್ತ ದಾಯಿತ್ವಮಸ್ತಿ.
1: ಆಜ್ ಕಿ ಚರ್ಚಾ ಸೆ ಸ್ಪಷ್ಟ ಹೈ ಕಿ ಬದಲ್ತೆ ಹುಯೆ ವಿಶ್ವ ಕಾ ಸಂಚಾಲನ್ ಪುರಾನೆ ಸಂಸ್ಥಾನೋ ಸೆ ನಹಿ ಕಿಯಾ ಜಾ ಸಕ್ತಾ. ರಿಪ್ರೆಸೆಂಟೇಷನ್, ರಿಸ್ಪಾನ್ಸಿವ್ನೆಸ್ ಔರ್ ರೂಲ್ ಮೇಕಿಂಗ್ ತೀನೋ ಮೇ ಸುಧಾರ್ ಅವಶ್ಯಕ ಹೈ. ಆಜ್ ಅಡಪ್ಟ್ ಕಿಯಾ ಗಯಾ ನ್ಯೂ ದಿಲ್ಲಿ ಡಿಕ್ಲರೇಷನ್ ಹಮಾರೆ ಸಾಜಾ ಸಂಕಲ್ಪ ಕೋ ಸ್ಪಷ್ಟ ದಿಶಾ ದೇತಾ ಹೈ. ಅಬ್ ಹಮಾರಿ ಜಿಮ್ಮೇದಾರಿ ಹೈ ಇನ್ ಸಂಕಲ್ಪೋ ಕೋ ಠೋಸ್ ಪರಿಣಾಮೋ ಮೇ ಬದಲೇ.
0: ಅದ್ಯ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ದ್ವಿತೀಯಃ ಅಂತಿಮಃ ಚ ದಿವಸಃ ಅಸ್ತಿ. ನವದಿಲ್ಲ್ಯಾಃ ಭಾರತ ಮಂಡಪಂ ಇತ್ಯತ್ರ ಹ್ಯಃ ದ್ವಿದಿವಸೀಯಂ ಶಿಖರ ಸಮ್ಮೇಳನಂ ಪ್ರಾರಬ್ಧಂ. ಬ್ರಿಕ್ಸ್ ದೇಶಾಃ ಶಿಖರ ಸಮ್ಮೇಳನಸ್ಯ ಪ್ರಥಮೇ ದಿವಸೇ ಏವ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ನವದಿಲ್ಲಿ ಘೋಷಣಾಃ ಅಂಗೀಕೃತವಂತಃ. ಬ್ರಿಕ್ಸ್ ದೇಶಾಃ ಸಂವಾದಸ್ಯ ಪರಾಮರ್ಶಸ್ಯ ಕೂಟನೀತೇಃ ಚ ಮಾಧ್ಯಮೇನ ಅಂತಾರಾಷ್ಟ್ರೀಯ ವಿವಾದಾನಾಂ ಶಾಂತಿಯುತ ಸಮಾಧಾನಾಯ ಸ್ವಪ್ರತಿಬದ್ಧತಾಂ ಪ್ರಕಟಿತವಂತಃ. ಪಶ್ಚಿಮೇಷಿಯಾ ದೇಶೆ ನಿರಂತರಂ ವರ್ಧಮಾನಸ್ಯ ಸಮಾಹ್ವಾನಸ್ಯ ವಿಷಯೆ ಅಪಿ ನೇತಾರಃ ಚಿಂತಾಂ ಪ್ರಕಟಿತವಂತಃ. ತೇ ಚ ಗತವರ್ಷಸ್ಯ ಅಪ್ರೈಲ ಮಾಸಸ್ಯ ದ್ವಾವಿಂಶತಿ ದಿನಾಂಕೆ ಜಮ್ಮು ಕಾಶ್ಮೀರ ಪ್ರದೇಶೆ ಆತಂಕ್ಯಾಕ್ರಮಣಸ್ಯ ದೃಢತಯಾ ನಿಂದಾಂ ಅಕುರವನ್ ತಥಾ ಚ ಆತಂಕವಾದಸ್ಯ ವಿರುದ್ಧಂ ಯುದ್ಧಸ್ಯ ಸ್ವಪ್ರತಿಬದ್ಧತಾ ಪುನಃ ದೃಢೀಕೃತವಂತಃ. ಇತೋಪ್ಯವಧೇಯಂ ಯದ್ ಭಾರತಂ ಚತುರ್ಥವಾರಂ ಶಿಖರ ಸಮ್ಮೇಳನಂ ಆಯೋಜಯತಿ. ಗತ ಸಾಯಂಕಾಲೇ ನವದಿಲ್ಲ್ಯಾಃ ಭಾರತ ಮಂಡಪಂ ಇತ್ಯತ್ರ ಪ್ರಧಾನಮಂತ್ರಿಣಾ ಆಯೋಜಿತೆ ಬ್ರಿಕ್ಸ್ ನೇತೃಣಾಂ ಶಿಖರ ಸಮ್ಮೇಳನೆ ಗಾಲಾ ಡಿನ್ನರ್ ಇತ್ಯಸ್ಮಿನ್ ನವರಸಃ ದ ಯೂನಿವರ್ಸ್ ಆಫ್ ಶೇರ್ಸ್ ಇಮೋಷನ್ಸ್ ಇತಿ ವಿಶಿಷ್ಟಂ ಸಾಂಸ್ಕೃತಿಕ ಪ್ರದರ್ಶನಂ ಆಯೋಜಿತಂ. ಅಸ್ಮಿನ್ ಸಾಂಸ್ಕೃತಿಕ ಕಾರ್ಯಕ್ರಮೇ ಬ್ರಿಕ್ಸ್ ಸಿಂಫನಿ ವನ್ ರಿದಂ ಮೆನಿ ಕಲ್ಚರ್ಸ್ ಇತ್ಯೇತಾನಿ ಆಸನ್ ಯೇನ ಬ್ರಿಕ್ಸ್ ಸದಸ್ಯಾನಾಂ ಸಹಭಾಗಿ ದೇಶಾನಾಂ ಚ ಸಂಗೀತಜ್ಞಾಃ ಅದ್ವಿತೀಯಂ ಸಹಯೋಗಾತ್ಮಕ ಸಂಗೀತ ಪ್ರದರ್ಶನಂ ಕೃತವಂತಃ. ಸಿಂಫನಿ ಇತ್ಯಸ್ಮಿನ್ ಬ್ರಿಕ್ಸ್ ದೇಶಾನಾಂ ವಿಭಿನ್ನಾನಿ ವಾದ್ಯಯಂತ್ರಾಣಿ ಪ್ರದರ್ಶಿತಾನಿ ತಥಾ ಚ ಸಂಗೀತಸ್ಯ ಭಾರತಸ್ಯ ಶಾಸ್ತ್ರೀಯ ನೃತ್ಯ ಪರಂಪರಾಣಾಂ ಚ ಸಮನ್ವಯಃ ದೃಷ್ಟಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಚೀನದೇಶಸ್ಯ ರಾಷ್ಟ್ರಪತಿನಾ ಶೀ ಜಿನ್ಪಿಂಗ್ ಇತ್ಯನೇನ ಚ ಪುನಃ ದೃಢೀಕೃತಂ ಯತ್ ಭಾರತ ಚೀನ ದೇಶೌ ಸ್ವಸಂಬಂಧೇಷು ಸಾಮರಿಕಂ ದೀರ್ಘಕಾಲಿಕಂ ಚ ಪರಿಪ್ರೇಕ್ಷ್ಯಂ ಸ್ವೀಕರಿಷ್ಯತಃ. ಭಿನ್ನಾಭಿನ್ನ ಪ್ರಾಯಃ ವಿವಾದ ರೂಪೇಣ ನ ಭವೇಯುಃ ಇತಿ. ಬ್ರಿಕ್ಸ್ ಶಿಖರ ಸಮ್ಮೇಳನಾವಧೌ ದ್ವೈಪಾಕ್ಷಿಕೋಪವೇಶನೆ ಗತ ವರ್ಷಸ್ಯ ಅಗಸ್ತ ಮಾಸೆ ತಿಯಾಂಚಿನ್ ನಗರೆ ಉಭಯೋಃ ಅಂತಿಮೋಪವೇಶನಾನಂತರಂ ಭಾರತ ಚೀನ ದ್ವೈಪಾಕ್ಷಿಕ ಸಂಬಂಧೇಷು ನಿರಂತರಂ ಪ್ರಗತಿಃ ಅಭವತ್ ಇತಿ ಸ್ವೀಕೃತವಂತೌ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಎಐಐಬಿ ಇತಿ ಭಾರತ್ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಸಹಭಾಗಿತಾಂ ಇತೋಪಿ ಸುದೃಢಂ ಕರ್ತುಂ ಅವಸರೇಸು ಚರ್ಚಿತವತಿ ಇತಿ ವಾರ್ತಾಃ.
2: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 7 ಗಂಟೆ. ಈಗ ಜಾಹೀರಾತು.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
5: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
5: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
6: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
7: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ, ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ, ಖ್ಯಾತ ರಂಗಕರ್ಮಿ ಚಿದಂಬರರಾವ್

0: ಅಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶಿಸಿದ್ದು, ಮಕ್ಕಳ ಬಾಲ್ಯದ ರಕ್ಷಣೆ ಸರ್ಕಾರದ ಹೊಣೆ ಎಂದು ತಿಳಿಸಿದ್ದಾರೆ. ನಿನ್ನೆಯವರೆಗೆ ಒಟ್ಟು 962 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 16,951 ಸ್ಥಳಗಳನ್ನು ಪರಿಶೀಲಿಸಿ 800 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಂಗಳೂರು ನಗರದಲ್ಲಿ 503 ಮಕ್ಕಳು, ವಿಜಯಪುರದಲ್ಲಿ 72, ತುಮಕೂರಿನಲ್ಲಿ 33 ಹಾಗೂ ಬೆಳಗಾವಿಯಲ್ಲಿ 12 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹಾಗೂ ಬಾಲನ್ಯಾಯ ಕಾಯ್ದೆ ಅಡಿ ವಿಜಯಪುರದಲ್ಲಿ 3 ಮತ್ತು ಕೊಡಗಿನಲ್ಲಿ 2 ಸೇರಿ ಒಟ್ಟು 23 ಪ್ರಕರಣಗಳು ದಾಖಲಾಗಿವೆ. ರಕ್ಷಿಸಲಾದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಹಾಗೂ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ. ಪರಿಸರ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಜನೋಪಯೋಗಿಯಾಗಿ ಬಳಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯುವ ಪದವೀಧರರಿಗೆ ಕರೆ ನೀಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವದಲ್ಲಿ 20 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 112 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನಿಸಿ ಮಾತನಾಡಿದರು. ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಡಾ ಕೃಷ್ಣ ದೀಕ್ಷಿತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಾಹಿತಿ ಎಸ್ಎಂ ಜನವಾಡ್ಕರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಯ್ಯಸ್ವಾಮಿ ಕಮಠಾಣ್ ಅವರಿಗೆ ಗಣ್ಯರು ಗೌರವ ಡಾಕ್ಟರೇಟ್ ಪ್ರದಾನಿಸಿದರು. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಆಯೋಜಿತ ಬ್ರಿಕ್ಸ್ ಶೃಂಗಸಭೆ 2026 ಭಾರತ್ ಇನೋವೇಟ್ಸ್ ಉಪಕ್ರಮದ ಪ್ರದರ್ಶನ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿನ ಆವಿಷ್ಕಾರಗಳನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಪ್ರಮುಖ ವೇದಿಕೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಭಾರತ್ ಇನೋವೇಟ್ಸ್ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ ಜಾಗತಿಕ ಪ್ರತಿನಿಧಿಗಳು ಮತ್ತು ಗಣ್ಯರನ್ನು ಅವರು ಸ್ವಾಗತಿಸಿ, ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆ ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ವಿಸ್ತರಿಸಲು ಬದ್ಧ ಎಂದರು. ಕರ್ನಾಟಕದ 2 ಪ್ರಮುಖ ಪ್ರಾಗೈತಿಹಾಸಿಕ ತಾಣಗಳಾದ ಯಾದಗಿರಿ ಜಿಲ್ಲೆಯ ಇಸ್ಲಾಂಪುರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಸೇರ್ಪಡೆಗೊಂಡಿವೆ. ಆದಿಮಾನವರು ಮತ್ತು ನಾಗರಿಕತೆಯ ಆರಂಭ ಎಂಬ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನವನ ವಿಕಾಸ, ಜೀವನ ಶೈಲಿ ಹಾಗೂ ಕಲ್ಲಿನ ಉಪಕರಣಗಳ ಬಳಕೆಯ ದಕ್ಷಿಣದ ಶಿಲಾಯುಗದ ಇತಿಹಾಸವನ್ನು ಪರಿಚಯಿಸಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞ ಹಾಗೂ ತಜ್ಞ ಸಮಿತಿ ಸದಸ್ಯ ಧಾರವಾಡದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್.
1: ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ಪ್ರಾಕ್ತನ ಅಧ್ಯಯನಗಳನ್ನು ಸೀಮಿತ ರೀತಿಯಲ್ಲಿ ವರ್ಣಿಸಲಾಗುತ್ತಿತ್ತು. ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಪ್ರಾಕ್ತನ ಶಾಸ್ತ್ರವನ್ನು ಪರಿಚಯಿಸಲು ಪ್ರಮುಖ ಹೆಜ್ಜೆ ಇಟ್ಟು ನಮ್ಮನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಸರಳವಾಗಿ ಇತಿಹಾಸ ಪೂರ್ವಕಾಲ ಮತ್ತು ಆದಿಮಾನವನ ಜೈವಿಕ ಮತ್ತು ಸಾಂಸ್ಕೃತಿಕ ವಿಕಸನವನ್ನು ಒಂದು ಪ್ರತ್ಯೇಕ ಪಾಠವನ್ನಾಗಿ ಪ್ರೌಢಶಾಲಾ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಪರಿಚಯ ಮತ್ತು ಕುತೂಹಲ ಕೆರಳಿಸುವ ಉದ್ದೇಶವಿಟ್ಟುಕೊಂಡು ಪ್ರಾಕ್ತನ ಶಾಸ್ತ್ರದ ಅಧ್ಯಯನದ ಕಡೆಗೆ ಗಮನ ಸೆಳೆಯುವ ಪ್ರಯತ್ನವಿದಾಗಿದೆ. ಸಾಮಾನ್ಯವಾಗಿ ಉತ್ತರ ಭಾರತದ ಹರಪ್ಪ ನಾಗರಿಕತೆಯ ನೆಲೆಗಳಿಗಷ್ಟೇ ಸೀಮಿತವಾಗುತ್ತಿತ್ತು. ಆದರೆ ಈ ಪರಿಷ್ಕೃತ ಪಠ್ಯದಲ್ಲಿ ದಕ್ಷಿಣ ಭಾರತದ ನೆಲೆಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಇತ್ತೀಚೆಗೆ ಪರಿಷ್ಕೃತಗೊಂಡ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಮುಖ ನೆಲೆಗಳ ಉಲ್ಲೇಖವನ್ನು ಮೊದಲ ಬಾರಿಗೆ ಕೊಡಲಾಗಿದೆ. ಈ ಸಂಪೂರ್ ಆದಿಹಳೇ ಶಿಲಾಯುಗದ 12 ಲಕ್ಷ ವರ್ಷ ಪುರಾತನ ನೆಲೆ ಯಾದಗಿರಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಒಂದು ನೆಲೆ ಮತ್ತು ನವಶಿಲಾಯುಗದ ಅತ್ಯಂತ ಬೃಹತ್ ನೆಲೆಯಾದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖ

0: ಬೆಳಗಾವಿಯಲ್ಲಿ ಆಯೋಜಿಸಲಿದೆ. ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆ ಈ ನಿರ್ಣಯ ಕೈಗೊಂಡಿದೆ. ಪರಿಷತ್ತಿನ ಗೌರವ ಮಾರ್ಗದರ್ಶಕರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಎಸ್ ಕಿರಣ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪರಿಷತ್ತಿನ ನಿರ್ದೇಶಕ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕೊಳವಿ ಗ್ರಾಮದ ಬಸವರಾಜ್ ಹಟ್ಟಿಗೌಡರ್.
1: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಈ ತಿಂಗಳಲ್ಲಿ 4 ವಿಭಾಗವಾರು 100 ಯುವಕ ಯುವತಿಯರಿಗೆ 2 ದಿನದ ಪವಾಡುಬಯಲು ತರಬೇತಿ ನಡೆಸಲಾಗುವುದು. ಅಕ್ಷರ ಚಿಗುರು ಅಡಿಯಲ್ಲಿ 700 ಜನ ಸಾಧಕರ ಕುರಿತು 100 ಪುಟಗಳ 5,000 ಪ್ರತಿಗಳಂತೆ ಮುದ್ರಿಸಿ ರಾಜ್ಯಾದ್ಯಂತ ಹಂಚುವುದು. ಹಾಸನದಲ್ಲಿ 1,260 ವಿದ್ಯಾರ್ಥಿನಿಯರಿಗೆ ಟೆಲಿಸ್ಕೋಪ್ ತರಬೇತಿ ನೀಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಮಕ್ಕಳಿಗೆ ಗೌರವಿಸುವ ಯೋಜನೆ. ವೈಜ್ಞಾನಿಕ ಪರಿಷತ್ ರಾಜ್ಯ ಕಚೇರಿಗೆ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಡ ನಿರ್ಮಿಸಲು ನಿರ್ಣಯಿಸಲಾಯಿತು. ಬರುವ ಡಿಸೆಂಬರ್ 28-29 2 ದಿನ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲು ನಿರ್ಣಯಿಸಿ ವೈಜ್ಞಾನಿಕ ಪ್ರದರ್ಶನಗಳು, ಆಕಾಶಕಾಯ, ಮಿಲಿಟರಿ ಶಕ್ತಿ, ವಿದ್ಯಾರ್ಥಿಗಳ ದರ್ಶನಕ್ಕೆ ಏರ್ಪಡಿಸಲಾಗುವುದು. HN ಪ್ರಶಸ್ತಿ ಕೊಡಲಾಗುವುದು.
0: ರಂಗ ಶಿಕ್ಷಕ, ರಂಗಕರ್ಮಿ ಹಾಗೂ ಸಂಸ್ಕೃತಿ ಚಿಂತಕ ಚಿದಂಬರರಾವ್ ಜಂಬೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗ್ರಾಮದ ಸ್ವಗೃಹದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆಯಿಂದ ಪದವಿ ಪಡೆದಿದ್ದ ಜಂಬೆ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಹೆಗ್ಗೋಡಿನ ನೀನಾಸಂ ರಂಗಶಿಕ್ಷಣ ಕೇಂದ್ರ ಹಾಗೂ ಸಾಣೇಹಳ್ಳಿಯ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲರಾಗಿದ್ದ ಅವರು ಮೈಸೂರು ರಂಗಾಯಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಸಾಗರ ತಾಲೂಕು ಅಡ್ಡೇರಿ ಗ್ರಾಮದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಖ್ಯಾತ ರಂಗಕರ್ಮಿಗಳಾದ ಡಾ ಪ್ರಕಾಶ್ ಹಾಗೂ ರಜನಿ ಗರುಡ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗಣೇಶ ಚತುರ್ಥಿಯ ಮುನ್ನಾ ದಿನವಾದ ಇಂದು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಶ್ರೀಗೌರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಗೌರಿ ಪೂಜೆ ಕೌಟುಂಬಿಕ ಸಂತೋಷ, ಸಾಮರಸ್ಯ ಹಾಗೂ ಶಾಂತಿಯನ್ನು ತಂದುಕೊಡುವ ನಂಬಿಕೆಯಿದೆ. ತಿಳಿರು ತೋರಣ ಹೂವುಗಳಿಂದ ಮನೆಗಳು ಸಿಂಗಾರಗೊಂಡಿದ್ದು ನಾಳೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ದತೆಗಳು ಭರದಿಂದ ಸಾಗಿವೆ. ಪಾರ್ವತೀದೇವಿಯ ಅವತಾರವಾದ ಗೌರಿದೇವಿಯನ್ನು ಇಂದು ಪೂಜಿಸಲಾಗುತ್ತಿದೆ. ಸ್ವರ್ಣಗೌರಿ ವ್ರತವನ್ನು ಸಹ ಮಹಿಳೆಯರು ಆಚರಿಸುತ್ತಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆ ಹಾಗೂ ಸುಗಮ ಪ್ರಯಾಣ ಖಾತ್ರಿಪಡಿಸಲು ರೈಲ್ವೆ ರಕ್ಷಣಾ ಪಡೆ, ಬೆಂಗಳೂರು ವಿಭಾಗ ಪ್ರಮುಖ ರೈಲು ನಿಲ್ದಾಣಗಳು ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸಿದೆ. ಆರ್ಪಿಎಫ್ ಹೆಚ್ಚುವರಿ ಸಿಬ್ಬಂದಿ ವಿಧ್ವಂಸಕ ಕೃತ್ಯ ತಡೆಗಟ್ಟುವಿಕೆ ಮತ್ತು ಸ್ಫೋಟಕಗಳನ್ನು ಪತ್ತೆಹಚ್ಚಲು ವಿಶೇಷ ಶ್ವಾನದಳಗಳಿಗೂ ನಿಯೋಜಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಗುರುತಿಸಲು ಭದ್ರತಾ ಸಂಸ್ಥೆಗಳ ಸಹಯೋಗದಲ್ಲಿ ನಿಯಮಿತ ತಪಾಸಣೆ ನಡೆಸಲಾಗುತ್ತಿದೆ. ರೈಲ್ವೆ ಸಹಾಯವಾಣಿ 139ಕ್ಕೆ ಸಾರ್ವಜನಿಕರು ತಕ್ಷಣವೇ ಮಾಹಿತಿ ನೀಡಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ. ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಭಾವಗೀತೆಗಳು, ಹಾಡಿದ್ದಾರೆ ಸ್ಮಿತಾ ವಸಂತ್. ಪ್ರಾರಂಭದಲ್ಲಿ ಚನ್ನವೀರ ಕಣವಿ ವಿರಚಿತ ಭಾವಗೀತೆ ಬಾನಂಗಳದಲ್ಲಿ ಕಂಕಣ ಕಟ್ಟಿದೆ.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
1: ಹೋದ ವರ್ಷ ಬಂದ ಹಬ್ಬ ಹೋದ ವರುಷ ಒಳೆದ ಬೆಳಕು ಮತ್ತೆ ಮರಳಿ ಬಂದಿತೆಂದು
0: ಖ್ಯಾತ ಕವಿಗಳ ಸಂದರ್ಶನ
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ
3: ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಯು
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ ಹಾಡು ಮಾತಾಡು
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು
5: ಇದಕ್ಕೆ ಕಾರಣವಿದೆ ವಜ್ರ
0: ರೇಡಿಯೋ ನಾಟಕಗಳು ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 7:30. ಈಗ ಜಾಹೀರಾತು.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
4: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
5: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
4: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
5: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಜಾಹೀರಾತು, ನಂತರ 7:35ಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಾಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಇಂದು ಬ್ರಿಕ್ಸ್ ಶೃಂಗಸಭೆಯ ಎರಡನೇ ಹಾಗೂ ಅಂತಿಮ ದಿನವಾಗಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಎರಡು ದಿನಗಳ ಶೃಂಗಸಭೆ ಆರಂಭಗೊಂಡಿತು. ಶೃಂಗಸಭೆಯ ಮೊದಲ ದಿನವೇ ಬ್ರಿಕ್ಸ್ ರಾಷ್ಟಗಳು ನವದೆಹಲಿ ಘೋಷಣೆ 2026 ಅಂಗೀಕರಿಸಿವೆ. ಸಂವಾದ, ಸಮಾಲೋಚನೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ತಮ್ಮ ಬದ್ದತೆಯನ್ನು ಬ್ರಿಕ್ಸ್ ರಾಷ್ಟಗಳು ಪುನರುಚ್ಚರಿಸಿವೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಉದ್ವಿಗ್ನತೆಯ ಬಗ್ಗೆ ನಾಯಕರು

0: ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಸಂಯಮವನ್ನು ಪಾಲಿಸುವಂತೆ ಮತ್ತು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಲ್ಲ ಕ್ರಮಗಳನ್ನು ತಪ್ಪಿಸುವಂತೆ ಅವರು ಕರೆ ನೀಡಿದರು. ಕಳೆದ ವರ್ಷದ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಭಯೋತ್ಪಾದನೆಯನ್ನು ಅದರ ಎಲ್ಲ ರೂಪಗಳು ಹಾಗೂ ಆಯಾಮಗಳಲ್ಲಿ ಎದುರಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ 4ನೇ ಬಾರಿಗೆ ಈ ಶೃಂಗಸಭೆಯನ್ನು ಆಯೋಜಿಸಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತಾದ ಅಧಿವೇಶನದಲ್ಲಿ ಇಂದು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಭಾಗವಹಿಸಲಿವೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ ಪಾಲುದಾರ ದೇಶಗಳಾಗಿವೆ. ಅಧಿವೇಶನ ಮುಕ್ತಾಯಗೊಂಡ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್, ಫಿಲಿಪೈನ್ಸ್, ಈಜಿಪ್ಟ್, ದಕ್ಷಿಣ ಆಫ್ರಿಕಾ ಮತ್ತು ಬುರುಂಡಿಯ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾ ಮತ್ತು ಉಗಾಂಡಾದ ಉಪಾಧ್ಯಕ್ಷರೊಂದಿಗೂ ಸಭೆಗಳನ್ನು ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯೋಜಿಸಿದ್ದ ಬ್ರಿಕ್ಸ್ ನಾಯಕರ ಶೃಂಗಸಭೆಯ ಔತಣಕೂಟದ ಸಂದರ್ಭದಲ್ಲಿ ನವರಸ ಎಂಬ ವಿಶೇಷ ಸಾಂಸ್ಕೃತಿಕ ಪ್ರದರ್ಶನ ಪ್ರಸ್ತುತಪಡಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸಿಂಫನಿ, ಒಂದು ಲಯ, ಹಲವು ಸಂಸ್ಕೃತಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಬ್ರಿಕ್ಸ್ ಸದಸ್ಯರು ಮತ್ತು ಪಾಲುದಾರ ರಾಷ್ಟಗಳ ಸಂಗೀತಗಾರರನ್ನು ಒಂದು ವಿಶಿಷ್ಟ ಸಂಗೀತ ಪ್ರದರ್ಶನದಲ್ಲಿ ಒಟ್ಟುಗೂಡಿಸಿತು. ವೈವಿಧ್ಯಮಯ ಸಂಗೀತ ಸಂಪ್ರದಾಯಗಳನ್ನು ಆಧರಿಸಿ ಸಿಂಫನಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಒಗ್ಗಟ್ಟಿನ ಚೈತನ್ಯವನ್ನು ಪ್ರತಿಬಿಂಬಿಸುವ ಹಂಚಿಕೆಯ ಕಲಾತ್ಮಕ ಅಭಿವ್ಯಕ್ತಿಯನ್ನು ಸೃಷ್ಟಿಸಿತು. ಈ ವೇಳೆ ಬ್ರಿಕ್ಸ್ ದೇಶಗಳ ವಿಭಿನ್ನ ವಾದ್ಯಗಳನ್ನು ಪ್ರದರ್ಶಿಸಲಾಯಿತು. ಸಾಂಸ್ಕೃತಿಕ ವಿನಿಮಯದ ಮೂಲಕ ಒಟ್ಟಾಗಿ ಉತ್ತಮ ಜಗತ್ತನ್ನು ನಿರ್ಮಿಸುವ ಮನೋಭಾವವನ್ನು ಈ ಸಂಗೀತ ಕಾರ್ಯಕ್ರಮವು ಸಾಕಾರಗೊಳಿಸಿತು. ಬ್ರಿಕ್ಸ್ ಸಿಂಫನಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಜೊತೆಗೆ ಬ್ರಿಕ್ಸ್ನ ಶ್ರೀಮಂತ ಸಂಸ್ಕೃತಿಗಳು ಮತ್ತು ವೈವಿಧ್ಯಮಯ ನಾಗರಿಕತೆಗಳನ್ನು ಪ್ರದರ್ಶಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ ಭೇಟಿಯಲ್ಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈಗೆ ಭೇಟಿ ನೀಡಲಿದ್ದಾರೆ ಹಾಗೂ ಹಿಂದಿ ಭಾಷೆಯ ಕುರಿತಾದ 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈನಲ್ಲಿ ಸಚಿವರು ಶ್ರೀ ಗಣೇಶ ಜ್ಞಾನಾರತಿ ಎಂಬ ಶೀರ್ಷಿಕೆಯಡಿ ವಿಶೇಷವಾಗಿ ಆಯೋಜಿಸಲಾದ ಹಸ್ತಪ್ರತಿಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಏಷಿಯಾಟಿಕ್ ಸೊಸೈಟಿಯ ಹಸ್ತಪ್ರತಿ ಸಂರಕ್ಷಣಾ ಪ್ರಯೋಗಾಲಯದ ಕಾರ್ಯವೈಖರಿಯನ್ನು ಪರಿಶೀಲಿಸಲಿದ್ದಾರೆ ಮತ್ತು ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಚಿವ ಅಮಿತ್ ಶಾ ಅವರು ಮುಂಬೈನ ಭಾರತ್ ಡೈಮಂಡ್ ಬೋಸ್ನಲ್ಲಿ ನಡೆಯಲಿರುವ ಜಿಜೆಇಪಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಚಿವರು ನವಿ ಮುಂಬೈನ ವಾಶಿಯಲ್ಲಿರುವ ಸಿಡ್ಕೋ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿರುವ ರಾಜಭಾಷಾ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮುಂಬೈನ ಪ್ರಸಿದ್ದ ಗಣಪತಿ ಪೆಂಡಾಲ್ ಲಾಲ್ಬಾಗ್ಚ ರಾಜಾಗೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆಯಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1386 ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಳೆದ ತಿಂಗಳ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಸಂಭವಿಸಿದ ಈ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣಗಳು ಹಾಗೂ ಹಳ್ಳಿಗಳನ್ನು ತೀವ್ರವಾಗಿ ಹಾನಿಗೊಳಿಸಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಇಲ್ಲಿಯವರೆಗೆ ಪತ್ತೆಯಾದ ಮೃತದೇಹಗಳ ಪೈಕಿ 104 ಮೃತದೇಹಗಳನ್ನು ಗುರುತಿಸಿ ಸಂಬಂಧಪಟ್ಟ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಸುಮಾರು 5,130 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಭದ್ರತಾ ಪಡೆಗಳು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. ಇಲ್ಲಿಯವರೆಗೆ 13,700ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು 339 ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.

ಇದೇ ವೇಳೆ ರಾಸುವಾ, ನುವಾಕೋಟ್ ಮತ್ತು ದಾಡಿಂಗ್ ಜಿಲ್ಲೆಗಳಲ್ಲಿ 3,700ಕ್ಕೂ ಹೆಚ್ಚು ಜನರು ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ನೆಲೆಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಸ್ಟೇಡಿಯಂನಲ್ಲಿ ನಿನ್ನೆ ರಾತ್ರಿ ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರೈಬಾಕಿನಾ ಅರಿನಾ ಸಬಲಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸೆಬಲಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರೈಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರೈಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಮತ್ತು ಬ್ರಿಟನ್ನ ನೀಲ್ಸ್ ಕುಪ್ಸ್ಕಿ ಜೋಡಿ ಜರ್ಮನಿಯ ಕೆವಿನ್ ಕ್ರಾವಿಯೇಜ್ ಮತ್ತು ಟಿಮ್ ಪುಟ್ಸ್ ಜೋಡಿಯನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯ ನ್ಯೂಯಾರ್ಕ್ನಲ್ಲಿ ಇಂದು ರಾತ್ರಿ ನಡೆಯಲಿದ್ದು ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಹಾಗೂ ಅಮೆರಿಕದ ಬೆನ್ ಶೆಲ್ಟನ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಾಕಿನಾ ಮುಡಿಗೆ ಯುಎಸ್ ಓಪನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ನವಜೀವನ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಸೂರತ್ ಅಶ್ವಥ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಜಾನಕಿ ಅವರು ಹಾಡಿರುವಂತಹ ಅನುರಾಗ ಬಂಧನ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಅಮ್ಮ ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
0: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭಸ್ಮರಣೆಯುಳಿದು ವಿಬದಿಗಳ್ ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭಸ್ಮರಣೆಯುಳಿದು ವಿವದಿಗಳ್ ಆದಾಯ ನಿರ್ಣಯಕ್ಕೆ ಯೋಜಿಸುವಂತೆ ನೀಂ ಜಗದ ಶ್ರೇಯಸ್ಸಿ ಗುಜ್ಜುಗಿಸು ಮಂಕುತಿಮ್ಮ. ಆದಾಯ ನಿರ್ಣಯಕ್ಕೆ ಯೋಜಿಸುವಂತೆ ನೀಂ ಜಗದ ಶ್ರೇಯಸ್ಸಿ ಗುಜ್ಜುಗಿಸು ಮಂಕುತಿಮ್ಮ.

ಇನ್ನೊಂದು ಕಣ್ಣು ಮುಂದೆ ಕಟ್ಟುವಂಥ ಉದಾಹರಣೆಯನ್ನು ಕೊಡ್ತಾರೆ ಡಿ ವಿ ಜಿ. ಒಬ್ಬ ನ್ಯಾಯಾಧೀಶ ಇದ್ದಾನೆ ಕೋರ್ಟಲ್ಲಿ. ನ್ಯಾಯ ಕೊಡಬೇಕಾದ್ರೆ ಯಾರು ಕಕ್ಷಿಗಳು ಬಂದಿದ್ದಾರೋ, ವಾದಿಗಳು ಬಂದಿದ್ದಾರೋ, ಎಲ್ಲರ ಮಾತನ್ನು ಕೇಳ್ತಾನೆ, ನ್ಯಾಯ ಎಲ್ಲಿದೆ ಅಂತ ಗುರುತಿಸ್ತಾನೆ, ಆ ನ್ಯಾಯ ದೊರಕಿಸಿಕೊಡೋ ಹಾಗೆ ಪ್ರಯತ್ನ ಮಾಡ್ತಾನೆ. ಆಗ ಮಾಡುವಾಗ, ಓಹೋ ನಾ ತೀರ್ಮಾನ ಹೀಗೆ ಕೊಟ್ಟರೆ ಅವನು 100 ಕೋಟಿ ಲಾಭ ಆಗುತ್ತಲ್ಲ, ನನಗೇನು ಪ್ರಯೋಜನ ಅಂತ ಅಂದ್ಕೊಳ್ಳೋದಿಲ್ಲ. ಸರ್ಕಾರದ ಪರವಾಗಿ ಕೆಲಸ ಮಾಡುವಾಗ, ನೋಡಿ ಇದು ಮಾಡೋದ್ರಿಂದ ಸರ್ಕಾರಕ್ಕೆ 1,000 ಕೋಟಿ ಉಳಿಸಿದೆ, ನನಗೇನು ಸಿಕ್ತು ಅಂತ ಅನ್ನೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತ. ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭ ಸ್ಮರಣೆಯುಳಿದು, ನೋಡಿ ನ್ಯಾಯಾಧಿಪತಿ ತನ್ನ ಬುದ್ಧಿಗಳನ್ನು ಮನಸ್ಸುಗಳನ್ನು ಏನು ಮಾಡ್ತಾನೆ, ತನ್ನ ಸ್ವಂತ ಲಾಭದ ಚಿಂತನೆಯನ್ನು ತೆಗೆದುಬಿಟ್ಟು ಆ ವಿವಾದಿಗಳು ಅಂದರೆ ಕಕ್ಷಿಗಳು, ಅವರ ದಾಯ ನಿರ್ಣಯಕ್ಕೆ, ಅವರ ಆಸ್ತಿ, ದಾಯ ಅಂದರೆ ಆಸ್ತಿ, ಅವರ ಸ್ವತ್ತು, ಅವರ ಆಸ್ತಿ ನಿರ್ಣಯಕ್ಕೆ ಯೋಜಿಸುವಂತೆ ತನ್ನ ಬುದ್ಧಿ ಮನಸ್ಸುಗಳನ್ನು ಮಾಡಿ ಕಕ್ಷಿಗಳಿಗೆ ಯಾವುದು ನ್ಯಾಯವೋ ಹಾಗೆ ಒದಗಿಸಿಕೊಡೋ ಹಾಗೆ, ತನ್ನ ಲಾಭವನ್ನು ಚಿಂತೆ ಮಾಡದ ಹಾಗೆ ನಾವು ಕೂಡ ಹಾಗೆ ಬದುಕಬೇಕು ಅಂತ. ನೀಂ ಜಗದ ಶ್ರೇಯಸ್ಸಿಗೆ ಉಜ್ಜುಗಿಸು ಮಂಕುತಿಮ್ಮ, ನೀನು ಕೂಡ ಜಗತ್ತಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಜೀವನ ಮಾಡು. ನನಗೇನು ಲಾಭ ಅಂತನ್ಬೇಡ, ಜಗತ್ತಿಗೋಸ್ಕರ ಶ್ರಮ ಪಡುವುದು, ಜಗತ್ತಿನ ಶ್ರೇಯಸ್ಸಿಗೋಸ್ಕರ ಶ್ರಮ ಪಡುವುದು ನಿನ್ನ ಜೀವನದ ಉದ್ದೇಶ ಆಗಲಿ ಅಂತ ಡಿ ವಿ ಜಿ ಹೇಳ್ತಾರೆ.

ಪೌರುಷಾಶ್ವಕ್ಕಾಸೆ ಚಾಟಿ ಭಯ ಕಡಿವಾಣ ಹಾರಾಟ ವದರದ ವೇದೆಗಳ ನಡುವೆ. ಪೌರುಷಾಶ್ವಕ್ಕಾಸೆ ಚಾಟಿ ಭಯ ಕಡಿವಾಣ ಹಾರಾಟ ವದರದ ವೇದೆಗಳ ನಡುವೆ. ಧೀರ ನೇರಿರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜದಿಮ್ಮಂಕುತಿಮ್ಮ. ಧೀರ ನೇರಿರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜದಿಮ್ಮಂಕುತಿಮ್ಮ.

ಎರಡು ಗುಣಗಳು ನಮ್ಮನ್ನ ಪ್ರೋತ್ಸಾಹಿಸ್ತವೆ, ತೊಂದರೆ ಕೊಡ್ತದೆ ಅಂತ ಹೇಳ್ತಾರೆ. ಬುದ್ಧ ಹೇಳ್ದ ನಮ್ಮ ಎಲ್ಲ ದುಃಖಕ್ಕೂ ಮೂಲ ಕಾರಣ ಆಸೆ ಅಂತ. ಅದನ್ನ ಎಷ್ಟು ಚಂದ ಹೇಳ್ತಾರೆ, ಪೌರುಷಾಶ್ವಕ್ಕೆ ಆಸೆ ಚಾಟಿ. ಪೌರುಷ ಅನ್ನುವಂಥ ಒಂದು ಕುದುರೆ ಇದೆ ನಮ್ಮ ಹತ್ರ, ಸಾಧನೆ ಮಾಡಿ

0: ಬೇಕು ಅಂತ ತುಡಿತಾ ಇರ್ತದೆ. ಅದಕ್ಕೆ ಆಸೆ ಅನ್ನುವಂಥದ್ದು ಚಾಟಿ. ನೋಡಿ, ಕುದುರೆ ಓಡಬೇಕಾದ್ರೆ ಚಾಟಿಲಿ ಹೊಡೆದ ತಕ್ಷಣ ಜೋರಾಗಿ ಓಡುತ್ತೆ, ಗೊತ್ತು ಯಜಮಾನಿಗೆ ಇನ್ನೂ ಬೇಗ ಹೋಗಬೇಕಾಗಿದೆ ಅಂತ ಗೊತ್ತಾಗುತ್ತೆ ಚಾಟಿ ಹೊಡೆದ ತಕ್ಷಣ. ಆದರೆ ಪ್ರೀತಿಯಿಂದ ಓಡೋದಲ್ಲ ಅದು, ಚಾಟಿಯಿಂದ ಪೆಟ್ಟು ಬಿದ್ದಾಗ ಓಡುತ್ತೆ, ಚಾಟಿ ಇನ್ನೊಂದ್ಸಲ ಬೀಳಬಾರದು ಅಂತ ಗಾಬರಿಗೆ ಓಡುತ್ತೆ. ಅದ್ರ ಜೊತೆಗೆ ಭಯ, ಕಡಿವಾಣ, ಲಗಾಮ್ ಇದೆಯಲ್ಲ ಭಯ ಅನ್ನುವಂಥದ್ದು. ನೋಡ್ಬೇಕು, ಕುದುರೆಗೆ ಒಂದ್ಸಲ ಭಯ ಆದರೆ ಮುಂದಿನ ಕಾಲಿಡು ಕಾಲು ಮೇಲೆತ್ತಿ ಮೇಲೆ ಕೂತವನ್ನೇ ಕೆಡವಿಬಿಡ್ತದೆ. ಹಾಗೆ ಎರಡು ಗುಣಗಳಿದ್ದಾವೆ ನಮ್ಮಲ್ಲಿ, ಒಂದು ಆಸೆ, ಒಂದು ಕಡಿವಾಣ ಭಯ. ಒಂದು ಆಸೆ ನಮ್ಮನ್ನು ಓಡಿಸುತ್ತೆ, ಭಯ ನಮ್ಮನ್ನು ಓಡೋದ್ರೆ ನಿಲ್ಲಿಸುತ್ತೆ. ಹಾರಾಟ ಒದರದು ಆ ವೇದೆಗಳ ನಡುವೆ. ಈ ಎರಡು ನೋವಿದ್ದಾವಲ್ಲ, ಎರಡೂ ನೋವೇ ಅವು. ಆಸೆನೂ ನೋವೇನೆ, ಭಯ ಅಂತೂ ನೋವೇನೆ. ಈ ಎರಡು ನೋವುಗಳ ಮಧ್ಯೆ ಅದರ ಹಾರಾಟ ಆಡ್ತಾ ಇರ್ತದೆ. ಆದರೆ ಧೀರ ನೇರಿರೆ, ಇದು ಬಹಳ ಮುಖ್ಯವಾದಂಥ ಮಾತು. ಆದರೆ ಕುದುರೆಯನ್ನು ಧೀರ ಏರಿದ್ದಾಗಿದ್ದರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜದೆ ಮಂಕುತಿಮ್ಮ. ಅದಕ್ಕೆ ಹೊಡೆತಾನು ಚಾಟಿ ಹೊಡೆತಾನೂ ಬೇಕಾಗಿಲ್ಲ, ಅದಕ್ಕೆ ಕಡಿತಾನೂ ಬೇಕಾಗಿಲ್ಲ, ಭಯದ ಕಡಿತ ಬೇಕಾಗಿಲ್ಲ. ಯಾವಾಗ ಧೀರ ನೇರಿರೆ, ಹಾಗಾದ ಧೀರ ಯಾರು ಅಂತ ಬರುತ್ತೆ. ಯಾವ ಧೀರ ಆಸೆಗಳನ್ನು ದಾಟಿದ್ದಾನೋ, ಭಯವನ್ನು ಮೀರಿದ್ದಾನೋ ಅವನು ಧೀರ. ಆಸೆಗಳ ಚಿಂತೆ ಇಲ್ಲ, ಭಯಗಳ ವ್ಯಾಪಾರ ಇಲ್ಲ, ಅಂಥವನು ಧೀರ. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಕೊಟ್ಟ ಕುದುರೆಯ ನೇಲರದವನು ಧೀರನೂ ಅಲ್ಲ ವೀರನೂ ಅಲ್ಲ. ಯಾವ ಕುದುರೆ ಕೊಟ್ಟರು ಕೂಡ ಅದಕ್ಕೆ ಭಯದ ಆತಂಕ ಇಲ್ಲ, ಆಸೆಯ ಆಸೆ ಇಲ್ಲ. ಎರಡೂ ಬಿಟ್ಟು ಹೋದಾಗ ಹೊಡೆತ ಕಡಿತವಿಲ್ಲದೆ ಜೀವನ ಸುಸೂತ್ರವಾಗಿ ಸಾಗ್ತದೆ. ಸಾರುವುದು ನೈಜದಿಂ, ಅತ್ಯಂತ ನೈಜವಾಗಿ ಜೀವನ ನಡ್ಕೊಂಡು ಹೋಗ್ತದೆ. ತಾವು ಗಮನಿಸಿ, ಆಸೆಯ ತುಡಿತಕ್ಕೆ ಓಡುತ್ತಿರಬೇಕಾದ್ರೆ ಎಷ್ಟು ಟೆನ್ಷನ್ ಆಗ್ತದೆ, ಎಷ್ಟು ಗಾಬರಿ ಗಾಬರಿ ಗಾಬರಿ, ಆಡ್ಬೇಕು, ಸಾಧಿಸ್ಬೇಕು ಸಾಧಿಸ್ಬೇಕು ಅಂತ. ಅದರ ಜೊತೆಗೆ ಭಯ ಇದ್ದಾಗ ಯಾವುದೂ ಮಾಡಬಾರ್ದು ಅಂತ ಉತ್ಸಾಹ ಬರಲ್ಲ. ಅವೆರಡನ್ನು ದಾಟಿ ನಿಂತಾಗ ನೈಜವಾಗಿ ಜೀವನ ನಡೀತದೆ ಅನ್ನುವಂಥ ಮಾತನ್ನು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಅಮ್ಮ, ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ

ಬೇಲೂರು, ಹಳೆಬೀಡು, ಸೋಮನಾಥ ಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ

0: ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕೇಳಿ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಂದರ್ಶನ.
1: ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಇಲಾಖೆ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ರಾಜ್ಯದ ಜನತೆ ಪರವಾಗಿ ಮತ್ತು ಆಕಾಶವಾಣಿ ಕೇಳುಗರ ಪರವಾಗಿ ನಾವು ನಿಮಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ನಮಸ್ಕಾರ.
2: ನಮಸ್ಕಾರ.
1: ಈ ಸಂದರ್ಭದಲ್ಲಿ ತಾವು ಆಕಾಶವಾಣಿಗೆ ಬಂದಿದ್ದು ಬಹಳ ವಿಶೇಷವೇ ಅನ್ಬೇಕು, ಯಾಕಂದ್ರೆ ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಕೆಲವು ವಿಚಾರಗಳು ಮತ್ತು ಜನರಿಗೆ ನೀವು ನೀಡುವಂತ ಸಂದೇಶ, ಕೆಲವು ಸಲಹೆಗಳು ಬಹಳ ಪ್ರಮುಖ ಆಗ್ತವೆ ಸರ್. ಈ ಸಂದರ್ಭದಲ್ಲಿ ಮೊದಲಿಗೆ ತಾವು ಏನು ಹೇಳ ಬಯಸ್ತೀರಾ?
2: ಮೊದಲನೇದಾಗಿ ಹಬ್ಬ 13-14, 13ಕ್ಕೆ ಗೌರಿ ಹಬ್ಬ, 14ಕ್ಕೆ ಗಣೇಶನ ಹಬ್ಬ. ಮೊದಲೆಲ್ಲ ಕಡಿಮೆ ಸಂಖ್ಯೆನಲ್ಲಿ ಮಾಡ್ತಾ ಇದ್ರು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಈಗೇನಾಗಿದೆ, ಒಂದೊಂದು ವಾರ್ಡಲ್ಲೂ ಕೂಡ 10-15-20 ಕಡೆ ಮಾಡ್ತಾರೆ ಈಗ. ಅದರಲ್ಲೂ ವಿಶೇಷವಾಗಿ ಮಕ್ಕಳು, ಶಾಲಾ ಮಕ್ಕಳು ಕೆಲವರೆಲ್ಲ ಒಂದೇ ದಿನ ಇಡ್ತಾರೆ. ಸ್ವಲ್ಪ ಒಂದು 25-30 ವರ್ಷ ಮೇಲಿರ್ತಕ್ಕಂಥ ಹುಡುಗರು ಒಂದು 3-4 ದಿನ ಇಟ್ಟು ಆರ್ಕೆಸ್ಟ್ರಾಗಳೆಲ್ಲ ಇಡ್ತಾರೆ. ಆದರೆ ಟೋಟಲ್ಲಾಗಿ ಗಣೇಶನ ಹಬ್ಬ ಕೆಲವರು ಭಾಳ ವಿಜೃಂಭಣೆಯಿಂದ ಕೂಡ ಮಾಡ್ತಾರೆ. ಮೊನ್ನೆ ಇದಕ್ಕೆ ಹೋಗಿದ್ದೆ ನಾನು, ಇಲ್ಲಿ ವಿದ್ಯಾರಣ್ಯ ಯುವಕರ ಸಂಘ APS ಕಾಲೇಜ್ ಗ್ರೌಂಡಲ್ಲಿ ಬೆಂಗಳೂರಲ್ಲಿ ಯಾವುದನ್ನ ದೊಡ್ಡ ಒಂದು ಗಣೇಶನ ವಿಗ್ರಹ 22 ಅಡಿ, ಅದು ಮಣ್ಣಲ್ಲೇ ಮಾಡಿರ್ತಕ್ಕಂಥದ್ದು. ಆ ಮಣ್ಣು ಕೂಡ ಗಂಗಾ ನದಿಯಿಂದನೇ ತಂದಿದ್ರು. ಮತ್ತೆ ಅದಕ್ಕೆ ಹಾಕುವಂಥ ಬಣ್ಣ ಕೂಡ ನ್ಯಾಚುರಲ್ ಬಣ್ಣ, ಈ ಕೆಮಿಕಲ್ ಮಿಶ್ರಿತ ಅಲ್ಲ. ಮತ್ತೆ ರಾಜ್ಯದ ಮೂಲೆ ಮೂಲೆಗಳೆಲ್ಲ ಕೂಡ ಮಾಡ್ತಾರೆ. ಇದೊಂದು ವಿಶೇಷ ಒಂದು ಹಬ್ಬ. ಈ ಸಂದರ್ಭದಲ್ಲಿ ನಾನು ಈ ಇಲಾಖೆ ಸಚಿವನಾಗೋದಕ್ಕಿಂತಲೂ ಮುಂಚೆಯಿಂದ ಕೂಡ ಸುಮಾರು 10 ವರ್ಷಗಳಿಂದ

0: ಗಣೇಶ ಯಾವಾಗಲೂ ಇಟ್ಟೆ ಗೌರಿ ಗಣೇಶ ಇಟ್ಟು ಪೂಜೆ ಮಾಡ್ತಾರೆ. ನಾವು ಹುಡುಗರಾಗಿದ್ದಾಗ ಒಂದು 100 ಮನೆಗೆ ಹೋಗ್ತಾ ಇದ್ವಿ ಗಣೇಶ ನೋಡಿಕೊಂಡು. ನಾವು ಚಿಕ್ಕಡವರಾಗಿದ್ದಾಗ ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗಲೂ ಮನೆಯಲ್ಲಿ ಪ್ರತಿ ಹಬ್ಬದಲ್ಲೂ ಕೂಡ ಸಾಂಕೇತಿಕವಾಗಿ ಮಾಡ್ತಾರೆ.
1: ಮಾಡ್ತಿರಲ್ಲ.
0: ಈಗ ಇಲಾಖೆ ಸಚಿವನಾಗಿದ್ದೀನಿ ಮತ್ತು ಇದನ್ನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಈ ಬಾರಿ ಈ ಮಣ್ಣಿನ ಗಣೇಶ ಮಾತ್ರ ಬಳಸಿ ಅಂತ ಪ್ರತಿ ವರ್ಷ ಕೂಡ ಪ್ರಚಾರ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಂಪ್ಲಿಮೆಂಟು ಮಾಡಬೇಕಾಗುತ್ತೆ. ನಾವು ಮಣ್ಣಿನ ಗಣೇಶದಿಂದ ಪರಿಸರಕ್ಕೆ ಯಾವ ಹಾನಿ ಕೂಡ ಇಲ್ಲ. ಆದರೆ ಸಹಜವಾಗಿ ನೀರಲ್ಲಿ ಕೆರೆಯಲ್ಲಿ ಬಿಡ್ತಾರೋ ಅಥವಾ ಟ್ಯಾಂಕಲ್ಲಿ ಬಿಡ್ತಾರೋ ನದಿಯಲ್ಲಿ ಬಿಡ್ತಾರೋ ಯಾವ ಸಮಸ್ಯೆನೂ ಇಲ್ಲ. ಆದರೆ ನಾವು ಬಳಸ್ತಾ ಇರತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ದಶಕಗಳು ಅಂತ ಹೇಳ್ಬೋದು, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಬಳಸ್ತಾರೆ. ಅದು 100 ವರ್ಷ ಆದರೂ ಕೂಡ ಕರಗೋದಿಲ್ಲ. ಮತ್ತು ಈ ರಾಸಾಯನಿಕ ಲೇಪಿತ ಗಣೇಶಗಳನ್ನ ಬಳಸ್ತಾರೆ. ಅದರಿಂದ ಏನಾಗುತ್ತೆ, ಇದನ್ನೆಲ್ಲ ಕೂಡ ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ ಬಿಟ್ಟರೆ ಏನಾಗುತ್ತೆ, ಸಹಜವಾಗಿ ನೀರೆಲ್ಲ ಕಲುಷಿತ ಆಗುತ್ತೆ, ಪಾಯ್ಸನ್ ಆಗುತ್ತೆ, ಮತ್ತು ಅಲ್ಲಿರ್ತಕ್ಕಂಥ ಜಲಚರಗಳೆಲ್ಲ ಸಾಯುತ್ತೆ, ಮತ್ತು ಮನುಷ್ಯರು ಕೂಡ ನೀರು ಕುಡಿಯೋದಕ್ಕೆ ಯೋಗ್ಯ ಇರೋದೆಲ್ಲ ಈ ರೀತಿ ಆಗುತ್ತೆ. ಇದನ್ನು ಜನ ಕೂಡ ಅರ್ಥ ಮಾಡ್ಕೋಬೇಕು. ಸರ್ಕಾರ ಕಾನೂನು ಮಾಡಿದೆ, ಮತ್ತು ಸಾಕಷ್ಟು ಪರಿಸರ ಪ್ರೇಮಿಗಳು ಇದರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಆದರೂ ಕೂಡ ಜನ ಇನ್ನೂ ಸ್ವಲ್ಪ ಈ ಗಣೇಶ ದೊಡ್ಡದಾಗಿರಬೇಕು ಅಂತೇಳಿ ಪಿ ಒ ಪಿ ಗಣೇಶ ನೀಡ್ತಾರೆ, ರಾಸಾಯನಿಕ ಲೇಪಿತ ಗಣೇಶ ನೀಡ್ತಾರೆ. ಅದರಿಂದ ಅವರು ಅರ್ಥ ಮಾಡ್ಕೋಬೇಕು, ಪರಿಸರನ ಉಳಿಸಿ ಬೆಳೆಸಬೇಕು.
1: ಅದೇ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ನಾವು ಅವಕಾಶ ಕೊಡಬೇಕು. ಮತ್ತು ಸಾರ್ವಜನಿಕವಾಗಿ ನಾವು ಏನು ಗಣೇಶನ ಮೂರ್ತಿಗಳನ್ನು ಪ್ರದರ್ಶನ ಮಾಡ್ತೀವಿ, ಅಲ್ಲಿ ಜನರಿಗೆ ಇದು ಬರಬಾರ್ದು, ನೋಡಿ ಇದು ಇಷ್ಟೆಲ್ಲ ಕಾನೂನು ಕಟ್ಟಳೆಗಳಿದ್ರೂ ನಿರ್ಬಂಧ ಇದ್ರೂ ಈ ರೀತಿ ಪಿ ಒ ಪಿಗಳನ್ನು ಬಳಸಿ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಭಾವನೆ ಬರಬಾರ್ದು. ಯಾಕಂದರೆ ಇದು ಸಾರ್ವಜನಿಕ ಹಬ್ಬ ಇರೋದ್ರಿಂದ ನಾವು ಸಾರ್ವಜನಿಕರಿಗೆ ಸರಿಯಾಗಿದ್ದೇವೆ ಅಂತಂತೇಳಿ ತೋರಿಸಬೇಕಾಗತ್ತೆ. ಮತ್ತು ಕೆಲವೊಂದು ಸರಿ ಈ ಹಬ್ಬದ ಸಂದರ್ಭದಲ್ಲಿ ತುಂಬ ಸದ್ದು ಮಾಡೋದು, ಡಿ ಜೆಗಳನ್ನು ಬಳಸೋದು, ಆಮೇಲೆ ಪೆಂಡಲ್ಗಳು ತುಂಬ ಲೈಟು ಇತ್ಯಾದಿ ಎಲ್ಲ ಮಾಡೋದೆಲ್ಲ ನಡೀತಾ ಇದೆ, ಅದ್ರ ಬಗ್ಗೆನೂ ಕೂಡ ಸರ್ಕಾರದ ಕ್ರಮಗಳು ಇರ್ಬೋದಲ್ಲ.
0: ಒಂದು ಮುಂದಿನ ವರ್ಷದಿಂದ ನಾನೇ ನಮ್ಮ ಇಲಾಖೆಯಿಂದ ನಮ್ಮ ಪೊಲ್ಯೂಷನ್ ಬೋರ್ಡ್ ಇದೆಲ್ಲ, ನಾವೇ ಉಚಿತವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಗರಗಳಲ್ಲಿ ಉಚಿತವಾಗಿ ಗಣೇಶ ಕೊಡಬೇಕು ಮುಂದಿನ ವರ್ಷದಿಂದ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಣ್ಣರಹಿತ ಪಿ ಒ ಪಿ ರಹಿತ ಅಂದರೆ ಮಣ್ಣಿನ ಗಣೇಶಗಳನ್ನು ನಾವೇ ಪ್ರಮೋಟ್ ಮಾಡೋದಕ್ಕೆ, ಇದು ನಾನು ಯಾವ ರೀತಿ ನಮ್ಮ ಕಾನ್ತಂತಿನಲ್ಲಿ ಕೊಡ್ತಾ ಇದ್ದೀನೋ ಅದೇ ರೀತಿ ಸರ್ಕಾರದ ವತಿಯಿಂದನೇ ಸಾಂಕೇತಿಕವಾಗಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಮತ್ತು ಈ ಡಿ ಜಿಗಳು ಸಹಜವಾಗಿ ಯುವಕರಿಗೆ ಏನಾಗುತ್ತೆ, ಈ ಬ್ಯಾಂಡ್ ಸೆಟ್ಟು ಅದೆಲ್ಲ ಇರುತ್ತೆ ಪರವಾಗಿಲ್ಲ, ಈ ಡಿ ಜಿಗಳು ಹಾಕಿದ್ರೆ ವಿಪರೀತ ಶಬ್ದ ಬರುತ್ತೆ, ಅದರಿಂದ ಅಕ್ಕಪಕ್ಕ ಮನೆಯವರು ಕೂಡ ತೊಂದರೆ ಆಗುತ್ತೆ. ಮತ್ತು ಒಂದು ಲೋ ಪ್ರೊಫೈಲಲ್ಲಿ ಕಡಿಮೆ ಸೌಂಡ್ ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಮ್ಯೂಸಿಕ್ ಹಾಕೊಂಡ್ರೆ ಭಾಳ ಒಳ್ಳೆಯದು.
1: ಅದೇ ಸಮಯದ ಮಿತಿ ಇದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ಗಳಿವೆ, ಅದರ ಅನುಸಾರವಾಗಿ ಅವರಿಗೆ ಅದು ಗೊತ್ತಿರಬೇಕು. ಜನರ ಜೊತೆಗೆ
0: ಅವ್ರು ಏನೇ ಮಾಡಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಮಾಡಲಿ ಬೇಡ ಅಂತ ಹೇಳಿದೆ.
1: ಹೌದೌದು, ಕೆಲವು ಸೂಕ್ಷ್ಮ ಪ್ರದೇಶಗಳು ಇರ್ತವೆ, ಮಂದಿರ ಮಸೀದಿಗಳು ಮತ್ತು ಕೆಲವು ಪ್ರಾರ್ಥನಾ ಮಂದಿರಗಳು ಬಂದಾಗ ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಎಷ್ಟೇ ಸಮಯದ ಮಿತಿಯಲ್ಲಿ ಇದ್ರೂ ಕೂಡ ಸೌಂಡನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ ಅಂತ ಅನ್ನೋದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಬೇಕು.
0: ಇತ್ತೀಚೆಗೆ ಆ ಥರದ್ದು ನನಗೆ ಜ್ಞಾಪಕ ಇದ್ದಂಗೆ 30-40 ವರ್ಷದಿಂದ ಆ ಥರದ ಘಟನೆಗಳು ಯಾವುದೂ ಕೂಡ ನಡೆಯುತ್ತಿಲ್ಲ, ಎಲ್ಲ ಸೌಹಾರ್ದಯುತವಾಗಿ ಹೋಗ್ತಾ ಇದ್ದಾರೆ.
1: ಸರ್, ಈಗ ಗಣೇಶನ ಆಚರಣೆ ಸಂದರ್ಭದಲ್ಲಿ ಏನೇನು ಕ್ರಮಗಳಿವೆ, ಸಾಕಷ್ಟು ಇವೆ ಸರ್ಕಾರದ ಕಡೆಯಿಂದ ಏನೇನು ಆಗಬೇಕು?
0: ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತರ ಹತ್ರ ಕೂಡ ಮಾತಾಡಿದ್ದೀನಿ, ನಮ್ಮ ಇಲಾಖೆಯಿಂದ ಪತ್ರ ಕೂಡ ಬರೆಸಿದ್ದೀವಿ, ಬರೆಸಿ ಪಿ ಒ ಪಿ ಗಣೇಶ ಅಥವಾ ರಾಸಾಯನಿಕ ಲೇಪಿತ ಗಣೇಶ ಇದ್ದರೆ ಲೈಸೆನ್ಸ್ ಕೊಡಬಾರ್ದು ಅಂತಲೂ ಹೇಳಿದ್ದೀವಿ. ಅವರು ಕೂಡ ಆಯುಕ್ತರು ಪಾಸಿಟಿವ್ ಆಗಿ ಮಣ್ಣಿನ ಗಣೇಶ ಇಟ್ಟರೆ ಮಾತ್ರ ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಖ್ಯ ಆಯುಕ್ತರು ಮಹಾನಗರ ಪಾಲಿಕೆ ಅವ್ರು ಕೂಡ ಹೇಳಿದ್ದೀವಿ ಈ ರೀತಿ ಪ್ರಮೋಟ್ ಮಾಡಬೇಕು, ಮಣ್ಣಿನ ಗಣೇಶ ಮಾತ್ರ ಇರಿ, ಇಲ್ಲಾಂದರೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ. ಅವ್ರು ಸ್ವಲ್ಪ ಬ್ರೇಕ್ ಹಾಕಿದ್ರೆ ಸಹಜವಾಗಿ ಬರ್ತಾರೆ. ಇವತ್ತು ನಾವು ಪ್ರಾರಂಭ ಮಾಡಿದ್ರೆ ಒಂದು ವರ್ಷ ಎರಡು ವರ್ಷಕ್ಕೆ ಒಂದು ಹಂತಕ್ಕೆ ಬರುತ್ತೆ.
1: ಬರುತ್ತೆ ಸರ್. ತಾವು ಹಬ್ಬದ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರಗಳು, ತಾವು ನೀಡಿದಂತಹ ಸಲಹೆಗಳನ್ನು ನಮ್ಮ ಜನತೆ ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ ನೋಡೋಣ. ಯಾಕಂದರೆ ಮುಂದಿನ ವರ್ಷ ಬಂದಾಗ ನಾವು ಎಷ್ಟೆಲ್ಲ ಸುಧಾರಣೆ ಆಗಿದ್ದೀವಿ ಅಂತ ಹೇಳಿ ಹೇಳಬೇಕು ಜನ.
0: ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಕನಿಷ್ಠ ಒಂದು 200 ಗಣೇಶ ಫಂಕ್ಷನ್ಗಳಿಗಾದರೂ ಅಟೆಂಡ್ ಮಾಡ್ತೀನಿ, ಯಾವುದೂ ಮಿಸ್ ಮಾಡಲ್ಲ. ನಾನು ನನಗೆ ಇನ್ವಿಟೇಷನ್ ಕೊಡೋಕೆ ಬಂದಾಗಲೇ ಈಗಲ್ಲ, ಒಂದು 7-8 ವರ್ಷಕ್ಕೆ ಮುಂಚೆನೇ ಕಂಡೀಷನ್ ಪಿ ಒ ಪಿ ಗಣೇಶ ಇಟ್ಟರೆ ನಾನು ಬರಲ್ಲ ಅಂತ ಹೇಳ್ತೀನಿ. ಮಣ್ಣಿನ ಗಣೇಶನೇ ಇಡಬೇಕು ಅಂತ ನಾನು ಹೇಳಿರೋದ್ರಿಂದ 100-99 ಭಾಗ ನಮ್ಮ ಕ್ಷೇತ್ರದಲ್ಲಿ ಮಣ್ಣಿನ ಗಣೇಶನ ಇಡ್ತಾ ಇದ್ದಾರೆ. ಅದೇ ರೀತಿ

0: ರೀತಿನೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾವೆಲ್ಲ ಇನ್ಸಿಸ್ಟ್ ಮಾಡಬೇಕು
1: ಹೇಳಬೇಕು ಅಂತಾರೆ. ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಅಂಥೇಳಿ ನಾವು ಭಾವಿಸೋಣ ಸರ್. ಈಗ ಮುಖ್ಯವಾಗಿ ಅರಣ್ಯ ಸಂಪತ್ತಿನ ಬಗ್ಗೆ ಇತ್ಯಾದಿ ಕೆಲವು ವಿಚಾರಗಳ ಕಡೆ ಬರೋಣ ಸರ್. ಎಲ್ಲರಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯದ ಪ್ರದೇಶ ತುಂಬ ಸಂಪದ್ಭರಿತವಾಗಿದೆ, ಸಾಕಷ್ಟು ವಿಶೇಷವಾಗಿದೆ. ರಾಷ್ಟ್ರದಲ್ಲೇ ಕೂಡ ನಾವು ಭಾಳ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ದೇಶಮಟ್ಟದಲ್ಲಿ 33% ಅಂತ ಹೇಳುವಾಗ ನಮ್ಮಲ್ಲಿ 22% ಇದೆ. ಸ್ವಲ್ಪ ಕೊರತೆ ಇದೆ ನಿಜ, ಅದನ್ನು ಹೆಚ್ಚು ಮಾಡಲಿಕ್ಕೆ ಸತತವಾದಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅಂತ ಅನ್ಬೋದು. ಇಂಥ ಒಂದು ಸಂಪತ್ತು ರಕ್ಷಣೆ ಆಗಬೇಕು ಅಂತಂದರೆ ಅರಣ್ಯ ಇಲಾಖೆ ಸಚಿವರಾಗಿ ಮತ್ತು ಪರಿಸರ ಇಲಾಖೆ ಸಚಿವರಾಗಿ ಕೂಡ ನಿಮ್ಮ ಗಮನಾರ್ಹವಾದಂಥ ಪಾತ್ರ ಇದೆ ಸರ್. ಈ ದಿಸೆಯಲ್ಲಿ ಇಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದಂದ್ರೆ ಈಗ 33%ಗೆ ನಾವು ಹೋಗಬೇಕಾಗಿದೆ ಅಲ್ಲ, ಈ ಸಾಧ್ಯತೆ ಇದೆ ಸರ್ ಅರಣ್ಯವನ್ನು ಹೆಚ್ಚು ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಳಲಾಗ್ತದೆ?
0: ಈಗ ನಮ್ಮಲ್ಲಿ 33% ಅರಣ್ಯ ಇರಬೇಕು ಅಂತ ಇದೆ, ಇಲ್ಲಾಂದ್ರೂ ಕೂಡ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬಹಳ ಹಿಂದೆ ತೀರ್ಮಾನ ತಗೊಂಡಿದೆ. ನಮ್ಮಲ್ಲಿ 39,000 square kilometers ಅಷ್ಟು ಅರಣ್ಯ ಇದೆ, ಇನ್ನೊಂದು 6,000 square kilometers ಅಷ್ಟು ಅರಣ್ಯ ಅಲ್ಲ, ಅದು ಅರಣ್ಯ ಥರನೇ ಇರತಕ್ಕಂಥದ್ದು ಸರ್ಕಾರಿ ಜಾಗಗಳಲ್ಲಿ. ಒಟ್ಟು ಒಂದು 46,000 ಅರಣ್ಯ ಪ್ರದೇಶಗಳು ಅಂತೇಳಿ ಪ್ಲಸ್ ಎರಡು ಸೇರಿಸಿ ಅರಣ್ಯ ಪ್ಲಸ್ ಅರಣ್ಯ ಇರತಕ್ಕಂಥದ್ದು ನಮ್ಮಲ್ಲಿ ಇದೆ. ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು, ಯಾಕಂದರೆ ಅರಣ್ಯ ಇಲ್ಲಾಂದರೆ ಪ್ರಪಂಚನೇ ಇಲ್ಲ. ಇವರು ಜಪಾನ್ನವರು ಒಂದು ಟೀಮ್ ಬಂದಿತ್ತು ನಮ್ಮ ಅರಣ್ಯ ಭವನಕ್ಕೆ, ಅಲ್ಲಿ 70% ಇದೆ ಅಲ್ಲಿ. ಇವನ್ ನಮ್ಮಲ್ಲೂ ಅಷ್ಟೇ, ಉತ್ತರ ಕನ್ನಡ ಇದೆಯಲ್ಲ 90% ಅರಣ್ಯ ಇದೆ. ಕೆಲವು ಕಡೆ ಮನೆ ಇದಕ್ಕೆ ಹೋಗಿದೆ ಬಿಜಾಪುರಕ್ಕೆ, ಅಲ್ಲಿ 2.5% ಇದೆ. ಕೆಲವು ಜಿಲ್ಲೆಗಳಲ್ಲಿದೆ, ಕೆಲವು ಜಿಲ್ಲೆಗಳಿಲ್ಲ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಿದೆಯಲ್ಲ, ಆ ಭಾಗದಲ್ಲಿ ಹೆಚ್ಚು ಅರಣ್ಯ ಇರುತ್ತೆ. ಅರಣ್ಯ ಇಲ್ಲ ಅಂದರೆ ಪ್ರಪಂಚನೇ
1: ಇಲ್ಲ. ಇಲ್ಲ ಸರ್, ಈಗ ಅರಣ್ಯ ಕಡಿಮೆ ಆಗ್ತಾ ಇರೋದ್ರಿಂದಾಗಲಿ ಅಥವಾ ವಾತಾವರಣದ ಬದಲಾವಣೆ ಎಲ್ಲ ಕಾರಣಗಳನ್ನೆಲ್ಲ ಸೇರಿಸಿ ಇವತ್ತು ನಮಗೆ ಒಂಥರ ಬರ ಅದರ ಅನುಭವ ಮಾಡ್ತಾ ಇದ್ದೀವಿ ನಾವು. ಅಂದರೆ ಇದಕ್ಕೆ ಮುಖ್ಯವಾಗಿ ಮಳೆ ಬೇಕು ಅಂತಂದಾಗ ಅರಣ್ಯ ಚೆನ್ನಾಗಿರಬೇಕು ಅಂತಂತನೋ ಭಾವನೆಯೇ ಬರುತ್ತೆ ನಮಗೆ. ಈ ದಿಸೆಯಲ್ಲಿ ಬರವನ್ನು ಬರದ ಪ್ರದೇಶವನ್ನು ನಾವು ಸರಿಪಡಿಸಬೇಕು ಅಂತಂದರೆ ಏನೇನು ಕ್ರಮಗಳು
0: ಸಾಧ್ಯ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ಹಿಂದೆ ಎಲ್ಲ ಕಡ್ದಾಕ್ಬಿಡೋರು ಈಗ, ಆಮೇಲೆ ಭಾಳ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತಂದಿದ್ದಾರೆ. ಕೇಂದ್ರ ಸರ್ಕಾರ ತಂದಿದ್ದಾರೆ, ರಾಜ್ಯ ಸರ್ಕಾರ ತಂದಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಅರಣ್ಯ ಪ್ರದೇಶದಲ್ಲಿ ಏನೇ ಆಕ್ಟಿವಿಟೀಸ್ ಮಾಡಬೇಕಾದರೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕೇ ಬೇಕು. ಇದೆಲ್ಲ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಬಂದಿರೋದ್ರಿಂದ ಅರಣ್ಯ ಇವತ್ತು ಉಳಿದಿದೆ. ಈ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಇಲ್ಲ ಅಂತ ಹೇಳಿದರೆ ಅರಣ್ಯ ಇನ್ನೂ ಕಡಿಮೆ
1: ಆಗ್ಬಿಡೋದು,
0: ಇನ್ನೂ ಅರಣ್ಯ ಇನ್ನೂ ನಾವು ಬೆಳೆಸಬೇಕು.
1: ಇದು ಒತ್ತುವರಿ ಆಗ್ತಾ ಇದೆಯಾ ಸರ್? ಈಗ ಭಾಳಷ್ಟು ಸಲ ಇದನ್ನ ಬಗ್ಗೆ ಮಾತಾಡ್ತೀವಿ ನಾವು, ಒತ್ತುವರಿ ತಡೆಗಟ್ಟಲು ಕೂಡ ಏನೇನು ಕ್ರಮಗಳು?
0: ಒತ್ತುವರಿ ಆಗಿದೆ, ಒತ್ತುವರಿ ಆಗಿರೋದನ್ನು ತೆರವುಗೊಳಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಸಮಯ ಬೇಕು, ಕೆಲವು ಕೋರ್ಟು ಕಚೇರಿಗಳಲ್ಲಿರುತ್ತೆ.
1: ಅರಣ್ಯ ನಾಶಕ್ಕೆ ಏನು ಪ್ರಮುಖವಾದಂಥ ಕಾರಣ ಅಂತ?
0: ಅರಣ್ಯ ಹಿಂದೆ ಎಲ್ಲ ಏನು ಮಾಡೋರು, ನಾವು 30-40 ವರ್ಷಕ್ಕೆ ಮುಂಚೆ ಸೌದೆ ಉಪಯೋಗಿಸ್ತಾ ಇದ್ವಿ. ಸೌದೆ ಎಲ್ಲಿಂದ ಬರೋದು?
1: ಅರಣ್ಯ,
0: ಅರಣ್ಯದಿಂದನೂ ಬರೋದು. ಆಮೇಲೆ ಇಲ್ಲೂ ಕೂಡ ಯಾವುದು ಈ ಸರ್ವೆ ಸೌದೆ, ಬೇರೆ ಬೇರೆ ಸೌದೆಗಳು ಎಲ್ಲನೂ ಪ್ರೈವೇಟಲ್ಲೂ ಸಿಗೋದು. ಆದರೆ ಕಾಡಿಂದನೂ ಭಾಳ ಬರ್ತಾ ಇತ್ತು. ಈಗ ಒಂದ್ಸಲ ಏನಾಯಿತು, ಗ್ಯಾಸ್ ಬಂದ್ಬಿಡ್ತಲ್ಲ, ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇವತ್ತು ಗ್ಯಾಸ್ ಇಲ್ಲದೆ ಇರತಕ್ಕಂಥ ಮನೆಗಳಿಲ್ಲ. ಅದರಿಂದ ಕಾಡು ಉಳಿಯೋದಕ್ಕೆ ಅದು ಒಂದು ಭಾಳ ಪ್ರಮುಖ ಕಾರಣ, ಮತ್ತು ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಕಾರಣ, ಮತ್ತು ಯುವಕರಲ್ಲಿ ವಿಶೇಷವಾಗಿ ಸಾರ್ವಜನಿಕರಲ್ಲಿ ಮರಗಳ ಬಗ್ಗೆ ಇರತಕ್ಕಂಥ ಪ್ರೀತಿ ಕೂಡ ಅರಣ್ಯ ಉಳಿಸೋದಕ್ಕೆ ಕಾರಣ ಆಗಿದೆ. ಇದೇ ಪ್ರೀತಿ ಇನ್ನೂ ಬೆಳೆಸೋದ್ರಲ್ಲೂ ಕೂಡ ಇರಬೇಕು,
1: ಮಾಡಬೇಕಾಗತ್ತೆ. ಬಹುಶಃ ಈಗ ನಗರೀಕರಣ, ಕೈಗಾರೀಕರಣ ಈ ಅಂಶಗಳು ಕೂಡ ಈ ಅರಣ್ಯ ರಸ್ತೆಗಳಿಗೆ ತುಂಬಾ ಹಾನಿ ಆಗ್ತಾ ಇದೆ.
0: ಹೌದು, ರಸ್ತೆಗಳ ಅಗಲೀಕರಣ ಆದಾಗ ಈ ಮೆಟ್ರೋ ಹೋಗೋದ ದಾರಿನಲ್ಲಿ ಮತ್ತೆ ಫ್ಯಾಕ್ಟ್ರೀಸ್ ಎಲ್ಲ ಬರುತ್ತೆ, ಮತ್ತೆ ನಗರಗಳು ಆಗುತ್ತೆ, KDB ಲೇಔಟ್ಸ್ ಆಗುತ್ತೆ. ಅಂತ ಸಂದರ್ಭದಲ್ಲೆಲ್ಲ
1: ವನ್ಯಜೀವಿಗಳ ರಕ್ಷಣೆ ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಪರಿಸರ ಇಲಾಖೆ ಜೊತೆಗೆ ಜೀವ ವೈವಿಧ್ಯತೆಗಳ ಒಂದು ರಕ್ಷಣೆ ಕೂಡ ತಮಗೆ ಬರೋದ್ರಿಂದ ಈ ಕಡೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಈ ಈ ವನ್ಯಜೀವಿ ಮತ್ತು ಮನುಷ್ಯನ ಸಂಘರ್ಷ ತುಂಬಾ ದಿನಗಳಿಂದ ಇದು ಇದ್ದೇ ಇದೆ. ಸರಿಪಡಿಸ್ಬೇಕಂದ್ರೆ ಜನರಿಗೆ ಹೇಳೋದಾಗಲಿ ಅಥವಾ ಅವರಿಗೆ ಕಾನೂನು ಮೂಲಕವಾಗಿ, ಕಾನೂನು ಹೇಳಿದರೆ ಅಯ್ಯೋ ಕಾನೂನು ತುಂಬ ಬಿಗಿಯಾಯಿತು ಅಂತ ಹೇಳ್ತಾರೆ. ಸ್ವಲ್ಪ ಅಡ್ಜಸ್ಟ್ ಆಗಿ ಸರ್ಕಾರದ ಜೊತೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗತ್ತೆ ಜನರು ಕೂಡ. ಇದರ ಬಗ್ಗೆ ಹೇಗೆ ಸರ್?
0: ಈಗ ಪ್ರಪಂಚ ಅನ್ನೋದು ಮನುಷ್ಯದ ಒಬ್ಬರಿಗೆ ಅಲ್ಲ, ಸೃಷ್ಟಿ ಮಾಡುವುದು 84 ಲಕ್ಷ ಜೀವರಾಶಿಗಳಿದೆ.

0: ಹೇಳಿ,
1: 84 ಲಕ್ಷ
0: ಜೀವರಾಶಿಗಳು ಈ ಪ್ರಪಂಚದಲ್ಲಿದೆ. ಅದು ಸೃಷ್ಟಿ ಮಾಡಿದ ನಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಬದುಕುವಂಥ ಹಕ್ಕಿದೆ. ಅದಕ್ಕೆಲ್ಲ ಕೂಡ ಆಹಾರ ಸೃಷ್ಟಿ ಮಾಡೋದನ್ನು ಎಲ್ಲ ಕಲ್ಪಿಸ್ಕೊಟ್ಟಿದ್ದಾನೆ. ಅದರಿಂದ ಅದು ವಿಶೇಷವಾಗಿ ಅದೇ ರೀತಿ ವನ್ಯಜೀವಿಗಳ ಅದರ ಮೇಲೆ ಭೇಟಿ ಆಡೋಂಥವ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ
1: ಕೂಡ ಸಾಕಷ್ಟು ಬಿಗಿಯಾದ ಕಾನೂನುಗಳಿವೆ.
0: ನಮ್ಮಲ್ಲಿ ಏನಾಗಿದೆ, ಈ ಪ್ರಾಣಿಗಳು ಮತ್ತು ಮನುಷ್ಯರ ತಿಕ್ಕಾಟ, ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಈ ಕಡೆ ಚಿಕ್ಕಮಗಳೂರು, ಇಲ್ಲೆಲ್ಲ ನಮ್ಮಲ್ಲಿ ಆನೆಗಳು ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ 1,000-25,000 ಆನೆ ಇದೆ, ನಮ್ಮ ರಾಜ್ಯದಲ್ಲೇ 6,000-7,000 ಆನೆ ಇದೆ. ಅದೇ ರೀತಿ ಹುಲಿಗಳ ಸಂಖ್ಯೆನೂ ಜಾಸ್ತಿ ಇದೆ, ಚಿರತೆಗಳ ಸಂಖ್ಯೆನೂ ಜಾಸ್ತಿ ಇದೆ. ಈ 3 ಸ್ವಲ್ಪ ಪ್ರಾಣಹಾನಿ ಆಗುತ್ತೆ ಪ್ರತಿ ವರ್ಷ. ಕನಿಷ್ಠ ಏನಿಲ್ಲಾದರೂ 40-50 ಜನ ಪ್ರಾಣಹಾನಿ ಇದೆಲ್ಲ ಆಗುತ್ತೆ. ಪ್ಲಸ್ ಈ ಇದು ಕರಡಿ, ಕರಡಿಯಿಂದನೂ ಒಂದೊಂದು ತಲೆ ಆಗುತ್ತೆ. ಒಟ್ಟಾರೆಯಾಗಿ ಒಂದು 40-50 ಜನ ಈ ವನ್ಯಜೀವಿಗಳಿಂದ ಸಾಯ್ತಾರೆ.
1: ಹೌದೌದು. ಈಗ ವನ್ಯಜೀವಿಗಳ ರಕ್ಷಣೆ ಮಾತಾಡ್ತೀವಿ ನಿಜ, ಅದು ಅದೇ ಸಮಯದಲ್ಲಿ ಆನೆಗಳು ಗದ್ದೆಗೆ ನುಗ್ತವೆ, ಆಮೇಲೆ ಮಂಗಗಳ ಕಾಟ ಇದೆ, ಸಾಕಷ್ಟು ಹಾನಿಯಾಗುತ್ತೆ. ನವಿಲುಗಳಿಗೂ ಕೂಡ ರೈತರಿಗೆ ತುಂಬ ಸಂಕಷ್ಟ ತಂದೊಡ್ತವೆ ಅಂತಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತರಿಗೆ ಒಂದು ಆತಂಕ ಏನಂತಂದರೆ, ನಮಗೆ ಪ್ರಾಣಿಗಳಿಂದ ರಕ್ಷಣೆ ಸಿಗಬೇಕು, ಅಕಸ್ಮಾತ್ ಏನಾದರೂ ಬೆಳೆ ಹಾಳಾದರೆ ಅದಕ್ಕೆ ಕೂಡ ಪರಿಹಾರ ಸಿಗಬೇಕು, ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತನೋ ವಿಚಾರವನ್ನು ಪದೇ ಪದೇ ಹೇಳ್ತಿರ್ತಾರೆ.
0: ಈಗ ಆನೆಗಳಿಂದ ಕೂಡ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ನಾಶ ಆಗುತ್ತೆ. ಅದು ಕಾಡಿಂದ ತೋಟಗಳು ಹೋದ ತಕ್ಷಣ ಏನಾಗುತ್ತೆ, ಸಹಜವಾಗಿ ಎಲ್ಲ ತುಳಿದಾಕ್ಬಿಡುತ್ತೆ. ಇನ್ನೇನು ಹುಲಿ ಅಥವಾ ಚಿರತೆಯಿಂದ ಬೆಳೆ ನಾಶ ಆಗಲ್ಲ, ಆದರೆ ಕಾಡಲ್ಲಿ ನಂದಿಳಿಂದನೂ ಆಗುತ್ತೆ, ಆಮೇಲೆ ನವಿಲಿಂದನೂ ಕೂಡ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಇದು ರಾಜ್ಯ ಸರ್ಕಾರ ಕೂಡ ಇವನ್ನ ಪ್ರಾಣಿಗಳಿಂದ ಡೆತ್ ಆದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಪರಿಹಾರ ಕೂಡ ಕೊಡ್ತೀವಿ. 20 ಲಕ್ಷ ರೂಪಾಯಿ ಅಷ್ಟು ಹಣ ಕೂಡ ಕೊಡ್ತಾರೆ, ಆದರೆ ಸತ್ತೋದ್ರೆ ವಾಪಸ್ ಬರೋದಿಲ್ಲ. ಆಮೇಲೆ ವಿಶೇಷವಾಗಿ ಆನೆಗಳಿಗೆ ಕಾರಿಡಾರ್ ಇದೆ, ಆ ಕಾರಿಡಾರಲ್ಲಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕೂಡ ಹತ್ತಿರ ಒಂದು 2,000 ಕಿಲೋಮೀಟ್ರ್ಗಿಂತಲೂ ಹೆಚ್ಚು ರೈಲ್ವೆದು ಲೈನ್ ಬ್ಯಾರಿಕೇಡಿಂಗು ಹಾಕಿದ್ದೀವಿ. ಇನ್ನೂ ಹಾಕುವಂಥದ್ದಿದೆ.
1: ಆನೆಗಳ ಸಂರಕ್ಷಣೆ ಮಾಡಬೇಕಂತಂದಾಗ ಸಾಕಷ್ಟು ಸುತ್ತಲೂ ಕೂಡ ಬೇಲಿ ಹಾಕೋದಾಗಲಿ ಅಥವಾ
0: ಬ್ಯಾರಿಕೇಡಿಂಗ್, ಆಮೇಲೆ ಟ್ರೆಂಚ್ ಒಗೀತಾರೆ, ಬ್ಯಾರಿಕೇಡಿಂಗ್ ಹಾಕ್ತಾರೆ, ಆಮೇಲೆ ಫೆನ್ಸಿಂಗ್ ಹಾಕ್ತಾರೆ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆಯಲ್ಲ ಅದು ಅದು ಹಾಕ್ತಾರೆ.
1: ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆ ಅಂತ ಅನ್ನೋ ವಿಷಯ ತುಂಬಾ ಮುನ್ನೆಲೆಯಲ್ಲಿ ಇದೆ ಇವಾಗ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಾಗಿದೆ. ಮತ್ತೆ ನಗರಗಳಲ್ಲಿ ಒಂದು ಮರ ಕಡಿಬೇಕಂತಂದ್ರೆ 1,000 ಬಾರಿ ಯೋಚಿಸಬೇಕಾಗತ್ತೆ, ಮತ್ತು ಅದಕ್ಕೆ ಸಾಕಷ್ಟು ನಿಯಮಗಳಿವೆ, ಪೂರ್ವಾನುಮತಿ ತಗೋಬೇಕಾಗತ್ತೆ ಇತ್ಯಾದಿಗಳೆಲ್ಲ ಇವೆ. ಹಾಗಾಗಿ ಇಲ್ಲಿ ಮರಗಳ ರಕ್ಷಣೆ ಬಗ್ಗೆ ಸಾಕಷ್ಟು ಜಾಗೃತಿ ಇದೆ ಅಂತ ಅನಿಸುತ್ತೆ ನಮಗೆ ಸಿಟಿನಲ್ಲಿ.
0: ಈಗ ಮರಗಳು ರೆಂಬೆ ಏನಾದರೂ ತೊಂದರೆ ಆಗ್ತಾ ಇದ್ರೆ, ಒಣಗಿದ್ರೆ ಅಥವಾ ಮನೆಗಳ ಮೇಲೆ ಹೋಗ್ಬಿಟ್ಟಿದ್ರೆ ಅಲ್ಲಿ ಲೋಕಲ್ ಅಧಿಕಾರಿಗಳಿಗೆ ಪವರ್ಸ್ ಇರುತ್ತೆ, ತೆಗಿತಾರೆ. ಅಥವಾ ಮರ ತೆಗಿಬೇಕನ್ನಾದರೆ ಹೈಕೋರ್ಟಿಂದ ಒಂದು ಕಮಿಟಿ ಮಾಡಿದ್ದಾರೆ, ಹೈಕೋರ್ಟ್ ಒಂದು ಕಮಿಟಿ, ಮಾನಿಟರಿಂಗ್ ಕಮಿಟಿ ಇರುತ್ತೆ. ಅಲ್ಲಿಗೆ ಲೆಟರ್ ಬರೆದು ಈ ಫಾರೆಸ್ಟ್ ಆಫೀಸರು ರೆಕಮೆಂಡ್ ಮಾಡಿ ಆ ಸಮಿತಿ ತೀರ್ಮಾನ ಮಾಡಿದ್ರೆ ಮಾತ್ರ ಮರ ಕಡಿಬೇಕು, ಕಾನೂನು ಬಿಗಿಯಾಗಿದೆ. ಆದರೂ ಕೂಡ ಕೆಲವರು ಕಡಿದು ಬಿಡ್ತಾರೆ, ಅಂಥ ಸಂದರ್ಭದಲ್ಲಿ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಮಾಡ್ತಾರೆ. ಮತ್ತು ಮರ ಕಡ್ದಂಥ ಸಂದರ್ಭದಲ್ಲಿ ಪಬ್ಲಿಕ್ ಕೂಡ ಕಂಪ್ಲೇಂಟ್ ಮಾಡ್ತಾರೆ, ಅಬ್ಜೆಕ್ಷನ್ನು ಮಾಡ್ತಾರೆ. ಅಂದರೆ ಇದೇನಾಗುತ್ತೆ, ಮರಗಳ ಬಗ್ಗೆ ಜನಕ್ಕಿರ್ತಕ್ಕಂಥ ಕಾಳಜಿ ಗೊತ್ತಾಗುತ್ತೆ.
1: ಪರಿಸರ ಖಾತೆ ಜವಾಬ್ದಾರಿ ತಮ್ಮ ಮೇಲೆ ಇರೋದ್ರಿಂದ ಈ ಎಲ್ಲ ಮಾಲಿನ್ಯಗಳು ತಡೆಗಟ್ಟಬೇಕು, ಅದಕ್ಕೆ ಮಂಡಳಿಗಳು ಇವೆ, ಸಾಕಷ್ಟು ಕ್ರಮಗಳನ್ನು ಅವರು ತಗೋಬೇಕಾಗತ್ತೆ. ಆ ಒಂದು ಕೆಲಸ ಜಾಸ್ತಿ ಚೆನ್ನಾಗಿ ಮಾಡಿದರೆ ಬಹುಶಃ ಒಂದು ಉತ್ತಮವಾದಂಥ ಗಾಳಿ ನಮಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ತ್ಯಾಜ್ಯ ವಸ್ತುಗಳ ಒಂದು ಘನ ತ್ಯಾಜ್ಯಗಳ ವಸ್ತುಗಳ ನಿರ್ವಹಣೆ ಕೂಡ ತುಂಬ ಕಠಿಣವಾದದ್ದೇ ಅಂತ ಅನಿಸುತ್ತೆ. ಸರ್ಕಾರಗಳು ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರು ಕೂಡ ಅವು ಬೆಟ್ಟದಷ್ಟು ಹಾಗೆ ಬೆಳೀತಾ ಇವೆ. ಅದರ ನಿರ್ವಹಣೆ ಬಗ್ಗೆ ಹೇಳಿ ಸರ್.
0: ಈಗ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಮ್ಮ BTM ವಿಧಾನಸಭಾ ಕ್ಷೇತ್ರ ಮಾದರಿ ಅಂತ ಹೇಳ್ಬೋದು. ನಮ್ಮಲ್ಲಿ ಕಸರಸ ಕೇಂದ್ರ ಅಂತ ಮಾಡಿದ್ದೀವಿ, ಅದನ್ನೊಂದ್ಸಲಿ ನೀವೆಲ್ಲ ನೋಡಬೇಕು. ನಮ್ಮ ರಾಜ್ಯಕ್ಕೆ ನಾವು ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಕ್ಷೇತ್ರದಲ್ಲಿ ಒಂದೊಂದು ಮಾಡಿದ್ರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಸಾಕಷ್ಟು ನಾವು ಪರಿಹಾರ ಕಂಡಿಡ್ಕೋಬೋದು. ಆಮೇಲೆ ಈಗ ಜಲಮಾಲಿನ್ಯ, ಈ ಬೆಂಗಳೂರಿಗೆ 2,000ಕ್ಕಿಂತಲೂ ಹೆಚ್ಚು MLD ನೀರು ಬರುತ್ತೆ. ನಮ್ಮ ಇದು ಪ್ಲ್ಯಾಂಟ್ಸ್ ಇದೆಯಲ್ಲ, ನೀರಿನ ಪರಿಷ್ಕರಣೆ ಮಾಡುವಂಥ ಪ್ಲ್ಯಾಂಟ್ಸ್ ಇದೆಯಲ್ಲ, ಅಲ್ಲಿ ಪರಿಷ್ಕರಣೆ ಆಗ್ತಾ ಇರತಕ್ಕಂಥದ್ದು STPs 1,200 MLD ಅಷ್ಟೇ. ಎಲ್ಲ ಕರೆಕ್ಟಾಗಿ 24 ಅವರ್ಸು ನಡೀತಾ ಇದ್ರೆ

0: 1200 ml ಆಗುತ್ತೆ. ಆದರೆ ನೀರು 2000ಕ್ಕಿಂತಲೂ ಜಾಸ್ತಿ ಬಂದರೂ ಕೂಡ 1800 ಮಾತ್ರ ನಾವು ಆಚೆ ಹೋಗುತ್ತೆ. ಇನ್ನೊಂದು 200-300 ml ಇಲ್ಲೇ ನಾವು ಬಳಸ್ಕೊಂಡ್ಬಿಡ್ತೀವಿ. ಅದು ಸ್ಟಾರಮ್ ಮೋಟರ್ ಏನು ಹೋಗೋದಿಲ್ಲ. ಅದು ಅಂದರೆ ಇನ್ನೂ ಒಂದು 600 ml ಅಷ್ಟು ನೀರು ಈ ಸ್ಟಾರಮ್ ಮೋಟರ್ ಏನ್ಸ್ ಮುಖಾಂತರ ನದಿಗೆ ಹೋಗೋದು. ಕೊನೆಗೆ ಈಗ ವೃಷಭಾವತಿ ಹೋಗಿ ಕನಕಪುರದ ಹತ್ರ ಸೇರ್ಕೊಳ್ಳುತ್ತೆ ಕಾವೇರಿ ನದಿ. ಈ ಕಡೆ ಚಲ್ಲಘಟ್ಟ ವ್ಯಾಲಿದು ತಮಿಳ್ನಾಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಕಾವೇರಿ ನದಿಗೆ ಸೇರೋದು. ಅದರಿಂದ ನಾನು ಈಗ ಮೀಟಿಂಗ್ ಇದೆ ನಮ್ಮ ಬಿಡು ಸ್ಪೀಚ್ ಚೇರ್ಮನ್ರಿಗೆ ಮೊನ್ನೆ ಅವ್ರಿಗೆ ಒಂದು ಈ ರೀತಿ ಆಗ್ತಾ ಇದೆ ಅಂತ ಅವ್ರಿಗೆ ನೋಟಿಸ್ ಒಂದು ಸೂಚನೆ ಕೊಟ್ಟಿದ್ವಿ. ಆಮೇಲೆ ಈಗಿರ್ತಕ್ಕಂಥ ಎಸ್ ಟಿ ಪಿಸ್ನ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಇನ್ನೂ 550 ml ನೀರು ಸಂಸ್ಕರಣೆ ಮಾಡುವಷ್ಟು ಕೆಲಸಗಳು ಪ್ರಾರಂಭ ಆಗಿದೆ ಅಥವಾ ಸ್ಯಾಂಕ್ಷನ್ ಆಗಿದೆ. ಅದು ಕೂಡ ಶೀಘ್ರಗತಿನಲ್ಲಿ ಆಗಬೇಕು. ಅದೊಂದು ಮಾಡಬೇಕು. ಆಮೇಲೆ ಏನಾಗುತ್ತೆ, ನಮ್ಮ ಅಪಾರ್ಟ್ಮೆಂಟ್ಸ್ 80 ಮನೆಗಿಂತಲೂ ಹೆಚ್ಚಿರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ಗೆ ಎಸ್ ಟಿ ಪಿಸ್ ಕಡ್ಡಾಯ ಇರುತ್ತೆ. ಅದು ಸರಿಯಾಗಿ ಸಮರ್ಪಕವಾಗಿ ನೋಡ್ತಾ ಇದ್ದಾರೋ ಇಲ್ಲವೋ ಅಂತೇಳಿ ನಮ್ಮ ಅಧಿಕಾರಿಗಳಿಗೆ 15 ದಿನ ಟೈಮ್ ಕೊಟ್ಟಿದ್ದೀನಿ. ಆಗಲೇ ಒಂದು ವಾರ ಆಯಿತು. ಅವರು ಸಮರ್ಪಕವಾಗಿ ಅವ್ರು ಮಾಡಬೇಕು. ಆಮೇಲೆ ನದಿಗಳ ಪಕ್ಕದಲ್ಲಿ ಫ್ಯಾಕ್ಟ್ರೀಸು ಬೇಕಾದಷ್ಟು ಬೇರೆ ಬೇರೆ ಉತ್ಪನ್ನಗಳು ತಯಾರಿಸುವಂಥ ಫ್ಯಾಕ್ಟ್ರೀಸು ಇದೆ. ಅಲ್ಲೆಲ್ಲ ಜಲಮಾಲಿನ್ಯ ಆಗ್ತಾ ಇದೆ. ಅನೇಕ ಕಡೆ ನದಿ ನೀರು ಕೂಡ ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ನಮ್ಮ ಇಲಾಖೆಯವರೇ ಅದನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಅದನ್ನು ಒಂದು 15 ದಿವಸದಲ್ಲಿ ಯಾವ್ಯಾವ ಫ್ಯಾಕ್ಟ್ರಿ ಕಲುಷಿತ ಮಾಡ್ತಾ ಇದೆ ಅಂತೇಳಿ ಪಟ್ಟಿ ಮಾಡೋಕೆ ಹೇಳಿದ್ದೀನಿ. ಈಗಾಗಲೇ ಒಂದು ವಾರ ಆಯಿತು. ಮುಂದಿನ ವಾರ ಮೀಟಿಂಗ್ ಇಟ್ಕೊಳ್ತೀನಿ. ಯಾವ್ಯಾವ ಫ್ಯಾಕ್ಟ್ರಿ ಕಲುಷಿತ ಮಾಡ್ತಾ ಇದೆ ಅಂಥದ್ದನ್ನು ಅವರು ಸರಿ ಮಾಡಬೇಕು, ಇಲ್ಲಾಂದರೆ ಮುಚ್ಚಿ.
1: ಹೌದು, ಈ ರೀತಿ ಕಟ್ಟಳೆಗಳನ್ನು ಹಾಕಿದರೆ
0: ಕಾನೂನು ಇದೆ.
1: ಹೌದು,
0: ಕಾನೂನು ಜಾರಿ ಮಾಡಬೇಕು. ಹೌದೌದು, ಜಾರಿ ಮಾಡುವಂಥ ಕೆಲಸ ಮಾಡಬೇಕು.
1: ಸರ್, ಈಗ ಬೆಂಗಳೂರಿನಲ್ಲಿ ನಾವು ನದಿಗಳ ಬಗ್ಗೆ ಮಾತಾಡ್ತೀವಿ, ಕೆರೆಗಳ ಬಗ್ಗೆ ಮಾತಾಡ್ತೀವಿ. ಗಣೇಶನ ಹಬ್ಬದ ಸಂದರ್ಭದಲ್ಲಿ ಇನ್ನಷ್ಟು ಜಾಸ್ತಿ ಕಲುಷಿತ ಆಗುತ್ತೆ, ಅದರ ತಡೆಗಟ್ಟಬೇಕಾಗತ್ತೆ. ಮತ್ತು ಬಹಳ ಗಮನಾರ್ಹವಾಗಿ ಅಂತೇನೆಂದರೆ, ಇವಾಗ ನದಿಯಲ್ಲಿ ಕೆರೆಯಲ್ಲಿ ನೀರು ಇಲ್ಲ, ಅದು ತುಂಬ ಸಮಸ್ಯೆ ಆಗಿದೆ. ಇಂಥ ಸಂದರ್ಭದಲ್ಲಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆಯನ್ನು ಸಣ್ಣ ಸಣ್ಣ ಒಂದು ಪಾತ್ರೆಯಲ್ಲಿ ಮುಳುಗಿಸ್ಬೇಕು, ಅಲ್ಲಿ ಇನ್ನೊಂದು ಏನೋ ಬೀಜ ಇರಬೇಕು, ಅದನ್ನು ನೆಡಬೇಕು ಅಂತ ಇತ್ಯಾದಿ ಕೆಲವು ಕ್ರಮಗಳಿವೆ. ಆ ಬಗ್ಗೆ
0: ಅದು ಸಣ್ಣ ಸಣ್ಣ ಗಣೇಶ ಏನು ಮಾಡ್ತಾರೆ, ಮನೆಯಲ್ಲಿ ಬಕೆಟಲ್ಲಿ ಮಾಡ್ತಾರೆ. ಆಮೇಲೆ ಈಗ ಮೊದಲೆಲ್ಲ ಏನು ಮಾಡ್ತೀವಿ, ಲಾಲ್ಬಾಗ್ ಕೆರೆಗೆ ಹೋಗ್ತಾ ಇದ್ದೀವಿ ನಾವು ಹುಡುಗರ ಇದ್ದಾಗ, ಹಲಸೂರು ಕೆರೆಗೆಲ್ಲ ಹೋಗ್ತಾ ಇದ್ದೀವಿ, ಕೆರೆಯಿಂದಲೇ ಬಿಟ್ಬಿಡ್ತಿದ್ರೆ ಆಗೆಲ್ಲ. ಈಗೇನಾಗಿದೆ, ಒಂದು 20-30 ವರ್ಷದ ಈಚೆಗೆ ಎಲ್ಲ ಕಡೆ ಕೂಡ ಈ ಮಾಡಿದ್ದಾರೆ, ಟ್ಯಾಂಕಲ್ಲೇ ಬಿಡಬೇಕು ಅಂತ ಈಗ ಮಾಡಿದ್ದಾರೆ. ಮಾಡಿರೋದ್ರಿಂದ ಕೆರೆಗಳಿಗೆ ನೇರವಾಗಿ ಯಾರು ಬಿಡ್ತಾ ಇಲ್ಲ. ಈಗ ಬೇರೆ ಕಡೆ ವಾರ್ಡ್ಗಳಲ್ಲಿ BBMP ಅವರು ಎಲ್ಲಿ ನಿಗದಿತೆ ಮಾಡಿರ್ತಾರೋ ಆ ಜಾಗಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂತೇಳಿ, ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಡ್ತಾರೆ, ಎಲ್ಲಂದ್ರೆ ಅಲ್ಲಿ ಇದಾಕ್ ಮಾಡ್ತಾರೆ ಅಂತೇಳಿ ನಿಗದಿತ ಸ್ಥಳಗಳಲ್ಲಿ ಟ್ಯಾಂಕರು ಕೂಡ ನಿಲ್ತಿರ್ತಾರೆ. ಅದೆಲ್ಲ ಸ್ವಲ್ಪ ಈ ಒಂದು 20-30 ವರ್ಷದ ಸ್ವಲ್ಪ ಪ್ರಿಕಾಷನ್ ತಗೊಂಡಿದ್ದಾರೆ ಜನ. POP ಗಣೇಶ ಬಳಸೋದು ಬಿಟ್ಬಿಟ್ರೆ ಅಥವಾ ಈ ಕಲರ್ ಹಾಕಿರ್ತಕ್ಕಂಥ ಗಣೇಶ ಬಿಟ್ಬಿಟ್ರೆ, ರಾಸಾಯನಿಕ ಲೇಪಿತ ಬಿಟ್ಬಿಟ್ರೆ ಇದೆಲ್ಲ ಕೂಡ ಕೆಲಸನೇ ಇರಲ್ಲ.
1: ಹೌದೌದು,
0: ಜನ ಅರ್ಥ ಮಾಡ್ಕೋಬೇಕು.
1: ನಿಜ. ಇನ್ನೊಂದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಕೇಳಬೇಕು ಸಚಿವರೇ. ಈಗ ಭಾಳಷ್ಟು ಹಿಂದೆ ಅಥವಾ ನನ್ನ ನಡುವೆ ಆವಾಗಿವಾಗ ಈ ಬೆಂಕಿ ಅವಘಡಗಳು ಸಂಭವಿಸ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಇದು ಆಯಿತು ಅಂತ ಅನ್ನೋದು ಕೂಡ ಕಂಡಿಡಿಯೋಕ್ಕಾಗದಷ್ಟು ಸಮಸ್ಯೆ ಆಗಿರ್ತದೆ. ಇದ್ರ ಕಡೆ ಈಗ ಆಧುನಿಕ ತಂತ್ರಜ್ಞಾನ ಇದೆ, ಇವತ್ತು ಡ್ರೋಣ್ ಇದೆ, ಏನು ಮಾಡಿ ನಾವು ಇದನ್ನು ಸಂಪೂರ್ಣವಾಗಿ ತಪ್ಪಿಸೋಕೆ ಸಾಧ್ಯ ಸರ್?
0: ಇದು ಕಾಡ್ಗಿಚ್ಚು ಅಂತೀವಿ. ಯೂಶಲಾಗಿ ಮಾರ್ಚಲ್ಲಿ ಪ್ರಾರಂಭ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನೆಲದಲ್ಲೆಲ್ಲ ಹುಲ್ಲೆಲ್ಲ ಒಣಗಿರುತ್ತೆ, ಆ ಸಂದರ್ಭದಲ್ಲಿ ಬೆಂಕಿ ಬಿದ್ದುಬಿಡುತ್ತೆ. ಅದೆಲ್ಲ ಮೊದಲೆಲ್ಲ ಜಾಸ್ತಿ ಬೆಂಕಿ ಬಿದ್ದು ಕಾಡೆಲ್ಲ ಸುಟ್ಟೋಗೋದು. ಇತ್ತೀಚೆಗೆ ಸಾಕಷ್ಟು ಪ್ರಿಕಾಷನರಿ ನಮ್ಮ ಇಲಾಖೆಯವರು ತಗೊಂಡಿದ್ದಾರೆ, ಹೊಸ ತಂತ್ರಜ್ಞಾನ ಬಂದಿದೆ. ಒಂದು ದಿವಸದಲ್ಲಿ ಎಂಥ ಬೆಂಕಿ ಇದ್ರೂ ಕೂಡ ಒಂದೇ ದಿವಸದಲ್ಲಿ ಆರಿಸುವಂಥ ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡಿದ್ದಾರೆ.
1: ಸರ್, ಈಗ ತಾವು ಆಕಾಶವಾಣಿ ಮೂಲಕವಾಗಿ ಅನೇಕ ವಿಚಾರಗಳನ್ನು ಹೇಳಿದ್ದೀರಿ, ನಿಮ್ಮ ಸಂದೇಶ ನಮ್ಮ ಜನತೆಗೆ ತಲುಪತ್ತೆ, ಕೇಳುಗರು ಕೂಡ ಪ್ರಭಾವಿತರಾಗ್ತಾರೆ. ಯಾಕಂದರೆ ಸಚಿವರೇ ನೇರವಾಗಿ ನಮಗೆ ಸಲಹೆಗಳನ್ನು ನೀಡಿದ್ದಾರೆ ಅಂಥೇಳಿ. ಮತ್ತು ಕೆಲವು ಕಾನೂನುಗಳಿವೆ, ಅದು ತುಂಬ ಬಿಗಿಯಾಗಿವೆ. ಯಾವುದೇ ರೀತಿಯಾದಂತಹ ವನ್ಯಪ್ರಾಣಿಗಳಿಗೆ ತೊಂದರೆ ಕೊಡೋದಾಗಲಿ ಅಥವಾ ಈ ಮನುಷ್ಯ ಮತ್ತು ವನ್ಯ ಪ್ರಾಣಿಗಳ ನಡುವಿನ ಸಂಘರ್ಷ ಯಾವತ್ತೂ ಇರಲೇಬಾರದು. ಆ ದಿಶೆಯಲ್ಲಿ ಅವರು ಸಹಕಾರದಿಂದ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಮತ್ತು ಪರಿಸರ ಅಂತ ಅನ್ನೋದು ಅರಣ್ಯ ಪರಿಸರ ಎಲ್ಲವೂ ಕೂಡ ನಮ್ಮದೇ ಇರೋದ್ರಿಂದ ಆ ಖಾತೆಯ ಸಚಿವರು ತಾವು ಆಗಿರೋದ್ರಿಂದ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ತಾವು ಸೂಕ್ಷ್ಮವಾಗಿ

0: ಜನರಿಗೆ ತಿಳಿ ಹೇಳಿರೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋಣ. ಈ ಹಬ್ಬದ ಸಂದರ್ಭದಲ್ಲಿ ತಾವು ಬಂದು ಆಕಾಶವಾಣಿ ಮೂಲಕವಾಗಿ ಇಷ್ಟೆಲ್ಲ ಮಾತಾಡಿದ್ದೀರಿ ಸರ್, ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
1: ಓಕೆ, ನಮಸ್ಕಾರ.
2: ಇದುವರೆಗೆ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
0: ನಮ್ಮ ಕನ್ನಡ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:35.

0: ಕಾರ್ಯಕ್ರಮ ಗಾನಗಂಗೆ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇಷ್ಟು ರಾತ್ರಿ ಇದೇನು SMS? KYC ಅಪ್ಡೇಟ್ ಮಾಡಿ ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ ತಾನೇ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವಿದ್ದೀರಿ. ಈಗ ಸಮಯ 9:37. ಸ್ನೇಹಿತರೆ, ಶ್ರಾವಣ ಮುಗಿದು ಭಾದ್ರಪದ ಮಾಸ ಬಂದಾಯಿತು ಅಂದರೆ ಸಾಕು, ನಮ್ಮ ನಾಡಿನಲ್ಲಿ ಹಬ್ಬಗಳ ಸಂಭ್ರಮ ಕಳೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮನೆಗೆ ಮಹಾಲಕ್ಷ್ಮಿ ಬಂದಷ್ಟೇ ಖುಷಿ ತರೋ ಮತ್ತೊಂದು ಹಬ್ಬ ಅಂತಂದರೆ ಅದು ಸ್ವರೂಪಿಣಿ ಸ್ವರ್ಣ ಗೌರಿ ಹಬ್ಬ. ಅಂದಹಾಗೆ ಇವತ್ತು ನಮ್ಮ ತವರು ಮನೆಯ ಹೆಣ್ಮಕ್ಕಳ ಮುಖದಲ್ಲಿ ನಗೆಯ ಅಲೆ, ಕೈಗಳಲ್ಲಿ ಜಣಜಣಿಸುವ ಹಸಿರು ಬಳೆ, ಮನೆ ತುಂಬ ಘಮಘಮಿಸುವ ಹೋಳಿಗೆಯ ಸುವಾಸನೆ. ಹೌದಲ್ವಾ, ತಾಯಿ ಗೌರಿ ದೇವಿ ತನ್ನ ಮಗ ಗಣಪತಿ

ಪತಿಗಿಂತ ಒಂದು ದಿನ ಮುಂಚಿತವಾಗಿಯೇ ಭೂಲೋಕಕ್ಕೆ ಬಂದು ತನ್ನ ತವರು ಮನೆ ಸೇರಿದಂತೆ ನಮ್ಮೆಲ್ಲರ ಮನೆ ಮನಗಳನ್ನು ಆಶೀರ್ವದಿಸೋ ಶುಭ ದಿನ ಇವತ್ತು ಸ್ವರ್ಣ ಗೌರಿ ಹಬ್ಬ.

ಸ್ನೇಹಿತರೆ, ಗೌರಿ ಹಬ್ಬ ಅಂತಂದ ತಕ್ಷಣ ನೆನಪಾಗೋದು ಮರದ ಬಾಗಿನ ಅಲ್ವಾ. 16 ನಮೂನೆಯ ಧಾನ್ಯಗಳು, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಇಟ್ಟು ಮುತ್ತೈದೆಯರಿಗೆ ಕೊಟ್ಟು ಆಶೀರ್ವಾದ ಪಡೆಯುವಂತಹ ಈ ಸಾಂಪ್ರದಾಯಿಕ ಕ್ಷಣವೇ ಒಂದು ಚಂದ ಅಂದ ಅಂತ ಹೇಳ್ಬೋದು. ಅದರ ಜೊತೆಗೆ ಬಲಗೈಗೆ ಕಟ್ಟಿಕೊಳ್ಳುವ 16 ಗಂಟಿನ ಗೌರಿ ದಾರ, ಅದು ಬರೀ ದಾರ ಅಲ್ಲ, ನಮ್ಮ ಕುಟುಂಬಕ್ಕೆ ಶ್ರೀರಕ್ಷೆ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಇನ್ನು ಗೌರಿ ಹಬ್ಬದ ಬಗ್ಗೆ ಹೇಳೋದಾದರೆ, ಗೌರಿ ಹಬ್ಬವು ಕರ್ನಾಟಕ ಹಾಗೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸುವಂತಹ ಒಂದು ಪ್ರಮುಖ ಹಬ್ಬ. ಗಣೇಶ ಚತುರ್ಥಿಯ ಹಿಂದಿನ ದಿನ ಆಚರಿಸಲಾಗುವ ಈ ಹಬ್ಬವು ಸೌಭಾಗ್ಯ, ಸಮೃದ್ಧಿ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಗೌರಿ ದೇವಿಯನ್ನು ಆರಾಧಿಸುವಂತಹ ಪರ್ವ ದಿನ ಅಂತ ನಂಬಲಾಗುತ್ತೆ.

ಸಮಯ ಆಗ್ತಾ ಇದೆ 9:55. ನೀವು ಕೇಳ್ತಾ ಇದ್ರ ಗಾನಗಂಗೆ ಕಾರ್ಯಕ್ರಮವನ್ನ. ಈ ಗೌರಿ ಹಬ್ಬದ ವಿಶೇಷ ಏನು ಅಂತಂದ್ರೆ, ಗೌರಿ ದೇವಿಯು ಗಣೇಶನ ತಾಯಿ ಅಲ್ವಾ. ಮೊದಲ ದಿನ ತಾಯಿ ಗೌರಿ ಮಗಳು ಮನೆಗೆ ಬರುವಂತೆ ಬಂದು ಪೂಜೆ ಸ್ವೀಕರಿಸಿದ್ರೆ, ಮರುದಿನ ಮಗ ಗಣಪತಿ ಆಕೆಯೊಂದಿಗೆ ಆಗಮಿಸುತ್ತಾನೆ ಅನ್ನೋದು ನಂಬಿಕೆ. ಸೌಭಾಗ್ಯ ಮತ್ತು ದೀರ್ಘ ಸುಮಂಗಲಿತನಕ್ಕಾಗಿ ಮುತ್ತೈದೆಯರು ಹಾಗೂ ನವ ವಧುವಿನಿಂದ ಹಿಡಿದು ಪ್ರತಿಯೊಬ್ಬ ಮಹಿಳೆಯರು ಸಹ ಗೌರಿ ವ್ರತವನ್ನ ಆಚರಿಸುವುದು ವಾಡಿಕೆ. ಇನ್ನು ಹಾಗೆಯೇ ಸಾಂಪ್ರದಾಯಿಕವಾಗಿ ಅರಿಶಿನದಿಂದ ಮಾಡಿದ ಗೌರಿ ಅಥವಾ ಮಣ್ಣಿನಿಂದ ತಯಾರಿಸಿದ ಗೌರಿ ವಿಗ್ರಹವನ್ನು ಸ್ಥಾಪಿಸಿ ಶೃಂಗರಿಸಿ ಮಹಿಳೆಯರು ಪೂಜೆಯನ್ನು ಮಾಡುವುದು ಈ ಹಬ್ಬದ ಒಂದು ವಿಶೇಷ.

ಸ್ನೇಹಿತರೆ, ಇಂದು ಗೌರಿ ಹಬ್ಬವನ್ನ ನಾಡಿನ ಅತ್ಯಂತ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಗೌರಿ ಹಬ್ಬದ ವಿಶೇಷ ಏನು ಅಂತಂದ್ರೆ ಮರದ ಬಾಗಿನ ಕೊಡೋದು ಅಂತ ನಾನೀಗಾಗಲೇ ಹೇಳಿದೆ. ಆದರೆ ಮರದ ಬಾಗಿನದಲ್ಲಿ ಏನೇನು ಇರುತ್ತವೆ ಅಂತ ಗಮನಿಸೋದಾದರೆ ಧಾನ್ಯಗಳು, ಅರಿಶಿನ, ಕುಂಕುಮ, ಬಳೆ, ಕನ್ನಡಿ, ಬಾಚಣಿಗೆ, ಕಾಯಿ, ಬೆಲ್ಲ ಮತ್ತು ಮಂಗಳ ದ್ರವ್ಯಗಳನ್ನು ಮರದ ಬಾಗಿನದಲ್ಲಿಟ್ಟು ಗೌರಿ ದೇವಿಗೆ ಅರ್ಪಿಸಿ ನಂತರ ಹಿರಿಯ ಮುತ್ತೈದೆಯರಿಗೆ ಕೊಟ್ಟು ಆಶೀರ್ವಾದವನ್ನು ಪಡೆಯೋದು ಒಂದು ವಾಡಿಕೆ. ಇದಲ್ಲದೆ ಪೂಜೆಯ ಸಮಯದಲ್ಲಿ 16 ಗಂಟುಗಳಿರುವ ಅರಿಶಿನ ದಾರವನ್ನು ಪೂಜಿಸಿ ಮಹಿಳೆಯರು ತಮ್ಮ ಬಲಗೈಗೆ ಕಟ್ಕೊಳ್ತಾರೆ. ಇದು ಸೌಭಾಗ್ಯ ಮತ್ತು ರಕ್ಷಣೆಯ ಸಂಕೇತ ಅನ್ನೋದು ಒಂದು ನಂಬಿಕೆ. ಜೊತೆಗೆ ಇನ್ನು ವಿಶೇಷ ಮತ್ತೊಂದು ಅಂತಂದರೆ ಗೌರಿ ದೇವಿಗೆ ಪ್ರಿಯವಾದ ಹೋಳಿಗೆ, ಪಾಯಸಕಾಯಿ, ಕಡುಬು, ಚಕ್ಲಿ, ಕೋಡ್ಬಳೆ ಹಾಗೂ ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡಿ ಇಂದು ಗೌರಿವಿಗೆ ಅರ್ಪಿಸಲಾಗುತ್ತೆ.

0: ಈಗ ಸಮಯ 10:40. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್,
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ಡ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
7: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
6: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
8: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
9: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.

0: ಹನ್ನೊಂದು ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
2: ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
0: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಕೇಳುವರೆ ಸಮಯ ಆಗ್ತಾ ಇದೆ, 10:05:10 ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇದು ಆಕಾಶವಾಣಿ ಬೆಂಗಳೂರು. ಗೌರಿ ಹಬ್ಬದ ವಿಶೇಷ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಹೊಸದಾಗಿ ಮದುವೆಯಾದ ಹೆಣ್ಮಕ್ಳು ತವರು ಮನೆಗೆ ಬಂದು ಹಬ್ಬ ಆಚರಿಸೋದು ಈ ಹಬ್ಬದ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ತವರು ಮನೆಯವರು ಮಗಳಿಗೆ ಮರದ ಬಾಗಿನ ಮತ್ತು ಸೀರೆ ನೀಡಿ ಗೌರವವನ್ನು ನೀಡ್ತಾರೆ. ಕುಟುಂಬದವರೆಲ್ಲ ಒಂದೆಡೆ ಸೇರಿ ಪ್ರೀತಿ ಸಾಮರಸ್ಯ ಮತ್ತು ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗಲು ಈ ಹಬ್ಬ ಪ್ರೇರಣೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೌರಿ ಎಂಬುದು ಪಾರ್ವತಿ ದೇವಿಯ ಹೆಸರು, ಮಹಾದೇವನ ಅರ್ಧಾಂಗಿ. ಆಕೆಯು ಸಂಹಾರ ಕಾರ್ಯವನ್ನು ಮಾಡುವಾಗ ಕೃಷ್ಣ ವರ್ಣವನ್ನು ಅಲಂಕರಿಸುವ ಕಾಳಿ, ವಿದ್ಯಾ ಪ್ರದಾನ ಮಾಡುವಾಗ ಶ್ಯಾಮಲ ವರ್ಣದ ಶ್ಯಾಮಲಾಂಬಿಕೆ, ಸೌಮಂಗಲ್ಯ ಸೌಭಾಗ್ಯವನ್ನು ಅನುಗ್ರಹಿಸುವಾಗ ಸಂಪಿಗೆ ಹೂವಿನ ಬಣ್ಣದಿಂದ ಅಥವಾ ಕೆಲವೊಮ್ಮೆ ಹಿಮ ಶುಭ್ರ ವರ್ಣದಿಂದ ಕಂಗೊಳಿಸುವಂತಹ ಗೌರಿಯಾಗ್ತಾಳೆ. ಅನುರೂಪವಾದ ಪತಿಯನ್ನು ಪಡೆಯುವುದಕ್ಕಾಗಿ ಮತ್ತು ಶಾಶ್ವತವಾದ ಪತಿ ಪ್ರೇಮ ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಪೂಜೆಯನ್ನು ಮಾಡ್ತಾರೆ. ಭಾದ್ರಪದ ಶುಕ್ಲ ತೃತೀಯ ಸೂರ್ಯೋದಯದ ಸಮಯದಲ್ಲಿದ್ದು ನಂತರ ಚೌತಿ ಒಂದಲ್ಲಿ ಅದೇ ಗೌರಿ ಹಬ್ಬವನ್ನು ಆಚರಿಸ್ತಾರೆ. ಗೌರಿಗೆ ಗಣಯೋಗವು ಅತ್ಯಂತ ಪ್ರಶಸ್ತವಾದುದು ಅಂತ ಹೇಳಲಾಗತ್ತೆ.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:14. ಗೌರಿ ಪೂಜೆಯ ಬಗ್ಗೆ ಏನೋ ಮಾತಾಡ್ತಾ ಇದ್ವಿ. ಗೌರಿ ವ್ರತ ಕಥೆಯ ಪೌರಾಣಿಕ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಸ್ಕಂದ ಪುರಾಣದ ಪ್ರಕಾರ ಚಂದ್ರಪ್ರಭಾ ಎನ್ನುವಂತಹ ರಾಜನು ಆಕಸ್ಮಿಕವಾಗಿ ಋಷಿಗಳ ಆಶ್ರಮದಲ್ಲಿ ಅಪ್ಸರೆಯರು ಗೌರಿ ವ್ರತ ಆಚರಿಸೋದನ್ನು ನೋಡ್ತಾನೆ. ಇದರ ಮಹತ್ವವನ್ನು ತಿಳಿದು ಆತನ ರಾಣಿ ಸುಧರ್ಮೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ರಾಜ್ಯಕ್ಕೆ ಸಕಲೇಶ್ವರವನ್ನು ತರ್ತಾಳೆ ಅನ್ನೋದು ಒಂದು ಕತೆ. ಜೊತೆಗೆ ಪಾರ್ವತಿದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನು ಕೈಗೊಂಡ ದಿನವೇ ಈ ಭಾದ್ರಪದ ಶುಕ್ಲ ತೃತೀಯ ದಿನ ಅಂತ ಹೇಳಲಾಗತ್ತೆ. ದೇವಿಯ ಭಕ್ತಿಗೆ ಒಲಿದ ಶಿವನು ಆಕೆಯನ್ನು ವಿವಾಹವಾದನು ಅಂತಲೂ ಸಹ ಹೇಳಲಾಗತ್ತೆ. ಆದ್ದರಿಂದ ಈ ದಿನದಂದು ಗೌರಿಯನ್ನು ಪೂಜಿಸಿದರೆ ಉತ್ತಮ ಪತಿ ಮತ್ತು ದಾಂಪತ್ಯ ಸುಖ ಲಭಿಸುತ್ತದೆ ಅಂತ ಹೇಳೋದು ಒಂದು ಇತಿಹಾಸದ ಕಥೆ.

ಸ್ನೇಹಿತರೆ, ನಾವೆಲ್ಲ ಗಮನಿಸಿರೋ ಹಾಗೆ ನಮ್ಮ ಭಾರತೀಯ ಪರಂಪರೆಯು ನಿಸರ್ಗದ ನಿಯಮಗಳನ್ನು ಗೌರವಿಸುತ್ತೆ. ನಮ್ಮ ಆಚರಣೆಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಸಂಭ್ರಮದ ಜೊತೆಗೆ ಸಹಜತೆಯನ್ನು ಹಾಗೂ ಆಧ್ಯಾತ್ಮಿಕತೆಯನ್ನು ಸಹ ಮೈಗೂಡಿಸಿಕೊಂಡಿರುತ್ತೆ. ಅರಣ್ಯ ನ್ಯಾಯವನ್ನು ಗೌರವಿಸುತ್ತಾ ಜನರಿಗೆ ನಾಗರಿಕ ಸದಾಚಾರವನ್ನು ಕಲಿಸೋದು ನಮ್ಮ ಹಿರಿಯರ ಉದ್ದೇಶ ಆಗಿತ್ತು. ಕೃಷಿ ಮೂಲ ಪರಂಪರೆಗೆ ಸೇರಿದ ನಮಗೆ ಮಣ್ಣು ತುಂಬ ಆಪ್ಯಾಯಮಾನ, ತುಂಬ ಗೌರವವನ್ನು ನೀಡ್ತೇವೆ. ಮಣ್ಣಿತ್ತಿನ ಅಮಾವಾಸ್ಯೆ ಆಗಿರ್ಬೋದು, ನಾಗರ ಪಂಚಮಿ ಆಗಿರ್ಬೋದು, ಕೃಷ್ಣಾಷ್ಟಮಿ, ಗೌರಿ ಗಣೇಶ ಮುಂತಾದ ಹಬ್ಬಗಳಲ್ಲಿ ಮೃತ್ತಿಕಾ ಮೂರ್ತಿಗಳ ಆರಾಧನೆಯ ಸಂಪ್ರದಾಯ ಇದೆ ಅಲ್ವಾ. ಮಣ್ಣಿನ ಗಣಪತಿಯ ಆರಾಧನೆ ಮಾಡಿದ ನಂತರ ನೀರಿನಲ್ಲಿ ವಿಸರ್ಜಿಸಿ ಮರಳಿ ಮಣ್ಣಿಗೆ ಸೇರಿಸುವ ಗಣೇಶ ಚತುರ್ಥಿ ಹಬ್ಬವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಮಣ್ಣಿನ ಗಣೇಶ ಮೂರ್ತಿಯ ನಿರ್ಮಾಣ, ಆರಾಧನೆ ಹಾಗೂ ವಿಸರ್ಜನೆಗಳು ವಿಶ್ವ ತತ್ವಗಳಾದ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಪರೋಕ್ಷವಾಗಿ ನಮಗೆ ತಿಳಿಸಿಕೊಡುತ್ತವೆ. ನಿಸರ್ಗ ನಿಯಮಕ್ಕೆ ಯಾರು ಹೊರತಲ್ಲ ಅನ್ನೋದನ್ನು ಗಣೇಶನ ಹಬ್ಬದಿಂದ ನಮಗೆ ತಿಳಿಸಿಕೊಡುತ್ತೆ. ಗಣೇಶನು ಆಕಾಶ ತತ್ವಾಭಿಮಾನಿ ದೇವತೆ, ಪರಮಾತ್ಮ ಹಾಗೂ ಭಕ್ತರ ನಡುವಿನ ಕೊಂಡಿ ಅಂತಲೇ ಹೇಳ್ಬೋದು. ಗಣೇಶ ಎಂಬ ಮಾಧ್ಯಮದ ಮೂಲಕವೇ ನಮ್ಮ ಪ್ರಾರ್ಥನೆ ಆರಾಧನೆಗಳು ಪರಮಾತ್ಮನನ್ನು ತಲುಪುತ್ತವೆ ಅನ್ನೋದು ನಮ್ಮ ಭಾರತೀಯ ಸಂಪ್ರದಾಯದ ಒಂದು ನಂಬಿಕೆ.

ಸ್ನೇಹಿತರೆ, ಹಬ್ಬಗಳು ಅಂತಂದರೆ ಬರೀ ಪೂಜೆ, ನೈವೇದ್ಯ, ಹೊಸ ಬಟ್ಟೆ ಧರಿಸೋದು ಮಾತ್ರ ಅಲ್ಲ, ಅದು ಮನಸ್ಸುಗಳನ್ನು ಜೋಡಿಸುವಂತಹ ಪೂರ್ವ ಸೇತುವೆ ಅಂತಲೇ ಹೇಳಬಹುದು. ತವರ ಮನೆಯ ನೆನಪುಗಳನ್ನು ಹಸಿರಾಗಿಸೋ, ಪ್ರೀತಿ ವಾತ್ಸಲ್ಯವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಅತ್ಯಂತ ಸುಂದರ ಸಮಯ ಈ ಹಬ್ಬದ ಸಮಯ. ಇವತ್ತಿನ ಈ ಶುಭ ದಿನದಂದು ಆ ಸ್ವರ್ಣ ಗೌರಿ ದೇವಿ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾವು ಹಾರೈಸ್ತೇವೆ. ಹಾಗೆ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ, ಬಾಗಿನ ಕೊಟ್ಟು ಪ್ರೀತಿಯನ್ನು ಹಂಚಿ, ಹಬ್ಬದ ಸಿಹಿಯನ್ನು ಸಂತೋಷದಿಂದ ಸವಿರಿ. ನಾಳೆ ನಮ್ಮ ಮುದ್ದು ಗಣಪನ ಆಗಮನದ ಸಂಭ್ರಮ ಬೇರೆ ಕಾದಿದೆ ನಮ್ಮೆಲ್ಲರಿಗೂ ಸಹ. ಮತ್ತೊಮ್ಮೆ ಎಲ್ಲರಿಗೂ ಸಹ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 10:30. ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಸಾಜನ್ ಚಿತ್ರಕ್ಕಿಂತ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ, ಸಮೀರ್ ಅವರ ಸಾಹಿತ್ಯವಿದೆ, ನದೀಮ್ ಶ್ರವಣ್ ಅವರ ಸಂಗೀತ. ಇದಾದ ನಂತರ ಲವ್ ಚಿತ್ರಕ್ಕಿಂತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಯನ್ನು ಕೇಳುವರಿ. ಮಜ್ರೂ ಸುಲ್ತಾನ್ಪುರಿ ಅವರ ಸಾಹಿತ್ಯವಿದೆ, ಆನಂದ್ ಮಿಲಿಂದ್ ಅವರ ಸಂಗೀತ.

ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ದೀವಾನ ಚಿತ್ರಕ್ಕಿಂತು ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್ಮ ಅವರು ಹಾಡಿರುವ ಗೀತೆ, ಸಮೀರ್ ಅವರ ಸಾಹಿತ್ಯವಿದೆ, ನದೀಮ್ ಶ್ರವಣ್ ಅವರ ಸಂಗೀತ. ಇದಾದ ನಂತರ ದಿಲ್ ಹೈ ಕೆ ಮಾನ್ತಾನ ಈ ಚಿತ್ರಕ್ಕಿಂತು ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ, ಫಯಾಜ್ ಅನ್ವರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ.

ಮೈನೆ ಪ್ಯಾರ್ ಕಿಯಾ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ದೇವ್ ಕೋಹ್ಲಿ ಅವರ ಸಾಹಿತ್ಯವಿದೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ. ಇದಾದ ನಂತರ ಸಾಜನ್ ಚಿತ್ರಕ್ಕೆಂದು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಮೊದಲ ಡ್ರೋನ್ ಪರೀಕ್ಷೆ ಮತ್ತು ಆವಿಷ್ಕಾರಗಳ ಕೇಂದ್ರ, ಇವಿ ವಾಹನಗಳ ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಯೊಂದಿಗೆ ಕರ್ನಾಟಕ ಹೊಸ ತಂತ್ರಜ್ಞಾನ ಪ್ರತಿಭೆಗಳ ಪೋಷಣೆ ಹಾಗೂ ಸಂಶೋಧನೆಯ ಬಲದೊಂದಿಗೆ ಭವಿಷ್ಯ ರೂಪಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಕೃತಕ ಬುದ್ದಿಮತ್ತೆ ಎಐ ವಿಶ್ವವಿದ್ಯಾಲಯವನ್ನು 100 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುವುದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ ಎಐ ಮಹಾವಿದ್ಯಾಲಯದ ಶಾಖೆಗಳನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂ ಕೆಎಂವೈ 7 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತ್ರಿಪಡಿಸುವ ಈ ಯೋಜನೆ ವೃದ್ಧಾಪ್ಯದಲ್ಲಿ ರೈತರಿಗೆ ಆರ್ಥಿಕ ಸುದೃಢತೆ ಮತ್ತು ಘನತೆ ಒದಗಿಸಲಿದೆ. ಶಿವಮೊಗ್ಗ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ತಪಾಸಣೆಗೆ ಅಗತ್ಯವಾದ ಪೂರಕ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಆಸ್ಪತ್ರೆಗಳ ವಾರ್ಡ್ ಹಾಗೂ ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಧಿಕಾರಿಗಳಿಗೆ ಸೂಚಿಸಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳಾ ಆರೋಗ್ಯಾಕಾಂಕ್ಷಿಗಳ ಆರೋಗ್ಯ ವಿಚಾರಿಸಿದ ಅವರು, ಆಸ್ಪತ್ರೆಯ ಮೂಲಸೌಕರ್ಯ ಹಾಗೂ ವೈದ್ಯಕೀಯ ಸೇವೆ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಮಾತನಾಡಿದರು.
1: ಶಿವಮೊಗ್ಗದಲ್ಲಿರುವಂತ ಮೆಗಾನ್ ಆಸ್ಪತ್ರೆಗೆ ಬಂದಿದ್ದೀನಿ, ಮಹಿಳಾ ವಾರ್ಡಿಗೆ ಹೋಗಿದ್ದೆ, ಆಸ್ಪತ್ರೆಯಲ್ಲಿರುವಂತ ಮಹಿಳಾ ರೋಗಿಗಳನ್ನ ಮಾತಾಡಿಸಿದ್ದೀನಿ. ಎಲ್ಲರೂ ಚೆನ್ನಾಗೆ ನೋಡ್ತಾರೆ ಬಂದಾಗಿಂದ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ಶೌಚಾಲಯ ಪ್ರಾಬ್ಲಮ್ ಇದೆ, ಕೆಲವೊಂದು ಪಾಪ ಎಪಿಎಲ್ ಕಾರ್ಡ್ ಇರೋರಿಗೆ ದುಡ್ಡು ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಾನೆಲ್ಲ ಆಸ್ಪತ್ರೆ ಸಿಬ್ಬಂದಿಯವರಿಗೆ ಅವ್ರಿಗೆ ಸಹಾಯ ಮಾಡಕ್ ಹೇಳಿದ್ದೀನಿ. ಮತ್ತೆ ಕೆಲವೊಬ್ರು ಔಷಧಿನ ಹೊರಗಡೆ ಬರ್ಕೊಟ್ಟಿದ್ದಾರೆ ಅಂತಾನು ಸಹ ಹೇಳಿದ್ರು. ಆಮೇಲೆ ನೋಡಿ, ಅಲ್ಲಿ ಸ್ವಚ್ಛತೆ ಇಲ್ಲ, ವಾರ್ಡ್ಗಳು ಅಷ್ಟೇ, ಎಲ್ಲೆಲ್ಲಿ ಬೆಡ್ ಕಾಟ್ ಹಾಕಿದ್ದಾರೆ ಎಲ್ಲವೂ ಆ ಹಿಂದೆಗಡೆ ಕಿಟಕಿಗಳು ಮುರಿದೋಗಿದಾವೆ, ಅವನ್ನ ಹಾಕಕ್ಕಾಗಲ್ಲ, ಫುಲ್ ಧೂಳಿದಾವೆ, ಅವನ್ನೆಲ್ಲ ರೆಡಿ ಮಾಡಕ್ಕೆ ಹೇಳಿದೀವಿ. ಮತ್ತೆ ಔಷಧಿಗಳನ್ನ ಹೊರಗಡೆ ಬರ್ಕೊಡಬಾರ್ದು, ಇ ಫಾರ್ಮಸಿ ಆಗಿದೆ, ಯೂಶಲಿ ಅದೆಲ್ಲ ಅಕೌಂಟಬಿಲಿಟಿ ಇರುತ್ತೆ.
0: ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆ ಮಾಜಾಳಿ ಭಟ್ಕಳ ನಡುವಿನ ಕರಾವಳಿ ತೀರದಲ್ಲಿ ನಿನ್ನೆ ಸಂಜೆ 5:30 ಇಂದು ರಾತ್ರಿ 8:30 ಸ್ವೆಲ್ ಸರ್ಚ್ ಸಮುದ್ರ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಮೀನುಗಾರರು ಎಚ್ಚರಿಕೆ ವಹಿಸಬೇಕು ಹಾಗೂ ಪ್ರವಾಸಿಗರು ಸಮುದ್ರ ತೀರದಲ್ಲಿ ಮುನ್ನೆಚ್ಚರಿಕೆ ಪಾಲಿಸುವಂತೆ ಸೂಚಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯಲ್ಲಿ ಆಯೋಜಿತ ಪ್ರಜಾಸೇವಾ ಆಂದೋಲನ ಸಭೆಗೆ ಶಾಸಕ ಕೆವೈ ನಂಜೇಗೌಡ ಚಾಲನೆ ನೀಡಿದರು. ಬಳಿಕ ನಾಗರಿಕರ ಅಹವಾಲು ಸ್ವೀಕರಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ರೈತ ಭವನದಲ್ಲಿ ಆಯೋಜಿತ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರುತಿ ಎಂ ಮಾಳಪ್ಪಗೌಡರ್ ಪಾಲ್ಗೊಂಡು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಒಟ್ಟು 52 ಅರ್ಜಿಗಳನ್ನು ಸ್ವೀಕರಿಸಿದರು. ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆದ ಪ್ರಜಾ ಆಂದೋಲನ ಸಭೆಯಲ್ಲಿ ಒಟ್ಟು 184 ಅರ್ಜಿಗಳು ಸಲ್ಲಿಕೆಯಾಗಿವೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಲಾವಿದ ಬಿ

0: ಜಯಂತಿ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಸಂಘದ ಚಿತ್ರಕಲಾ ಸಭಾಭವನದಲ್ಲಿ ಚಿತ್ತಾರ ಚೇತನ ಪ್ರಶಸ್ತಿಯನ್ನು ಕಲಾವಿದೆ ಅರ್ಪಿತಾ ಕೋಟಿ ಅವರಿಗೆ ಪ್ರದಾನಿಸಿ ಗೌರವಿಸಲಿದೆ. ಹಿರಿಯ ಸಾಹಿತಿ ರಂಜಾನ್ ದರ್ಗಾ, ಹಿರಿಯ ಕಲಾವಿದರಾದ ಹಾವೇರಿಯ ಕರಿಯಪ್ಪ ಹಂಚಿನಮನಿ ಹಾಗೂ ಹುಬ್ಬಳ್ಳಿಯ ಕೆವಿ ಮಂಜುಳಾ ಅತಿಥಿಯಾಗಿ ಪಾಲ್ಗೊಳ್ಳುವರು. ವಿಶ್ವ ಓಜೋನ್ ದಿನಾಚರಣೆ ಹಿನ್ನೆಲೆ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರ ಇಂದಿನಿಂದ 4 ದಿನಗಳವರೆಗೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂದು ಜಿಲ್ಲಾ ವಿಜ್ಞಾನ ಅಧಿಕಾರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ಪ್ರತಿದಿನ 6,000 ರಿಂದ 7,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ನದಿ ನೀರಿನ ಹರಿವು ಹೆಚ್ಚಳವಾಗಿರುವ ಹಿನ್ನೆಲೆ ನಡುಗಡ್ಡೆಯಲ್ಲಿ ಸಿಲುಕಿದ್ದ ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಕಳೆದ ಆಗಸ್ಟ್ ತಿಂಗಳಲ್ಲಿ 21 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ಬಳಿ ಅಂದಾಜು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಅಕ್ರಮ ಸಾಗಾಣೆದಾರರಿಂದ ವಶಪಡಿಸಿಕೊಂಡಿದೆ. ಜಾರಿ ನಿರ್ದೇಶನಾಲಯದ ಆರೋಪಗಳನ್ನು ಉಲ್ಲೇಖಿಸಿ ಲಂಚ, ವಿದೇಶಿ ಹೂಡಿಕೆ ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
1: ಆಕಾಶವಾಣಿ ವನಿತಾ ವಿಹಾರ ಆರ್ಟಿನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.

ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಸುಂದರ ಜಾನಪದ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಈ ದಿನ ನಾವು ಯಾವ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಿರಬೇಕು ಅಲ್ವಾ? ಹೌದು, ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯು ಬಂದಿರುವುದರಿಂದ ತಾಯಿ ಗೌರಿದೇವಿಯ ಪೂಜೆಯ ನಂತರ ಮಗ ಗಣೇಶನ ಪೂಜೆಯನ್ನು ಒಂದೇ ದಿನದಲ್ಲಿ ಆಚರಿಸುತ್ತಿದ್ದೇವೆ. ಇಂದು ಅನುಭವ ಅಕಾಡೆಮಿಯ ನಮ್ಮ ಸ್ನೇಹಿತೆಯರು ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಎಂಬ ರೂಪಕವನ್ನು ನಡೆಸಿಕೊಡುತ್ತಾರೆ.

0: ಕೇಳುತ್ತಿದ್ದೇವೆ. ಬನ್ನಿ ಪ್ರಾರಂಭಿಸೋಣ. ಶಾಂತಾ ಅವರೇ, ತಾಳ್ಮೆ ಸಹನೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಗೌರಿ. ಎಲ್ಲ ಹಬ್ಬಗಳಲ್ಲಿಯೂ ಪ್ರಥಮ ಪೂಜಿತ ಮಗ ಗಣೇಶ, ತಾಯಿ ಹಾಗೂ ಮಗನ ಅವಿನಾಭಾವ ಸಂಬಂಧವನ್ನು ಚುಟುಕಾಗಿ ಹೇಳ್ತೀರಾ?
1: ನಿಜ ಇಂದಿರಾ ಅವರೇ, ಮಾನವ ಕುಲದ ಉದ್ಧಾರಕ್ಕಾಗಿ ಜಗನ್ಮಾತೆ ಗೌರಿ ಧರೆಗಿಳಿಯುತ್ತಾಳೆ. ಅವಳ ನಾಮಸ್ಮರಣೆ ಅರ್ಚನೆಯಿಂದಲೇ ಸೌಭಾಗ್ಯ ಮತ್ತು ಯಶಸ್ಸು, ಜೊತೆಗೆ ಪ್ರತಿ ಹೆಣ್ಣು ಮಕ್ಕಳಿಗೂ ಆತ್ಮಸ್ಥೈರ್ಯ, ಸ್ವಾಭಿಮಾನ, ಸ್ವಾವಲಂಬನೆ, ಸೌಹಾರ್ದತೆಯನ್ನು ಕಲಿಸುತ್ತಾಳೆ. ತಾಯಿಯ ಸಂರಕ್ಷಣೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವಳ ಹಿಂದೆಯೇ ಗಣೇಶನು ಸಹ ಬರುತ್ತಾನೆ. ಗಣೇಶ ತಾಯಿಯ ಮಾನಸ ಪುತ್ರ ಹಾಗೂ ಆಜ್ಞಾಧಾರಕ. ಪಾರ್ವತಿ ತಾನೇ ರೂಪಿಸಿ ಗಣೇಶನಿಗೆ ಜೀವ ಕೊಟ್ಟಳು. ಕಾರಣಾಂತರದಿಂದ ಅವನಿಗೆ ಆನೆಯ ಮುಖ ಬರುತ್ತದೆ. ಅವನು ವಕ್ರತುಂಡ ಮಹಾಕಾಯನಾದರೂ ತಾಯಿಗೆ ಮಗನೆಂದರೆ ಅಮೂಲ್ಯ ರತ್ನ. ಸತ್ಯ ಮತ್ತು ಸೌಂದರ್ಯದ ನಡುವೆ ಉಳಿಯುವುದೇ ವಾತ್ಸಲ್ಯ ಮಾತ್ರ ಅಲ್ಲವೇ?
0: ಯಾವುದೇ ವ್ರತಾಚರಣೆ ಮಾಡಬೇಕಾದರೂ ಮೊದಲು ಗಣೇಶನನ್ನ ಪೂಜಿಸಿ ನಂತರ ಎಲ್ಲಾ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಎಂದು ಕೇಳಿಕೊಳ್ಳುತ್ತೇವೆ, ಅಲ್ಲವೇ ಅನುಶ್ರುತ ಅವರೇ?
2: ಹೌದು ಇಂದಿರಾ ಅವರೇ, ಯಾವುದೇ ಪೂಜೆಯು ನಿರ್ವಿಘ್ನವಾಗಿ ನೆರವೇರಲು ಮೊದಲು ಗಣೇಶನಿಗೆ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯ.

ಅಂತಹೇ. ಮೊದಲು ಗಣೇಶನಿಗೆ ಅರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜಿಸಿ ಎರಡು ಬಾಳೆಹಣ್ಣಿನ ನೈವೇದ್ಯದ ನಂತರ ಕರ್ಪೂರದ ಮಂಗಳಾರತಿ ಹಾಗೂ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಗೌರಿ ಪೂಜೆಯನ್ನು ಶುರು ಮಾಡಬೇಕು.

0: ಗಾಯತ್ರಿ ಅವರೇ, ಗೌರಿ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಿ ಅಂತ ತಿಳಿಸ್ತೀರಾ?
1: ಗೌರಿ ಹಬ್ಬ ಸೌಭಾಗ್ಯ ಸಂಕೇತದ ವ್ರತ. ವಿವಾಹಿತ ಮಹಿಳೆಯರು ಪತಿಯ ಉತ್ತಮ ಆರೋಗ್ಯ ಹಾಗೂ ಆಯಸ್ಸಿಗಾಗಿ ಆಚರಿಸುತ್ತಾರೆ. ಅವರವರ ಮನೆಯ ಪದ್ಧತಿಗನುಸಾರವಾಗಿ ಗೌರಿ ದೇವಿಯನ್ನು ಹರಿದ್ರಾ ಎಂದರೆ ಅರಿಶಿನದ ಪುಡಿಯನ್ನು ನೀರಿನಲ್ಲಿ ಕಲಸಿ ಪುಟ್ಟ ಗೋಪುರದಂತೆ ಮಾಡಿ ಅದಕ್ಕೆ ಅಡ್ಡ ಕುಂಕುಮ, ಕೆಳಗೆ ಚಂದ್ರವನ್ನು ಇಡುವುದು. ಒಂದು ಅಚ್ಚು ಬೆಲ್ಲದ ಮೇಲೆ ಒಂದು ವೀಳ್ಯದೆಲೆ, ಅದರ ಮೇಲೆ ಅರಿಶಿನದ ಗೌರಿಯನ್ನು ಇಟ್ಟು ಪೂಜಿಸುವುದು. ಇದರ ಜೊತೆಗೆ ಕೆಲವರ ಮನೆಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಮಣ್ಣಿನ ಗೌರಿ ಮೂರ್ತಿಯನ್ನು ಇಟ್ಟು ಪೂಜಿಸುತ್ತಾರೆ.
0: ಪೂಜಾ ವಿಧಾನವನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ರಮೀಳಾ ಅವರೇ?
2: ಖಂಡಿತ ಇಂದಿರಾ. ವಿಶೇಷ ಶ್ರದ್ಧಾಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿಕೊಂಡು ಘಂಟಾನಾದ ಸಹಿತ

0: ಗಳನ್ನು ಹಾಕಿ ಗೌರೀ ದೇವಿಯ ಸ್ವರೂಪವೆಂದು ಭಾವಿಸಿ ಬಲಗೈಗೆ ಕಟ್ಟಿಕೊಳ್ಳುವುದು.
1: ಮೊರದ ಭಾಗಿನವನ್ನು ದೇವಿಗೆ ಸಮರ್ಪಿಸುವುದರ ಬಗ್ಗೆಯೂ ಹೇಳಿದಿರಿ, ಹಾಗಂದ್ರೆ ಏನು ಅಂತ ತಿಳಿಸ್ತೀರಾ ದಿವ್ಯಾ ಅವರೇ?
2: ಮೊರದ ಭಾಗಿನ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮೊದಲು ದೇವಿಗೆ ಅರ್ಪಿಸಿ ನಂತರ ಮುತ್ತೈದೆಯರಿಗೆ ನೀಡುವ ಶ್ರದ್ಧೆಯ ಕಾಣಿಕೆ. ಎರಡು ಹೊಸ ಬಿದಿರಿನ ಮೊರಗಳನ್ನು ಸ್ವಚ್ಛಗೊಳಿಸಿ ಮೊರಗಳ ಹಿಂಭಾಗ ಮುಂಭಾಗಕ್ಕೆ ಅರಿಶಿನವನ್ನ ಮೂಲೆಯಿಂದ ಅಡ್ಡಪಟ್ಟಿಯಾಗಿ ಹಚ್ಚುವುದು. ಕೆಳಗಿನ ಮೊರದಲ್ಲಿ ಅಕ್ಕಿ, ಬೇಳೆಗಳು, ರವೆ, ಬೆಲ್ಲ ಮತ್ತು ಮಂಗಳ ದ್ರವ್ಯಗಳಾದಂತ ಕನ್ನಡಿ, ಬಾಚಣಿಗೆ, ಬಳೆ, ಬಿಚ್ಚೋಲೆ, ಕಾಡಿಗೆ, ರವಿಕೆ ಕಣ, ಅರ್ಶಿನ, ಕುಂಕುಮ, ತೆಂಗಿನಕಾಯಿ, ವಿಳ್ಳೆದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಇವೆಲ್ಲವನ್ನ ಇಟ್ಟು ಸಿದ್ಧಪಡಿಸಿಕೊಳ್ಳುವುದು. ಮತ್ತೊಂದು ಮರವನ್ನ ಅದರ ಮೇಲೆ ಮುಚ್ಚಿ ಸೀರೆಯ ಸೆರಗಿನ ತುದಿಯಿಂದ ಇಟ್ಟುಕೊಂಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಕೊಡುವಾಗ ಹೇಳಿದರೆ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳುವಂತಹ ಪದ್ಧತಿ ಇದೆ.
1: ಮದುವೆಯಾದ ಹೆಣ್ಣು ಮಗಳು ಮೊದಲ ವರ್ಷದ ಗೌರಿ ಹಬ್ಬದಲ್ಲಿ 16 ಜೊತೆ ಮೊರದ ಬಾಗಿನವನ್ನು ಹಿರಿಯ ಮುತ್ತೈದೆಯರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಅಂದರೆ ಅವರ ಅನುಭವ, ಅವರು ಬಾಳಿ ಬದುಕುತ್ತಿರುವ ರೀತಿ ತನಗೂ ಬರಲಿ ಎಂಬ ಆಶಯವಿರಬಹುದು. ಹಾಗೆಯೇ ಪುಟಾಣಿ ಹೆಣ್ಣು ಮಕ್ಕಳು ಸಹ ಪುಟ್ಟ ಮೊರದಲ್ಲಿ ಬಳೆ, ಟೇಪು, ಸರ, ಬೊಂಬೆ, ಬಟ್ಟೆಯ ಜೊತೆ ಹಬ್ಬಕ್ಕೆ ಮಾಡಿರುವ ಒಬ್ಬಟ್ಟು, ಚಕ್ಕಲಿಯನ್ನು ತನ್ನ ವಯಸ್ಸಿನ ಗೆಳತಿಯರಿಗೆ ಕೊಡುವ ಸಂಪ್ರದಾಯವೂ ಇದೆ. ಸಣ್ಣ ವಯಸ್ಸಿನಿಂದಲೇ ನಮ್ಮ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಲಿ ಎಂಬ ಉದ್ದೇಶವಿರಬಹುದು.
3: ನೈವೇದ್ಯಕ್ಕೆ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಏನ್ ಮಾಡ್ತೀರಿ ಗಾಯತ್ರಿ ಅವರೇ?
4: ನೈವೇದ್ಯಕ್ಕೆ ಕಾಯಿ, ಹಣ್ಣು, ಹಂಪಲಿನ ಜೊತೆಗೆ ಕಾಯಿ ಒಬ್ಬಟ್ಟು ಹಾಗೂ ಹುಳಿಯನ್ನ ಆಂಬೊಡೆ ಮಾಡುವುದು ರೂಢಿಯಲ್ಲಿದೆ. ಈಗ ಎಲ್ಲರೂ ದೇವಿಗೆ ಆರತಿಯನ್ನು ಮಾಡೋಣವೇ.

0: ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಅಬ್ಬಾ, ಅದ್ಭುತವಾಗಿದೆ ಹಾಡು. ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯೂ ಬಂದಿದೆ ಅಂತ ಈಗಾಗಲೇ ಮಾತಾಡಿದ್ವಿ ಅಲ್ವಾ ಪ್ರಮೀಳಾ ಅವರೇ? ಅದರ ಜೊತೆಗೆ ಗಣೇಶನ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಾ?
1: ಹೌದು ಇಂದಿರಾ, ಗೌರಿ ಜೊತೆಗೆ ಗಣೇಶನನ್ನು ಪೂಜಿಸ್ತಾ ಇದ್ದೀವಿ. ನಮ್ಮ ಪರಿಸರವನ್ನು ಕಾಪಾಡುವುದಕ್ಕಾಗಿ ರಾಸಾಯನಿಕ ಯುಕ್ತ ಗಣೇಶನನ್ನು ಕೊಳ್ಳದೆ ಬರೀ ಮಣ್ಣಿನ ಗಣೇಶನನ್ನು ಪೂಜಿಸುವುದು ಉತ್ತಮ. ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಇಡಬೇಕು. ಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿ ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ವಕ್ರ

0: ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆಗಳಿಂದ ಪೂಜೆಯನ್ನು ಮಾಡಿ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು.
1: ಗಾಯತ್ರಿ ಅವರೇ, ಹೂವು ಪತ್ರೆಯ ಜೊತೆಗೆ ಧೂರ್ವಾ ಸಮರ್ಪಣೆ ಕಡ್ಡಾಯವಾಗಿ ಆಗಲೇಬೇಕಲ್ಲವೇ?
2: ಹೌದು, ಧೂರ್ವಾ ಎಂದರೆ ಗರಿಕೆ ಹುಲ್ಲು. 3 ಚೂಪಾದ ಎಳೆಗಳ ಆಕಾರದಲ್ಲಿದ್ದು ಶಿವನ 3 ತತ್ವಗಳಾದ ಇಚ್ಛಾಶಕ್ತಿ, ಧ್ಯಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗಜಾನನ ಎಂದರೆ ಆನೆಯ ಮುಖವಿರುವುದರಿಂದ ಆನೆಗೆ ಹುಲ್ಲು, ಕಬ್ಬು ಮತ್ತು ಗಿಡಮೂಲಿಕೆಗಳು ಪ್ರಮುಖ ಆಹಾರ. ಹಾಗಾಗಿ ಗರಿಕೆಯ ಹುಲ್ಲನ್ನು ಸಮರ್ಪಿಸುವುದಾಗಿದೆ.
3: ಅದರ ಜೊತೆಗೆ ಪುರಾಣದ ಕಥೆಯ ಪ್ರಕಾರ ಅನಲಾಸುರನೆಂಬ ಕ್ರೂರ ರಾಕ್ಷಸನು ದೇವತೆಗಳಿಗೆ ಹಿಂಸೆ ಕೊಡುತ್ತಿದ್ದ. ದೇವತೆಗಳ ಪ್ರಾರ್ಥನೆಯಂತೆ ಗಣೇಶ ಅವನನ್ನು ಸಂಪೂರ್ಣವಾಗಿ ನುಂಗು ಹಾಕಿದನು. ಬಳಿಕ ಗಣೇಶನಿಗೆ ಹೊಟ್ಟೆಯಲ್ಲಿ ತೀವ್ರ ಉರಿ ಉಂಟಾಯಿತು. ಆಗ ಕಶ್ಯಪ ಮುನಿಗಳು 21 ಹಚ್ಚ ಹಸುರಿನ ಗರಿಕೆ ಹುಲ್ಲನ್ನು ಸೇವಿಸಲು ಕೊಟ್ಟರು. ತಕ್ಷಣವೇ ಉರಿಯು ಕಡಿಮೆಯಾಯಿತು. ಅಂದಿನಿಂದ ಗರಿಕೆ ಸಮರ್ಪಣೆ ಪ್ರಿಯವಾಯಿತು. ಜೊತೆಗೆ ಇದನ್ನು ಅರ್ಪಿಸುವುದರಿಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಹಾಗೂ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ.
1: ಯಾಕೆ ನಾವು ಗಣೇಶನಿಗೆ 21 ಗರಿಕೆ ಹುಲ್ಲು, 21 ಮೋದಕ, 21 ಕರಿಗಡುಬು, 21 ಎಳ್ಳುಂಡೆಯನ್ನೇ ಸಮರ್ಪಿಸುತ್ತೇವೆ ಶಾಂತ ಅವರೇ?
0: ಹೌದು ಇಂದ್ರ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚಭೂತಗಳು ಮತ್ತು ಮನಸ್ಸು ಇವೆಲ್ಲವೂ ಒಟ್ಟುಗೂಡಿದಾಗ 21 ಆಗುತ್ತದೆ. ಅಂದರೆ ಕಾಯ, ವಾಚ ಮತ್ತು ಮನಸ್ಸನ್ನು ಗಣೇಶನಿಗೆ ಅರ್ಪಿಸುತ್ತಿದ್ದೇವೆ ಎಂಬ ಭಾವ ಇದರಲ್ಲಿದೆ. ಅದು ಅಲ್ಲದೆ ನಮ್ಮ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ 21 ಸಲ ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಮಾನಸಿಕ ಸ್ಥಿತಿಗೆ ಹೊಂದಿಕೊಂಡು ಅದೇ ಅಭ್ಯಾಸವಾಗಿ ಬಿಡುತ್ತದೆ.
1: ಗಣಪತಿ ಹಬ್ಬದಲ್ಲಿ ಮೋದಕವನ್ನೇ ನೈವೇದ್ಯ ಮಾಡುತ್ತೇವೆ ಅಲ್ಲವೇ ವಿಜಯ ಅವರೇ?
4: ಹೌದು ಇಂದಿರಾ ಅವರೇ, ಕೆಲವರು ಆವಿಯಲ್ಲಿ ಬೇಯಿಸಿದ ಮೋದಕ, ಇನ್ನು ಕೆಲವರು ಎಣ್ಣೆಯಲ್ಲಿ ಕರೆದದ್ದನ್ನು ಮಾಡುತ್ತಾರೆ. ಗಣೇಶನಿಗೆ ಪಂಚಕಜ್ಜಾಯವನ್ನೂ ಮಾಡುತ್ತೇವೆ. ತೆಳು ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ, ತುಪ್ಪ, ಏಲಕ್ಕಿ ಪುಡಿಯನ್ನು ಹಾಕಿ ಕಲಸಿ ನೈವೇದ್ಯ ಮಾಡುವುದು. ಇದೇ ಪಂಚಕಜ್ಜಾಯಕ್ಕೆ ಕರಿಯೆಳ್ಳು, ಕಬ್ಬಿನ ಚೂರು, ಬಾಳೆಹಣ್ಣನ್ನು ಹಾಕಿ ಕಲಸಿ ಗಣಪತಿ ಹೋಮಕ್ಕೂ ಸಮರ್ಪಣೆಯನ್ನು ಮಾಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇಷ್ಟವಾದ

0: ಸಂಸ್ಕೃತದಲ್ಲಿ ಮೋದಕ ಎಂದರೆ ಆನಂದ ಅಥವಾ ಖುಷಿಯನ್ನು ನೀಡುವುದು ಎಂಬ ಅರ್ಥ. ಒಮ್ಮೆ ಅತ್ರಿ ಋಷಿಗಳ ಪತ್ನಿ ಅನಸೂಯ ಗಣೇಶನಿಗೆ ಹೊಟ್ಟೆ ತುಂಬ ಬಡಿಸಿದರೂ ಹಸಿವು ನೀಗಲಿಲ್ಲವಂತೆ. ಕೊನೆಗೆ ಕಡುಬನ್ನು ಬಡಿಸಿದಳು. ಆಶ್ಚರ್ಯವೆಂಬಂತೆ ಒಂದೇ ಒಂದು ಮೋದಕ ತಿಂದ ತಕ್ಷಣವೇ ಹೊಟ್ಟೆ ತುಂಬಿತಂತೆ. ಇದೇ ಮೋದಕದ ಮಹಿಮೆ.
1: ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ. ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ.
2: ಆಹಾ, ಇದು ಕರ್ನಾಟಕದಲ್ಲಿ ಗಣೇಶನ ಹಬ್ಬದ ಸಮಯದಲ್ಲಿ ಹಾಡುವ ಪ್ರಸಿದ್ಧವಾದ ಜಾನಪದ ಚುಟುಕು ಹಾಡು. ಅಂದರೆ ಕೆರೆಯಿಂದ ಮಣ್ಣನ್ನು ತಂದು ಮೂರ್ತಿಯನ್ನು ಮಾಡಿ ಪೂಜಿಸಿ ತಿರುಗಿ ತಿರುಗಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡುವುದು. ಈ ಹಂತ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಅಲ್ಲವೇ?
3: ಗಣೇಶನ ಪೂಜೆಯನ್ನು ಸಾರ್ವಜನಿಕ ಗಣೇಶೋತ್ಸವವಾಗಿ ಎಲ್ಲ ಮಕ್ಕಳು ದೊಡ್ಡವರು ರಸ್ತೆ ರಸ್ತೆಗಳಲ್ಲಿ ಆಚರಿಸುತ್ತಾರೆ ಅಲ್ಲವೇ ಶಾಂತ ಅವರೇ?
4: ಹೌದು ಇಂದಿರಾ. ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು 1893 ಗಣೇಶನ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ಬದಲಾಯಿಸಿದರು. ಆಗಿನ್ನೂ ಬ್ರಿಟಿಷರು ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲ. ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಒಗ್ಗೂಡಿಸಲು ಶುರು ಮಾಡಿದ್ದು.
5: ಜೊತೆಗೆ ಸಾಯಂಕಾಲ ಗಣೇಶನಿಗೆ ಮಂಗಳಾರತಿ ಮಾಡುವಾಗ ಕಡಲೆಕಾಳು ಉಸ್ಲಿ ಮಾಡುವುದು ರೂಢಿಯಲ್ಲಿದೆ. ನಾರಿನಂಶ ಹೆಚ್ಚಾಗಿರುವ ಉಸಲಿಯಿಂದ ದೇಹದ ಪೋಷಣೆ ಸಮತೋಲನದಲ್ಲಿ ಇರುತ್ತದೆ. ಹಾಗೆಯೇ ಇದು ಸಾತ್ವಿಕ ಆಹಾರವಾದುದರಿಂದ ನೈವೇದ್ಯಕ್ಕೆ ಶ್ರೇಷ್ಠವಾಗಿದೆ. ಈಗ ಗಣೇಶನಿಗೆ ಆರತಿ ಮಾಡ

0: ನಮ್ಮ ಗಣೇಶ ಎಲ್ಲರ ಮನೆಯ ಕಡುಬು ಚಕ್ಕುಲಿ ತಿಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಹಾವನ್ನು ಕಂಡು ಇಲಿಯು ಎದರಿ ಓಡಿ ಹೋಯಿತು. ದುಡುಮ್ಮೆಂದು ಬಿದ್ದ ಗಣೇಶನ ಹೊಟ್ಟೆ ಒಡೆಯಿತು, ಹಾವನ್ನೇ ಸುತ್ತಿಕೊಂಡ. ಇದನ್ನೆಲ್ಲ ಮೇಲಿನಿಂದ ನೋಡುತ್ತಿದ್ದ ಚಂದ್ರ ನಕ್ಕನಂತೆ. ಯಾರು ಚೌತಿಯ ದಿನ ಚಂದ್ರನನ್ನು ನೋಡುವರೋ ಅವರಿಗೆ ಸುಳ್ಳು ಕಳ್ಳತನದ ಅಪವಾದ ಬರಲಿ ಎಂದು ಗಣೇಶ ಚಂದ್ರನಿಗೆ ಶಾಪ ಕೊಟ್ಟ. ಅಕಸ್ಮಾತ್ ನೋಡಿದ್ದಲ್ಲಿ ಶಮಂತಕಮಣಿ ಕಥೆಯನ್ನು ಕೇಳುವುದು ರೂಢಿಯಲ್ಲಿದೆ.
1: ಈ ಕಥೆಯ ಜೊತೆಗೆ ನಾಲ್ಕು ಸಾಲಿನ ಶ್ಲೋಕವನ್ನು ಹೇಳಿಕೊಂಡರೆ

0: ಅಪವಾದವು ಪರಿಹಾರವಾಗುವುದು ಎಂಬ ಪ್ರತೀತಿಯೂ ಸಹ ಇದೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋ ದೀಹಿ ತವ ಹೇಷ ಸಮಂತಕಃ.
1: ಶ್ರೋತೃಗಳೇ, ಇದುವರೆಗೂ ಅಮ್ಮ ಮಗ ಅಂದರೆ ಗೌರಿ ಗಣೇಶನ ಮಧುರ ಬಾಂಧವ್ಯದ ಹಬ್ಬದ ಆಚರಣೆಯ ಬಗ್ಗೆ ಸಂಭ್ರಮದಿಂದ ಹಂಚಿಕೊಂಡೆವು. ಸಂಪ್ರದಾಯ, ಶಾಸ್ತ್ರ, ಪೂಜೆಗಳು ಏನೇ ಇರಲಿ, ಅದೆಲ್ಲದರ ಭಕ್ತಿ ಶ್ರದ್ಧೆ ಮಾತ್ರ ಒಂದೇ, ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ರೂಪಕದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ವೀಣಾವಾದಿರಾಜ್ ಮತ್ತು ಶ್ರುತಿ ಮೋಹನ್. ಭಾಗವಹಿಸಿದ ಕಲಾವಿದರು ದಿವ್ಯಶ್ರೀ ಎನ್, ಪ್ರಮೀಳಾ ಸ್ವಾಮಿ, ಗಾಯತ್ರಿ ರಾಮಸ್ವಾಮಿ, ಶಾಂತಕುಮಾರಿ, ವಿಜಯಲಕ್ಷ್ಮಿ ಚಂದ್ರಮೋಹನ್, ಅನುಶ್ರುತ ಬಿವೈ, ನಾನು ಇಂದಿರಾ ಗಣಪತಿ. ಎಲ್ಲ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ಮಾಣ ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧವಾದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು, ಸಮಯ 12:31.
1: ತಗೊಳ್ಳಿ ಅಣ್ಣ ಟೀ. ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
2: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
1: ಅದೇ ಹಾಗೆ
2: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
1: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
2: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ, ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
7: ಇದೇಪ್ಪ ಸಿಕೆವೈಸಿ ಐಡಿ.
6: ಸಿಕೆವೈಸಿನ ಏನದು?
7: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
6: ಆರ್ಬಿಐ ಹೇಳುತ್ತೆ,
7: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
8: ಬೆಟ್ಟ ಗುಡ್ಡ
9: ಕೆರೆ ಕುಂಟೆ
8: ಗಿಡ ಮರಗಳಿಲ್ಲದ ಊರು
9: ಮರುಭೂಮಿ ಇದ್ದಂತೆ.
8: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
9: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
8: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
9: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
8: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
9: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಬೆಂಗಳೂರು, ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು. ಈ ವಿಷಯ ಕುರಿತು ಕೆಎಂಸಿ ಮಂಗಳೂರು ಇಲ್ಲಿನ ಮಕ್ಕಳ ಹಾಗೂ ಹದಿಹರೆಯದವರ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 16 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡುವುದಾಗಿ ಸೂಚನೆಯನ್ನು ಕೊಟ್ಟಿದೆ. ಈ ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಅನೇಕ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಕಾಣಿಸಿಕೊಳ್ತಾ ಇದೆ. ಹಾಗೆಯೇ ಅದು ಅವರ ಒಂದು ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸ್ತಾ ಇಲ್ಲ ಅನ್ನುವಂತಹ ಒಂದು ಕೂಗು ಮುಂಚಿನಿಂದ ಕೂಡ ಇತ್ತು. ಹೀಗಿದ್ರೂ ಕೂಡ ಇತ್ತೀಚೆಗೆ ಅನೇಕ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲನ್ನು ನೀಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರಿಂದ ಅವರ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದರ ಕುರಿತು ಚರ್ಚೆ ಮಾಡೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕೆಎಂಸಿ ಮಂಗಳೂರು ಇಲ್ಲಿ ಮಕ್ಕಳ ಮತ್ತು ಹದಿಹರೆಯದವರ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಅವಿನಾಶ್ ಕಾಮತ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಈಗ ನಾವು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಮೊಬೈಲನ್ನು ನೀಡುವುದನ್ನು ನೋಡ್ತಾ ಇರ್ತೇವೆ. ಈ ರೀತಿ ಮೊಬೈಲನ್ನು ಬಳಕೆ ಮಾಡೋದ್ರಿಂದ ಮಕ್ಕಳು ಅವರ ಆರೋಗ್ಯದ ಮೇಲೆ ಅಥವಾ ಅವರ ಬೆಳವಣಿಗೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಇದು ಬೀರುತ್ತೆ?
3: ಇವಾಗ ಮೊಬೈಲ್ ಅಂತ ಹೇಳಿದರೆ ಮುಂಚೆ ನಾವು ಆಲೋಚನೆ ಮಾಡ್ತಾ ಇರೋದು ಮೇನ್ ಆಗಿ ಮಾತಾಡೋದಕ್ಕೆ ಅಥವಾ ಕಾಲ್ ಅಲ್ಲಿ ಇರೋದಕ್ಕೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವುದು. ಆದರೆ ಇವಾಗ ಆತರ ಅಲ್ಲ. ಸೊ ನಾವು ಅದಕ್ಕೆ ಸ್ಮಾರ್ಟ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸ್ಕ್ರೀನ್ ಇದೆ. ಸೊ ಅದರಲ್ಲಿ ಹಲವಾರು ಬೇರೆ ಬೇರೆ ಆಗಿರುವಂತಹ ವಿಷಯಗಳನ್ನು ನಾವು ಮೊಬೈಲ್ ಮೂಲಕ ಮಾಡ್ಲಿಕ್ಕೆ ಆಗ್ತದೆ. ಆದ್ದರಿಂದ ಇವಾಗ ಮೊಬೈಲ್ ಅಲ್ಲಿ ನಾವು ಈ ಸ್ಮಾರ್ಟ್ ಡಿವೈಸಸ್ ಅಲ್ಲಿ ಕಂಡುಬರುವಂತಹ ಮಕ್ಕಳಲ್ಲಿ ಯೂಸ್ ಮಾಡುವಾಗ ಕಂಡುಬರುವಂತಹ ತೊಂದರೆಗಳೇನಂತ ಹೇಳಿದ್ರೆ, ಒಂದು ಅವರಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಹಲವಾರು ಸಮಯ ಅವರು ಅದರ ಮುಂದೆ ಇದ್ದರೆ ಸ್ಪೀಚ್ ಡಿಲೇ ಆಗಿ ಡೆವಲಪ್ ಆಗುವಂತದ್ದು ನಾವು ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣ್ತೀವಿ.
2: ಅವರು
3: ಮಾತಾಡುವುದು ಸ್ವಲ್ಪ ಇನ್ನು ಸಹ ಜಾಸ್ತಿ ಟೈಮ್ ತಗೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಜಾಸ್ತಿ ಸಮಯ ಸ್ಕ್ರೀನಿನ ಮುಂದೆ ಇರುವುದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಅವರಿಗೆ ಬೇಕಾಗಿರುವಂತಹ ತಂದೆ ತಾಯಿಯವರೊಂದಿಗೆ ಮಾತಾಡುವಂತದ್ದು ಮತ್ತೆ ಇಂಟ್ರಾಕ್ಷನ್ ಮಾಡುವಂತಹ ಸನ್ನಿವೇಶಗಳು ಕಮ್ಮಿ ಆಗುತ್ತವೆ. ಆ ರೀತಿ ಒಂದು ದಿವಸದಲ್ಲಿ 3-4 ಗಂಟೆ ಸಮಯಕ್ಕಿಂತ ಜಾಸ್ತಿ ಕೆಲವೊಮ್ಮೆ ಪೇರೆಂಟ್ಸ್ ಮಕ್ಕಳನ್ನು ಟಿವಿ ಅಥವಾ ಈ ಸ್ಮಾರ್ಟ್ ಫೋನ್ ಮುಂದೆ ಇಟ್ಕೊಳ್ತಾರೆ. ಆವಾಗ ಅವರಿಗೆ ಒಂದು ರೀತಿ ಅದೇ ಒಂದು ಅಭ್ಯಾಸ ಆಗ್ಬಿಡುತ್ತೆ. ಮತ್ತೆ ಅದು ಬೇಕು ಅಂತ ಹೇಳುವಂತ ಒಂದು ಟೆಂಡೆನ್ಸಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಆಗುವುದರಿಂದ ಒಂದು ತೊಂದರೆ ನಾವು ಇವಾಗ ಕಾಣ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಅವರು ಮಾತಾಡುವುದೇ ಸ್ವಲ್ಪ ಲೇಟ್ ಆಗಿ ಮಾಡುವಂತದ್ದು ಕಂಡಿದ್ದೀವಿ. ಅದೊಂದು. ಎರಡನೇದು ಏನಂತ ಹೇಳಿದ್ರೆ, ಆಲ್ರೆಡಿ ಮಕ್ಕಳಲ್ಲಿ ಕೆಲವು ಬೆಳವಣಿಗೆಯ ತೊಂದರೆಗಳು ಇವೆ. ಹೇಳಿದ್ರೆ ಉದಾಹರಣೆಗೆ ಇತ್ತೀಚಿನ ದಿವಸಗಳಲ್ಲಿ ಆಟಿಸಂ ಅಂತ ಹೇಳುವಂತ ಒಂದು ತೊಂದರೆ ಮಕ್ಕಳಲ್ಲಿ ನಾವು ಜಾಸ್ತಿ ಕಾಣ್ತೇವೆ. ಇಂಥ ಮಕ್ಕಳಿಗೆ ಆಲ್ರೆಡಿ ಅವರ ತೊಂದರೆಗಳಿಂದಾಗಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋದು ಇಲ್ಲಾಗಿದ್ರೆ ಪ್ಯಾಸಿವ್ ಆಗಿ ಇರುವಂತಹ ಚಟುವಟಿಕೆಗಳು ಜಾಸ್ತಿ ಇಷ್ಟ. ಸೊ ಅವರು ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಇನ್ನೂ ಸಹ ಜಾಸ್ತಿ ಸಮಯ ಇಂತಹ ಡಿವೈಸಸ್ ಒಟ್ಟಿಗೆ ಕೂಡ್ಕೊಳ್ತವೆ. ಸೊ ಅದರಿಂದ ಅವರ ಡೆವಲಪ್ಮೆಂಟ್ ಇನ್ನೂ ಸಹ ಜಾಸ್ತಿ ತೊಂದರೆಗೆ ಉಂಟಾಗುವುದು ನಾವು ಕಾಣ್ತೀವಿ. ಸೊ ಆಲ್ರೆಡಿ ಆಟಿಸಂ ಇರುವಂತಹ ಮಕ್ಕಳಲ್ಲಿ ಇಂತಹ ಇದರಿಂದ ಸಿಟ್ಟು ಪ್ರವೃತ್ತಿಗಳು, ಬಿಹೇವಿಯರಲ್ ತೊಂದರೆಗಳು, ಆ ರೀತಿ ನಾವು ತೊಂದರೆಗಳನ್ನು ಕಾಣ್ತೀವಿ. ಇದು ಬಿಟ್ಟರೆ ಇನ್ ಜನರಲ್ ಇವಾಗ ಒಂದು ಇತ್ತೀಚಿನ ಒಂದು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆಗೆ ಹೋಲಿಸಿದರೆ ಈ ಮಕ್ಕಳು ಇವಾಗ ಸ್ಕ್ರೀನ್ ಒಟ್ಟಿಗೆ ದೊಡ್ಡ ಆಗಿರುವಂತಹ ಮಕ್ಕಳು ಹೈಯರ್ ಕ್ಲಾಸಸ್ಗೆ ಹೋಗುವಾಗ, ಮುಂಚೆ ಒಂದು ಈ ಜನರೇಷನ್ನವರೆಗೆ ಮುಂಚೆ ಕಂಡಿರುವಂತಹ ಒಂದು ಪ್ರವೃತ್ತಿ ಏನಂತ ಹೇಳಿದ್ರೆ, ಎವ್ರಿ ಕಮಿಂಗ್ ಜನರೇಷನ್ ಮುಂಚಿನ ಜನರೇಷನ್ಗಿಂತ ಲರ್ನಿಂಗ್ ಸ್ಕಿಲ್ಸ್ ಇರಲಿ, ಬೇರೆ ಕೆಲವು ವಿಷಯಗಳು ಮಾಡುವುದಿರಲಿ, ಬೇಗ ಕಲಿತಾ ಇವೆ. ಹೇಳಿದ್ರೆ ದೇ ಆರ್ ಡೂಯಿಂಗ್ ಬೆಟರ್ ದನ್ ದೇರ್ ಪೇರೆಂಟ್ ಜನರೇಷನ್ ಅಂತ ಹೇಳುವಂತ ಒಂದು ಫೀಲಿಂಗ್ ಓವರ್ ಆಲ್ ಎಲ್ಲ ಒಂದು ಲಾಸ್ಟ್ ಫ್ಯೂ ಜನರೇಷನ್ಸ್ ಅಲ್ಲಿ ಕಂಡು ಬರುವಂತ ಒಂದು ನಾರ್ಮಲ್ ಫಿನಾಮಿನ. ಇವಾಗ ನಾವು ಏನ್ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಇನ್ ಜನರಲ್ ಮಕ್ಕಳಲ್ಲಿ ಕಲಿಯುವ ಕೆಪಾಸಿಟಿ ಕರೆಂಟ್ ಜನರೇಷನ್ ವಿಚ್ ಇಸ್ ಸ್ಪೆಂಡಿಂಗ್ ಕ್ವೈಟ್ ಅ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ ಸ್ಕ್ರೀನ್ಸ್, ಅವರಲ್ಲಿ ಅದು ಕಮ್ಮಿ ಕಾಣ್ತಾ ಇದೆ. ಅವರು ಇವಾಗ ಶಾಲೆಗಳಿಗೆ ಹೋಗುವಾಗ ಇದು ಮಾಡುವಾಗ ಅವರಿಗೆ ಸ್ಟಡೀಸ್ ಒತ್ತಿಗೆ ಕೂತ್ಕೊಳ್ಬೇಕು ಅಂತ ಹೇಳುವ ಅನಿಸಿಕೆ ಕಮ್ಮಿ ಇದೆ. ಕೂತ್ಕೊಂಡು ಬುಕ್ ಒಟ್ಟಿಗೆ ಕೂತ್ಕೊಂಡು ಓದಿ ಗ್ರಹಣೆ ಮಾಡಿ ಅರ್ಥ ಮಾಡ್ಕೊಳ್ಳುವಂತಹ ಪೇಷನ್ಸ್ ಕಮ್ಮಿ ಇವೆ. ಸೊ ಇವುಗಳಿಗೆಲ್ಲ ಈ ಮೊಬೈಲ್ ಫೋನ್ ಯೂಸ್ ಇಲ್ಲಾಗಿದೆ ಸ್ಮಾರ್ಟ್ ಟೆಕ್ನಾಲಜಿ ಕಾರಣ ಇರಬಹುದು ಅಂತ ಹೇಳುವಂತಹ ಸಂಶೋಧನೆ ಇವಾಗ ಶುರುವಾಗ್ತಾ ಇದೆ ನಮ್ಮ

0: ಇದರಲ್ಲಿ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಅಡಿಕ್ಷನ್ ಅನ್ನುವಂಥದ್ದು ಯಾವಾಗ ಆಗುತ್ತೆ ಮತ್ತೆ ಯಾಕಾಗಿ ಆಗುತ್ತೆ?
0: ಇವಾಗ ಎರಡು ರೀತಿಯಲ್ಲಿ ನಾವು ಇದನ್ನು ಕಾಣಬಹುದು. ನಾವು ಒಂದು ಮಾನಸಿಕ ಆರೋಗ್ಯ ಗತಿಯಿಂದ ನೋಡುವಾಗ ಹಲವಾರು ಪೇರೆಂಟ್ಸ್ ಅವರು ಹೇಳುವಂತಹ ಯೂಸೇಜ್ ಅನ್ನು ಅವರ್ ಅಡಿಕ್ಷನ್ ಅಂತ ಹೇಳ್ತಾರೆ, ಆದರೂ ನಾವು ಅದನ್ನು ಅಡಿಕ್ಷನ್ ಆಗಿ ಕಾಣುವುದಿಲ್ಲ. ಒಂದು ಮಗು ಫೋನಿಗೆ ಅಡಿಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಏನು ಮೇನ್ ಸಿಂಪ್ಟಮ್ ಅಂತ ಹೇಳಿದ್ರೆ, ಫೋನ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಹಠ ಮಾಡುವಂಥದ್ದು, ಸಿಟ್ಟು ಮಾಡುವಂಥದ್ದು, ಹೇಳುವುದಿಲ್ಲ ಕೇಳುವುದಿಲ್ಲ ಇದು ಮಾಡುವಂಥದ್ದು, ಅಥವಾ ಮನಸ್ಥಿತಿ ತುಂಬಾ ಬೇಜಾರು ದುಃಖ ಆ ಥರ ತೋರಿಸ್ಕೊಳ್ಳುವಂಥದ್ದು, ಇಲ್ಲಾಗಿದ್ರೆ ಅವನಿಗೆ ಹಾರ್ಮ್ ಮಾಡ್ಲಿಕ್ಕೆ ಶುರು ಮಾಡುವಂಥದ್ದು. ಈ ತರಹ ಮೊಬೈಲ್ ಇಲ್ಲದೆ ಇರುವಾಗ ಹಲವಾರು ಈ ತರ ತೊಂದರೆಗಳು ಕಂಡ್ರೆ ಮಾತ್ರ ನಾವು ಅದಕ್ಕೆ ಅಡಿಕ್ಷನ್ ಅಂತ ಹೇಳಿ ಹೇಳ್ತೀವಿ. ಆದ್ರೂ ಸಾಮಾನ್ಯವಾಗಿ ಇವಾಗ ಮಕ್ಕಳು ಒಂದು 3.5 ಗಂಟೆಗಿಂತ 4 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಮುಂದೆ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಶುರು ಮಾಡಿದ್ರೆ ಆವಾಗ್ಲಿಂದಲೇ ನಾವು ಸ್ವಲ್ಪ ತೊಂದರೆಗಳು ಕಾಣಲಿಕ್ಕೆ ಶುರು ಮಾಡ್ತೀವಿ. ಸೊ ಈ 80-90% ಪೇರೆಂಟ್ಸ್ ನಮಗೆ ಮಕ್ಕಳು ಅಡಿಕ್ಷನ್ ಆಗಿದ್ದಾರೆ ಅಂತ ಹೇಳಿ ಬರುವಾಗ ನಾವು ಕಾಣುವುದಾಗಿರುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ಅದು ಆಕ್ಚುಲಿ ಅಡಿಕ್ಷನ್ ಇರುವುದಿಲ್ಲ, ಅದು ಒಂದು ರೀತಿಯ ಕೋಪಿಂಗ್ ಮೆಕ್ಯಾನಿಸಮ್ ಆಗಿಬಿಡುತ್ತೆ. ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಏನು, ಇವಾಗ ಅವರಿಗೆ ಕಲಿಕೆಯಲ್ಲಿ ಏನೋ ತೊಂದರೆ ಇದೆ, ಇಲ್ಲಾಗಿ ಫ್ರೆಂಡ್ಸ್ ಒಟ್ಟಿಗೆ ಏನೋ ತೊಂದರೆ ಇದೆ, ಶಾಲೆಯಲ್ಲಿ ಏನೋ ಟೆನ್ಷನ್ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಏನೋ ಟೆನ್ಷನ್ ಆಗ್ತಾ ಇದೆ, ಇಲ್ಲಾಗಿದ್ರೆ ಅವರಿಗೆ ಬೋರ್ಡಮ್ ಇದೆ, ಏನ್ ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲ, ಅವರು ಆ ಬದಲಿಗೆ ಫೋನ್ ಒಟ್ಟಿಗೆ ಮಾಡೋದು ತುಂಬಾ ಸುಲಭ ಅಂತ ಹೇಳಿ ಅದೊಂದು ರೀತಿಯ ಅಬ್ನಾರ್ಮಲ್ ಕೋಪಿಂಗ್ ಅಂತ ಹೇಳ್ಬೋದು. ಅದರ ವಿಪರೀತ ಒಂದು ಮ್ಯಾನಿಫೆಸ್ಟೇಷನ್ ಅಡಿಕ್ಷನ್ ಅಂತ ಹೇಳ್ತೀವಿ. ಅಡಿಕ್ಷನ್ ಆಗಿರುವಂತ ಮಕ್ಕಳಿಗೆ 6-8 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳುವಂಥದ್ದು, ಅದು ಇಲ್ಲದಿದ್ರೆ ಪೇರೆಂಟ್ಸ್ಗೆ ಹೊಡೆಯುವಂಥದ್ದು, ಇಲ್ಲದಿದ್ರೆ ಕೈಯಲ್ಲಿದ್ದ ವಿಷಯಗಳನ್ನು ಬಿಸಾಡೋದು, ಆ ರೀತಿ ಎಲ್ಲ ಸ್ವಭಾವಗಳು ಕಂಡ್ರೆ ನಾವು ಅಡಿಕ್ಷನ್ ಅಂತ ಹೇಳಿ ತೋರಿಸ್ತೀವಿ. ಇಲ್ಲದ್ರೆ ಉದಾಹರಣೆಗೆ ಇವಾಗ ಇನ್ ಜನರಲ್ ನಾವು ನೋಡುವಾಗ ಇವಾಗ ಯಾರಾದ್ರೂ ಡ್ರಿಂಕ್ಸ್ ಇದೆ ಅಡಿಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಇಲ್ಲದೆ ಆಗುದಿಲ್ಲ ಅಂತ. ಪ್ರತಿದಿನ ಕುಡಿಯೋರು ಬೇರೆಯವರು ಇರ್ತಾರೆ, ಅವರು ಪ್ರತಿಯೊಬ್ಬರಿಗೆ ನಾವು ಅಡಿಕ್ಟ್ ಅಂತ ಹೇಳಿ ಹೇಳುದಿಲ್ಲ. ಆ ರೀತಿ ಈ ಅಡಿಕ್ಷನ್ ಮತ್ತೆ ಹಾರ್ಮ್ಫುಲ್ ಯೂಸ್ ಅನ್ನು ನಾವು ಮೊದಲು ಪೇರೆಂಟ್ಸ್ ಸ್ವಲ್ಪ ಡಿಸ್ಟಿಂಗ್ವಿಶ್ ಮಾಡಬೇಕು. ಯಾಕಂದ್ರೆ ನಮ್ಮ ಹತ್ರ ಹಲವಾರು ಸತಿ ಪೇರೆಂಟ್ಸ್ ಬಂದು ಹೇಳ್ತಾರೆ ಮಗು ಮೊಬೈಲಿಗೆ ಅಡಿಕ್ಟ್ ಆಗಿದೆ ಅಂತ, ಬಟ್ ನಾವು ಕೂತ್ಕೊಂಡು ಮಾತಾಡಿ ನೋಡುವಾಗ ಇದು ಇರುತ್ತೆ, ಬಟ್ ಅದರೊಟ್ಟಿಗೆ ಬೇರೆ ತೊಂದರೆಗಳಿರುತ್ತೆ. ಹೇಳಿದ್ರೆ ಏನು, ಮಗುವಿಗೆ ಸ್ಟಡೀಸಲ್ಲಿ ಅಷ್ಟು ಗಮನ ಸಿಗ್ತಾ ಇಲ್ಲ, ಬೇರೆ ಏನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮತ್ತೆ ಮನಸ್ಸಿಗೆ ಏನಾದರೂ ಖಿನ್ನತೆಯ ತೊಂದರೆ ಇದೆ, ಇಲ್ಲ ಆಗಿದೆ ಆತಂಕದ ತೊಂದರೆ ಇದೆ, ಆದರೆ ಮಗು ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು ಕೋಪ್ ಮಾಡ್ತಾ ಇದೆ. ಸೊ ಅದು ಒಂದು ಮೋಸ್ಟ್ ಕಾಮನ್ ಇವಾಗ ನಾವು ಕಾಣ್ತಾ ಇರುವಂತಹ ಫೋನ್ ಒಟ್ಟಿಗಿರುವಂತಹ ಪ್ರಾಬ್ಲಮ್. ಹೇಳಿದ್ರೆ ಅವರೊಂದು ರೀತಿ ಸಾಂತ್ವನೆಗೋಸ್ಕರ ಈ ಫೋನ್ಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಒಟ್ಟಿಗೆ ತೊಂದರೆ ಇದ್ರೆ ಇದರಲ್ಲಿ ಚಾಟ್ ಮಾಡಬಹುದು, ಇದು ಮಾಡಬಹುದು, ಬೇರೆಯವರೊಟ್ಟಿಗೆ ಇದು ಮಾಡಬಹುದು, ಆ ರೀತಿ ಕಾಣ್ತಾ ಇದ್ದೀವಿ.
1: ಈಗ ಸಣ್ಣ ವಯಸ್ಸಿನ ಮಕ್ಕಳನ್ನೇ ನೋಡಿದ್ರು ಕೂಡ ಅವರಿಗೆ ಈ ಸ್ಕ್ರೀನ್ ನೋಡಿದ್ರೆ ಏನೋ ಒಂದು ರೀತಿಯ ಆಕರ್ಷಣೆ, ಈ ಆಕರ್ಷಣೆ ಯಾಕಾಗಿ ಬರುತ್ತೆ ಮಕ್ಕಳಲ್ಲಿ?
0: ನಾವು ಮಕ್ಕಳು ಬೆಳೆಯುವಾಗ ಅವರಿಗೆ ಎರಡು ರೀತಿಯ ಚಟುವಟಿಕೆಗಳನ್ನು ಕೊಡಬಹುದು. ಒಂದು ಪ್ಯಾಸಿವ್ ಆಕ್ಟಿವಿಟೀಸ್. ಪ್ಯಾಸಿವ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಏನು, ಮಗುವಿನ ಮನಸ್ಸು ಏನು ಜಾಸ್ತಿ ಮಾಡ್ಬೇಕಂತ ಇಲ್ಲ, ಆಕ್ಟಿವಿಟಿನೇ ಅವರನ್ನು ಎಂಗೇಜ್ ಮಾಡ್ಕೊಳ್ಳುತ್ತೆ. ಫೋನ್ ಇರ್ಬೋದು, ಗೇಮ್ಸ್ ಇರ್ಬೋದು, ವಿಡಿಯೋ ನೋಡ್ಕೊಳ್ಬೋದು ಇರ್ಬೋದು, ಇದೆಲ್ಲ ಎಂಗೇಜಿಂಗ್ ಆಕ್ಟಿವಿಟೀಸ್. ಮೈಂಡಿಗೆ ತುಂಬ ಖುಷಿ ಅನ್ಸುತ್ತೆ, ಮತ್ತೆ ಬೇಗ ಖುಷಿ ಅನ್ಸುತ್ತೆ, ಮತ್ತೆ ಮಗುವಿನ ಮನಸ್ಸು ಜಾಸ್ತಿ ಏನು ಮಾಡ್ಬೇಕಂತ ಇಲ್ಲ ಖುಷಿ ಪಡುವುದಕ್ಕೆ. ಸೊ ಈ ಪ್ಯಾಸಿವ್ ಆಕ್ಟಿವಿಟೀಸ್ ಅಲ್ಲಿ ಅವರಿಗೆ ಖುಷಿ ಸಿಗ್ತಾ ಇರುವಾಗ ಆಲ್ರೆಡಿ ಅವರ ಮನಸ್ಸು ಅದಕ್ಕೆ ಒಂದು ರೀತಿ ಆಕರ್ಷಿತವಾಗುತ್ತೆ. ಆದರೆ ಆಕ್ಟಿವ್ ಆಕ್ಟಿವಿಟೀಸ್ ಹೇಳಿದ್ರೆ ಆಡುವುದು, ಬೇರೆಯೊಟ್ಟಿಗೆ ಮಾತಾಡುವುದು, ಇದು ಮಾಡಿ ಖುಷಿ ಪಡಿಬೇಕಂತ ಹೇಳಿದ್ರೆ ಅವರು ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಶ್ರಮ ಹಾಕಬೇಕು, ಎಫರ್ಟ್ ಹಾಕಬೇಕು. ಸೊ ಚಿಕ್ಕ ವಯಸ್ಸಲ್ಲೇ ಇಂತಹ ಪ್ಯಾಸಿವ್ ಆಕ್ಟಿವಿಟೀಸ್ ಹಲವಾರು ಆಗಿಬಿಟ್ರೆ ಮಗುವಿಗೆ ಅದೇ ಸಾಕಾಗ್ಬಿಡುತ್ತೆ. ಅದೊಂದು. ಎರಡನೇದು, ಇವಾಗ ಈ ಚಿಕ್ಕ ಚಿಕ್ಕ ನೀವು ಶಾರ್ಟ್ ವಿಡಿಯೋಸ್ ನೋಡ್ತೀರಿ, ಮತ್ತೆ ಇವಾಗ ಶಾರ್ಟ್ಸ್ ನೋಡೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ಟೆಂಡೆನ್ಸಿ ಏನಂತ ಹೇಳಿದ್ರೆ, ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದೇ ಒಂದು ಎಕ್ಸೈಟ್ಮೆಂಟ್, ನಾನು ಹೀಗೆ ಮೇಲೆ ಮಾಡುವಾಗ ಏನ್ ಬರುತ್ತೆ ಅಂತ. ಓ, ಏನೋ ಬೇರೆ ಬರುತ್ತೆ, ಒಂದೆರಡು ಮೂರು ಏನೋ ಬೋರ್ ಆಯ್ತು, ಅದಾದ್ಮೇಲೆ ಇನ್ನೊಂದೇನೋ ನಮ್ಗೆ ಖುಷಿ ಆಗುವಂತದ್ದಾಯ್ತು. ಸೊ ಆ ರೀತಿ ಆ ಶಾರ್ಟ್ ವಿಡಿಯೋಸಿನ ಟೆಕ್ನಾಲಜಿಯಲ್ಲೇ ಒಂದು ರೀತಿ ಮನಸ್ಸನ್ನು ಆಟೋಮ್ಯಾಟಿಕ್ ಆಗಿ ಅದರ ಕಡೆಗೆ ಆಕರ್ಷಣೆ ಮಾಡುವಂತ ಒಂದು ಟೆಂಡೆನ್ಸಿ ಇದೆ.
1: ಹಾಗಾಗಿ ಒಂದು ರೀತಿಯ ಕುತೂಹಲವನ್ನು ಸೃಷ್ಟಿಸುತ್ತೆ,
0: ಅದು ಆಟೋಮ್ಯಾಟಿಕ್ಲಿ ಕುತೂಹಲ ಸೃಷ್ಟಿಸುತ್ತೆ. ಸೊ ಅಡಿಕ್ಷನ್ ಆಗುವಂತ ಚಾನ್ಸಸ್ ಹಲವಾರು ಜಾಸ್ತಿ
1: ಇರುತ್ತೆ. ಡಾಕ್ಟರ್, ಹಾಗಾದ್ರೆ ಈ ಮಕ್ಕಳಿಗೆ ಮೊಬೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ವಯಸ್ಸಿನ ನಂತರ ಮಾಡುವುದು ಒಳ್ಳೇದು?
0: ಅದೊಂದು ಸ್ವಲ್ಪ ತುಂಬಾ ಕಠಿಣವಾಗಿ ಇರುವಂತ ಕ್ವಶನ್. ಯಾಕಂತ ಹೇಳಿದ್ರೆ, ಇವಾಗ ಮೊಬೈಲ್ ಅಂತ ಹೇಳಿದ್ರೆ ಮೊಬೈಲ್ ಮಾತ್ರ ಅಲ್ಲ, ಮೊಬೈಲ್ ಅಲ್ಲಿ ವಿಡಿಯೋ ಕಾಲ್ಸ್ ಮಾಡಬಹುದು, ಮೊಬೈಲ್ ಅಲ್ಲಿ ಬೇರೆ ಬೇರೆ ಆಗಿರುವಂತಹ ವಿಷಯಗಳು ಮಾಡಬಹುದು. ಸೊ ಪೇರೆಂಟ್ಸ್ ಗೆ ಹಲವಾರು ಸತಿ ಕನ್ಫ್ಯೂಷನ್ ಆಗುತ್ತೆ, ಮಗು ಫೋನ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ. ಇವಾಗ ನೀವು ಒಂದು 10th ಪ್ರಿಪೇರ್ ಮಾಡುವಂತ ಮಗು ನೋಡಿ, 3-4 hours ಆ ಮಗು ಫೋನ್ ಅಲ್ಲಿ ಆನ್ಲೈನ್ ಅಲ್ಲಿ ವಿಡಿಯೋಸ್ ನೋಡಿ ಕಲ್ತು ನೋಟ್ಸ್ ಬರೆದು ಎಲ್ಲ ಪ್ರಿಪೇರ್ ಮಾಡ್ತಾ ಇರಬಹುದು ಅಲ್ವಾ. ಸೊ ಇತ್ತೀಚೆಗೆ ನಾವು ಹೇಳೋದಂತ ಹೇಳಿದ್ರೆ, ಖಾಲಿ ಫೋನ್

0: ನ್ಯೂಸ್ ಅಂತ ಹೇಳಿದ್ ಮಾತ್ರ ನಮ್ಗೆ ನೋಡ್ಕೊಂಡು ಅದನ್ನ ರೆಗ್ಯುಲೇಟ್ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಫ್ಯಾಮಿಲೀಸ್ ಅಲ್ಲೇ ಹಲವಾರು ಸತಿ ಏನಾಗುತ್ತೆ, ಒಂದು ಪೇರೆಂಟ್ ಅಬ್ರಾಡ್ ಅಲ್ಲಿ ಇರ್ತಾರೆ, ತಾಯಿ ಮಾತ್ರ ಇರ್ತಾರೆ, ಇಲ್ಲಾಗಿದ್ರೆ ಕೇರ್ ಗಿವರ್ಸ್ ಬೇರೆಯವರು ಇರ್ತಾರೆ. ಸೊ ಆತರ ಇರುವಾಗ ಫೋನ್ ಯೂಸ್ ಮಗುವಿಗೆ ಪೇರೆಂಟ್ಸ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಬೆಸ್ಟ್ ಆಗಿ ಪೇರೆಂಟ್ಸ್ ಗೆ ಹೇಳುವಂತ ಒಂದು ಕಾಮನ್ ಅಡ್ವೈಸ್ ಏನಂತ ಹೇಳಿದ್ರೆ, ಮಗು ಪ್ಯಾಸಿವ್ ಆಗಿ ಮತ್ತೆ ಸೀಕ್ರೆಟಿವ್ ಆಗಿ ಫೋನ್ ಅನ್ನು ಎಷ್ಟು ಯೂಸ್ ಮಾಡ್ತಾ ಇದೆ ಇದೆರಡು ಮಾಡ್ಲಿಕ್ಕೆ ಬಿಡ್ಲೇಬಾರ್ದು. ಎಷ್ಟು ವಯಸ್ಸುವರೆಗೆ ಬಿಡಬಾರ್ದು? ಅಟ್ ಲೀಸ್ಟ್ ಒಂದು 13-14 ವಯಸ್ಸು ಆಗುವವರೆಗೆ ಸಾಲಿಟರಿ ಆಕ್ಟಿವಿಟೀಸ್ ಮತ್ತೆ ಪ್ಯಾಸಿವ್ ಆಕ್ಟಿವಿಟೀಸ್ ಎಷ್ಟು ಪೇರೆಂಟ್ಸ್ ಗೆ ಕಮ್ಮಿ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಒಳ್ಳೇದು.
1: ಅಂದ್ರೆ ಅವರು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ನೋಡ್ತಾ ಇರಬೇಕು.
0: ಎರಡನೇದು ಸುಮ್ಮನೆ ನೋಡ್ದಕ್ಕೋಸ್ಕರ ನೋಡುದು. ಇವಾಗ ಯೂಟ್ಯೂಬ್ ಅಲ್ಲಿ ನಾವು ಓಪನ್ ಮಾಡಿದ ಕೂಡಲೇ ಒಂದ್ ಸೈಡ್ ಅಲ್ಲಿ ಏನೋ ವಿಡಿಯೋಸ್ ಪ್ಲೇ ಆಗ್ತಾ ಇರುತ್ತೆ, ನಾವು ಆಲೋಚನೆ ಮಾಡೋದಿಲ್ಲ, ನಾವು ಹೀಗೆ ಕೂತ್ಕೊಂಡು ನೋಡ್ತಾ ಇರೋದು. ಈ ತರ ಆಕ್ಟಿವಿಟೀಸ್ ಡೇಂಜರ್, ಈ ತರ ಆಕ್ಟಿವಿಟೀಸ್ ಒಳ್ಳೇದಲ್ಲ. ನಾವು ನಮ್ಗೆ ಬೇಕಾಗಿರುವಂತ ವಿಷಯಗಳನ್ನು ಯೂಸ್ ಮಾಡಿ ಕಲ್ತ್ರೆ ಓಕೆ. ಸೊ ಅದೇ ನಾನು ಪೇರೆಂಟ್ಸ್ಗೆ ಹೇಳೋದು. ಇವಾಗ ಉದಾಹರಣೆಗೆ ಮಗು ತಿಂಡಿ ತಿನ್ನುವಾಗ ಸ್ಕ್ರೀನ್ ಹಾಕಿದ್ರೆ ಆರಾಮದಲ್ಲಿ ತಿನ್ನುತ್ತೆ, ಸೊ ಇರಲಿ ಅಂತ ಹೇಳಿ ಪೇರೆಂಟ್ಸ್ ಇದು ಮಾಡ್ತಾರೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಗು ಸ್ಕ್ರೀನನ್ನೇ ನೋಡ್ತಾ ಇದೆ ಅಂತಾದ್ರೆ ತಿಂಡಿಯ ಮೇಲೆ ಫೋಕಸ್ ಮಾಡೋದಿಲ್ಲ, ಏನ್ ತಿಂತಾ ಇದೆ ಅಂತ ಹೇಳಿ ನೋಡೋದಿಲ್ಲ, ಏನ್ ಟೇಸ್ಟ್ ಇದೆಯೋ ಇಲ್ವೋ ಅಂತ ಹೇಳಿ ನೋಡೋದಿಲ್ಲ, ಸುಮ್ಮನೆ ತಿಂಡಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಎಷ್ಟು ಚ್ಯೂ ಮಾಡಬೇಕು, ಏನ್ ಮಾಡಬೇಕು, ಅದೆಲ್ಲ ಮಗು ಫೋಕಸ್ ಮಾಡೋದಿಲ್ಲ. ಸೊ ಈ ರೀತಿ ಆಗುವಾಗ ಮಕ್ಕಳಿಗೆ ಮುಂದೆ ಯಾವಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅದು ಎಲ್ಲ ತಿಳ್ಕೊಳ್ಳೋದಿಲ್ಲ. ಸೊ ಸ್ಕ್ರೀನಿನ ಮುಂದೆ ಕೂತ್ಕೊಂಡು ತಿನ್ನುವಂತ ಮಕ್ಕಳಲ್ಲಿ ನಾವು ಹಲವಾರು ಸತಿ ಒಬೆಸಿಟಿ ಕಾಣ್ತೀವಿ, ವೇಟ್ ಜಾಸ್ತಿ ಇರುವಂತ ಪ್ರಾಬ್ಲಮ್ಸ್ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಅವರಿಗೆ ಫುಡ್ ರೆಗ್ಯುಲೇಟ್ ಮಾಡುವ ಮೆಕ್ಯಾನಿಸಮ್ ಏನು ಅಂತ ಹೇಳಿ ಅವ್ರು ಕಲೀಲೇ ಇಲ್ಲ, ಯಾವಾಗ್ಲೂ ಸ್ಕ್ರೀನ್ ಮುಂದೆನೆ ಇದ್ಬಿಟ್ಟು ಅವರು ತಿಂಡಿ ತಿಂತಾರೆ. ಸೊ ಈ ರೀತಿ ಯೂಸೇಜ್ ಅನ್ನು ನಾವು ಆದಷ್ಟು ಪ್ಯಾಸಿವ್ ಯೂಸೇಜ್ ಮಾಡಬಾರ್ದು. ಹಾಗೆಂತ ಯೂಸೇ ಮಾಡಬಾರ್ದ? ಡೆಫಿನೆಟ್ಲಿ ಅಲ್ಲ. ಇವಾಗ ಉದಾಹರಣೆಗೆ ಮಗುವಿಗೆ ಏನೋ ಒಂದು ನರ್ಸರಿ ರೈಮ್ಸ್ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ, ಆ ರೈಮ್ ಒಟ್ಟಿಗೆ ನಾವು ಹಾಡುದು, ಮಗುವನ್ನು ಹಾಡಿಸುವುದು. ಸೊ ಆವಾಗ ಇಟ್ ಬಿಕಮ್ಸ್ ಎನ್ ಆಕ್ಟಿವ್ ಆಕ್ಟಿವಿಟಿ. ಸೊ ಯಾವ ಆಕ್ಟಿವಿಟಿನೂ ಪ್ಯಾಸಿವ್ ಇರೋ ಬದಲಿಗೆ ಆಕ್ಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ಮಾಡಿದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸೋ ಹಾರ್ಮ್ಫುಲ್. ಮಗುವಿಗೆ ಸುಮ್ಮನೆ ನೋಡೋದಕ್ಕೆ ಬಿಡುದು, ಸೂಪರ್ವೈಸ್ ಮಾಡದೇ ಬಿಟ್ಬಿಡುದು, ದಾಟ್ ಇಸ್ ವೆರಿ ವೆರಿ ಡೇಂಜರ್.
1: ಡಾಕ್ಟರ್, ಇನ್ನು ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ಬರುವಾಗ, ಸಾಮಾಜಿಕ ಮಾಧ್ಯಮಗಳು ಅಂತ ಏನು ಹೇಳ್ತೇವೆ, ಇದು ಈಗ ಸಣ್ಣ ವಯಸ್ಸಿನಲ್ಲಿಯೇ ಇದರಲ್ಲಿ ಆಕ್ಟಿವ್ ಆಗಿದ್ರೆ ಅವರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ, ಮತ್ತೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತವೆ?
0: ಇವಾಗ ಇದರಲ್ಲಿ ನಾವು ಮೂರು ರೀತಿಯಲ್ಲಿ ನೋಡಬಹುದು. ಒಂದೇನಂತ ಹೇಳಿದ್ರೆ, ಪೇರೆಂಟ್ಸ್ ಮಕ್ಕಳ ವಿಡಿಯೋಸ್ ಮಾಡಿಕೊಂಡು ಆನ್ಲೈನ್ ಹಾಕುವಂಥದ್ದು, ಅದನ್ನು ನಾವು ಕಾಣ್ತೀವಿ. ಅದರಲ್ಲಿನೂ ಸ್ವಲ್ಪ ತೊಂದರೆಗಳಿವೆ. ನಾವು ಮಗುವಿನ ಹಲವಾರು ಪ್ರೈವೇಟ್ ಮೂಮೆಂಟ್ಸನ್ನು ಒಂದು ರೀತಿ ಆನ್ಲೈನಲ್ಲಿ ಹಾಕ್ತಾ ಇದ್ದೀವಿ. ಅದು ನಾಳೆ ಈ ಮಗುವಿಗೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿ ನಮಗೆ ಹೇಳಲಿಕ್ಕಾಗುದಿಲ್ಲ. ಮತ್ತು ಇದರಲ್ಲಿ ಡಾಟಾ ಪ್ರೈವಸಿ ಬಗ್ಗೆ ಮತ್ತು ಫ್ಯೂಚರ್ ರಿಸ್ಕ್ಸ್ ಬಗ್ಗೆ ಪೇರೆಂಟ್ಸ್ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋಂಥ ಒಂದು ವಿಷಯ. ಸೊ ಇತ್ತೀಚಿನ ದಿವಸಗಳಲ್ಲಿ AI ಟೆಕ್ನಾಲಜಿ ಒಟ್ಟಿಗೆ ಇದರೊಟ್ಟಿಗೆ ನಾಳೆ ಏನಾಗುತ್ತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಹಲವಾರು ಸತಿ ಇವಾಗ ಕೆಲವು ಏನೆಲ್ಲ ತೊಂದರೆಗಳು ನೋಡಿದ್ದೀವಿ, ಏನಾದರೂ ಇಂಥ ವಿಡಿಯೋಸ್ ಆನ್ಲೈನ್ ಇದ್ದದ್ದು, ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಯಾರದೋ ಒಂದು ಮಗು ಅದನ್ನು ತೆಗೆದು ಸ್ಕೂಲಲ್ಲಿ ಟೀಸ್ ಮಾಡುವಂಥದ್ದು, ಸೈಬರ್ ಬುಲ್ಲಿಂಗ್, ಈ ಥರ ಹಲವಾರು ಕೆಲವು ವಿಷಯಗಳು ನಾವು ಗಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೀವಿ. ಸೊ ಒಂದು ಪೇರೆಂಟ್ಸ್ ಅದು ಒಂದು ಟ್ರೆಂಡ್ ಸೆಟ್ ಮಾಡುವಂಥದ್ದು ಒಂದು ರಿಸ್ಕಿ ವಿಷಯ. ಮಕ್ಕಳ ಇದನ್ನು ಏನೂ ಸ್ಕ್ರೀನ್ ಮಾಡದೆ, ಏನೂ ಆಲೋಚನೆ ಮಾಡದೆ ಡೈರೆಕ್ಟ್ಲಿ ಹಾಗೆ ಹಾಕುವಂಥದ್ದು, ಅದು ಒಂದು. ಎರಡನೇದೇನಂತ ಹೇಳಿದ್ರೆ, ಇವಾಗ ಈ ಆಲ್ಗೋರಿದಮ್ಸ್, ಆನ್ಲೈನ್ ಆ್ಯಪ್ಸ್ಗಳದ್ದು ಆಲ್ಗೋರಿದಮ್ಸ್ ಇರುತ್ತೆ, ಅದರಿಂದ ಹಲವಾರು ಒಂದು ತೊಂದರೆಗಳಿವೆ. ಅದರಲ್ಲಿ ಮೇನ್ ಒಂದು ತೊಂದರೆ ನಾವು ಹೇಳೋದೇನಂತ ಹೇಳಿದ್ರೆ, ಒಂದು ರೀತಿಯ ನಮ್ಮ ಕನ್ಫರ್ಮೇಶನ್ ಬಯಸ್ ಅನ್ನೋದು ತುಂಬ ಮ್ಯಾಗ್ನಿಫೈ ಮಾಡುತ್ತೆ. ಕನ್ಫರ್ಮೇಶನ್ ಬಯಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಏನೋ ಒಂದು ವಿಷಯದ ಬಗ್ಗೆ ಸರಿ ಅಥವಾ ತಪ್ಪು ಅಂತ ಹೇಳೋ ಒಂದು ಭಾವನೆ ಇದೆ, ಅಥವಾ ನಮಗೆ ಒಂದು ಫೀಲಿಂಗ್ ಇದೆ. ನಮಗೆ ಅದು ಇಷ್ಟ ಆಯಿತು ಅಂತ ಈ ಆಲ್ಗೋರಿದಮಿಗೆ ಗೊತ್ತಾದರೆ, ನಾವು ಆ ಥರ ಇದನ್ನು ಜಾಸ್ತಿ ಕ್ಲಿಕ್ ಮಾಡ್ತಾ ಇದ್ರೆ ಅದು ನಮಗೆ ಅದೇ ಜಾಸ್ತಿ ತೋರಿಸ್ತದೆ. ಸೊ ಆದ್ದರಿಂದ ನಮ್ಮ ಆಲೋಚನೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಸರಿ ಇದೇ ತಪ್ಪು. ಸೊ ನಮಗೆ ಆ ಆಲ್ಗೋರಿದಮ್ ಆಲ್ಟರ್ನೇಟಿವ್ ವೇಸ್ ಆಫ್ ಥಿಂಕಿಂಗ್ ತೋರಿಸುವುದಿಲ್ಲ, ಮತ್ತೆ ಅದರ ಕಡೆನೇ ಹೋಗ್ಬಿಡುತ್ತೆ. ಸೊ ಈ ರೀತಿ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಈ ರೀತಿ ಸ್ವಲ್ಪ ಥಿಂಕಿಂಗ್ ತುಂಬ ನ್ಯಾರೋ ಆಗಿಬಿಟ್ರೆ, ಅವರಿಗೆ ಅದರಲ್ಲಿ ನೋಡಿದ್ದೇ ಸರಿ, ಬೇರೆಯವರು ಹೇಳಿದ್ದವನ್ನು ಅವರು ಒಪ್ಲಿಕ್ಕೆ ರೆಡಿ ಇಲ್ಲ, ಅದಕ್ಕೆಲ್ಲ ಪ್ರೂಫ್ ಇದೆ, ಅದು ಇಟ್ಕೊಂಡು ಅವರು ಪೇರೆಂಟ್ಸ್ ಒಟ್ಟಿಗೆ ಆರ್ಗ್ಯೂ ಮಾಡ್ತಾರೆ. ಸೊ ಈ ಇನ್ಫ್ಲುಯೆನ್ಸರ್ ಅವರು ಬೇರೆಯವರು ಅವರದ್ದು ಮಾರ್ಕೆಟಿಂಗ್ ಪರ್ಪಸ್ಗೆ ಅಥವಾ ಅವರ ಫೈನಾನ್ಷಿಯಲ್ ಗೇನ್ಸ್ಗೋಸ್ಕರ ಅಥವಾ ಬೇರೆ ಏನಾದರೂ ವಿಷಯಕ್ಕೆ ಏನಾದರೂ ಒಂದು ಫಿಯರ್ ಇರ್ಬೋದು, ಇಲ್ಲದಿದ್ರೆ ಏನಾದರೂ ಒಂದು ವಿಷಯ ಮಾರ್ಕೆಟ್ ಮಾಡ್ತಾ ಇದ್ರೆ ಅದುಗಳಿಗೆ ಅವರು ಟ್ರ್ಯಾಪ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗ್ತವೆ. ಮತ್ತೆ ಅದರಿಂದ ಒಂದು ರೀತಿಯ ಪ್ರೆಷರ್, ನನಗೆ ಈ ಫೋನೇ ಬೇಕು, ಫೈನಾನ್ಷಿಯಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದೇ ಸರಿ ಅದೇ ಸರಿ ಅಂತ ಹೇಳುವಂತಹ ಥಿಂಕಿಂಗ್ ಅದನ್ನು ಇನ್ನೂ ಸಹ ಮ್ಯಾಗ್ನಿಫೈ ಮಾಡುತ್ತೆ. ಸೊ ಇದು ಈ ಎರಡು ವಿಷಯಗಳು ಇನ್ ಜನರಲ್ ಸೋಷಿಯಲ್ ಮೀಡಿಯಾ ಯೂಸ್ ವಿಷಯದಲ್ಲಿ ಪೇರೆಂಟ್ಸ್
1: ಜಾಗೃತವಾಗಿ

0: ವಹಿಸಬೇಕು. ಅದು ಅಲ್ಲದೆ ಇವಾಗ ಹಲವಾರು ಆ್ಯಪ್ಸ್ಗಳಲ್ಲಿ ನಮ್ಮ ಪ್ರೈವೇಟ್ ಮೂಮೆಂಟ್ಸನ್ನು ಅಥವಾ ನಮ್ಮ ಕೆಲವು ವಿಷಯಗಳನ್ನು ನಾವು ಆನ್ಲೈನ್ ಹಾಕ್ತಾ ಇದ್ದೀವಿ. ಚಿಕ್ಕ ವಯಸ್ಸಲ್ಲಿ ಅವರಿಗೆ ಅದರದ್ದು ಒಂದು ಕಂಪ್ಲೀಟ್ ಅವೇರ್ನೆಸ್ ಇಲ್ಲ, ಇದರಿಂದ ಏನಾಗ್ಬೋದು ಅಂತ. ಸೊ ಅದರಿಂದ ಅವರು ಏನೋ ಒಂದು ಹರಿವಯಸ್ಸಲ್ಲಿ ಕುತೂಹಲದಿಂದ ಅಥವಾ ಒಂದು ಅಟ್ರಾಕ್ಷನಿಂದ ಫ್ರೆಂಡಿಗಂತ ಹೇಳಿ ಆಲೋಚನೆ ಮಾಡಿ ಕಳಿಸಿದ ವಿಷಯಗಳು ತುಂಬಾ ಪಬ್ಲಿಕ್ ಆಗಿಬಿಡ್ತವೆ, ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದರಿಂದ ಹಲವಾರು ವಿಷಯಗಳಲ್ಲಿ ತೊಂದರೆಗಳಾಗಿದ್ದು ನಾವು ಪೇಪರಲ್ಲಿ ಮತ್ತೆ ಇದರಲ್ಲಿ ಕಾಣಿದ್ದೀವಿ. ನಮ್ಮ ಪ್ರಾಕ್ಟೀಸಲ್ಲಿಯೂ ನಾವು ಆ ಥರ ಸನ್ನಿವೇಶಗಳು ಕಾಣ್ತೀವಿ. ಸೊ ಇದು ತುಂಬಾ ರಿಸ್ಕ್, ಪೇರೆಂಟ್ಸ್ ಇದರ ಬಗ್ಗೆ ಜಾಗರೂಕವಾಗಿರಬೇಕು. ಮತ್ತೆ ಅವರು ಏನ್ ಯೂಸ್ ಮಾಡ್ತಾ ಇದ್ದಾರೆ, ಏನ್ ಆಪ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ತಿಳುವಳಿಕೆ ಇರುವುದು ತುಂಬಾ ಮುಖ್ಯ. ಇವಾಗ ಬ್ಯಾನ್ ಮಾಡಿದ್ರು ಅದು ಬ್ಯಾನ್ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೆ, ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳುವುದು ನಾವು ಇನ್ನೂ ಸಹ ನೋಡಿ ಕಲಿಬೇಕಷ್ಟೇ. ನಮ್ಗೆ ಇನ್ನೂ ಸಹ ಅದಕ್ಕೆ ಎವಿಡೆನ್ಸ್ ಇಲ್ಲ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ. ಬಟ್ ಈ ಯೂಸೇಜ್ ಅನ್ನು ರೆಗ್ಯುಲೇಟ್ ಮಾಡುವುದು ಫ್ರಾಮ್ ಎ ವೆರಿ ಯಂಗ್ ಏಜ್ ತುಂಬಾ ಮುಖ್ಯ. ಅನ್ಸೂಪರ್ವೈಸ್ಡ್ ಮೊಬೈಲ್ ಫೋನ್ ಯೂಸ್ ಇಸ್ ಡೆಫಿನೆಟ್ಲಿ ಎ ರಿಸ್ಕ್.
1: ಡಾಕ್ಟರ್, ಈಗ ಸಾಮಾನ್ಯ ಏನಾಗುತ್ತೆ, ನಾವು ಸುಮಾರು ಘಟನೆಗಳನ್ನು ನೋಡಿರ್ತೇವೆ, ಈ ಹದಿಹರೆಯದವರು ಈ ಆನ್ಲೈನ್ ಫ್ರೆಂಡ್ಗಳನ್ನು ನಂಬುವಂಥದ್ದು, ಅವರಿಂದ ವಂಚನೆಗೊಳಗಾಗುವುದಂತ ನೋಡ್ತೇವೆ. ಅದು ಯಾಕೆ ಆ ವಯಸ್ಸಿನಲ್ಲಿ ನಾವು ರಿಯಲ್ ಲೈಫ್ ಅಂತ ಏನು ನಮ್ಮ ಅಕ್ಕಪಕ್ಕದವರ ಬಗ್ಗೆ ಅಷ್ಟು ನಂಬಿಕೆ ಇರಲ್ಲ, ಆದರೆ ಈ ಆನ್ಲೈನ್ ಫ್ರೆಂಡ್ಗಳ ಬಗ್ಗೆ ಯಾಕೆ ಇಷ್ಟೊಂದು ನಂಬಿಕೆ?
0: ನೋಡಿ, ಅದರಲ್ಲಿ ಎರಡು ಮೂರು ವಿಷಯ ಇದೆ. ಒಂದೇನಂತ ಹೇಳಿದ್ರೆ, ಈ ಮೊಬೈಲ್ ಫೋನ್ ಇವಾಗ ನಮಗೆ ಒಂದು ತುಂಬಾ ಪ್ರೈವೇಟ್ ವಿಷಯ ಇದ್ದ ಹಾಗೆ, ಎಸ್ಪೆಷಲಿ ನಾವು ಮದಿ ವಯಸ್ಸಲ್ಲೇ ಅವರಿಗೆ ಅವರದೇ ಆಗಿರುವಂತ ಒಂದು ಡಿವೈಸ್ ಕೊಟ್ಬಿಟ್ರೆ ಅವರಿಗೆ ಮತ್ತೆ ಆ ಡಿವೈಸಿನ ಮಧ್ಯದಲ್ಲಿ ಏನು ಗ್ಯಾಪ್ ಇಲ್ಲ, ಏನು ಬ್ಯಾರಿಯರ್ ಇಲ್ಲ. ಅವ್ರನ್ನ ಮಲಗುವಾಗ ಅದರೊಟ್ಟಿಗೆ ಇರ್ಬೋದು, ಎದ್ದ ಕೂಡಲೇ ಇರ್ಬೋದು. ಅವರಿಗೆ ಡೌಟ್ಗೆ ಮತ್ತೆ ಸೊಲ್ಯೂಷನ್ಗೆ ಏನು ಒಂದು ಸೆಕೆಂಡ್ ಗ್ಯಾಪು ಬೇಡ ಅವರಿಗೆ ಸಾಲ್ವ್ ಮಾಡ್ಕೊಡೋದಕ್ಕೆ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಗೇನೋ ಒಂದು ಡೌಟ್ ಬಂತು ಅಂತ ಹೇಳಿದ್ರೆ ನಾವು ಯಾರಿಗೆ ಕೇಳೋದು ಅಂತ ಹೇಳಿ ಆಲೋಚನೆ ಮಾಡಬೇಕಿತ್ತು. ಮತ್ತೆ ಅವ್ರಿಗೆ ಕೇಳ್ಬೋದಾ ಬೇಡುವ, ಅದನ್ನ ಹೇಗೆ ಕೇಳೋದು, ಏನ್ ಮಾಡೋದು, ಕೇಳಿದ್ರೆ ಅವ್ರು ಏನ್ ಆಲೋಚನೆ ಮಾಡ್ತಾರೆ, ಈ ಎಲ್ಲಾ ವಿಷಯಗಳು ಕೂತ್ಕೊಂಡು ಆಲೋಚನೆ ಮಾಡಬೇಕಿತ್ತು. ಅದಾದ ಮೇಲೆ ನಮ್ಗೆ ಸರಿ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ನಾವು ಕೇಳ್ಬೋದಾಗುತ್ತೆ. ಸೊ ಫೋನ್ ಒಟ್ಟಿಗೆ ನಮ್ಮ ರಿಲೇಶನ್ಶಿಪ್ ಆಲ್ವೇಸ್ ವೆರಿ ಪ್ರೈವೇಟ್. ನನ್ನ ಮನಸ್ಸಲ್ಲಿ ಏನಿದ್ರು ನಾನು ಸೀದಾ ಫೋನಿಗೆ ಹೇಳ್ಬೋದು, ಅದು ಯಾರು ನೋಡ್ತಾರೆ ಅಂತ ಹೇಳೋ ಒಂದು ಫೀಲಿಂಗ್. ಬಟ್ ಆ ಫೋನಿಂದ ಅದು ಡೇಟಾ ಬೇರೆ ಎಲ್ಲಿಗೂ ಹೋಗುತ್ತೆ, ಮತ್ತೆ ಅದರಿಂದ ಅವರಿಗೆ ಏನೋ ಮಾರ್ಕೆಟಿಂಗ್ ಮಾಡ್ಬೋದು, ಬೇರೆ ಇದು ಮಾಡ್ಬೋದು, ಅದೆಲ್ಲ ಈ ವಯಸ್ಸಲ್ಲಿ ಅವ್ರಿಗೆ ಅಷ್ಟು ಐಡಿಯಾನೂ ಇರುವುದಿಲ್ಲ, ಮತ್ತೆ ಅದರ ಒಂದು ಅವೇರ್ನೆಸ್ಸು ಇರುವುದಿಲ್ಲ. ಸೊ ಆದ್ದರಿಂದ ಈ ಫೋನ್ ಆಲ್ರೆಡಿ ಒಂದು ಪ್ರೈವೇಟ್ ಆಗಿರುವಂತಹ ವಿಷಯ ಅಂತ ಮಕ್ಕಳು ಬೇಗ ತಿಳ್ಕೊಳ್ಳೋದ್ರಿಂದ, ಅವರ ಮನಸ್ಸಲ್ಲಿ ಇರೋದ್ರಿಂದ ಇಟ್ ಫೀಲ್ ಸೇಫ್. ಇವಾಗ ಫಿಸಿಕಲಿ ನಾವು ಹೋಗಿ ರಿಲೇಶನ್ಶಿಪ್ ಈ ಹದಿವಯಸ್ಸಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಪೇರೆಂಟ್ಸು ಕಾಣ್ತಾರೆ ಅಂತ ಹೇಳಿ ಭಯ ಇರ್ತದೆ, ಬೇರೆಯವರು ಯಾರೋ ಕಾಣ್ತಾರೆ ಅಂತ ಹೇಳಿ ಭಯ ಇರ್ತದೆ. ಇದರಲ್ಲಿ ಅದೆಲ್ಲ ಯಾವುದು ರಿಸ್ಕ್ ಅವರಿಗೆ ಅನಿಸೋದಿಲ್ಲ. ಸೊ ಈ ಹದಿವಯಸ್ಸಲ್ಲಿ ಏನಾದರೂ ಒಂದು ಕೂಲ್ ಅಂತ ಇರುವಂತ ವಿಷಯಗಳು ಮಾಡುವ ಅಥವಾ ಏನೋ ಒಂದು ಅಡ್ವೆಂಚರಸ್ ಮಾಡುವ ಅಂತ ಹೇಳುವ ಅನಿಸಿಕೆ ಇಟ್ಸ್ ಬಯಾಲಜಿಕಲ್, ಅದಕ್ಕೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಅದು ಇದರಲ್ಲಿ ಒಳಗಡೆ ಬರುವಾಗ ಅವರಿಗೆ ಅದು ತುಂಬಾ ಸಿಂಪಲ್ ಅಂತ ಅನ್ಸ್ಬಿಡುತ್ತೆ, ತುಂಬಾ ಪ್ರೈವೇಟ್ ಅಂತ ಅನ್ಸ್ಬಿಡುತ್ತೆ. ಬಟ್ ಇಟ್ ಇಸ್ ನಾಟ್ ಪ್ರೈವೇಟ್. ನಥಿಂಗ್ ದಟ್ ಯು ಪುಟ್ ಆನ್ ಆನ್ಲೈನ್ ಇಸ್ ಪ್ರೈವೇಟ್ ಫಾರ್ ಎನಿ ಟೈಮ್ ಅಟ್ ಆಲ್. ನೀವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡೋದು ಇರ್ಬೋದು, ಏನು ಮಾಡೋದು ಇರ್ಬೋದು, ದರ್ ಇಸ್ ಆಲ್ವೇಸ್ ಎ ವೇ. ಸೊ ಇಫ್ ಸಂಬಡಿ ಇಸ್ ನಾಟ್ ಮೀನಿಂಗ್ ವೆಲ್ ಟು ಯು, ಕ್ಯಾನ್ ಆಲ್ವೇಸ್ ಬಿ ಮಿಸ್ಯೂಸ್. ಮತ್ತೆ ಆಕ್ಚುಲಿ ಫ್ರೆಂಡ್ಸ್ ಆಗಿ ಇದ್ದವರನ್ನು ಮತ್ತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳುವಾಗ್ಲೂ ನಾವು ಆ ಮನುಷ್ಯ ಚೇಂಜ್ ಆಗೋದ್ರಿಂದ ಪ್ರಾಬ್ಲಮ್ ಆಗೋದನ್ನು ನಾವು ಕಾಣ್ತೀವಿ. ಸೊ ಇವಾಗ ಮುಂಚೆ ಬುಲ್ಲಿಯಿಂಗ್ ಸ್ಕೂಲಲ್ಲಿ ಮಾತ್ರ ಆಗ್ತಿತ್ತು, ಹೇಳಿದ್ರೆ ಶಾಲೆಯಲ್ಲಿ ಇರುವಾಗ ಅಷ್ಟು ಸಮಯ, ಮತ್ತೆ ಮನೆಗೆ ಬಂದಾದ್ಮೇಲೆ ಮಗು ಸೇಫ್, ಬುಲ್ಲಿಂಗ್ ಆಗೋದಿಲ್ಲ ಅಂತೇಳಿ ಅವನಿಗೂ ಗೊತ್ತು, ಅವನ ಮನೆಯಲ್ಲಿದ್ದರೆ ತೊಂದರೆ ಇಲ್ಲ. ಇವಾಗ ಆ ರೀತಿ ಇಲ್ಲ, ಮನೆಯಲ್ಲಿದ್ದೂ ಬುಲ್ಲಿಂಗ್ ಮಾಡ್ಬೋದು, ಫೋನಲ್ಲಿ ಬುಲ್ಲಿಂಗ್ ಮಾಡ್ಬೋದು, ಆನ್ಲೈನ್ ಇದರಲ್ಲಿ ಏನೋ ಒಂದು ಮೀಮ್ ಹಾಕೋದು ಇದು ಮಾಡೋದು ಮಾಡಿ ಡಿಫೇಮ್ ಮಾಡ್ಬೋದು. ಸೊ ಆದ್ದರಿಂದ ಒಂದು ರೀತಿ ಈ ಟೆಕ್ನಾಲಜಿಯಿಂದ ನಮ್ಮ ಪ್ರೈವೇಟ್ ಸ್ಪೇಸ್ಗಳು ಮತ್ತು ಪೀಸ್ಫುಲ್ ಟೈಮ್ಗಳು ಕಮ್ಮಿ ಆಗ್ತಾ ಹೋಗ್ತಾ ಇವೆ, ಮತ್ತೆ ಒಂದು ರೀತಿ ಎಕ್ಸ್ಪೋಷರ್ ಟು ದ ವರ್ಲ್ಡ್ ತುಂಬಾ ಇನ್ಸ್ಟೆಂಟ್ಲಿ ಆಗ್ತಾ ಇದೆ. ಆದ್ದರಿಂದ ಹಲವಾರು ರೀತಿಯಲ್ಲಿ ನಾವು ಮಕ್ಕಳಲ್ಲಿ ಇವಾಗ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಕಾಣ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಹಲವಾರು ಸತಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಪೇರೆಂಟ್ಸ್ ಇದು ಫೋನಿಗೆ ಆಕ್ಸೆಸ್ ಇರುವಂಥದ್ದು ರಿಸ್ಟ್ರಿಕ್ಟೆಡ್ ಅಲ್ಲ, ಪಾಸ್ವರ್ಡ್ಸು ಇದು ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪೇರೆಂಟ್ಸಿನ ಜಾಬಿನ ವಿಷಯ ಇರ್ಬೋದು ಅಥವಾ ಪೇರೆಂಟ್ಸಿನ ಪರ್ಸನಲ್ ಲೈಫ್ಸ್ ಇದು ವಿಷಯ ಇರ್ಬೋದು, ಅದನ್ನು ಕೆಲವೊಮ್ಮೆ ಮಕ್ಕಳಿಗೆ ಅಟ್ ಎನ್ ಏಜ್ ವೇರ್ ದೇ ಶುಡ್ ನಾಟ್ ಬಿ ಎಕ್ಸ್ಪೋಸ್ಡ್ ಟು ದೇ ಗೆಟ್ ಎಕ್ಸ್ಪೋಸ್ಡ್ ಟು, ಅದರಿಂದನು ನಾವು ಹಲವಾರು ಪ್ರಾಬ್ಲಮ್ಸ್ ಆಗುವಂಥದ್ದು ಕಾಣ್ತೀವಿ. ಇವಾಗ ಏನೋ ಅಡಲ್ಟ್ ರಿಲೇಟೆಡ್ ಕಂಟೆಂಟ್ ಕಂಡದ್ದು, ಇಲ್ಲಾಗಿದ್ರೆ ಏನಾದರೂ ಒಂದು ಏಜ್ ಇನ್ ಅಪ್ರೋಪ್ರಿಯೇಟೆಡ್ ಕಂಟೆಂಟ್ ಕಂಡು ತುಂಬ ಆಂಗ್ಸೈಟಿ ಆಗುವಂಥದ್ದು. ಸೊ ಈ ರೀತಿ ಪ್ರಾಬ್ಲಮ್ಸ್ ಇವಾಗ ಹೊಸದಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿಯಿಂದ ಮತ್ತೆ ಅನ್ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಇಂದ ಆಗುವಂಥ ತೊಂದರೆಗಳು.
1: ಈಗ ಡಾಕ್ಟರ್, ಹದಿಹರೆಯದವರು ತಮ್ಮ ಮೊಬೈಲಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನೋಂಥದ್ದು ಪೋಷಕರಿಗೆ ಗೊತ್ತಿರಲ್ಲ, ಮತ್ತೆ ಎಷ್ಟೋ ಸರಿ ಅವರಿಗೆ ಅಷ್ಟೊಂದು ಟೆಕ್ನಾಲಜಿ ಕೂಡ ಗೊತ್ತಿರಲ್ಲ, ಅವರು ಏನು ಮಾಡ್ತಾ ಇರ್ತಾರೆ ಅನ್ನೋಂಥದ್ದನ್ನು ಕೂಡ ಮಾನಿಟರ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ

0: ಪೇರೆಂಟ್ಸ್ ಏನು ಮಾಡಬಹುದು ಮತ್ತೆ ಏನು ಮಾಡಬೇಕು?
1: ಸೊ ಇದರಲ್ಲಿ ಒಂದು ಮೇನ್ ಆಗಿರುವಂತಹ ವಿಷಯ ಏನಂತ ಹೇಳಿದ್ರೆ, ನಮ್ಮ ಟ್ರಸ್ಟ್ ಇಸ್ ಪ್ರೈಮರಿ, ಟ್ರಸ್ಟ್ ಫಸ್ಟಿಗೆ ಇಟ್ಕೊಳ್ಬೇಕು. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ತುಂಬಾ ಸೀಕ್ರೆಟಿವ್ ಇದ್ದಾನೆ, ಏನೋ ಕಾರಣಗಳಿಂದ ಎಲ್ಲ ಹಿಸ್ಟ್ರಿಯನ್ನು ಡಿಲೀಟ್ ಮಾಡುದು ಅಥವಾ ಏನ್ ಮಾಡ್ತಾ ಇದ್ದಾನಂತಲೇ ಗೊತ್ತಿಲ್ಲ. ನೋಡಕ್ ಹೋಗುವಾಗ್ಲೂ ತುಂಬಾ ಸಿಟ್ಟು ತೋರಿಸುವಂಥದ್ದು, ಇಲ್ಲದೆ ತುಂಬಾ ಗಾರ್ಡೆಡ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಪ್ರೈವಸಿ, ಇವಾಗ ನನ್ನ ಫ್ರೆಂಡ್ಸಿನ ಮೆಸೇಜಸ್ ಓದಬೇಡಿ, ನಂಗೆ ಇಷ್ಟ ಇಲ್ಲ, ಆ ಥರ ಎಲ್ಲ ಕಾಮನ್ ರಿಯಾಕ್ಷನ್ಸ್. ಅದಕ್ಕೆಲ್ಲ ನಾವೇನು ಮೇಜರ್ ಇದು ಮಾಡಬೇಕಂತಿಲ್ಲ. ಬಟ್ ಏನೋ ಪ್ರಾಬ್ಲಮ್ಸಿಂದ ಫೋನಿನ ಬಗ್ಗೆ ಮಾತಾಡೋದೇ ಇಲ್ಲ, ಅಥವಾ ಯಾವಾಗಲೂ ಡೋರ್ ಲಾಕ್ ಮಾಡಿಬಿಟ್ಟೇ ಫೋನ್ ಯೂಸ್ ಮಾಡ್ಕೊಳ್ಬೇಕು, ಮುಂದೆ ಯೂಸ್ ಮಾಡೋದಿಲ್ಲ, ಗಂಟೆಗಟ್ಟಲೆ ಲೇಟ್ ನೈಟ್ ವರೆಗೂ ಯೂಸ್ ಮಾಡ್ತಾ ಇರೋದು, ಈ ಥರ ಏನಾದರೂ ಬಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸಿಟ್ ವಿತ್ ದೆಮ್ ಆ್ಯಂಡ್ ಹ್ಯಾವ್ ಎನ್ ಓಪನ್ ಕಾನ್ವರ್ಸೇಷನ್. ದಟ್ ಇಸ್ ದ ಫಸ್ಟ್ ಸ್ಟೆಪ್ ದಟ್ ಪೇರೆಂಟ್ಸ್ ಹ್ಯಾವ್ ಟು ಡೂ. ಎಕ್ಸ್ಪ್ಲೇನಿಂಗ್ ಟು ದೆಮ್, ಅವರಿಗೆ ಹೇಳಿದ್ರೆ ನಮಗೆ ಭಯ ಆಗ್ತಾ ಇದೆ, ಏನಾಗ್ತಾ ಇದೆ, ಏನು ಮಾಡ್ತಾ ಇದೆ ಹೇಳು ಅಂತ ಹೇಳುವಂಥದ್ದು, ರೈಟ್? ಹಲವಾರು ಸತಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾನ್ವರ್ಸೇಷನ್ ಮಾಡೋ ಬದಲಿಗೆ ಮೊದಲೇ ಜಜ್ಮೆಂಟ್ ಮಾಡಿಕೊಂಡು ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಆ ಥರ ಆಗುವಾಗ ಅಲ್ಲಿಗೆ ಫೇತ್ ಹೋಗ್ಬಿಡುತ್ತೆ, ಮತ್ತೆ ಇಟ್ ಬಿಕಮ್ಸ್ ಎ ಆರ್ಗ್ಯುಮೆಂಟ್. ಅದರ ಬದಲಿಗೆ ಫಸ್ಟ್ಗೆನೆ ನಾವು ಅಸ್ಯೂಮ್ ಮಾಡಬೇಕಂತ ಇಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ಹ್ಯಾವಿಂಗ್ ಕಾನ್ವರ್ಸೇಷನ್ ವಿತ್ ದ ಅಡಾಲ್ಸೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರೆ, ಹದಿಹಯಸದ ಮಗುವೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಏನಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದು. ತಿಳ್ಕೊಳಕ್ ಆಗುದಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ನಾವಿದ್ದೀವಿ, ಬೇರೆ ಅಡ್ವೈಸಸ್ ಇದ್ದಾರೆ, ಸ್ಕೂಲಲ್ಲಿ ಹೆಲ್ಪ್ ಸಿಗ್ತದೆ, ಆ ರೀತಿ ಹೋಗಿ ಕೂತ್ಕೊಂಡು ಮಾತಾಡಿ ಹೆಲ್ಪ್ ತಗೊಳ್ಳೋದು ಡೆಫಿನೆಟ್ಲಿ.
0: ಡಾಕ್ಟರ್, ಹಾಗೆ ಈಗ ಮಕ್ಕಳಿಗೆ ಈ ಮೊಬೈಲ್ ಬದಲು ಯಾವ ರೀತಿಯ ಆಕ್ಟಿವಿಟಿಗಳನ್ನು ಮಾಡುವುದರ ಮೂಲಕ ಅವರನ್ನು ಆಕ್ಟಿವ್ ಆಗಿ ಇಟ್ಕೋಬಹುದು, ಅವರ ಒಂದು ಓವರ್ಆಲ್ ಗ್ರೋತಿಗೆ ಅದು ಒಳ್ಳೆಯದಂತ ಅನಿಸ್ತದೆ?
1: ಮಗುವಿಗೆ ಆಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ಆಕ್ಟಿವಿಟೀಸ್, ಒಂದು ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಇಸ್ ಎ ವೆರಿ ಗುಡ್ ಆಲ್ಟರ್ನೇಟಿವ್ ಟು ಫೋನ್ ಯೂಸ್. ಒಂದು ಹಾಬೀಸ್, ಇವಾಗ ಏನಾದರೂ ಕ್ರಿಯೇಟಿವ್ ಮಾಡುವುದಿರ್ಬೋದು, ಇಲ್ಲಾಗಿದ್ರೆ ಮ್ಯೂಸಿಕ್ ಕಲಿಯೋದಿರ್ಬೋದು, ಇಲ್ಲಾಗಿದ್ರೆ ಏನಾದರೂ ಕಲೆಕ್ಟ್ ಮಾಡುವುದಿರ್ಬೋದು, ಗಿವಿಂಗ್ ದ ಚೈಲ್ಡ್ ಇನಫ್ ಟೈಮ್ ಟು ಇನ್ವಾಲ್ವ್ ಇನ್ ದೋಸ್ ಕೈಂಡ್ ಆಫ್ ಹ್ಯಾಬಿಸ್, ಆ ಥರ ಹಾಬೀಸಿಗೆ ಇನ್ವಾಲ್ವ್ ಆಗೋದಕ್ಕೆ ಸಾಕಷ್ಟು ಟೈಮ್ ಕೊಡುವಂಥದ್ದು, ಅದು ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಅದು ಕೊಡುವುದರಿಂದ ಮಾತ್ರ ಮಗುವಿಗೆ ಫೋನ್ ಇಲ್ಲದಿದ್ದರೆ ಏನು ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡಲಿಕ್ಕೆ ಟೈಮ್ ಬರುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಆ ಆಲೋಚನೆ ಮಾಡೋದಕ್ಕೂ ಒಂದು ಸಮಯ ಇಲ್ಲ ಅಂತ ಹೇಳುವ ಸಿಚುವೇಶನ್ ಬಂದ್ಬಿಟ್ಟಿದೆ. ಆವಾಗ ಪೇರೆಂಟ್ಸ್ ಕಂಟ್ರೋಲ್ ಮಾತ್ರ ನೋಡ್ತಾರೆ, ಇಷ್ಟೊತ್ತು ಮಾತ್ರ ತಗೊಳ್ಬೇಕು, ಕೊಡುವುದಿಲ್ಲ, ಲಾಕ್ ಮಾಡಿಡೋದು, ಇದು ಮಾಡಿಡೋದು. ಅದು ಸ್ವಲ್ಪ ಮಟ್ಟಿಗೆ ಓಕೆ, ಮಗು ನಮ್ಮೊಟ್ಟಿಗೆ ಕಾಪರೇಟ್ ಮಾಡ್ತಾ ಇದೆ ಅಂತಾದ್ರೆ ಓಕೆ, ಮಗು ಕಾಪರೇಟ್ ಮಾಡ್ಲಿಕ್ಕೆ ವಿಲ್ಲಿಂಗ್ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನೂ ಮಾಡೋಕ್ಕಾಗುದಿಲ್ಲ. ಆ ಥರ ಆರ್ಗ್ಯುಮೆಂಟ್ಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾಡಿಕೊಂಡು ಬರುವಾಗ ಇನ್ನೂ ಸಹ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ವಿನಃ ಕಮ್ಮಿ ಆಗುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಪೇರೆಂಟ್ಸ್ಗೆ ಹೇಳೋದು ಏನಂತ ಹೇಳಿದ್ರೆ, ಮೊದಲು ಆ ಓಪನ್ ಟ್ರಸ್ಟ್ ನಮ್ಮ ಮಗುವಿನೊಟ್ಟಿಗೆ ಇಟ್ಕೊಳ್ಳಿಕ್ಕೆ ನಾವು ಕಲಿಬೇಕು. ಒಂದು ಟ್ರಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಡೌಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಗು ಒಟ್ಟಿಗೆ ಓಪನ್ ಆಗಿ ಕೂತ್ಕೊಂಡು ಮಾತಾಡಬೇಕು. ಅದು ಎರಡನೇ ಸ್ಟೆಪ್. ಏನಾಗ್ತಾ ಇರ್ಬೋದು ಅಂತ ಹೇಳುವಂತಹ ವಿಷಯ ಟೀಚರ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ತಿಳ್ಕೊಳ್ಬೇಕು. ತುಂಬ ಸೀಕ್ರೆಟಿವ್ ಇರ್ತಾರೆ, ಶೇರೇ ಮಾಡುವುದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಕ್ಸ್ಪರ್ಟ್ಸಿನ ಹೆಲ್ಪ್ ತಗೊಂಡು ಏನು ಮಾಡ್ಬೋದು ಅಂತ ಹೇಳಿ ಕೂತ್ಕೊಂಡು ನೋಡಬೇಕು. ನಿದ್ದೆ ತೊಂದರೆಗಳು ಬರ್ತಾ ಇದೆ, ಅಕಾಡೆಮಿಕ್ಸ್ ಡ್ರಾಪ್ ಆಗ್ತಾ ಇದೆ, ಮುಂಚೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇದ್ದವ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಇವೆಲ್ಲ ಒಂದು ವಾರ್ನಿಂಗ್ ಸೈನ್ಸ್. ಇವೆಲ್ಲವೂ ಯಾವುದು ಇಲ್ಲ ಅಂತ ಹೇಳಿದ್ರೆ ಮಗು ಯೂಸ್ ಮಾಡುವುದು ಯೂಸ್ ಮಾಡೋದೇ ಇಲ್ಲದ್ರ ಮಧ್ಯದಲ್ಲಿ ಅಷ್ಟೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾವು ಅಷ್ಟೇನು ಭಯ ಪಡಬೇಕಂತ ಇಲ್ಲ. ಇಮೋಷನಲ್ ರಿಯಾಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಹೇಳಿದ್ರೆ, ಉದಾಹರಣೆಗೆ ಫೋನ್ ಕೊಡದೇ ಇದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು, ತೆಗೆದು ಸಾಮಾನುಗಳು ಹಾಳು ಮಾಡೋದು, ಬಿಸಾಡುವುದು, ಸಿಟ್ ಮಾಡೋದು, ಹೊಡೆಯೋದು, ಇಲ್ಲದಿದ್ರೆ ಸೆಲ್ಫ್ ಹರ್ಟ್ ಮಾಡ್ಕೊಳ್ಳೋದು. ಡೆಫಿನೆಟ್ಲಿ ಹೆಲ್ಪ್ ತಗೊಳ್ಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು. ಯಾಕೆ ಮಗುವಿಗೆ ಅಷ್ಟು ಒಂದು ಇಮೋಷನ್ ರೆಗ್ಯುಲೇಟ್ ಮಾಡೋಕೆ ಆಗ್ತಾ ಇಲ್ಲ, ಯಾಕೆ ಇದು ಅದು ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಅದಕ್ಕೆ ಬೇಕಾಗಿರುವಂಥ ಮೆಲ್ಲ ಸೊಲ್ಯೂಷನ್ಸ್ಗಳನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ.
0: ಡಾಕ್ಟರ್, ಹಾಗೆ ಈ ವಿಷಯದಲ್ಲಿ ಶಾಲೆಯಲ್ಲಿ ಶಿಕ್ಷಕರಿಗೆ ಏನಾದರೂ ಜವಾಬ್ದಾರಿಗಳಿದೆಯಾ?
1: ಸ್ಕೂಲ್ಗಳಲ್ಲಿ ಆದಷ್ಟು ಮಟ್ಟಿಗೆ ಫೋನ್ ಯೂಸ್ ಮತ್ತು ಫೋನ್ ಮೇಲೆ ಡಿಪೆಂಡೆನ್ಸ್ ಮಾಡುವುದನ್ನು ಕಮ್ಮಿ ಮಾಡೋದು ಇಸ್ ಡೆಫಿನೆಟ್ಲಿ ಎ ಗುಡ್ ಐಡಿಯಾ. ಮತ್ತು ಟೀಚರ್ಸ್ ಅವೇರ್ನೆಸ್ ಇಟ್ಕೊಂಡು ಅದನ್ನು ಸ್ವಲ್ಪ ಅದರ ಬಗ್ಗೆ ಮಾತಾಡಿ ಮಕ್ಕಳಿಗೆ ಅವೇರ್ ಮಾಡೋದು, ಎಸ್ಪೆಷಲಿ ಆನ್ಲೈನ್ ಸೇಫ್ಟಿಗಳ ಬಗ್ಗೆ ಟೀಚರ್ಸ್ಗೂ ಇನ್ಫಾರ್ಮೇಷನ್ ಇರಬೇಕು, ಮತ್ತು ಟೀಚರ್ಸ್ ಮಕ್ಕಳಿಗೂ ಓಪನ್ ಆಗಿ ಸ್ವಲ್ಪ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಿಲ್ಲ, ಮಿಸ್ಟೇಕ್ಸ್ ಆಗಿಬಿಟ್ಟು ಮತ್ತು ಅದಾದ ಮೇಲೆ ಸಫರ್ ಆಗೋದಕ್ಕಿಂತ ಅವ್ರಿಗೆ ಫಸ್ಟ್ಗೆ ಅದರ ಬಗ್ಗೆ ಅವೇರ್ನೆಸ್ ಇದ್ದರೆ ಪಾಸಿಬ್ಲಿ ದೇ ವಿಲ್ ಬಿ ಮೋರ್ ಕೇರ್ಫುಲ್ ವೈಲ್ ಯೂಸಿಂಗ್ ಇಟ್.
0: ಧನ್ಯವಾದಗಳು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
1: ಧನ್ಯವಾದಗಳು.
2: ಇದುವರೆಗೆ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು ಈ ವಿಷಯ ಕುರಿತು ಕೆಎಂಸಿ ಮಂಗಳೂರು ಇಲ್ಲಿನ ಮಕ್ಕಳ ಮತ್ತು ಹದಿಹರೆಯದವರ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಅವಿನಾಶ್ ಕಾಮತ್

ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಚಂದನಾ ಲೋಕೇಶ್.
1: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಚಂದನಾ ಲೋಕೇಶ. ನಾವಿವತ್ತು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬಗ್ಗೆ ಸ್ವಲ್ಪ ತಿಳ್ಕೋಣ. ಏನು ಈ ಜನ್ಧನ್ ಯೋಜನೆ ಅಂತ ನೋಡೋದಾದ್ರೆ, ಯಾರ್ಯಾರ ಬಳಿ ಬ್ಯಾಂಕ್ ಅಕೌಂಟ್ಗಳಿರ್ಲಿಲ್ವೋ ಅಥವಾ ಬ್ಯಾಂಕ್ ಖಾತೆಗಳು ಯಾರ ಬಳಿ ಇರಲಿಲ್ವೋ ಅಂಥವರಿಗೆ ಬ್ಯಾಂಕ್ ಅಕೌಂಟ್ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆಯನ್ನು 2014 ಆಗಸ್ಟ್ 28 ಪ್ರಧಾನಮಂತ್ರಿಗಳು ಅಂತಂದ್ರು. ಇನ್ನು ಈ ಯೋಜನೆಯ ಬಹುಮುಖ್ಯ ಉದ್ದೇಶ ಮೇರಾ ಖಾತಾ ಭಾಗ್ಯ ವಿಧಾತ ಅಂತ ಅಂದರೆ ನನ್ನ ಖಾತೆ ನನ್ನ ಭಾಗ್ಯ ಅನ್ನೋ ಅಡ ಕೊಡುತ್ತೆ. ಅದು ಅಂದರೆ ಏನಕ್ಕಿದು ಬಡವರ ಪಾಲಿಗೆ ಭಾಗ್ಯ ಆಯಿತು ಅಂತ ನೋಡೋದಾದರೆ, ಮುಂಚೆ ಯಾವುದೇ ಒಂದು ಸರ್ಕಾರದ ಅನುದಾನಗಳು ನಮಗೆ ಬರಬೇಕಾದ್ರೆ ಅಥವಾ ಸರ್ಕಾರದ ಬರಬೇಕಾಗಿರುವಂತಹ ಯಾವುದೇ ಪಿಂಚಣಿ ಇರಬಹುದು ಅಥವಾ ವೇತನಗಳಿರಬಹುದು, ಇವೆಲ್ಲವೂ ಮಧ್ಯವರ್ತಿಗಳಿಗೆ ಬಂದು ಅಲ್ಲಿಂದ ನಮ್ಮ ಕೈ ಸೇರ್ತಾ ಇತ್ತು. ಆದರೆ ಈ DBT ಈ ಅಕೌಂಟ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಅಂದರೆ ಈ ಜನ್ಧನ್ ಅಕೌಂಟ್ಗಳು ಶುರು ಆಯ್ತಲ್ಲ, ಆಗ್ಲಿಂದ ಡೈರೆಕ್ಟಾಗಿ ಅಂದರೆ ನೇರವಾಗಿ ನಮಗೆ ಬೇಕಾಗಿರೋ ಹಣ ಡೈರೆಕ್ಟ್ ಬ್ಯಾಂಕ್ ಖಾತೆಗೆ ಜಮೆ ಆಗೋದ್ರಿಂದ ಮಧ್ಯವರ್ತಿಗಳ ಕಾಟ ತಪ್ಪಿ ನಮಗೆ ಬರಬೇಕಾಗಿರುವಂತಹ ಸಂಪೂರ್ಣ ಹಣ ನಮ್ಮ ಕೈ ಸೇರೋ ಹಾಗಾಯಿತು. ಅದೇ ಇದನ್ನ ಆ ಥರ ಭಾಗ್ಯ ವಿಧಾತ ಅಂದ್ರೆ ನಮ್ಮ ಪಾಲಿನ ಭಾಗ್ಯ ಅಂತ ಅನ್ಕೊಬಹುದು. ಸುಮ್ಮನೆ ಈಗಿನ ಉದಾಹರಣೆ ತಗೊಂಡು ಹೇಳೋದಾದ್ರೆ, ಉದಾಹರಣೆ ಈಗ ರೈತರಿಗೆ ಅಂತ ಕಿಸಾನ್ ಸಮ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಬರುತ್ತೆ. ಈಗ ರೈತರ ಬಳಿ ಆ ಜನ್ಧನ್ ಯೋಜನೆಯ ಅಕೌಂಟ್ ಇರೋ ಕಾರಣ ಇದು ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗಿ ಜಮೆ ಆಗುತ್ತೆ. ಒಂದು ವೇಳೆ ಈ ಅಕೌಂಟ್ ಇರದೇ ಹೋಗಿದ್ರೆ ಮತ್ತೆ ಅದೇ ಮಧ್ಯವರ್ತಿಗಳ ಮುಂದೆ ಕೈ ಮುಗಿಬೇಕಾಗಿತ್ತು ರೈತರು. ಆದರೆ ಅಂದರೆ ಈ ಖಾತೆಗಳನ್ನು ಓಪನ್ ಮಾಡಿದ ಕಾರಣ ಅವರು ಯಾರ ಮುಂದೆನೋ ಹೋಗಿ ಕೈ ಹಚ್ಚುವಂಥದ್ದಿರಲ್ಲ. ಇದಕ್ಕೆ ಎರಡು ಕಾರಣಗಳು, ಒಂದು DBT, ಇನ್ನೊಂದು ನಾವಿವಾಗ ಮಾತಾಡ್ತಾ ಇರುವಂತಹ ಜನ್ಧನ್ ಯೋಜನೆ. DBT ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಅಂದರೆ ಯಾರು ಅದಕ್ಕೆ ಅರ್ಹರಿದಾರಲ್ಲ ಆ ಫಲಾನುಭವಿಗಳ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹೋಗ್ಬೀಳೋದೆ DBT. ಮತ್ತೆ DBT ಏನಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅವರ ಬಳಿ ಬ್ಯಾಂಕ್ ಅಕೌಂಟ್ ಅಂದ್ರೆ ಬ್ಯಾಂಕ್ ಖಾತೆಗಳಿದೆ. ಸೊ ಇದಕ್ಕೋ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನಿಮ್ಮ ಬೆನಿಫಿಟ್ ಏನಿದೆ, ನಿಮಗೆ ಬರಬೇಕಾಗಿರುವಂತಹ ಅನುದಾನ ಆಗಲಿ ಅಥವಾ ವೇತನ ಆಗಲಿ, ಉದಾಹರಣೆಗೆ ವಿದ್ಯಾರ್ಥಿ ವೇತನಗಳು ಬರುತ್ತೆ ಕೆಲವು ರೈತರ ಮಕ್ಕಳಿಗೆ, ರೈತ ಸಹಾಯ ಮತ್ತೆ ಗೃಹ ಅನುದಾನಗಳು ಇವೆಲ್ಲ ಬರುತ್ತಲ್ಲ, ಇವೆಲ್ಲ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರುತ್ತೆ. ಇದನ್ನ DBT ಅಂತಾರೆ. ಅದ್ ಏನಕ್ಕೆ ಸಾಧ್ಯ ಆಗಿದೆ ಅಂದ್ರೆ ರೈತರ ಬಳಿ ಅಥವಾ ಬಡವರ್ಗದ ಜನ ಏನಿದ್ದಾರೆ ಅವರ ಬಳಿ ಈ ಜನ್ಧನ್ ಯೋಜನೆಯ ಈ ಅಕೌಂಟ್ಗಳಿದೆ, ಇವೆಲ್ಲವೂ ಇರೋ ಕಾರಣ ಡೈರೆಕ್ಟ್ ಆಗಿ ಬ್ಯಾಂಕ್ ಖಾತೆಗೆ ಹಣ ಬಂದು ಜಮೆ ಆಗೋ ಹಾಗಾಗಿದೆ. ಮಧ್ಯವರ್ತಿಗಳ ಕಾಟ ತಪ್ಪಿದೆ, ಮತ್ತೆ ಇಲ್ಲೆಲ್ಲೂ ಮಧ್ಯವರ್ತಿಗಳಿಲ್ಲದ ಕಾರಣ ಭ್ರಷ್ಟಾಚಾರವೂ ತಪ್ಪಿದೆ. ಇನ್ನು ಇದರ ಅಂಕಿಅಂಶ ನೋಡೋದಾದ್ರೆ, ನಾವೀಗ ಮಾತಾಡ್ತಾ ಇದೀವಲ್ಲ ಆಗಸ್ಟ್ ತಿಂಗಳಲ್ಲಿ, 2025 ಈ ಆಗಸ್ಟರ ವೇಳೆಗೆ ದೇಶದಲ್ಲಿ ಈಗಾಗಲೇ 55.98 ಕೋಟಿ ಅಥವಾ 56 ಕೋಟಿಗೂ ಹೆಚ್ಚು ಜನ್ಧನ್ ಖಾತೆಗಳಿದೆ. ಈ ಖಾತೆಗಳಲ್ಲಿ ಈಗಾಗಲೇ 2.5 ಲಕ್ಷ ಕೋಟಿಯಷ್ಟು ಠೇವಣಿಗಳು ದಾಟಿದೆ. ಅಂದರೆ ಒಟ್ಟು ಡೆಪಾಸಿಟ್ಸ್ ಏನಿದೆಯಲ್ಲ ಅದು 2.6 ಲಕ್ಷ ಕ್ರೋರ್ಸ್ ದಾಟಿದೆ. ಇನ್ನು 55.5% ಖಾತೆದಾರರು ಏನಿದಾರಲ್ಲ ಅಕೌಂಟ್ ಹೋಲ್ಡರ್ಸ್, ನಮ್ಮ ಮಹಿಳೆಯರೇ ಇದ್ದಾರೆ. ಮತ್ತೆ ಮಹಿಳೆಯರಿಗೆ ಈ ಯೋಜನೆಯಿಂದ ಬಹಳಷ್ಟು ಉಪಯೋಗ ಆಗಿದೆ, ಅದು ಹೇಗೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಅಂಕಿಅಂಶ ನೋಡೋದಾದ್ರೆ, 67% ಈ ಅಕೌಂಟ್ಗಳೇನಿದೆಯಲ್ಲ ಇವೆಲ್ಲ ಗ್ರಾಮೀಣ ಭಾಗದಲ್ಲಿ, ಮತ್ತೆ ಈ ಸೆಮಿ ಸಿಟೀಸ್ ಏನಿದೆ, Tier 1, Tier 2 ಸಿಟೀಸ್, ಉದಾಹರಣೆಗೆ ಮೈಸೂರು ತುಮಕೂರು ಈ ತರಹದ ಸೆಮಿ ಸಿಟೀಸ್ ಅಲ್ಲಿ ಈ 67% ಖಾತೆಗಳು ಅಲ್ಲಿದೆ. ಒಟ್ಟು ನಾನು ಇದನ್ನೇನಕ್ಕೆ ಹೇಳವೆ ಅಂದ್ರೆ, ಯಾರಿಗೆ ಉಪಯೋಗ ಆಗಬೇಕಾಗಿತ್ತೋ ಬಡ ಸಮುದಾಯಕ್ಕೆ ಮತ್ತೆ ರೈತ ವರ್ಗಕ್ಕೆ ಯಾರಿಗೆ ಸಹಾಯ ಆಗಬೇಕಿತ್ತೋ ಈ ಜನ್ಧನ್ ಖಾತೆಯಿಂದ ಆ ಬಡ ವರ್ಗಕ್ಕೆ ಈ ಯೋಜನೆ ತಲುಪಿದೆ ಅಂತ ಹೇಳೋ ನಿಟ್ಟಿನಲ್ಲಿ ನಾನು ಈ ಅಂಕಿಅಂಶಗಳನ್ನೆಲ್ಲ ಕೊಟ್ಟೆ. ಇನ್ನು ಈ ಯೋಜನೆಯ ಪ್ರಮುಖ ಲಾಭಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೇದು ಉಚಿತ ಬ್ಯಾಂಕ್ ಅಕೌಂಟ್, ಉಚಿತ ಬ್ಯಾಂಕ್ ಖಾತೆ. ನೀವು ಇದರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಅಥವಾ ಫಿಕ್ಸೆಡ್ ಸೇವಿಂಗ್ ಅಂತ ಏನು ಇಡೋದಕ್ಕಾಗಿಲ್ಲ. ಉದಾಹರಣೆಗೆ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ನೀವು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆಯನ್ನು ನೀವು ತೆಗೆದ್ರೆ, ನೀವು ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದರೆ ಮಿನಿಮಮ್ 10,000 ಇಡಬೇಕು. 10,000 ಕಡಿಮೆ ಏನಾದರೂ ಮಂತ್ಲಿ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಅಂದರೆ ನೀವು ಮತ್ತೆ ಬ್ಯಾಂಕಿಗೆ ಫೈನ್ ಕಟ್ಟಬೇಕಾಗುತ್ತೆ 10,000 ಕಡಿಮೆ ಹೋಗಿಬಿಟ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ. ಆದರೆ ಈ ಜನ್ಧನ್ ಅಕೌಂಟ್ ಇದೆಯಲ್ಲ, ಇದರಲ್ಲಿ ನೀವು 1 ರೂಪಾಯಿ ಇಡದೇ ಇದ್ದರೂ ನಿಮಗೆ ಯಾವುದೇ ತರಹದ ಫೈನ್ ಆಗಲಿ ಪೆನಾಲ್ಟಿಗಳಾಗಲಿ ಇರೋದಿಲ್ಲ. ಇಟ್ಸ್ ಎ ಫೀ ಅಕೌಂಟ್, ಶೂನ್ಯ ಕನಿಷ್ಠ ಶುಲ್ಕ ಅಂತಾರೆ ಇದನ್ನು. 0 ಬ್ಯಾಲೆನ್ಸ್ ಅಕೌಂಟ್ ಅಂದರೆ ಯಾವುದೇ ದುಡ್ಡು ಇಲ್ಲದೆ ಇದ್ರೂ ನಿಮ್ಗೆ ಯಾವುದೇ ಪೆನಾಲ್ಟಿ ಬೀಳಲ್ಲ ಅಂತ. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಸಹಾಯ ಏನಾಗತ್ತೆ ಅಂದರೆ, ನಿಮಗೆ ಉಚಿತವಾಗಿ ರುಪೇ ಡೆಬಿಟ್ ಕಾರ್ಡ್ ಕೊಡ್ತಾರೆ. ನೀವು ಇದಕ್ಕೆ ಯಾವುದೇ ಥರದ ರಿನಿವಲ್ ಫೀಸ್ ಆಗಲಿ ಅಥವಾ ಡೆಬಿಟ್ ಕಾರ್ಡ್ ಚಾರ್ಜಸ್ ಆಗಲಿ ಕೊಡುವಂಥದ್ದಿರಲ್ಲ. ಈ ಡೆಬಿಟ್ ಕಾರ್ಡ್ ಫೆಸಿಲಿಟಿ ಏನಿದೆ ಇದು ನಿಮಗೆ ಫ್ರೀ ಆಗಿ ಸಿಗುವಂಥದ್ದು. ಮತ್ತೆ ಡೆಬಿಟ್ ಕಾರ್ಡ್ ಇಂದ ಏನೇನು ಉಪಯೋಗ ಇದೆ ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಖಾತೆಯಲ್ಲಿ ಒಂದು ವೇಳೆ ಇದ್ರೆ ಯಾವ ATM ಅಲ್ಲಿ ಬೇಕಾದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನೀವು ಹಣವನ್ನು ತೆಗಿಬಹುದು, ಅಥವಾ ಕಾರ್ಡ್ ಟ್ರಾನ್ಸಾಕ್ಷನ್ಗಳು ಮಾಡಬಹುದು. ಅಂದ್ರೆ ಎಲ್ಲಿ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೋ, ಎಲ್ಲಿ ಡೆಬಿಟ್ ಕಾರ್ಡ್ಗಳನ್ನು ಅಕ್ಸೆಪ್ಟ್ ಮಾಡ್ತಾರೋ, ಮಿಷಿನ್ಗಳಿದ್ರೆ ಅಂಗಡಿಗಳಲ್ಲಿ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ವ್ಯವಹಾರ ಮಾಡಬಹುದು. ಕ್ಯಾಶ್ ಕೊಡುವಂತಹ ಅಗತ್ಯ ಬರೋದಿಲ್ಲ. ಇಷ್ಟಲ್ಲವೇ, 2 ಲಕ್ಷ ರೂಪಾಯಿವರೆಗೂ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಿಗುತ್ತೆ, ಅಪಘಾತ ವಿಮೆ. ಒಂದು ವೇಳೆ ನೀವು ಡೆಬಿಟ್ ಕಾರ್ಡ್ನ ಸಕ್ರಿಯವಾಗಿ ಬಳಸ್ತಾ ಇದ್ರೆ 2 ಲಕ್ಷ ರೂಪಾಯಿವರೆಗೂ ನಿಮಗೆ ಅಪಘಾತ ವಿಮೆ, ಅಂದರೆ ಒಂದು ವೇಳೆ ರೋಡ್ ಆಕ್ಸಿಡೆಂಟಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಸಿಗುತ್ತೆ ವಿಮೆ. ಇದಾದ ಮೇಲೆ 30,000 ರೂಪಾಯಿವರೆಗೂ ಜೀವ ವಿಮೆ ಅಂದರೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. 30,000 ರೂಪಾಯಿವರೆಗೂ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲದೆ, ನಿಮ್ಮ ಹತ್ರ ಬರೀ ಈ ಜನ್ಧನ್ ಖಾತೆ ಇದ್ದರೆ ಆಯಿತು, ನಿಮ್ಮ ಹತ್ರ 1 ರೂಪಾಯಿ ಡೆಬಿಟ್ ಕಾರ್ಡ್ ಇದ್ದರೆ ಆಯಿತು. ಮತ್ತು ಈ ಖಾತೆ ಹೊಂದಿದವರಿಗೆ 10,000 ರೂಪಾಯಿವರೆಗೂ ಓವರ್ ಡ್ರಾಫ್ಟ್ ಸಿಗುತ್ತೆ. ಓವರ್ ಡ್ರಾಫ್ಟ್ ಸೌಲಭ್ಯ ಅಂದರೆ ನಿಮ್ಮ ಖಾತೆಯಲ್ಲಿ 0 ಆಗಿಬಿಟ್ರು, ಒಂದು ವೇಳೆ ನಿಮ್ಮ ಖಾತೆಯಲ್ಲಿ 1 ರೂಪಾಯಿ ಇಲ್ಲ ಅಂದರೂ ತುರ್ತು ಅವಶ್ಯಕತೆಗೆ ನಿಮ್ಗೆ 10,000 ರೂಪಾಯಿವರೆಗೂ ಓವರ್ ಡ್ರಾಫ್ಟ್ ಸಿಗುತ್ತೆ. 2015 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಒಂದೇ ದಿನದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ಖಾತೆಗಳು ತೆರೆದಿರುವ ಸಾಧನೆ ಈ ಜನ್ಧನ್ ಯೋಜನೆಗೆ ಬರುತ್ತೆ. ಕಳೆದ ವರ್ಷ 2024 ಆಗಸ್ಟ್ರ ವೇಳೆಗೆ 53 ಕೋಟಿ ಖಾತೆಗಳನ್ನ ದಾಟಿದೆ. 2.30 ಅಂದ್ರೆ 2.30 ಲಕ್ಷ ಕೋಟಿ ಠೇವಣಿಗಳು, ಡೆಪಾಸಿಟ್ಸ್ ತಲುಪಿದೆ. ಇನ್ನು ಇತ್ತೀಚೆಗಿನ ಅಂಕಿಅಂಶಗಳ ಪ್ರಕಾರ ಜುಲೈನಲ್ಲಿ ಕೇವಲ 2 ವಾರ ಅಂದರೆ ಈ ವರ್ಷದ ಜುಲೈ 2025 ಜುಲೈನ 2 ವಾರಗಳಲ್ಲಿ 6.65 ಲಕ್ಷ ಹೊಸ ಜನ್ಧನ್ ಖಾತೆಗಳು ತೆರೆದಿವೆ. ಮತ್ತು ಇದಕ್ಕೆ ಸರ್ಕಾರವು ಸಹ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ. ಅತತ್ರ 1 ಲಕ್ಷ ಶಿಬಿರಗಳನ್ನು ದೇಶಾದ್ಯಂತ ಆಯೋಜನೆ ಮಾಡಿದೆ. 10 ಲಕ್ಷಕ್ಕೂ ರಿಕೆವೈಸಿ ನವೀಕರಣ, ಅಂದರೆ ಈ KYCಗಳೆಲ್ಲ ಮುಂಚೆ ಅಪ್ಡೇಟ್ ಮಾಡ್ತಾರೆ, ಅದನ್ನು ರಿಕೆವೈಸಿ ಮಾಡಿ ಅಕೌಂಟ್ಗಳನ್ನು ಮತ್ತೆ ಜೀವ ತುಂಬಿದ್ದಾರೆ ಅದಕ್ಕೆ. ಸೊ ಈ ಥರದ ಚಟುವಟಿಕೆಗಳೆಲ್ಲ ಚುರುಕಾಗಿ ನಡೀತಾ ಇದೆ. ಇದರಿಂದ ಬಡ ಜನರಿಗೆ ಭಾಳ ಯೂಸ್ ಆಗುತ್ತೆ. ಇನ್ನೊಂದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಏನಕ್ಕೆ ಭಾಳ ಇಂಪಾರ್ಟೆಂಟ್ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಅಂದರೆ DB ಆಗತ್ತೆ, ಹಗರಣಗಳು ನಿಲ್ಲತ್ತೆ, ಮಧ್ಯವರ್ತಿಗಳ ಕಾಟ ತಪ್ಪತ್ತೆ, ಇವೆಲ್ಲ ಒಂದು ಕಡೆ. ಆದರೆ ಬಹಳ ಮುಖ್ಯವಾದದ್ದು, ಬಡ ಜನರಿಗೆ ಬ್ಯಾಂಕಿನ ಸೌಲಭ್ಯಗಳು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೋ ಒಬ್ಬ, ಉದಾಹರಣೆಗೆ ಯಾರೋ ಒಬ್ಬ ಬಡ ವ್ಯಾಪಾರಿ, ಅವನ ಬಿಸ್ನೆಸ್ ಸ್ವಲ್ಪ ಡೆವಲಪ್ ಮಾಡುವಂತಹ ಶಕ್ತಿ ಅವನಲ್ಲಿದೆ, ಆದರೆ ಅವನಿಗೆ ಹಣಬಲ ಇಲ್ಲ. ಸೊ ಅವನ ಬ್ಯಾಂಕ್ ಖಾತೆ ಇರೋದ್ರಿಂದ ಅವನ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ನೋಡಿ ಅವನಿಗೆ ಬ್ಯಾಂಕ್ ಲೋನ್ ಕೊಡೋ ಸಾಧ್ಯತೆಗಳಿವೆ. ಇನ್ನು ಕೊನೆಯದಾಗಿ, ನಮ್ಮಂಥ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು. ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಗಂಡಸರಿದ್ದರೆ ಬರೀ ಅವ್ರ ಬ್ಯಾಂಕ್ ಅಕೌಂಟ್ ಕೊಡಬೇಕು ಅಥವಾ ಅವ್ರ ಅಕೌಂಟ್ಗೆ ಜಮಾ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಆಧಾರ್ ಕಾರ್ಡು, ನಮ್ಮ KYC ಕೊಟ್ಟರೆ ನಮ್ಮ ಹೆಸರಲ್ಲೇ ಖಾತೆ ಓಪನ್ ಆಗುತ್ತೆ. ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ಡೈರೆಕ್ಟಾಗಿ ಬರುತ್ತೆ. ಮತ್ತು ನಾವು ಯಾರ ಮುಂದೆನೋ ಹೋಗಿ ಕೈ ಚಾಚೋ ಅಂಥದ್ದು ಇರಲ್ಲ, ಅಂದರೆ ಮಧ್ಯವರ್ತಿಗಳ ಮುಂದೆ ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ಬರೋದ್ರಿಂದ ನಾವು ಸ್ವಾವಲಂಬಿಗಳಾಗೆ ಬದುಕಬಹುದು. ಸೊ ಹೀಗೆ ಈ ಜನ್ಧನ್ ಯೋಜನೆ ಏನಿದೆಯಲ್ಲ, ಇದೊಂದು ಬರೀ ಬ್ಯಾಂಕ್ ಖಾತೆ ಅಲ್ಲ, ಇದನ್ನ ನಾವು ಆರ್ಥಿಕ ಸ್ವಾತಂತ್ರ್ಯ ಅಂತ ತಿಳ್ಕೊಳ್ಬಹುದು. ಹೀಗೆ ಯಾರ್ಯಾರು ಜನ್ಧನ್ ಅಕೌಂಟ್ ಮಾಡಿಸಿದ್ರೋ ಬಹಳ ಸಂತೋಷ. ಒಂದು ವೇಳೆ ನಿಮಗೆ ತಿಳಿದವರು ಯಾರಾದರೂ ಅರ್ಹರಿದ್ದು ಅವರಿನ್ನ ಬ್ಯಾಂಕ್ ಖಾತೆ ಅಂದ್ರೆ ಈ ಜನ್ಧನ್ ಖಾತೆ ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಅವರಿಗೆ ಇದರ ಬಗ್ಗೆ ತಿಳಿಸಿಕೊಡಿ. ಈ ಕಾರ್ಯಕ್ರಮದ ಉದ್ದೇಶವೇ ಈ ಯೋಜನೆ ಜಾಸ್ತಿ ಜನಕ್ಕೆ ತಲುಪಬೇಕು ಅಂತ. ಒಂದು ವೇಳೆ ನಿಮಗೆ ಗೊತ್ತಿರೋರು ಇನ್ನೂ ಈ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅವರಿಗೆ ತಿಳಿಸಿ. ನಮಸ್ಕಾರ.
0: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಚಂದನಾ ಲೋಕೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ 3 ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ವಾರ್ತೆಗಳ ವಿವರ: ಇಂದಿನ ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಯಾವುದೇ ಬಿಕ್ಕಟ್ಟು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವುದಿಲ್ಲ ಎಂಬುದನ್ನು ಸಾಂಕ್ರಾಮಿಕ ರೋಗಗಳು, ಹವಾಮಾನ ವೈಪರೀತ್ಯಗಳು ಹಾಗೂ ಪೂರೈಕೆ ಸರಪಳಿಯ ಅಡಚಣೆಗಳು ಸಾಬೀತುಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಲೇ ಬ್ರಿಕ್ಸ್ ರಾಷ್ಟಗಳು ತಮ್ಮ ಒಕ್ಕೂಟದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ವಿಶೇಷ ಒತ್ತು ನೀಡಿವೆ ಎಂದು ತಿಳಿಸಿದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ಕುರಿತಾದ ಅಧಿವೇಶನದಲ್ಲಿ ಸವಾಲುಗಳನ್ನು ಸಮಯೋಚಿತವಾಗಿ ಗುರುತಿಸುವುದು, ಅವುಗಳಿಗೆ ಸಿದ್ದತೆ ನಡೆಸುವುದು ಹಾಗೂ ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯವನ್ನೂ ಅವರು ಪ್ರತಿಪಾದಿಸಿದರು. ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಲು ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆಯ ಕುರಿತು ಒಮ್ಮತ ಮೂಡಿದೆ. ವಿಪತ್ತು ನಿರ್ವಹಣೆಗಾಗಿ ಮುನ್ನೆಚ್ಚರಿಕೆ ದತ್ತಾಂಶ ಏಕೀಕರಣ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದರು. ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳ ಶಸ್ತೀಕರಣವು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಎಚ್ಚರಿಸಿದ ಅವರು, ತಂತ್ರಜ್ಞಾನ ಅಳವಡಿಕೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆಗೆ ಬ್ರಿಕ್ಸ್ ರಾಷ್ಟಗಳು ಒತ್ತು ನೀಡಿವೆ ಎಂದು ಹೇಳಿದರು. ಸಣ್ಣ ಉದ್ಯಮಗಳನ್ನು ಮಾಹಿತಿ, ಹಣಕಾಸು ಮತ್ತು ಹೊಸ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಅನ್ನು ಸ್ಥಾಪಿಸುವ ಉಪಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ನಗರಗಳ ನಡುವೆ ಉತ್ತಮ ಕಾರ್ಯವಿಧಾನಗಳ ವಿನಿಮಯವನ್ನು ಸುಗಮಗೊಳಿಸಲು ಬ್ರಿಕ್ಸ್ ನಗರ ಚಲನಶೀಲತೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸ್ಮಾರ್ಟ್ ಗ್ರಿಡ್ಗಳು ಮತ್ತು ಇಂಧನ ಸಂಗ್ರಹಣೆಗಾಗಿ ಬ್ರಿಕ್ಸ್ ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಇದು ಸ್ವಚ್ಛ ಇಂಧನ ವ್ಯವಸ್ಥೆಗಳನ್ನು ಹೆಚ್ಚು ವಿಶ್ವಾಸಾರ್ಹ, ಪರಿಣಾಮಕಾರಿ ಮತ್ತು ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಸಹಾಯ ಮಾಡುತ್ತದೆ. ಬ್ರಿಕ್ಸ್ನಲ್ಲಿ ಅಭಿವೃದ್ಧಿಪಡಿಸಲಾದ ಪರಿಹಾರಗಳ ಪ್ರಯೋಜನಗಳನ್ನು ಜಾಗತಿಕ ದಕ್ಷಿಣದ ರಾಷ್ಟಗಳು ಅಗತ್ಯಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳುವ ಮತ್ತು ಲಭ್ಯವಾಗುವಂತೆ ಮಾಡುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ಲಾಜಿಸ್ಟಿಕ್ ಪೂರೈಕೆ ಸರಪಳಿ ಸಹಕಾರ ಪೂರೈಕೆ ಸರಪಳಿಗಳನ್ನು ಹೆಚ್ಚು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕವಾಗಿಸಲು ಸಹಾಯ ಮಾಡುತ್ತದೆ. ನಾವೀನ್ಯತೆಯ ಅಡಿಯಲ್ಲಿ ಬ್ರಿಕ್ಸ್ ಇನ್ಕ್ಯುಬೇಟರ್ ನೆಟ್ವರ್ಕ್ ಸ್ಟಾರ್ಟ್ಅಪ್ಗಳು ಮತ್ತು ಇನ್ಕ್ಯುಬೇಟರ್ಗಳನ್ನು ಸಂಪರ್ಕಿಸುತ್ತದೆ. ನವೀನ ಮತ್ತು ವಿಸ್ತರಿಸಬಹುದಾದ ಪರಿಹಾರಗಳನ್ನು ಉತ್ತೇಜಿಸಲು ಭಾರತ ಬ್ರಿಕ್ಸ್ ಸ್ಟಾರ್ಟ್ಅಪ್ ಇನ್ನೋವೇಷನ್ ಫಂಡ್ ಅನ್ನು ಪ್ರಸ್ತಾಪಿಸಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಇದಕ್ಕೂ ಮುನ್ನ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯ 2ನೇ ಮತ್ತು ಕೊನೆಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರು ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ವಾಗತಿಸಿದರು. ಅವರಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಫೈಜಲ್ ಬಿನ್ ಫರ್ಹಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಸಮಗ್ರ ಜಾಗತಿಕ ಬೆಳವಣಿಗೆಗೆ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಅಧಿವೇಶನದಲ್ಲಿ ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರು ಭಾಗವಹಿಸಿದ್ದಾರೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ನ ಪಾಲುದಾರ ರಾಷ್ಟಗಳಾಗಿವೆ. ಅಧಿವೇಶನದ ಮುಕ್ತಾಯದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್ ಅಧ್ಯಕ್ಷ ಖಾಸಿಂ ಜೋಮಾರ್ಟ್ ಟೊಕಾಯೆವ್, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಆರ್ ಮಾರ್ಕೋಸ್ ಜೂನಿಯರ್, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ಸಿಸಿ, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಾಫೋಸ ಮತ್ತು ಬುರುಂಡಿ ಅಧ್ಯಕ್ಷ ಎವರೆಸ್ಟ್ ನಡೆಶಿಮಿಯೆ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾದ ಉಪಾಧ್ಯಕ್ಷ ಖಾಶಿಂ ಶೆಟ್ಟಿಮಾ ಮತ್ತು ಉಗಾಂಡಾದ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೊ ಅವರೊಂದಿಗೂ ಸಭೆ ನಡೆಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಶೃಂಗಸಭೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಎರಡು ಸಾವಿರದ 2026 ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರೆಯೆಸಸ್ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ, ಸ್ಥಿತಿಸ್ಥಾಪಕ ಆರೋಗ್ಯ ವ್ಯವಸ್ಥೆಗಳು, ರೋಗಕಾರಕ ಪ್ರವೇಶ ಮತ್ತು ಸಾಂಕ್ರಾಮಿಕ ಒಪ್ಪಂದಕ್ಕೆ ಪ್ರಯೋಜನ ಹಂಚಿಕೆ ಅನುಬಂಧದ ಕುರಿತು ಮಾತುಕತೆಗಳ ಯಶಸ್ವಿ ಮುಕ್ತಾಯಕ್ಕೆ ಬದ್ದತೆಯನ್ನು ಶ್ಲಾಘಿಸಿದ್ದಾರೆ. ಕ್ಷಯ ರೋಗವನ್ನು ಕೊನೆಗೊಳಿಸಲು ಆರೋಗ್ಯ ಕಾರ್ಯಪಡೆಯನ್ನು ಬಲಪಡಿಸಲು, ಡಿಜಿಟಲ್ ಆರೋಗ್ಯವನ್ನು ವೃದ್ಧಿಸಲು, ಸಾಂಪ್ರದಾಯಿಕ ಔಷಧವನ್ನು ಸಂಯೋಜಿಸಲು ಮತ್ತು ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ಬ್ರಿಕ್ಸ್ ದೇಶಗಳ ಪ್ರಯತ್ನಗಳಿಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ನವದೆಹಲಿಯಲ್ಲಿ ಇರಾನ್ನ ಆರ್ಥಿಕ ವ್ಯವಹಾರಗಳು ಮತ್ತು ಹಣಕಾಸು ಸಚಿವ ಸೈಯದ್ ಅಲಿ ಮದಾನಿಜಾದೇಹ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೂ ಹಣಕಾಸು ವಿಭಾಗದ ಚರ್ಚೆಗಳಲ್ಲಿ ರಚನಾತ್ಮಕವಾಗಿ ತೊಡಗಿಸಿಕೊಂಡಿದ್ದಕ್ಕಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇರಾನ್ಗೆ ಧನ್ಯವಾದ ಸಲ್ಲಿಸಿದರು. ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರದ ಸಾಧ್ಯತೆಗಳ ಕುರಿತು ಇಬ್ಬರೂ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಡೆದ 3 ದಿನಗಳ ಒಣಭೂಮಿ ಸಮಾವೇಶ 2026, ಒಣಭೂಮಿ ಕೃಷಿಗೆ ಪರಿಹಾರಗಳನ್ನು ವೇಗಗೊಳಿಸಲು ಜಾಗತಿಕ ದಕ್ಷಿಣ ರಾಷ್ಟಗಳ ಸಹಕಾರಕ್ಕಾಗಿ ಕರೆ ನೀಡಲಾಯಿತು. ದೆಹಲಿ ಘೋಷಣೆಯ ಅಂಗೀಕಾರದೊಂದಿಗೆ ಈ ಕಾರ್ಯಕ್ರಮವು ಸಂಪನ್ನವಾಯಿತು. ಜಾಗತಿಕ ದಕ್ಷಿಣದಾದ್ಯಂತ ಸಹಯೋಗ, ಜ್ಞಾನ ವಿನಿಮಯ, ನಾವೀನ್ಯತೆ ಮತ್ತು ಸಾಮೂಹಿಕ ಕ್ರಿಯೆಯ ಮೂಲಕ ಒಣಭೂಮಿ ಕೃಷಿಯನ್ನು ಪರಿವರ್ತಿಸಲು ಘೋಷಣೆಯು ಹಂಚಿಕೆಯ ಕಾರ್ಯಸೂಚಿಯನ್ನು ರೂಪಿಸಿತು. ವೈಜ್ಞಾನಿಕ ಜ್ಞಾನವನ್ನು ಕಾರ್ಯರೂಪಕ್ಕೆ ತರಲು ಜಾಗತಿಕ ದಕ್ಷಿಣದಾದ್ಯಂತ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಒಣಭೂಮಿ ಕೃಷಿಗಾಗಿ ಪಾಲುದಾರಿಕೆಗಳನ್ನು ಬಲಪಡಿಸಲು ಸಭೆಯು ನವೀಕೃತ ಬದ್ದತೆಯನ್ನು ದೃಢಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಹೇಳಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೆವ್ ಮತ್ತು ಅಮೆರಿಕದ ಬೆನ್ ಶೆಲ್ಟನ್ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರಿಬಾಕಿನಾ ಅವರು ಅರಿನಾ ಸಬಲೆಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸಬಲೆಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರಿಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರಿಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ 3 ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಆಕಾಶವಾಣಿ ಬೆಂಗಳೂರು, ಸಮಯ 1:00.

ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರಕ್ಕಾಗಿ ಹಾಡಿದ್ದಾರೆ ಬಿಆರ್ ಛಾಯಾ. ವಿಜಯ ನರಸಿಂಹ ಅವರ ಗೀತರಚನೆಗೆ ಕೆವಿ ಮಹದೇವನ್ ಅವರ ಸಂಗೀತವಿದೆ.

ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಒಂದು ಗೀತೆ ಸುಬ್ರಹ್ಮಣ್ಯ ಸೌಮ್ಯ ಅವರ ಧ್ವನಿಯಲ್ಲಿದೆ. ತಾನ್ಸೇನ್ ಬೀಚ್ ಅವರ ರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

0: ಎಸ್ ಜಾನಕಿ ಮತ್ತು ಚಿತ್ತರಂಜನ್ ಅವರ ಧ್ವನಿಯಲ್ಲಿ ಸ್ವರ್ಣಗೌರಿ ಚಿತ್ರದ ಗೀತ ಕೇಳಿದ್ರಿ. ಕರೀಂ ಖಾನ್ ಎಸ್ ಕೆ ಅವರ ಗೀತ ರಚನೆಗೆ ಎಂ ವೆಂಕಟರಾಜು ಅವರ ಸಂಗೀತವಿತ್ತು.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
0: ಮುತ್ತಯ್ಯ ಭಾಗವತರ್ ಅವರ ರಚನೆಗೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ. ಚಿತ್ರ ಮರೆಯದ ಹಾಡು, ಹಾಡಿದ್ದಾರೆ ಎಸ್ ಜಾನಕಿ.

ಮುಂದಿನ ಗೀತೆ ಚಿಟ್ಟೆಗೂ ಚಿಂತೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿದೆ. ಎಸ್ ರಾಮಸ್ವಾಮಿ ಅವರ ಗೀತರಚನೆಗೆ ಬಿ ಜಿ ರಾಮನಾಥ್ ಸಂಗೀತ ನೀಡಿದ್ದಾರೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ಪಡುವಾರಳ್ಳಿ ಪಾಂಡವರು ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿದೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

ಇರುವುದೆಲ್ಲವ ಬಿಟ್ಟು ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಶಾಶ್ವತಿ ಕಶ್ಯಪ್. ಕಾಂತರಾಜ್ ಕನ್ನಳ್ಳಿಯವರ ಗೀತ ರಚನೆಗೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ನೀಡಿದ್ದಾರೆ.

ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಚಿತ್ರದ ಗೀತೆ ಕೇಳಿದ್ರಿ. ಗೋಪಿ ಕೇರೂರ್ ಅವರ ಗೀತ ರಚನೆಗೆ ಅವಿನಾಶ್ ಬಸ್ತೂಕರ್ ಸಂಗೀತ ನೀಡಿದ್ದರು. ಬಸರಿಕಟ್ಟೆ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಕಾವ್ಯ ಕಾಮತ್. ಪ್ರಮೋದ್ ಮರವಂತೆ ಅವರ ಗೀತ ರಚನೆಗೆ ಮಣಿಕಾಂತ್ ಕದ್ರಿ ಸಂಗೀತ ನೀಡಿದ್ದಾರೆ.

ಚಿತ್ರಗೀತೆಗಳ ಈ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ನೀ ಇಲ್ಲದೆ ಚಿತ್ರದ ಒಂದು ಗೀತೆ. ರಿತೀಶ ಪದ್ಮನಾಭ ಅವರ ಧ್ವನಿಯಲ್ಲಿದೆ. ಅನಂತ ನಾರಾಯಣ ಎಸ್ ಅವರ ಗೀತರಚನೆಗೆ ಆಶ್ಲೀಂ ಬಾಂಧಸೋನಾ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿಲಲ್ಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ

0: ಇನ್ಸ್ಪೆಕ್ಟರ್ ಅಮಾನತ್ತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಸುಧಾರಿತ ತಂತ್ರಜ್ಞಾನ ಹಾಗೂ ನುರಿತ ಮಾನವ ಸಂಪನ್ಮೂಲದ ಬಲದೊಂದಿಗೆ ರಾಜ್ಯ ನವೀನ ಆವಿಷ್ಕಾರಗಳಲ್ಲಿ ತನ್ನ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯವನ್ನು ಜಾಗತಿಕ ಕೃತಕ ಬುದ್ದಿಮತ್ತೆ ಕೇಂದ್ರವಾಗಿ ರೂಪಿಸುವ ನಿಟ್ಟನಲ್ಲಿ ಬೆಂಗಳೂರಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುತ್ತಿದ್ದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ ಇದರ ಶಾಖೆಗಳು ಆರಂಭವಾಗಲಿವೆ ಎಂದಿದ್ದಾರೆ. ಕರಾವಳಿ ಹಾಗೂ ಬೆಂಗಳೂರು ಸಮೀಪ ಅತ್ಯಾಧುನಿಕ ಹಸಿರು ದತ್ತಾಂಶ ಕೇಂದ್ರಗಳು ಹಾಗೂ ಡ್ರೋನ್ ತಂತ್ರಜ್ಞಾನ ಸಂಶೋಧನೆ ಹಾಗೂ ಪರೀಕ್ಷೆಗೆ ಡ್ರೋನ್ ಉತ್ಕೃಷ್ಟತಾ ಕೇಂದ್ರ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ಯೂನಿಕಾರ್ನ್ ರಾಜಧಾನಿ ಮಾತ್ರವಲ್ಲದೆ ಶತಕೋಟಿ ಡಾಲರ್ ಮೌಲ್ಯ ತಲುಪಲಿರುವ ಸೂನಿಕಾರ್ನ್ ನವೋದ್ಯಮಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದ 133 ಯೂನಿಕಾರ್ನ್ಗಳಲ್ಲಿ 55 ಸಂಸ್ಥೆಗಳು ಬೆಂಗಳೂರಿನಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕವಾಗಿ ನಗರ 5ನೇ ಅತಿದೊಡ್ಡ ಯೂನಿಕಾರ್ನ್ ಕೇಂದ್ರ ಎನಿಸಿಕೊಂಡಿದೆ ಎಂದಿದ್ದಾರೆ. ದೇಶದ ಒಟ್ಟು 156 ಸೂನಿಕಾರ್ನ್ಗಳಲ್ಲಿ 56 ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದು, ದೆಹಲಿ, ಮುಂಬೈನಂತಹ ನಗರಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನದಲ್ಲಿದೆ. ಫಿನ್ಟೆಕ್, ಕೃತಕ ಬುದ್ದಿಮತ್ತೆ ಹಾಗೂ ಕೃಷಿ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ನವೋದ್ಯಮಗಳು ಕ್ಷಿಪ್ರವಾಗಿ ಬೆಳೆಯುತ್ತಿವೆ. ಸರ್ಕಾರದ ಸೂಕ್ತ ನೀತಿಗಳು ಹಾಗೂ ತಾಂತ್ರಿಕ ಸಾಮರ್ಥ್ಯದ ಬಲದಿಂದಾಗಿ ಅಮೆರಿಕ, ಯುರೋಪ್ ಮತ್ತು ಚೀನಾ ಹೊರತುಪಡಿಸಿದರೆ ಬೆಂಗಳೂರು ಜಗತ್ತಿನ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಮಾಜಿ ಸಚಿವೆ ರಾಣಿ ಸತೀಶ್, ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹನುಮಂತರಾಯಪ್ಪ, ಮಾಜಿ ಮೇಯರ್ ರಮೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ದತೆಗಳು ಭರದಿಂದ ಸಾಗಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ದತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ ಗಣೇಶೋತ್ಸವ ಶಾಂತಿಯುತ, ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ನಗರ ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಭದ್ರತೆಯ ಭಾಗವಾಗಿ 500 ಗೃಹರಕ್ಷಕ ಸಿಬ್ಬಂದಿ, 8 ಕಾಯ್ದಿರಿಸಿದ ಪೊಲೀಸ್ ಪಡೆ, 16 ಕೆಎಸ್ಆರ್ಪಿ ತುಕಟಿಗಳು ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ 1 ಕಂಪನಿಯನ್ನು ನಿಯೋಜಿಸಲಾಗಿದೆ ಎಂದಿದ್ದಾರೆ.
1: ನಮಸ್ಕಾರ. 14ನೇ ಸೆಪ್ಟೆಂಬರ್ನಿಂದ ಪೂರ್ತಿ ದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಈ ಹಬ್ಬದಕ್ಕೋಸ್ಕರ ಇಲಾಬರೇಟ್ ಸೆಕ್ಯೂರಿಟಿ, ಟ್ರಾಫಿಕ್ ಮತ್ತು ಪಬ್ಲಿಕ್ ಸೇಫ್ಟಿ ಅರೇಂಜ್ಮೆಂಟ್ ಮಾಡಲಾಗಿದೆ. ಹುಬ್ಬಳ್ಳಿ ನಗರದ ಕಾನ್ಸ್ಟೇಬಲ್ ಇಂದ ಕಮಿಷನರ್ ವರೆಗೆ ನಮ್ಮ ರಾಜ್ಯದ ಕೆಲವು ಅಧಿಕಾರಿ ಮತ್ತು ಸಿಬ್ಬಂದಿಗಳು, ನಮ್ದು ಸೋಷಿಯಲ್ ಮೀಡಿಯಾ ಸೆಲ್ ಅದು ರೌಂಡ್ ದ ಕ್ಲಾಕ್ ಕೆಲಸ ಮಾಡುತ್ತೆ ಮತ್ತು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಆಗಲಿ ಅಥವಾ ಪೋಸ್ಟ್ ಆಗಲಿ ಅದರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ವಹಿಸ್ತಾರೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಿದ್ದತೆಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಇದರ ಅಂಗವಾಗಿ ಇಂದು ಸ್ವರ್ಣಗೌರಿ ವ್ರತಾಚರಣೆ ಕೈಗೊಂಡಿದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಬಾರಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ನಾಳೆ ಆಚರಣೆ ಮಾಡಲಾಗುತ್ತಿದ್ದು, ಶ್ರದ್ದಾಳುಗಳು ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ಗಣೇಶ ಚತುರ್ಥಿ ಅಂಗವಾಗಿ ನಾಳೆಯಿಂದ ಹಬ್ಬ ಆಚರಿಸಲು ಬಳ್ಳಾರಿ ನಗರದ 500ಕ್ಕೂ ಹೆಚ್ಚು ಕಡೆ ಗಣೇಶನ ಪ್ರತಿಷ್ಠಾಪನೆಗೆ ಜನತೆ ಮುಂದಾಗಿದ್ದಾರೆ. ಇಲ್ಲಿನ ಗಾಂಧಿನಗರ ಠಾಣೆಯ ಆವರಣದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲು ಏಕಗವಾಕ್ಷಿಯಡಿ ಮಹಾನಗರ ಪಾಲಿಕೆ, ವಿದ್ಯುತ್ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಲಾಗುತ್ತಿದೆ. ಗಣೇಶನ ಪ್ರತಿಷ್ಠಾಪಿಸಿದ ಪ್ರಮುಖ ತಾಣಗಳಿಗೆ ಪೊಲೀಸ್, ಕೆಲವೆಡೆ ಹೋಮ್ಗಾರ್ಡ್ಗಳನ್ನು ನೇಮಕ ಮಾಡಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ಗಣೇಶೋತ್ಸವದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಯಾದಗಿರಿ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಕರೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆ ಹಾಕಿದ ಆರೋಪ ಹೊಂದಿರುವ ಪೊಲೀಸ್ ಅಧಿಕಾರಿಯನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಸ್ವದೇಶದಲ್ಲಿ ಭಕ್ತಿಭಾವದಿಂದ ಗಣೇಶೋತ್ಸವ ಆಚರಿಸಲು ಹಿಂದೂಗಳು ಗೋಗರೆಯುವಂತಾಗಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ ಅಧಿಕಾರಿಯೇ ಬೆದರಿಕೆ ಒಡ್ಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಇದು ಸರ್ಕಾರದ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಪೊಲೀಸ್ ಅಧಿಕಾರಿಯೊಬ್ಬರು ಗಣೇಶ ಮೆರವಣಿಗೆ ಕುರಿತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವುದು ಅತ್ಯಂತ ಖಂಡನೀಯ ಎಂದಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯವಾಗಿದ್ದು, ಇಲಾಖೆಯಿಂದಲೇ ಬೆದರಿಕೆ ಹಾಕಿರುವುದು ಸ್ವೀಕಾರಾರ್ಹವಲ್ಲ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅನುಮತಿ ನೀಡಲಾದ ಮಾರ್ಗದಂತೆಯೇ ಮೆರವಣಿಗೆ ಸಾಗಬೇಕು ಎಂಬ ಪೊಲೀಸರ ನಿರ್ದೇಶನವನ್ನೇ ಬಿಜೆಪಿ ಪಕ್ಷ ರಾಜಕಾರಣವಾಗಿ ಬಳಸುತ್ತಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿಶೇಷ ತಂಡಗಳು ಅನಿರೀಕ್ಷಿತ ದಾಳಿ ನಡೆಸಿ ಒಟ್ಟು 529 ಬಾಲ ಕಾರ್ಮಿಕರನ್ನು ರಕ್ಷಿಸಿವೆ. ಠಾಣಾ ವ್ಯಾಪ್ತಿಯ ವಾಣಿಜ್ಯ ಸಂಕೀರ್ಣಗಳು, ಕೈಗಾರಿಕಾ ಪ್ರದೇಶ ಸೇರಿದಂತೆ ಒಟ್ಟು 6076 ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಇದರ ಭಾಗವಾಗಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ ಅಂಗಡಿ ಹಾಗೂ ಉದ್ದಿಮೆಗಳ ಮಾಲೀಕರ ವಿರುದ್ದ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಬಾಲ ನ್ಯಾಯ ಕಾಯ್ದೆಯಡಿ ನಗರದ ವಿವಿಧ ಠಾಣೆಗಳಲ್ಲಿ ಒಟ್ಟು 105 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸೂಚನೆಯಂತೆ ತಮಿಳುನಾಡಿಗೆ ನಿತ್ಯ 6,000-7,000 ಕ್ಯೂಸೆಕ್ ನೀರನ್ನು ಮಂಡ್ಯ ಜಿಲ್ಲೆಯ KRS ಡ್ಯಾಂನಿಂದ ಹರಿಬಿಡುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಹೊರಹರಿವು ಹೆಚ್ಚಳವಾಗಿರುವುದರಿಂದ ನದಿಯ ನಡುಗುಡ್ಡೆಯಲ್ಲಿ ಸಿಲುಕಿದ್ದ ಇಬ್ಬರು ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ನಾಳೆ ಸುಪ್ರೀಂಕೋರ್ಟ್ನಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಇರುವುದರಿಂದ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯಾಗಬಾರದೆಂಬ ಕಾರಣಕ್ಕೆ ನಿನ್ನೆ ದಿಢೀರನೆ ನೀರು ಬಿಟ್ಟ ಪರಿಣಾಮ ಕಾವೇರಿ ನದಿ ತಟದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ದನಗಾಹಿಗಳನ್ನು ರಕ್ಷಿಸಲಾಗಿದೆ. ಜೊತೆಗೆ ಕಾವೇರಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸ್ವೆಲ್ ಸರ್ಜ್ ಅಂದರೆ ಅಸಹಜ ಸಮುದ್ರ ಅಲೆಗಳ ಏರಿಕೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಮಾಜಾಳಿ ಭಟ್ಕಳ ನಡುವಿನ ಉತ್ತರ ಕನ್ನಡ ಕರಾವಳಿಯಲ್ಲಿ ಇಂದು ರಾತ್ರಿ 8:30 ಸ್ವೆಲ್ ಸರ್ಜ್ ಅಲೆಗಳ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿ ದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿಲಲ್ಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಕಾರ್ಯಕ್ರಮ ಬಾಳ ಬೆಳಕು. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಕಟಣೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾ ಜಯಪ್ರಕಾಶ್ ರಾವ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಬದುಕಿನ ಬೇರೆ ಬೇರೆ ಘಟ್ಟಗಳಲ್ಲಿ ನಾವು ಬೇರೆ ಬೇರೆ ಸಾಧನೆಯನ್ನು ಮಾಡಿರ್ತೀವಿ. ಆ ಸಾಧನೆಗಳು ಎಷ್ಟಿರ್ತವೆ ಅಂತಂದ್ರೆ, ನಮಗೆ ಎಷ್ಟೇ ವಯಸ್ಸಾದರೂ ಕೂಡ ಸುಮ್ಮನೆ ಕೂರಾಗಿ ಬಿಡಲ್ಲ, ಅಷ್ಟು ಚಟುವಟಿಕೆಯಿಂದ ತೊಡಗಿರಬೇಕಾಗತ್ತೆ. ಅಂಥ ಚಟುವಟಿಕೆಯಲ್ಲಿ ತೊಡಗಿರುವಂಥ ನೀವು ಉತ್ತಮ ಉದಾಹರಣೆ ನಮಗೆ ಕಂಡ್ರಿ. ಬಹಳ ಸಂತೋಷ ಆಗತ್ತೆ ಸರ್. ರಕ್ಷಣಾ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ದಿಗ್ಗಜರು ಅವ್ರ ಜೊತೆಗೆ ಇದ್ದಾಗ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಕೂಡ ಕೆಲವೊಂದು ವಿಷಯವನ್ನು ನೀವು ಮನವರಿಕೆ ಮಾಡಿ ಹೇಳಬೇಕಾಗತ್ತೆ. ಆ ಅನುಭವಗಳು ಹೇಗೆ ನಿಮಗೆ ಆಗ್ತಿದ್ವು ಅದ್ರ ಬಗ್ಗೆ ಹೇಳಿ.
3: ರಕ್ಷಣಾ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ಯಾವಾಗ್ಲೂ ಬಹಳ ಎಚ್ಚರದ ಕೆಲಸ ಆಗಿರ್ತದೆ. ನಮಗೆ ವಾರ್ತೆಯಾಗಿ ಅಥವಾ ಮಾಹಿತಿಯಾಗಿ ಹೊರಗೆ ಏನು ಹೇಳಬಾರದು ಎಂಬುದು ಹೆಚ್ಚು ಇರ್ತದೆ ಹೊರತು, ಇದು ಬಹಳ ಒಂದು ಜತನದ ಕೆಲಸ. ಒಂದು ಹೇಳಿದ್ರೆ ಜಾಸ್ತಿ ಆಗ್ತದೆ, ಒಂದು ಹೇಳಿದ್ರೆ ಕಡಿಮೆ ಆಗ್ತದೆ. ಇನ್ನೊಂದು, ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಹೊರಗೆ ಈ ಬಗ್ಗೆ ಯಾವ ಅಭಿಪ್ರಾಯಗಳು ಅಥವಾ ಜನರ ಒಂದು ತಿಳುವಳಿಕೆ ಇದೆ ಎಂಬುದನ್ನು ಮೇಲಧಿಕಾರಿಗೆ ಹೇಳಿ ನಮ್ಮ ಕಡೆಯಿಂದ ಮಾಹಿತಿಯನ್ನು ವರ್ಗಾವಣೆ ಮಾಡಬೇಕು. ಇದರಲ್ಲಿ ಪ್ರಚಾರ ಅಂತ ಬರುವುದಿಲ್ಲ, ನಿಜವಾದ ಸತ್ಯಕ್ಕೆ ಹತ್ತಿರವಾದ ಸತ್ಯವೇ ಆದ ಮಾಹಿತಿಯನ್ನು ನಮ್ಮ ಯೋಜನೆಗಳಲ್ಲಿ ಅಭಿವೃದ್ಧಿಶೀಲ ಕಾರ್ಯಕ್ರಮದಲ್ಲಿ ಮುನ್ನಡೆ ಸಾಗಿದ್ದನ್ನು ಹೇಳಬೇಕು. ನಾವು ಹಿಂದೆ ಸ್ವಾತಂತ್ರ್ಯ ಪಡೆದ ವೇಳೆಯಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಆರ್ಥಿಕ, ಸಾಮಾಜಿಕ, ಪ್ರಜಾಪ್ರಭುತ್ವ ಹಂತದ ಸ್ವಾತಂತ್ರ್ಯ ಅಂತ ಮಾತ್ರ ತಿಳ್ಕೊಂಡಿದ್ರು. ಆವಾಗ ಡಾಕ್ಟರ್ ಹೋಮಿ ಬಾಂಬಾ, ಪ್ರೊಫೆಸರ್ ವಿಕ್ರಮ್ ಸಾರಾಭಾಯಿ, ತದನಂತರ ಡಾಕ್ಟರ್ ಕಲಾಂ, ಪ್ರೊಫೆಸರ್ ಯುವರ್ ರಾವ್ ಎಲ್ಲ ಇರ್ಬೋದು, ಇವರೆಲ್ಲ ಈ ರಾಜಕೀಯ ವ್ಯಕ್ತಿಗಳು ಅಧಿಕಾರ ಹಿಡಿದು ರಕ್ಷಣಾ ಅಧಿಕಾರಿ ಅಥವಾ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಾದಾಗ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ಕೂಡ, ನೋಡಿ ಮಹನೀಯರೇ, ನಮಗೆ ಸ್ವಾತಂತ್ರ್ಯ ಅಂದರೆ ಇದು ಮಾತ್ರ ಅಲ್ಲ, ನಮ್ಮ ಸ್ವಾತಂತ್ರ್ಯ ಪೂರ್ಣವಾಗಬೇಕಾದ್ರೆ ವೈಜ್ಞಾನಿಕ ತಾಂತ್ರಿಕ ಕ್ಷೇತ್ರದಲ್ಲಿ ಕೂಡ ನಾವು ಮುಂದುವರಿದು ನಮಗೆ ಬೇಕಾದ ಸಾಮಗ್ರಿಗಳ ರಚನೆ ವಿನ್ಯಾಸ ಪ್ರಗತಿ ಮಾಡಿ ಪರೀಕ್ಷಾರ್ಥಗಳನ್ನು ನಡೆಸಿ ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಾರ್ವಜನಿಕ ವಲಯದ ಸಂಸ್ಥೆಗಳಾದ HAL, BHAL, ಬೆಲ್ನವರು ಮಾಡಿದರೆ ಮನದಟ್ಟು ಮಾಡೋ ಕೆಲಸವನ್ನು ಕೂಡ ಇವರು ಪ್ರಾತಸ್ಮರಣೀಯರು, ನಾನು ಹೇಳಿದೆ, ಅವರೆಲ್ಲ ಮಾಡಿದರು. ತದನಂತರ ಈ ವಿಚಾರವನ್ನು ಮುಖ್ಯವಾಗಿ ಬಿಂಬಿಸಿಕೊಂಡು ಕಾರ್ಯಪ್ರವರ್ತರಾದವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಪ್ರಥಮ ಹಂತದಲ್ಲಿ ಅವರು ಇಸ್ರೋದಲ್ಲಿ ಇರುವಾಗ ನಮ್ಮ ಉಪಗ್ರಹ ಉಡ್ಡಯನ ಮಾಡುವುದು ಮತ್ತು ಉಪಗ್ರಹವನ್ನು ಭೂಮಿಯ ಕಕ್ಷೆಯಲ್ಲಿ ಇಟ್ಟ ಮೇಲೆ ಅದನ್ನು ನಮ್ಮ ಬಳಕೆಯ ವೈಜ್ಞಾನಿಕ ತಾಂತ್ರಿಕ ಸಂಪರ್ಕ ಸಾಧನಗಳಿಗೆ ಬಳಸುವಲ್ಲಿ ನಾವು ಜಯಶೀಲರಾದೆವು. ಇಲ್ಲದೆ ನಮ್ಮಲ್ಲಿ ಒಂದು ವೇಳೆ ನಮ್ಮ STD ಕಾಲ್ಗಳಿಗಾಗಿ ನಾವು ಎಷ್ಟು ಒದ್ದಾಟ ಮಾಡ್ತಿದ್ದೆವು. TV ಒಂದು ಚಾನೆಲ್ಗೆ ಜನರು ಇಡೀ ದೇಶದವರು ನೋಡ್ತಾ ಇದ್ರು. ಇವುಗಳೆಲ್ಲ ಬಂದ ಬಳಿಕ ಹೊರಗಿನ ಶಕ್ತಿಗಳಿಗೆ ಅಥವಾ ವ್ಯಾಪಾರಿ ಮನೋಭಾವರಿಗೆ ನಾವು ಸಲಾಮ್ ಹೇಳದೆ ಇವುಗಳನ್ನೆಲ್ಲ ನಾವು ಮಾಡಿ ಜನರಿಗೆ ಫಲಪ್ರದವಾಗಿ ನೀಡಿದ ಬಳಿಕ ಜನರಿಗೆ ಅರ್ಥ ಆಯಿತು ನಮ್ಮ ದೇಶದಲ್ಲಿ ಇವುಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಕಲಾಂ ಅದನ್ನು ಘಂಟಾಘೋಷವಾಗಿ ಹೇಳಿದರು, ನಮ್ಮ ಭಾರತೀಯ ವಿಜ್ಞಾನಿಗಳು ಬೇರೆ ಯಾವ ದೇಶದ ವಿಜ್ಞಾನಿಗಳಿಂದ ಕಡಿಮೆ ಅಲ್ಲ. ನಮಗೆ ಕಡಿಮೆ ಆಗಿರುವುದು ಏನು ಹೇಳಿದ್ರೆ ನಮ್ಮ ಆಂತರಿಕ ಶಕ್ತಿಯ ಪರಿಚಯ. ಇನ್ನೊಂದು, ಪರಸ್ಪರ ಪ್ರೇರಣೆದಾಯಕವಾದ ಕೆಲಸ, ಪ್ರೋತ್ಸಾಹ ಕೊಡೋದು. ಮೂರನೆಯದು, ನಮ್ಮ ದೇಶದಲ್ಲೇ ನಾವು ಕೆಲಸ ಮಾಡಬೇಕು ಎಂಬೊಂದು ಸ್ವಾಭಿಮಾನ. ಇದು ಮೂರು ಇದ್ದರೆ ನಮ್ಮ ಭಾರತ ವಿವಿಧ ಕ್ಷೇತ್ರದಲ್ಲಿ ತಾಂತ್ರಿಕ ಮತ್ತು ವೈಜ್ಞಾನಿಕ ವಲಯಗಳಲ್ಲಿ ಹಲವು ವಿಚಾರಗಳಲ್ಲಿ ಅಭಿವೃದ್ಧಿ ಪಡೆದ ರಾಷ್ಟ್ರ 2020 ಅಂತ ಹೇಳಿದರು. 2020 ಭಾರತ ದೇಶ ಪ್ರಬುದ್ಧ ಮಾನವಾದ ರಾಷ್ಟ್ರ ಆಗಿ ಸೂಪರ್ ಪವರ್ ಅನಿಸಬಹುದು ಅಂತ ಹೇಳಿ ಹೇಳಿದವರು ಡಾಕ್ಟರ್ ಕಲಾಂ. ಡಾಕ್ಟರ್ ಕಲಾಂ ಇವತ್ತು ಮರಟು ಇಲ್ಲ, ಆದರೆ ನೀವು 2020 ನಂತರ ಈಗಿನ ದಿನಗಳಲ್ಲಿ ನೋಡಿದರೆ ಭಾರತ ಈಗ

0: ಶುಗರಾಗಿದೆ. ಜಗತ್ತಿನಾದ್ಯಂತ ಇರುವಂತಹ ವೈಜ್ಞಾನಿಕ ಸಂಸ್ಥೆ, ವೈದ್ಯಕೀಯ ಇರಬಹುದು, ಎಲ್ಲ ಇಲ್ಲಿ ಭಾರತೀಯರು ಮೇಲ್ಗೈ ಪಡೆದಿದ್ದಾರೆ.
1: ಹೌದು,
0: ಅಮೆರಿಕದ ನಾಸಾ ಸಂಸ್ಥೆ ನೋಡಿದ್ರೆ 35% ಜನರು ವೈಜ್ಞಾನಿಗಳು ನಮ್ಮವರು. ಲಂಡನ್ ಮತ್ತೆ ಆಸ್ಟ್ರೇಲಿಯಾದಿರುವ ಅತ್ಯುತ್ತಮ ವೈದ್ಯರು ನಮ್ಮವರು. ಗಲ್ಫ್ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಟೆಕ್ನೋಕ್ರಾಫ್ಟ್ ಅಥವಾ ತಂತ್ರಜ್ಞಾನ ಸೇವೆ ಮಾಡುವವರೆಲ್ಲ ಭಾರತೀಯರು. ಹಲವು ಕಡೆ ಭಾರತೀಯರು ತಮ್ಮ ವೃತ್ತಿ ಹಿರಿಮೆಯನ್ನು ಬೆಳಗಿದ್ದಾರೆ. ಕಲಾಂ ಅವರು ಕೇಳುದು ಒಂದೇ, ನೀವು ಇಷ್ಟೆಲ್ಲ ನೀವು ಹೊರಗೋಗಿ ಮಾಡಿ ದೇಶಕ್ಕಾಗಿ ಆರ್ಥಿಕ ಸಂಪತ್ತನ್ನು ಗಳಿಸಿದ್ರ, ಒಳ್ಳೆ ಹೆಸರು ತಂದಿದ್ದೀರಿ, ಆದರೆ ನಿಮ್ಮ ಸೇವೆಯ ಅಗತ್ಯ ಭಾರತ ಮಾತೆಗೆ ಬೇಕಾಗಿದೆ. ಈ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಪ್ರಯಾಣ ಮಾಡಲಿಕ್ಕುಂಟು. ಈ ನಿಟ್ಟಿನಲ್ಲಿ ನಮ್ಮ ವಿದೇಶಿ ಮೌಲ್ಯವನ್ನು ಹೊರಗೆ ಹೋಗದಾಗೆ ಜತನದಿಂದ ಕಾಪಾಡಿ, ಯಾರಿಗೂ ನಾವು ಸಲಾಂ ಹೇಳದೆ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ, ಅಂತ ದಿನ ಬಂದಾಗ ಭಾರತ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗ್ತದೆ ಅಂತ ಹೇಳಿ ಕೂಡ.
1: ಆಮದಿನ ಮೇಲೆ ಪರಾವಲಂಬನೆ ಆಗದೆ ನಾವು ಬೇಕಾದ್ರೆ ರಫ್ತು ಮಾಡಬಹುದು, ಅಷ್ಟು ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ಯಾಕೆ ನಾವು ಇನ್ನೊಬ್ಬರ ಕಡೆ ಕೈ ಚಾಚೋದು? ನಾವೇ ಸಮರ್ಥರಾಗಿದ್ದಾಗ ಇನ್ನೊಂದು ಕಡೆ ಕೇಳೋದು ಅದು ಶೋಭಿತ ಅಲ್ಲ. ಅದು ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ತುಂಬ ಶಕ್ತಿಶಾಲಿ ರಾಷ್ಟ್ರ ಅಂತಂತೇಳಿ ಹೇಳಿಸ್ಕೊಳ್ಳೋ ಕಾಲದಲ್ಲಿ ನಾವು ನಮ್ಮತನವನ್ನು ಇನ್ನಷ್ಟು ಹೆಚ್ಚಿಗೆ ಪ್ರದರ್ಶನ ಮಾಡಬೇಕು ಅಂಥೇಳಿ. ಕಲಾಂ ಅವರ ಬಗ್ಗೆ, ಅಬ್ದುಲ್ ಕಲಾಂ ಅವರ ಜೊತೆಗಿನ ಒಡನಾಟ ನಿಮಗೆ ಸಿಕ್ಕಿತ್ತ ಸರ್, ಅವ್ರ ಬಗ್ಗೆ ಏನು ಹೇಳಬಲ್ಲರಿ?
0: ಅವರು ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅನುಸಂಧಾನ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ನಾನಿಲ್ಲಿ ಲಘು ಯುದ್ಧವಿಮಾನದ ಸಂಸ್ಥೆಯ ಮುಖ್ಯ ಅಧಿಕಾರಿ, ಮುಖ್ಯ ಆಡಳಿತಾಧಿಕಾರಿ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದ ವೇಳೆ ಅವರ ಶಿಷ್ಟಾಚಾರ ಮತ್ತು ಸಮನ್ವಯಾಧಿಕಾರಿಯಾಗಿ ನನ್ನನ್ನು ಆಯ್ಕೆ ಮಾಡಿದರು. ಅಂದರೆ ಇಲ್ಲಿ ನಮ್ಮಲ್ಲಿ 14 ವೈಜ್ಞಾನಿಕ ಸಂಸ್ಥೆಗಳು ಉಂಟು. ಆದರೆ ಈ ವಿಚಾರದಲ್ಲಿ ಅವರು ಕರ್ನಾಟಕಕ್ಕೆ ಬಂದಾಗಲೆಲ್ಲ ಅವರೊಟ್ಟಿಗೆ ಹೋಗಿ ಮಾಹಿತಿ ನೀಡುವುದು, ಅವರ ಕಾರ್ಯಕ್ರಮಗಳನ್ನೆಲ್ಲ ಸಂಯೋಜಿಸುವ ಕೆಲಸ ಇತ್ಯಾದಿ ಪ್ರಯಾಣವನ್ನು ನೋಡಿಕೊಳ್ಳೋದು, ಅದು ನನ್ನ ಪಾಲಿಗೆ ದೊಡ್ಡ ಭಾಗ್ಯ. ಅಂದ್ರೆ ಈ ಮಹಾನುಭಾವನ ಬಗ್ಗೆ ಎಲ್ಲರೂ ಕೇಳಿದ್ರು, ಆದ್ರೆ ಇಂಥ ಸರಳ ಸಂತನನ್ನು ನಿಜವಾದ ನೋಡುವ ಒಂದು ಭಾಗ್ಯ ನನಗೆ.
1: ಅವ್ರ ಜೊತೆಗೆ ನಡೆದಾಡಿದಿರಿ, ಅವ್ರ ಮಾತು ಕೇಳಿದ್ರಿ, ನಕ್ಕರಿ, ಊಟ ಮಾಡಿದ್ರಿ.
0: ಅಂದ್ರೆ ಅವರ ಸರಳತೆ ಅಂತ ಹೇಳಿದ್ರೆ ಅವರು ಹೇಳಿದ್ದನ್ನು ಮಾಡಿ ತೋರಿಸುವವರು. ಅವರು ಸರಳತೆಯೇ ಅವರ ದೊಡ್ಡ ಕಿರೀಟ. ಉದಾಹರಣೆಗೆ ಅವರು ಇಲ್ಲಿ ಬರುವಾಗ ಆಗ್ಲೇ ಅವರಿಗೆ ಬಹುಮಾನ್ಯರಿಗೆ ಬೇಕಾದ ಶಿಷ್ಟಾಚಾರ ಎಲ್ಲ ಇತ್ತು. ಅವರು ಇಲ್ಲಿ ಸರಳವಾಗಿ ಅಂಬಾಸಿಡರ್ ಕಾರನ್ನು ಬಳಸ್ತಾ ಇದ್ರು. ದೊಡ್ಡ ಕಾರುಗಳಿಗೆ ಬಂದ ವೇಳೆ ಕೂಡ ಹೇಳಿದ್ರು, ದಯಮಾಡಿ ನನ್ನ ಕಾರನ್ನು ಬದಲಾಯಿಸಬಾರದು, ನಾನು ಅದೇ ಕಾರಲ್ಲಿ ಹೋಗುವವನು. ಆಮೇಲೆ ಆ ಕಾರಿಗೆ ವಿಶೇಷವಾದ ಫಲಕ, ನಾಮ ಫಲಕ, ಎಸಿ, ಪರದೆಗಳು, ಐಷಾರಾಮ್ಯದ ಸೀಟುಗಳು, ಗೂಟ ಗೂಟ ಕಾರ್ಗಳಿದೆ, ಗೂಟಗ ಇಡುವಂತದ್ದು, ಕೆಂಪು ದೀಪ,
1: ಕೆಂಪು
0: ಇದೆಲ್ಲ ಇಡಬಾರದು ಕಟ್ಟಪ್ಪಣೆ ಮಾಡಿದ್ರು. ಮತ್ತೆ ಸಾಧ್ಯದಷ್ಟು ಸಿಗ್ನಲ್, ರಸ್ತೆಯ ಸಿಗ್ನಲ್ಗಳಲ್ಲಿ ನನ್ನ ಕಾರನ್ನು ಅವು ಯಾರಿಗೂ ತೊಂದರೆ ಆಗದ ಹಾಗೆ ಕರ್ಕೊಂಡು ಹೋಗಿ. ಇಷ್ಟು ಕಳಕಳಿಯನ್ನು ಅವರು ಬೆಂಗಳೂರು ನಗರದಲ್ಲಿ ಅಥವಾ ಯಾವ ನಗರದಲ್ಲಿ ಹೋಗುವಾಗ ಅದನ್ನು ನಡ್ಕೊಳ್ತಿದ್ರು. ಆಮೇಲೆ ಅವರು ಸರಳತೆ ಹೇಳಿದ್ರೆ ಆಹಾರ ವಿಚಾರ ಎಲ್ಲದರಲ್ಲೂ ಹಾಗೆ ತುಂಬಾ ಸರಳತೆ. ಅವರು ಅವರಿಗೆ ತಾನು ಯಾವತ್ತೂ ಈ ರೀತಿ ಇರಬೇಕು, ನನ್ನ ದೃಷ್ಟಿ ಕೆಲಸದ ಮೇಲೆ ಮಾತ್ರ ಅಂತ ಒಂದು ಅವರ ಹತ್ರ ಧರ್ಮ ಇತ್ತು. ಆಮೇಲೆ ಅವರಿಗೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಮೇಲೆ ಬಹಳ ಪ್ರೀತಿ. ಅವರು ವಿಮಾನ ನಿಲ್ದಾಣದಲ್ಲಿ ಇಲ್ದರೆ ಅವರಿಗೆ ಬಹಳ ಸಮಯವನ್ನು ಯುವಕರಿಗೆ ಮತ್ತು ಮಕ್ಕಳಿಗೆ, ಪುಟಾಣಿಗಳಿಗೆ ಕೊಡ್ತಿದ್ರು. ಇವರು ನಾಳೆ ದೇಶದ ನಮ್ಮ ಭವಿಷ್ಯ ಅವರು ಅಂತೇಳಿ. ಅವರು ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಂತ್ರಿವರ್ಯರ ಹಿಂದೆ ಹೋದವರೇ ಅಲ್ಲ.
1: ಬೇಕಾದ್ರೆ ವಿಜ್ಞಾನಿಗಳ ಜೊತೆಗೆ ಒಂದಿಷ್ಟು ಹೆಚ್ಚಿನ ಚರ್ಚೆಯನ್ನ ಮಾಡ್ತಿದ್ರು. ಈಗ ನೀವು ಅಂದ್ರೆ ಬೆಂಗಳೂರಿಗೆ ಬಂದಾಗ ಅವರ ಜೊತೆಗೆ ಇರ್ತಿದ್ರಿ, ಅವರ ಕೆಲಸ ಕಾರ್ಯಗಳಲ್ಲಿ ನೀವು ಒಂಥರ
0: ಸಮನ್ವಯ
1: ಅಧಿಕಾರಿಯಾಗಿ ಅಥವಾ ಸಮನ್ವಯ ಮಾಡುವಲ್ಲಿ ಸಂಪರ್ಕ ಅಧಿಕಾರಿಯಾಗಿ ಕೂಡ ಇರ್ತಿದ್ರಿ. ಹೀಗೆ ಎಷ್ಟು ಕಾಲ ನೀವು ಅವರ ಜೊತೆಗೆ ಇದ್ರಿ, ಮತ್ತೆ ಏನು ಪ್ರಭಾವ ಆಯಿತು ನಿಮ್ಮ ಮೇಲೆ? ಏನು ಈಗ ಏನಾದರೂ ಒಂದು ಹೆಚ್ಚಿನ ಅದು ದಾಖಲೆಗಳ ರೂಪದಲ್ಲಿ ಇಡಬೇಕು ಅಂತ ಅನ್ನೋದು ಬರುತ್ತೆ ನಿಮ್ಮ, ಯಾಕಂದರೆ ನಿಮ್ಮ ವಿಚಾರ ಲಹರಿ ಎಲ್ಲ ನೋಡಿದ್ರೆ ಎಲ್ಲವನ್ನೂ ಕೂಡ ಸರಿಯಾಗಿ ನೆನಪಿಟ್ಟುಕೊಂಡು ಮುಂದುವರಿಬೇಕಂತಂದಾಗ ಏನಾದರೂ ಮಾಡಬೇಕು ಅಂತಂತಿರುತ್ತೆ.
0: ಅದು ನನಗೆ ಏನಾಯ್ತು ಹೇಳಿದ್ರೆ, ಅವರು ಅವರಿಗೆ ದೊಡ್ಡ ಪ್ರಶಸ್ತಿ ನೀಡಿದಾಗ ಅವರು ಹೇಗೆ ಸರಳವಾಗಿ ನಡೆದುಕೊಂಡ್ರು ಎಂಬ ವಿಚಾರವನ್ನು ಹೇಳಿ ಆಮೇಲೆ ನಾನು ಹೇಗೆ ಅವರ ಜನ್ಮಚರಿತ್ರೆಯನ್ನು ಬರೆಯಲಿಕ್ಕೆ ನನಗೆ ಪ್ರೇರಣೆ ಆಯಿತು ಅಂತ ಹೇಳ್ತೇನೆ. ಭಾರತ ರತ್ನ ಅವರಿಗೆ ಪ್ರದಾನ ಮಾಡಿದ ಬಳಿಕ ಅವರ ಸರಳತೆಗೆ ನಾವು ಏನು ಹೇಳಿ ಅಂತ ಹೇಳಿದ್ರೆ, ಪ್ರಥಮವಾಗಿ ಒಂದು ಸುತ್ತೋಲೆ ಅಂತಂದ್ರು. ಇವತ್ತಿನ ನಂತರ ನನ್ನನ್ನು ಯಾರು ನನ್ನ ಉದ್ದೇಶಿಸಿ ಪತ್ರ ಬರೆಯುವಾಗ ಸಭೆ ಸಮಾರಂಭಗಳಲ್ಲಿ ಭಾರತ ರತ್ನ ಅಂತ ಕರಿಬಾರದು. ನಂಬರ್ ಎರಡು, ಯಾವುದೇ ರೈಲ್ವೆ

0: ನಿಲ್ದಾಣ ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಎದುರುಗೊಳ್ಳಿಕ್ಕೆ ಬಂದ್ರೆ ಹೂಹಾರ ಮಾಲೆ ಯಾವುದನ್ನು ತೆಗೆದುಕೊಂಡು ಬರಬಾರದು. ನಾನು ಎಲ್ಲಾದರೂ ವಿಶ್ಲೇಷಣಾ ಸಭೆಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಬರುವಾಗ ನನಗೆ ಸತ್ಕರಿಸುವ, ಸನ್ಮಾನ ಮಾಡುವ, ಅಭಿನಂದಿಸುವ ಕೆಲಸ ಯಾರು ಮಾಡಿ ಇಟ್ಕೊಳ್ಬಾರದು. ಈ ಎಲ್ಲವೂ ನನಗೆ ಸಿಕ್ಕಿದ ಪ್ರಶಸ್ತಿಗಳು ದೇಶಕ್ಕಾಗಿ ಕೆಲಸ ಮಾಡುವ ವಿಜ್ಞಾನಿಗಳು ಮತ್ತು ದೇಶಭಕ್ತರಿಗೆ ಸೇರಿದ್ದು. ಅಂದರೆ ನಾವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಅವರು ಎಲ್ಲರಿಗೆ ನಿರ್ದೇಶನ ಕೊಟ್ಟರು. ಹಾಗೆ ಅವರು ಬೆಂಗಳೂರಲ್ಲಿ ಭಾರತ ರತ್ನ ಸಿಕ್ಕಿದ ವೇಳೆ ಪ್ರಥಮ ಭೇಟಿಗೆ ಬಂದಾಗ ನಿಮಗೆ ಆಶ್ಚರ್ಯ, ಯಾರಿಗೂ ಆಶ್ಚರ್ಯ ಆಗ್ಬೋದು, ನಾವು ಎರಡೇ ಜನ ಅವರನ್ನು ಎದುರುಗೊಂಡೆವು. ಒಂದು ಇಲ್ಲಿ ನಮ್ಮ ಯುದ್ಧ ವಿಮಾನ ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಕೋಟ ಹರಿನಾರಾಯಣ, ಮತ್ತೆ ನಾನು ಇಂದಿನ ಅವರ ಶಿಷ್ಟಾಚಾರಾಧಿಕಾರಿ. ಇದು ನೀವು ಕಲ್ಪನೆ ಮಾಡ್ತೀರಾ
1: ನೋಡಿ,
0: ಭಾರತ ರತ್ನ ಅಂತ ಒಂದು ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದಾಗ ಬೇರೆ ವ್ಯಕ್ತಿಗಳು ಹೇಗೆ ನಡ್ಕೊಳ್ಬಹುದು. ಅವ್ರು ಇಳಿದು ಬಂದು ಅವತ್ತು ಅಷ್ಟೇ ಹೇಳಿದ್ದು, ಇದೆಲ್ಲ ಪ್ರಶಸ್ತಿ ದೇಶಕ್ಕೆ ಕೆಲಸ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ತಗೊಂಡಿದ್ದೇನೆ
1: ಅಷ್ಟೇ.
0: ನಾವು ಇವತ್ತಿಂದ ಕೆಲಸ ಮಾಡೋಣ, ಬನ್ನಿ ವಿಶ್ಲೇಷಣಾ ಸಭೆಗೆ ಹೋಗೋಣ
1: ಅಷ್ಟೇ, ಕೆಲಸ
0: ನಾಡ್ದು ಹೋಗ್ರೆ
1: ಮುಂದಿನ ಕೆಲಸ ಏನು ನೋಡೋಣ.
0: ಯಾವುದೇ ರೀತಿಯ ಮಾನಸಿಕ ಬದಲಾವಣೆ ತೋರಿಕೆ ಅವರಲ್ಲಿ ಇರಲಿಲ್ಲ.
1: ರಾಷ್ಟ್ರಪತಿಗಳಾಗಿದ್ದಾಗ ಆ ಕಾಲದಲ್ಲಿ ಕೂಡ ಸಾಕಷ್ಟು ಗೌರವಗಳು ಅದು ಸಹಜವಾಗಿ ಬರ್ತದೆ ಮತ್ತು ಅಭಿಮಾನ. ಇಂಥ ಒಬ್ಬ ದೊಡ್ಡ ವಿಜ್ಞಾನಿ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳಾಗಿ ಬಂದರು ಅಂತಂದ್ರೆ ಒಬ್ಬ ಸರಳತೆಯ ಸಾಕಾರ ಮೂರ್ತಿ, ಅದು ತುಂಬಾ ಅಭಿಮಾನ ಪಡುವಂತ ಸಂಗತಿ. ನಿರಂತರವಾಗಿ ನಾವು ಅದನ್ನ ನೆನಪಿಸ್ತಾಲೇ ಹೋಗ್ತೀವಿ. ಒಬ್ಬ ವಿಜ್ಞಾನಿಯಾಗಿದ್ದಾಗಿನ ಒಂದು ಗೌರವಗಳು ಅಥವಾ ರಾಷ್ಟ್ರಪತಿ ಆದಾಗಿನ ನಂತರದ ಗೌರವಗಳು ಸ್ವಲ್ಪ ವಿಭಿನ್ನ ಆಗ್ತವೆ. ಇಲ್ಲಿ ಅನೇಕ ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸಬೇಕಾಗತ್ತೆ. ಅಲ್ಲಿ ಏನಾದರೂ ಗಮನಿಸಿದಿರಾ ಬದಲಾವಣೆಗಳು?
0: ಬದಲಾವಣೆ ಅಂತ ಹೇಳಿದ್ರೆ ಅವರಿಗೆ ಸರಳತೆಯನ್ನು ಕಾಪಾಡುವಲ್ಲಿ ಅವರಿಗೆ ಮುಖ್ಯವಾಗಿ ಬಂದದ್ದು ಈ ಶಿಷ್ಟಾಚಾರ ಮತ್ತೆ ಸಾಂಪ್ರದಾಯಿಕ ನಡವಳಿಕೆಗಳು. ಅವರಾದ್ರೆ ಬದಲಾಗಿಲ್ಲ,
1: ಹಂಗೆ ಇದ್ರು.
0: ಹೀಗೆ ಹೇಳಿದ್ರೆ ಸಂಪ್ರದಾಯ ಮತ್ತೆ ಆಚರಣೆಗೆ ಸಂಬಂಧಪಟ್ಟ ಒಬ್ಬ ರಾಷ್ಟ್ರಪತಿ ಅವರು ಹೇಗೆ ಇರಬೇಕೋ ಅದಕ್ಕೆ ಚ್ಯುತಿ ತರ್ತಿರ್ಲಿಲ್ಲ. ಅದನ್ನು ಬಿಟ್ಟರೆ ಅವರು ಸರಳತೆಯೇ ಮೈಗೂಡಿಸಿದಂತ ವ್ಯಕ್ತಿ. ಉದಾಹರಣೆ ಒಂದು ಹೇಳ್ತೇನೆ. ಪ್ರಥಮವಾಗಿ ರಾಷ್ಟ್ರಪತಿ ಭವನಕ್ಕೆ ಅವರು ಕಾಲಿಟ್ಟಾಗ ಅಲ್ಲಿ ಬ್ರಿಟಿಷ್ ಸಂಪ್ರದಾಯ ಆಗಿರುವ ವೈಸರಾಯಿಗಳ ಕಾಲದಲ್ಲಿ ಇದ್ದದ್ದು ಅವರ ಕಾಲಿನ ಪಾದರಕ್ಷೆ ಶೂ ಇದನ್ನು ಸಾಕ್ಸ್ ಇತ್ಯಾದಿ ಕಾಲು ಚೀಲಗಳನ್ನು ಕಾಲಿಗೆ ಸೇರಿಸಿ ತೆಗೆಸಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ಪುನವರಿಗೆ ಕೊಡುವಂತ ಕೆಲಸಕ್ಕೆ ಒಬ್ಬ ಇದ್ದ ರಾಷ್ಟ್ರಪತಿಗಳ ಕಾಲ ಹತ್ರ ಕೂತ್ಕೊಂಡು. ಇವರು ಮೊದಲನೇ ಕೆಲಸ ಮಾಡಿದ್ದು ಬಹಳ ಮಾನವೀಯ ದೃಷ್ಟಿಯಲ್ಲಿ, ಅಯ್ಯ ನಾಳೆಯಿಂದ ಇದನ್ನ ನನಗೆ ಅವನಿಗೇನು ಬಹಳ ನವಿರಾಗಿ ಹೇಳಿದ್ರು.
1: ಹೌದು,
0: ಅವನಿಗೆ ಹೇಗಾಗಿರ್ಬೋದು ಏನ ಕೇಳುವಾಗ, ಅಯ್ಯ ಇನ್ಮೇಲೆ ಈ ಕೆಲಸ ನೀನ್ ಮಾಡಬೇಡ, ನೀನು ಬೇರೆ ಕೆಲಸ ಮಾಡು, ಇಷ್ಟು ವರ್ಷಗಳಲ್ಲಿ ನನ್ನ ಕಾಲು ಚೀಲ ನನ್ನ ಎಲ್ಲವನ್ನು ನಾನೇ ಮಾಡಿದ್ದೇನೆ, ಇಷ್ಟಾಗಿ ನನಗೆ ನಾನು ದಡುತಿ ವ್ಯಕ್ತಿ ಅಲ್ಲ, ನನ್ನ ಕಾಲುಗಳು ನನ್ಗೆ ಕಾಣ್ತದೆ, ಹೀಗಾಗಿ ನೀನ್ ಮೇಲೆ ಬರಬೇಡ ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಇದ್ದ ಒಂದು ಇದನ್ನು ಸಂಪ್ರದಾಯವೊಂದು ನಿಲ್ಲಿಸಿದಿ ಮಾನವೀಯತೆಗೆ ಅವರು ಜಯಕಾರ ಮಾಡಿದಾಗೆ ಆಯ್ತು.
1: ಹೌದು, ಅಂದ್ರೆ ಈ ರೀತಿಯ ಘಟನೆಗಳು ಕಲಾಂ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದೇ ಆಗತ್ತೆ. ಈಗ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರು ಕಲಾಂ ಅವರ ಜೊತೆಗೆ ಇಷ್ಟು ದಿನ ಇದ್ದಿದ್ದರ ಪ್ರತೀಕವಾಗಿ ಏನು ಅದು ಬಿಂಬಿತವಾಗಿ ಹೊರಗೆ ಬಂತು, ಏನು ಅವರ ಬಗ್ಗೆ ಏನಾದ್ರು ಬರೆದ್ರ?
0: ಮುಖ್ಯವಾಗಿ ಅವರು ನನ್ನ ಮೇಲಧಿಕಾರಿಯಾಗಿರುವಾಗಲೇ ಅವರಿಂದ ಪ್ರಭಾವಿತನಾಗಿ ನಾನು ಅವರು ಆಗತಾನೇ ಬರೆದು ಪ್ರಕಟಣೆಗೊಂಡ ವಿಂಗ್ಸ್ ಆಫ್ ಫೈರ್ ಎಂಬ ಒಂದು ಆತ್ಮಚರಿತ್ರೆಯಿಂದ ತುಂಬಾ ಪ್ರಭಾವಿತನಾದೆ. ನಾನು ಪ್ರಭಾವಿತನಾದ ಬಳಿಕ ನಾನು ಯಥಾ ಪ್ರಕಾರ ನಾನು ಅವರಿಗೆ ಸೇವೆ ಸಲ್ಲಿಸುವಾಗ ಒಂದು ಬರಿ ಕೇಳೋಣ ಅಂತ ಅನಿಸಿತು. ಸರ್, ನಿಮ್ಮ ಆತ್ಮಚರಿತ್ರೆಯನ್ನು ನಾನು ಕನ್ನಡದಲ್ಲಿ ಮಾಡುವ ಒಂದು ಅಭಿಲಾಷೆ ಉಂಟು, ನನ್ನ ಕರ್ನಾಟಕದ ಯುವಕರಿಗೆ ಅದನ್ನು ಕನ್ನಡದಲ್ಲಿ ಮಾಡಲಿಕ್ಕೆ ಅನುಮತಿ ಕೊಡ್ತೀರಾ ಅಂತ. ಅವರು ಅದಕ್ಕೆ ನಸು ನಕ್ಕು ಕೇಳಿದ್ರು, ಏನಯ್ಯ ನೀನು ದೊಡ್ಡ ಲೇಖಕನ ಅಂತ ಕೇಳಿದ್ರು. ಅಂತ ಮಹಾನುಭಾವ ಕೇಳುವಾಗ
1: ತಕ್ಕ ಮಟ್ಟಿಗೆ ಬರೀತೀನಿ ಸರ್ ಅನ್ಬೇಕಾಗತ್ತೆ.
0: ಇಲ್ಲ ಹಾಗೂ ಹೇಳಿಲ್ಲ, ಸರ್ ನಾನು ಪ್ರಯತ್ನ ಮಾಡ್ತೇನೆ ಸರ್ ಅಂತ. ಆಗ್ಲಿ ಅಂತ ಹೇಳಿ ಅದನ್ನು ನನಗೆ ಕೊಟ್ಟರು. ಆಮೇಲೆ ನನ್ನ ಊರಿನ ಪುತ್ತೂರಲ್ಲಿ ಕರ್ನಾಟಕ ಸಂಘ ಅಂತ ಒಂದು ಸಂಸ್ಥೆಯಲ್ಲಿ ಬಹಳ ಪ್ರಕಟಣೆಗಳನ್ನು ಮಾಡುವ ಬೋಳಂತ ಕೋಡಿ ಈಶ್ವರ ಭಟ್ರು, ಮಳೆಯಾರ ವೆಂಕಟರಮಣ ಅಂತ ಭಟ್ ಇವರೆಲ್ಲ ಇದ್ರು. ಅವರು ಕನ್ನಡದ ಕಟ್ಟಾಳುಗಳು. ಹಾಗಾಗಿ ನನ್ ಕಂಡಿತು ನಾನು ಇನ್ನು ಬೆಂಗಳೂರಿಗೆಲ್ಲ ಕೊಂಡೋಗಿ ಹೊಟ್ಟೆ ತುಂಬಿಗೆ ಕೊಡಬಾರ್ದು ಅಂತೇಳಿ ನಮ್ಮ ಊರಿಗೆ ತಕೊಂಡೋಗಿ ಕರ್ನಾಟಕ ಸಂಘದಿಂದ ಪ್ರಥಮ ಮುದ್ರಣ ಆಯಿತು. ಆಗಲೇ ವಿಂಗ್ಸ್ ಆಫ್ ಫೈರ್ ಎಂಬುದು ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆಯಾಗಿ ದೇಶ ವಿದೇಶದಲ್ಲಿ ಅದು ಪ್ರಚಾರ ಆಯಿತು. ಹಾಗೆ ನಾವು ಅಗ್ನಿಯ ರೆಕ್ಕೆಗಳನ್ನು ನಾವು ಇಲ್ಲೇ ಸ್ಥಳೀಯವಾಗಿ ಮಾಡಿ, ನಾನು ಬರೆಯುವಾಗ ಅವರು ನಮ್ಮ DRDO ಸಂಸ್ಥೆಯ ಮುಖ್ಯಸ್ಥರಾಗಿದ್ದು, ಅದು ಪ್ರಕಟಣೆಗೊಂಡು ಹೊರಗೆ ಬರುವಾಗ ಅವರು ರಾಷ್ಟ್ರಪತಿಗಳಾಗಿದ್ರು. ಹೀಗಾಗಿ ಅದರ ಬಿಡುಗಡೆಯ ಬಗ್ಗೆಯೂ ಕೂಡ ನನಗೆ ಎಲ್ಲಿ ಕೇಳಲಿ, ಗವರ್ನರ್ ಅನ್ನು ಕೇಳಲ್ಲ, ಮುಖ್ಯಮಂತ್ರಿ

0: ಗಳನ್ನು ಕೇಳಲಾ? ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿದ್ರು. ನಾನು ಕೇಳುವಾಗ ಅವರು ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಸ್ವಲ್ಪ ಅವಧಿ ತಗೊಂಡು ನನಗೆ ಇಲ್ಲ, ಅವ್ರು ಇಂಥವ್ರು, ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಕಲಾಮರಿಗೆ ತನ್ನದು, ತನ್ನ ಪುಸ್ತಕ, ಯಾವುದ್ರ ಬಗ್ಗೆ ಮಮತೆ ಇಲ್ಲ. ಆದರೆ ಒಮ್ಮೆ ಹೋದಾಗ ಅವರು ನನ್ನ ಹತ್ರ ವಿಚಾರ, ನಾನು ಆಗಾಗ ಅಲ್ಲಿಗೆ ಹೋಗಿ ಕರೆಸ್ಕೊಳ್ತಿದ್ದೆ ನಾನು, ಏನಯ್ಯ ನನ್ನ ಪುಸ್ತಕ ನೀನು ಬರಲಿಕ್ಕೆ ಹೊರಟು ಏನಾಯ್ತು ಅಂತ ಕೇಳಿದರು. ಹೇಳಿದೆ ನಾನು ಎಲ್ಲ ಸಿದ್ಧವಾಗಿದೆ, ಪ್ರಕಟಣೆ ಪೂರ್ಣವಾಗಿದೆ, ನಾನು ಅದನ್ನು ಬಿಡುಗಡೆಗಾಗಿ
1: ಕಾಯ್ತಾ ಇದ್ದೇನೆ
0: ಕಾಯ್ತಾ ಇದ್ದೇನೆ ಮತ್ತೆ ಅದಕ್ಕೆ ನೋಡ್ತಾ ಇದ್ದೇನೆ. ಅವರು ಹುಸಿ ಮನಸ್ಸು ತೋರಿಸಿದರು. ನೋಡಪ್ಪ ನೀನು ಈ ಕೆಲಸ ಮಾಡಬಾರ್ದು, ನನ್ನ ಪುಸ್ತಕಕ್ಕಾಗಿ ನಿನ್ನ ಹಳ್ಳಿಯ ಒಬ್ಬ ಪ್ರಕಟಣೆ ಮಾಡಲಿಕ್ಕೆ ಹೊರಟವರಿಗೆ ಅವನು ದುಡ್ಡು ಹಾಕಿದ್ದಾನೆ, ನೀನು ಅವನಿಗೆ ವೃಥಾ ತೊಂದರೆ ಮಾಡ್ತೀ. ನೀನು ಯಾರಿಗೂ ಅಂತ ರಾಜಕೀಯ ವ್ಯಕ್ತಿಗಳ ಹಿಂದೆ ಹೋಗಬೇಡ. ನೀನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನನ್ನ ಆತ್ಮೀಯ ವಿಜ್ಞಾನಿಗಳಿದ್ದಾರೆ, ನನ್ನ ಗುರುಗಳೇ ಡಾಕ್ಟರ್ ಅರುಣಾಚಲಂ ಅಂತ ಇದ್ದಾರೆ, ಅವರುಗಳು ಬಹಳ ದೊಡ್ಡ ವಿಜ್ಞಾನಿ, ಅವರನ್ನು ಕರೆಸ್ಕೋ. ಕನ್ನಡ ಬರುವಂತಹ ಅಗ್ನಿ ಕ್ಷಿಪಣಿ ಯೋಜನೆಯ ಡಾಕ್ಟರ್ ಪ್ರಹ್ಲಾದ ಇದ್ದಾರೆ, NLನ ಇನ್ನೊಬ್ರು ಡಾಕ್ಟರ್ ಪ್ರಹ್ಲಾದ ಇದ್ದಾರೆ, ಇವರೆಲ್ಲ ಸೇರಿಸಿ ಒಂದು 15 ದಿವಸದೊಳಗೆ ನೀನು ಬಿಡುಗಡೆ ಮಾಡಿ ನಿನ್ನ ಪಬ್ಲಿಷರಿಗೆ ನಿನ್ನ ಹೆಲ್ಪ್ ಮಾಡಬೇಕು, ಇದು ನನ್ನ ಆಜ್ಞೆ ನಿನಗೆ, ಈ ತರ ಮಾಡೋದು ಸಲ್ಲ ಅಂತ ಹೇಳಿದ್ರು. ನೋಡಿ
1: ಅಂದ್ರೆ ಬೇಗ ಆಗ್ಲಿ, ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಆ ಭಾವನೆ.
0: ಅಂದ್ರೆ ಅವನು ದುಡ್ಡು ಹಾಕಿದವನಿಗೆ ತೊಂದರೆ ಆಗಬಾರದು ಅಂತ, ಇಂಥ ಒಂದು ಕಳಕಳಿ ರಾಷ್ಟ್ರಪತಿಗೆ ಒಂದು ಹಳ್ಳಿಯ ಪ್ರಕಟಣೆ ಸಂಸ್ಥೆಯ ವ್ಯಕ್ತಿಯ ಬಗ್ಗೆ ಇತ್ತು ಅಂತ ಹೇಳಿದ್ರೆ ನೀವು ಏನು ಹೇಳೋದು?
1: ಅಭಿಮಾನದ ಸಂಗತಿನೇ ಅದು. ಮತ್ತೆ ನಿಮಗೂ ಅಂತಹ ಒಂದು ಕೆಲಸದಲ್ಲಿ ನಾನು ತೊಡಗಿದ್ದೇನಲ್ಲ ಅಂತ ಹೇಳಿ ಒಂದು ಸಾರ್ಥಕ ಮನೋಭಾವನೆ ನಿಮಗೆ. ಈ ಪುಸ್ತಕನ ಹೊರಗೆ ತಂದ ಬಳಿಕ ಅದು ಸತತವಾಗಿ ಪ್ರಕಟಣೆ ಆಗ್ತಾ ಬಂತ?
0: ಈಗ ನಾವು 19ನೇ ಬಾರಿ ಮುದ್ರಣಗೊಂಡು ಬೆಂಗಳೂರಲ್ಲಿ ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು ಲೋಕಭವನದಲ್ಲಿ
1: ಜೂನ್ ತಿಂಗಳಲ್ಲಿ ಈ ಒಂದು ಕೃತಿಯ ಬಿಡುಗಡೆ ಆಯಿತು.
0: ಮತ್ತೆ ಈ ಪುಸ್ತಕ ಈಗಾಗಲೇ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗಿದೆ, ಮತ್ತೆ ಬೇರೆ ಎಲ್ಲ ಕಡೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಬಹುಮಾನಗಳಿಗೆ ಈ ಪುಸ್ತಕ ಅಗ್ನಿ ರೆಕ್ಕೆಗಳನ್ನೇ ಕೊಟ್ಟು ನಾವು ಇವತ್ತು 19ನೇ
1: ಮುದ್ರಣದಲ್ಲಿದ್ದೇವೆ.
0: ಇದೊಂದು ವಿಶೇಷ ಹೇಳಿದ್ರೆ, ಅವರು ಹಿಂದೆ ಬರೆದದ್ರಲ್ಲಿ DRDO ಮುಖ್ಯಸ್ಥರಾಗಿ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಭವನಕ್ಕೆ ಹೊರಡುವವರೆಗೆ ಇತ್ತು. ಅದರ ನಂತರದ್ದು ಅವರು ಕಾರಣಾಂತರಗಳಿಗೆ ಅವರಿಗೆ ಅದರದ್ದು ಅದರ ತಯಾರಿಯೆಲ್ಲ ಮಾಡಿದ್ರು, ಅದು ಪ್ರಕಟವಾಗಿರಲಿಲ್ಲ. ತದ ನಂತರ ಅವರು ಶಿಲಾಂಗ್ನಲ್ಲಿ ವಿದ್ಯಾರ್ಥಿಗಳನ್ನು ಕುಸಿದು ಬಿದ್ದು.
1: ಹೌದೌದು.
0: ಆ ಬಳಿಕ ಅವರ ಲೇಖಕ ಮಿತ್ರ ಡಾಕ್ಟರ್ ಅರುಣ್ ತಿವಾರಿ ಅಂತ ವಿಜ್ಞಾನಿ ಹೈದರಾಬಾದ್ನವರು, ಅವರು ಇವರ ಜೊತೆಯಲ್ಲಿ ಆ ಕೆಲಸ ಮಾಡಿದರು. ಅವರು ಇತ್ತೀಚಿನ ದಿನಗಳಲ್ಲಿ ಅದನ್ನು ಸಂಪೂರ್ಣಗೊಳಿಸಿ 5 ವಿಶೇಷ ಅಧ್ಯಾಯಗಳು
1: ಸೇರಿಸಿದ್ರ
0: ರಾಷ್ಟ್ರಪತಿಗಳಾಗಿ ಇದ್ದದ್ದು, ಮತ್ತೆ ತದನಂತರ ಅವರ ಯುವಜನರಿಗೆ ಅವರು ವಿಷನ್ ಇಂಡಿಯಾ 2020 ಅಂತ ಹೇಳಿ ಏನು ಸೇವೆ ಮಾಡಿದ್ರ ಅಲ್ಲಿಯವರೆಗಿದ್ದದನ್ನು ಅವರು ಸಂಪೂರ್ಣಗೊಳಿಸಿದ್ರು. ರಾಷ್ಟ್ರಪತಿ ಬನದವರು ನಮಗೆ 50 ಫೋಟೋಗಳನ್ನು ಕೊಟ್ಟರು. ಹಾಗೆ ಅದನ್ನು ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಇದು ಸಂಪೂರ್ಣ ಒಂದು ಮಟ್ಟದ ಅವರ ಆತ್ಮಚರಿತ್ರೆಯಾಗಿ ಈಗ ಹೊರಗೆ ಬಂದಿದೆ.
1: ಬಹಳ ಸಂತೋಷ.
0: ಕನ್ನಡದ ಓದುಗರಿಗೆ ಕಲಾಂನ ಬಗ್ಗೆ ಎಲ್ಲವೂ ಇದೆ ಅಲ್ಲಿ. ಅತ್ಯಂತ ಸುಂದರವಾಗಿ ಅದನ್ನು ಮುದ್ರಿತ ಮಾಡಿದ್ದಾರೆ ಬೆಂಗಳೂರಲ್ಲಿ. ನಮ್ಮ ಕರ್ನಾಟಕದ ರಾಜ್ಯಪಾಲರು ಬಿಡುಗಡೆ ಮಾಡಿರುವುದು ನಮ್ಮ ಕನ್ನಡ ಅಭಿಮಾನಕ್ಕೆ, ನಮ್ಮ ರಾಜ್ಯದ ಜನತೆಗೆ ಒಂದು ಹಿರಿಮೆಯೇ ಸರಿ ಅಂತ ನಾನು ಹೇಳ್ತೇನೆ.
1: ಸರ್, ಒಬ್ಬ ಸಂಪರ್ಕಾಧಿಕಾರಿಯಾಗಿ ಅತಿ ದೊಡ್ಡ ಘನತೆ ವೆತ್ತಂತಹ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಜೊತೆಗೆ ಒಡನಾಟದಲ್ಲಿ ಇದ್ದುಕೊಂಡು ಅವ್ರ ಜೊತೆಗೆ ತಿರುಗಾಡಿ ಅವರ ಬದುಕಿನ ಕಥೆಯನ್ನು ವಿಂಗ್ಸ್ ಆಫ್ ಫೈರ್ ಆ ಒಂದು ಕೃತಿಯನ್ನು ನೀವು ಕನ್ನಡಕ್ಕೆ ತರ್ಜುಮೆಗೊಳಿಸಿ ಅದು ಇವತ್ತು ಎಲ್ಲರ ಕೈಯಲ್ಲಿ ಸಿಗೋ ಹಾಗೆ ಆ ಮಟ್ಟದ ತನಕನೂ ಬಂದ್ರಿ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಜೊತೆಗಿನ ಒಡನಾಟ ಇತ್ಯಾದಿ ನಿಮ್ಮ ಬರವಣಿಗೆ ಎಲ್ಲ ವಿಷಯಗಳನ್ನು ನಿಮ್ಮ ವ್ಯಕ್ತಿತ್ವ ವಿಕಸನ ಶಿಬಿರದ ವಿಚಾರಗಳನ್ನು ಕೂಡ ತಿಳಿಸಿದ್ದೀರಿ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಬಾಳಬೆಳಕು ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.

ಮೊದಲ ಗೀತೆ ಬಿನ್ನಿ ಅಂಡ್ ಫ್ಯಾಮಿಲಿ ಚಿತ್ರದ್ದು. ಸಂಗೀತ ನೀಡಿ ಹಾಡಿದ್ದಾರೆ ವಿಶಾಲ್ ಮಿಶ್ರಾ, ಗೀತರಚನೆ ಮಾಡಿದ್ದಾರೆ ಕೌಶಲ್ ಕಿಶೋರ್.

ಕೊಯಿ ಜಾನಿನ ಚಿತ್ರದ ಗೀತೆ ಸೌಮಿತ್ರ ದೇವಬರ್ಮನ್ ಅವರ ಧ್ವನಿಯಲ್ಲಿದೆ. ಮನೋಜ್ ಮುಂಟಾ ಸೇರ್ ಜಾವೇದ್ ಅಖ್ತರ್ ಅವರ ಗೀತ ರಚನೆಗೆ ರೋಚಕ್ ಕೋಲಿ ಮತ್ತು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತ ನೀಡಿದ್ದಾರೆ.

ಕರ್ತೂತ್ ಚಿತ್ರದ ಗೀತೆ ಜಾವೇದಲ್ಲಿ ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿದೆ. ಇರ್ಷಾದ್ ಖಾನ್ ಸಿಕಂದರ್ ಅವರ ಗೀತರಚನೆಗೆ ಅನಿಸಾದ್ ಸಂಗೀತ ನೀಡಿದ್ದಾರೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಸ್ವೀಟಿ ವೆಡ್ಸ್ ಎನ್ಆರ್ಐ ಚಿತ್ರದ ಗೀತೆ ಪಲಕ್ ಮುಚ್ಚಾಲ್ ಅವರ ಧ್ವನಿಯಲ್ಲಿದೆ. ಬಂಜಾರ ರಫಿ ಅವರ ಗೀತ ರಚನೆಗೆ ಶಾಜಾನ್ ಅಲಿ ಸಂಗೀತ ನೀಡಿದ್ದಾರೆ.

ಜೀಬ್ರಾ ಚಿತ್ರದ ಒಂದು ಗೀತೆ ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿದೆ. ದೀಪಕ್ ವಿ ಭಾರತಿಯವರ ಗೀತ ರಚನೆಗೆ ರವಿ ಬಸ್ರೂರ್ ಸಂಗೀತ ನೀಡಿದ್ದಾರೆ.

ಬೆನ್ನಿ ರಯಾಲ್, ಹನಿಯಾ ನಫೀಜಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ ಕನೆಕ್ಟ್ ಚಿತ್ರದ ಗೀತೆ. ಆಕಾಂಕ್ಷಾ ಸೇತಿ ಅವರ ಗೀತ ರಚನೆಗೆ ಪೃಥ್ವಿ ಚಂದ್ರಶೇಖರ್ ಸಂಗೀತ ನೀಡಿದ್ದಾರೆ.

ಹಜಾರೋ ಖ್ವಾಹಿಷೆ ಚಿತ್ರದ ಗೀತೆ ಮಿರ್ಜಾ ಘಾಲಿಬ್ ಅವರ ಧ್ವನಿಯಲ್ಲಿದೆ. ಇವರೊಂದಿಗೆ ಹಾಡಿದ್ದಾರೆ ನಿಹಾರಿಕಾ ಸಿನ್ಹಾ. ಹಜಾರೋ ಖ್ವಾಹಿಷೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಪಂಡಿತ್ ಅನೂಪ್ ಜಲ್ಲೋಟಾ ಮತ್ತು ನಿಹಾರಿಕಾ ಸಿನ್ಹಾ. ಮಿರ್ಜಾ ಘಾಲಿಬ್ ಅವರ ಗೀತ ರಚನೆಗೆ ನಿಹಾರಿಕಾ ಸಿನ್ಹಾ ಅವರ ಸಂಗೀತವಿದೆ.

ಇನ್ನೀಗ ಹಜಾರೋ ಖ್ವಾಹಿಷೆ ಚಿತ್ರದ ಗೀತೆ ಪಂಡಿತ್ ಅನೂಪ್ ಜೋಲೋಟಾ, ನಿಹಾರಿಕಾ ಸಿನ್ಹಾ ಅವರ ಧ್ವನಿಯಲ್ಲಿದೆ. ಮಿರ್ಜಾ ಘಾಲಿಬ್ ಅವರ ಗೀತ ರಚನೆಗೆ ನಿಹಾರಿಕಾ ಸಿನ್ಹಾ ಸಂಗೀತ ನೀಡಿದ್ದಾರೆ.

ನೇಹಾ ಕಕ್ಕರ್, ಮಿಕಾ ಸಿಂಗ್, ಕುಮಾರ್ ಸಾನು ಅವರ ಧ್ವನಿಯಲ್ಲಿದೆ ಸಿಂಬಾ ಚಿತ್ರದ ಗೀತೆ. ಶಬ್ಬೀರ್ ಅಹಮದ್ ಅವರ ಗೀತರಚನೆಗೆ ತನಿಷ್ಕ್ ಬಗ್ಚಿ ಸಂಗೀತ ನೀಡಿದ್ದಾರೆ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 4:24.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
2: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡ್ರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
1: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
3: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದ.

0: ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
1: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ದೇಚು. ಓಹೋ, ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
1: ಅಯ್ಯೋ, ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
0: ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ.
1: ನಮ್ ಜನಕ್ ಯಾವಾಗ ಬುದ್ಧಿ ಬರುತ್ತೋ ಏನೋ.
0: ಕಂಡ ಕಂಡಲ್ಲಿ ಉಗುಳಬೇಡಿ,
1: ಕಸ ಹಾಕದಿರಿ.
0: ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ,
1: ನಮ್ಮ ಸುಖಮಯ ಬದುಕಿಗಾಗಿ. ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.
2: ಆಕಾಶವಾಣಿ, ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ, ಸದಾ ನಿಮ್ಮೊಂದಿಗೆ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಡನೆ ಸಂದರ್ಶನ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಘಟಕರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯಲಿರುವ ಉಮೆನ್ಸ್ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ರಾತ್ರಿ 7:30 7:34 8:45 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ರಾತ್ರಿ 7:45 ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಎನ್ ಶೈಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ಎಚ್ಆರ್ಕೆ ಪ್ರಸಾದ್ ಹಾಡಿರುವ ಭಾವಗೀತೆಗಳು, 9:30 ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದಿಂದ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಆರಂಭ. ನಮಸ್ಕಾರ, ಜೈ ಹಿಂದ್.

ಸದ್ಯ ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳು ನಿಮಗಾಗಿ ಪ್ರಸಾರವಾಗುವಂತಹ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹೇಳಿದ್ದೆ ಒಂದು ವಿಚಾರದ ಬಗ್ಗೆ ಚರ್ಚೆ ಅಥವಾ ಮಾತುಕತೆ, ಅದರ ಜೊತೆ ಜೊತೆಗೆ ನೀವು ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳ ಪ್ರಸಾರ ಅಂತ ಹೇಳಿ. ಏನ್ ವಿಷಯ ಏನ್ ಮಾತುಕತೆ ಅಂತ ಹೇಳುವಂತ ಹೊತ್ತಾಗಿದೆ. ಸದ್ಯಕ್ಕೆ ಸ್ಟುಡಿಯೋ ಕ್ಲಾಕ್ ಹೇಳ್ತದೆ 4:07 ಆಗೇ ಹೋಯ್ತು ಅಂತ. ಏನ್ ವಿಷಯ ಅಂದ್ರೆ, ಇನ್ನೇನು ನಾಳೆ ಹಬ್ಬದ ಸಡಗರದಲ್ಲಿ ಸಂಭ್ರಮದಲ್ಲಿ ನಾವು ಮಿಂದೇಳೋದಕ್ಕೆ ಸಿದ್ಧರಾಗ್ತಾ ಇದ್ದೀವಿ. ಬಹಳಷ್ಟು ಕಡೆ ಸಿಕ್ಕಾಪಟ್ಟೆ ಓಡಾಟ, ಪರ್ಚೇಸಿಂಗು ಎಲ್ಲ ಕೂಡ ನಡೀತಾ ಇದೆ. ಆದರೆ ಕೆಲವರ ಮಾತು ಏನು ಗೊತ್ತಾ, ಏನೇ ಆದರೂ ಅವತ್ತಿನ ಥರ ಹಬ್ಬ ಇಲ್ಲ ಬಿಡಿ ಅನ್ನುವಂಥದ್ದು. ನೀವು ಇದೇ ಮಾತು ಹೇಳ್ತಾ ಇದ್ದೀರಾ, ನನಗಂತೂ ತುಂಬ ಅನಿಸುತ್ತೆ. ನಮ್ಮ ಬಾಲ್ಯದಲ್ಲಿ ಕಳೆದಂಥ ಈ ಗಣೇಶ ಹಬ್ಬದ ವಾತಾವರಣ ಇವತ್ತಿನ ಹಬ್ಬದ ವಾತಾವರಣ ಸಿಕ್ಕಾಪಟ್ಟೆ ಭಿನ್ನ ಅಂತ ಹೇಳಿ. ನಿಮಗೂ ಹಾಗೆ ಅನಿಸತ್ತಾ? ಅನಿಸಿದ್ರೆ ಯಾಕೆ, ಏನು ಕಾರಣ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ಇದವ ನಂಬರ್. ಸದ್ಯಕ್ಕೆ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಿಂಧನೂರಿನಿಂದ ಸುರೇಶ್ ಬಳಗುಟಗಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಹಾಗೆ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ನಂಬರ್ ಓಕೆ. ಪಂಚಿಮ್ ಇವರು ಜಾರ್ಖಂಡ್ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಮತ್ತಾರು ಅಂದರೆ ಶಿವಗೋಪ್ ಪ್ರೇಮಗೋಪ್ ಇವರ ಕುಟುಂಬದವರೆಲ್ಲರೂ ಸೇರಿ ಜಾರ್ಖಂಡಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡ್ರಿ ಅಂತ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಕೇಳ್ತಾ ಇದ್ರೆ ಹಂಪೆಯಿಂದ ಜಾಫರ್ ಅವರು ತಮ್ಮ ರಿಕ್ವೆಸ್ಟ್ ಅನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಸಂದೇಶ ಕಳಿಸಿದ್ದಾರೆ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಮಾ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಂತಚರಬಡಿಗೆರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸದ್ಯಕ್ಕೆ ನಿಮ್ಮ ಹಾಡಿನ ಪ್ರಸಾರ ಆಗುತ್ತೆ, ಅದರ ಜೊತೆ ಜೊತೆಗೆ ನಿಮ್ಮ ಸಂದೇಶ ಹರಿದು ಬರಲಿ. ಅವತ್ತಿನ ಗಣೇಶ ಹಬ್ಬ, ಇವತ್ತಿನ ಗಣೇಶ ಹಬ್ಬ, ನಿಮಗೇನಾದರೂ ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆಯಾ? ಅನಿಸಿದ್ರೆ ಏನು, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ.

ಸಂದೇಶ ಕಲಿಸಿ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಕೇಳ್ತಾ ಇದ್ದಾರೆ. ಹಾಗೆ ಹಾಬಿಲ್ ರಾಘವೇಂದ್ರ ಇವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಂದೇಶ ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀನಾಥ್ ಶಿಶಿಲ ಹರಿಹರಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಂದ್ರು ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡನ್ನು ಪ್ರಸಾರಿಸಿ ಅಂತ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಕೇಳ್ತಾ ಇದ್ದಾರೆ. ಇನ್ನೂ ಬಹಳಷ್ಟು ಜನರ ಸಂದೇಶ ನಮ್ಮನ್ನು ತಲುಪಿದೆ. ಆದರೆ ಇಲ್ಲೊಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ನಮ್ಮ ಕಾಲದಲ್ಲಿ ಗಣೇಶ ಚತುರ್ಥಿ ಬಂದಾಗ ಒಂದು ವಾರ ಮುಂಚೆ ಟಿವಿ VCR ಮುಂಗಡ ಬುಕ್ಕಿಂಗ್ ಎಲ್ಲ ಮಾಡಿ ಅಡ್ವಾನ್ಸ್ ಕೊಡಬೇಕಿತ್ತು. ಇವತ್ತು ಅದೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ಸುತ್ತೆ. ಒಂಥರ ಸವಿ ಸವಿ ನೆನಪು ಅದು ಅಂತ ಹೇಳಿ ಹೌದಲ್ವಾ. ಅವತ್ತಿನ ಆಚರಣೆಗೂ ಇವತ್ತಿನ ಆಚರಣೆಗೂ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಅದೇ ಗಣೇಶ, ಅದೇ ಹಬ್ಬ, ಆದರೆ ಆಚರಣೆಯಲ್ಲಿ ಒಂದು ಸ್ವಲ್ಪ ಭಿನ್ನತೆಯನ್ನು ನಾವು ಕಾಣಬಹುದು. ನಿಮಗೇನನ್ಸುತ್ತೆ, ವ್ಯತ್ಯಾಸ ಇದೆ ಅನ್ಸುತ್ತಾ? ಏನೂ ಇಲ್ಲ, ಹಾಗೆ ಇದೆ ಅನ್ಸುತ್ತಾ? ಏನನ್ಸುತ್ತೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 4:30. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
2: ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆ ನೀಡುತ್ತಲೇ ಸಮಾಜಮುಖಿ ಸೇವೆಯಲ್ಲಿ
3: ಸಾರ್ವಜನಿಕರಿಗಾಗಿ
4: ಸೇವಾ ನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
2: ಕರ್ನಾಟಕ ಆರ್ಯ ವೈಶ್ಯ
3: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
6: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
3: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
7: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಯುವ ಜನತೆಯ ಅಭಿವೃದ್ಧಿ ಮತ್ತೆ ಅವರ ಒಂದು ಉದ್ಯೋಗಾವಕಾಶಕ್ಕಾಗಿ ಮಹಾಸಭಾ ಏನ್ ಮಾಡ್ತಾ ಇದೆ ಸರ್?
8: ಈಗಿನವರೆಗೂ ಯುವ ಜನತೆಯ ಶಿಕ್ಷಣಕ್ಕೆ ಏನ್ ಬೇಕೋ ಅದು ಮಾಡ್ಕೊಂಡ್ ಬಂದಿದ್ರು. ಯಾರು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾ ಇದಾರೆ ಅಥವಾ ಸ್ಟಾರ್ಟ್ಅಪ್ಸ್ ಮಾಡ್ತಾರೆ ಅಂತವ್ರಿಗೆಲ್ಲ ನಮ್ಮದೇ ಆದಂತಹ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕ್ಗಳಿದಾವೆ. ಅದರ ಮೂಲಕ ಅವ್ರಿಗೆ ಇವತ್ತಿನ ಆರ್ಥಿಕವಾಗಿ ಸಹಕಾರ ಕೊಡಿಸ್ತಾ ಬರ್ತಾ ಇದ್ರು. ಅವ್ರಿಗೆ ಬೇಕಾದ ಸರ್ಕಾರದ ಸೇವೆಗಳು, ಸವಲತ್ತುಗಳು ಬೇಕಾದಾಗ ನಮಗೆ ತಿಳಿದಂತಹ ವ್ಯಕ್ತಿಗಳ ಜೊತೆಗೆ ಸೇರಿ ಆ ಯುವಕರಿಗೆ ಮಾರ್ಗದರ್ಶನ ಕೊಡ್ತಾ ಬರ್ತಾ ಇದ್ರು. ಡಿಸೆಂಬರ್ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿಂದ ಯುವ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣದ ವ್ಯವಸ್ಥೆ 10 ಪಟ್ಟು ಜಾಸ್ತಿಯಾಗಿ ಮುಂದಕ್ಕೆ ಹೋಗುವಂತಹ ಒಂದು ಆಲೋಚನೆ ಇದೆ.
7: ಮಹಾಸಭಾದ ಸೇವೆಯಿಂದ ಪ್ರಯೋಜನ ಪಡೆದವರ ಕೆಲವು ಯಶೋಗಾಥೆಗಳನ್ನ ಹೇಳ್ಕೋಬಹುದು.
8: ಇತ್ತೀಚೆಗೆ ನಮ್ಮ ವಾಸವಿ ಕರ್ಣಾಶ್ರಯ ನಮ್ಮ ಶಾಲೆಗೆ ಒಂದು ಮಗುನ ಕರ್ಕೊಂಬಂದ್ರು, ಅಜ್ಜಿ ತಾತ ಕರ್ಕೊಂಬಂದ್ರು. ಪೇರೆಂಟ್ಸ್ ಏನಾದ್ರು ಅಂತ ಕೇಳಿದ್ರು. ತಾಯಿ ಆದವಳು ಮಗು ಆದ್ಮೇಲೆ ಮಗುನ ಬಿಟ್ಟು ಹೋಗ್ಬಿಟ್ಲು. ತಂದೆ ಆದವನು ಇವ್ನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟ, ಮಗು ಅನಾಥ ಆಯ್ತದ. ಯಾರು ಅಜ್ಜಿ ತಾತ ಇದ್ದಾರೆ ಅವ್ರಿಗೆ ಜೀವನ ಕಷ್ಟ. ಅಂತ ಮನೆಯಿಂದ ಮಕ್ಕಳಲ್ಲಿ ಬಂದಾಗ ಮೊದಲನೇದಾಗಿ ಅವ್ರಿಗೆ ಅನುಕೂಲ ಆಗುತ್ತೆ, ಎರಡನೇದು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಸಿಗುತ್ತೆ, ಕಷ್ಟಗಳಿಂದ ಹೊರಗೆ ಬರ್ತಾರೆ. ಒಂದು ವೇಳೆ ಈ ಮಗು ಚೆನ್ನಾಗಿ ಓದಿ ಹೊರಗೆ ಬಂದರೆ ಸ್ವಾವಲಂಬಿ ಜೀವನ ಆಗುತ್ತೆ, ಸ್ವತಂತ್ರವಾಗಿ ಬದುಕೋದನ್ನ ಇದು ಕಲಿಸ್ತೀವಿ. ವಿಧವೆಯರದು ಮಕ್ಕಳಿದ್ದಾರೆ ನೋಡ್ಕೊಳಲ್ಲ, ಹಂಗು ಹಿಂಗು ಊಟ ಕೊಡ್ತಿರ್ತಾರೆ. ಅವ್ರಿಗೇನೋ ಬಿ ಪಿ ಇದೆ, ಶುಗರ್ ಇದೆ, ಮಾತಾಡಿದ್ರೆ ಅದರಲ್ಲಿ ದುಡ್ಡು. ಅಂಥವ್ರಿಗೆ ನಾವು ಕೂಡ 1,500 ರೂಪಾಯಿ ಇದೆಯಲ್ಲ, ಇಷ್ಟು ದೊಡ್ಡ ಮೊತ್ತ ಆಗುತ್ತೆ, ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ನೆಮ್ಮದಿ ಕೊಡುತ್ತೆ ಜೀವನದಲ್ಲಿ ಅಂದರೆ ಸ್ವತಂತ್ರ ಇರಿದೆಯಲ್ಲ ಅವ್ರಿಗೆ. ನನ್ನ ಊಟ ನಾನು ತೊಗೊತೀನಿ ಅಥವಾ ನನ್ನ ಮೆಡಿಸನ್ ನಾನು ತೊಗೊತೀನಿ ಅಂತೇಳಿ ಇಂಥ ಕತೆ ಸುಮಾರು 50 ಜಾಸ್ತಿ ನಮ್ಮ ಮಕ್ಕಳ ಇದೆ.
7: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
9: ಹೆಂಗಮ್ಮ ಸುಧಾರಿಸ್ಕೋ, ಅಳ್ಬೇಡ, ನೀನ್ ನೆರವಿಕ, ನಾವು ನಮ್ಮ 3 ಎಲ್ಲ ಇದೀವಿ.
10: ಅಣ್ಣ, ಮಡ್ಲಲ್ಲಿ 2 ಮಕ್ಕಳನ್ನ ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡಲಿ, ಹೆಂಗೆ ಸಾಕ್ಲಿ? ಜೀವನಕ್ಕೆ ಆಧಾರ ಅಂತ ಇದ್ದನು ನನ್ನ ಗಂಡ, ಅವನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಬಿಟ್ಟ. ನಾನು ಏನು ಮಾಡಲಿ, ಹೇಗೆ ಜೀವನ ಸಾಗಿಸ್ಲಿ? ಕೆರೆ ಬಾವಿನೇ ಗತಿ.
9: ಛೇ ಛೇ ಛೇ ಛೇ, ಹಾಗೆಲ್ಲ ಹೇಳ್ಬಾರ್ದು, ಅದಕ್ಕೇನು ಚಿಂತೆ ಮಾಡಬೇಡ. ನಾವೆಲ್ಲ ಊರಿನವ್ರು ಇದೇವೆ. ಮಹಾಸಭದಲ್ಲಿ ಜೀವನ ಪರ್ಯಂತ ನಿನ್ನ ಜೀವನ ನಿರ್ವಹಣೆಗೆ ಪ್ರತಿ ತಿಂಗಳು 1,500 ರೂಪಾಯಿ ಹಣ ಕೊಡ್ತಾರೆ. ಸರ್ಕಾರದಿಂದನೂ ವಿಧವಾ ವೇತನ ಸಿಗ್ತೈತಿ. ನೀನು ಯಾವುದಾದ್ರೂ ಒಂದಿಷ್ಟು ಸಾಫ್ಟ್ ಸ್ಕಿಲ್ಗಳನ್ನು ಕಲ್ತ್ಕೊ, ದುಡಿ, ಯಾವುದಾದ್ರೂ ವ್ಯಾಪಾರ ಮಾಡು, ಚಂದಾಗಿ ಬದುಕ್ತೀಯ, ಏನು ಯೋಚನೆ ಮಾಡಬೇಡ.
10: ಓ, ನೀವಿಷ್ಟು ಭರವಸೆ ಕೊಟ್ರೆ ದುಡಿದು ಬದುಕಿ ತೋರಿಸ್ತೀನಿ.
7: ಮಹಾಸಭಾದಿಂದ ಸಹಾಯ ಮಾಡೋದಕ್ಕೆ ಸಾರ್ಥಕತೆ ಅಂತ ಕಂಡಿರೋದು ಯಾವುದಾದ್ರೂ ಒಂದು ಉದಾಹರಣೆ?
8: ನಮ್ಮ ವಿದ್ಯಾರ್ಥಿಗಳು ಈ ಗ್ರಾಮಾಂತರದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಓದ್ತಾರೆ.
7: ಓಕೆ.
8: ಇಲ್ಲಿ ಓದೋವಾಗ ಅವ್ರಿಗೆ ಹಾಸ್ಟೆಲ್ ಬೇಕು, ಹಾಸ್ಟೆಲ್ ಕೊಟ್ಟಿರ್ತೀವಿ. ಲ್ಯಾಪ್ಟಾಪ್ ಬೇಕು, ಲ್ಯಾಪ್ಟಾಪ್ ಕೊಟ್ಟಿರ್ತೀವಿ. ಇನ್ನು ಮುಂದಕ್ಕೆ ಸ್ವಲ್ಪ ಹೈಯರ್ ಸ್ಟಡೀಸ್ ಹೋಗೋ ಹಣ ಬೇಕು, ಹಣ ಕೊಟ್ಟಿರ್ತೀವಿ. ಅವರೆಲ್ಲ ಆಗಿ ಒಂದು ಕಡೆ ಸೆಟ್ಲ್ ಆಗಿ ಅದಾದ್ಮೇಲೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದಾರಲ್ಲ, ಆ ಥರದ್ದು 1,000 ಕೇಸ್ ಕೊಡ್ಬೋದು. ನಾನು ರೀಸೆಂಟ್ ಹೇಳ್ಬೇಕಂದ್ರೆ ತುಮಕೂರು ಜಿಲ್ಲೆದು ಒಂದು ತಂದೆ ಹಮಾಲಿ ಕೆಲಸ ಮಾಡ್ತಾರೆ. ಹುಡುಗ ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಇವರ ಮನೆ ಹೇಗೆಂದ್ರೆ ಮಳೆ ಬಂದರೆ ಒಳಗೆ ಬರುತ್ತೆ, ಬಿಸಿಲು ಬಂದರೆ ಒಳಗಿರುತ್ತೆ. ಅಂಥ ಜಾಗದಲ್ಲಿದ್ದಂಥ ವಿದ್ಯಾರ್ಥಿನ ಅವ್ನು ಕರ್ಕೊಂಬಂದು ಓದಿಸಿದ್ವಿ. ಅವನು ಇವತ್ತಿಂದ ಬೆಂಗಳೂರಲ್ಲಿ 2 ಲಕ್ಷ ರೂಪಾಯಿ ಸಂಬಳ ತೊಗೊಂತ. ಇವತ್ತು ಅವ್ನ ಕೆಲಸಕ್ಕೆ ಸೇರಿ 4-5 ವರ್ಷ ಆಗಿರಬೇಕು. 2 ಲಕ್ಷ ರೂಪಾಯಿ ಸಂಬಳ ತೊಗೊಂತಾನೆ. ಅವರ ತಂದೆ ತಾಯಿನೆಲ್ಲ ಕರ್ಕೊಂಡು ಬೆಂಗಳೂರಲ್ಲಿ ಸಾಕ್ತಾ ಇದ್ದಾನೆ. ಎಂಥ ಖುಷಿ ಕೊಡ್ತದೆ.
7: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
3: ಸಾರ್ವಜನಿಕರಿಗಾಗಿ
4: ಸೇವಾ ನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
3: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
6: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
3: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.

ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ಎಸ್, ಭಾಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ನಮಗೂ ಒಂದು ಹಾಡು ಕೇಳೋ ಆಸೆ ಇತ್ತು, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಆಗತ್ತೆ. ಹಾಗೆ ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರೋದು. ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ. ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ಶಾನ್ ಅಗಲಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಸ್ ಸಂದೇಶವನ್ನು ಕಳಿಸಿ ಜಮಖಂಡಿಯಿಂದ ವಿಶ್ವ ಇಮ್ಮಡಿಯವರು ನಮಗೂ ಒಂದು ಒಳ್ಳೆ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ ನಿಮ್ಮೆಲ್ಲ ಹಾಡು. ಸತೀಶ್ ಕೌಡ್ರು ಕಡುಬಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಗೂ ಒಂದು ಹಾಡನ್ನು ನೀವು ಪ್ರಸಾರ ಮಾಡಿ ಅಂತ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿರೋದು. ನಂಬರ್ ಎಂಡಿಂಗ್ ವಿತ್ 0691 ತಿಮ್ಮರಾಯ ಪಿ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಒಂದು ಹಾಡು ಪ್ಲೀಸ್. ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಪ್ರಸಾರ ಮಾಡ್ತಿರುವಂಥ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ಚಂದ್ರಮುಖಿ ಐ ಟಿ ಲೇಔಟ್ ಮಲ್ಲತಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ ಇಲ್ಲೊಬ್ಬರು ಹೇಳ್ತಾ ಇದ್ದಾರೆ, ನಾವು 16ನೇ ವಯಸ್ಸಿನಲ್ಲಿ ಗಣಪತಿ ಹಬ್ಬ ಮಾಡುವಾಗ ದೇವಾನಂದ ತರ ಹೇಮಂತ್ ಕುಮಾರ್ ತರ ಹಾಡಿ ಆ ರೀತಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಹಾಡುಗಳನ್ನ ಆಡ್ತಾ ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಬಹುಶಃ ಇವತ್ತು ಈ ಟ್ರೆಂಡ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಇವತ್ತಿನವರ ಹಾಡುಗಳನ್ನ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹಬ್ಬನ ಎಂಜಾಯ್ ಮಾಡ್ತಾರೆ. ಹಾಗೆ ವೀರೇಶ್ ಅಗಸನಕಟ್ಟೆ ಇಲ್ಲಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅವಾಗ್ಲೂ ಇವಾಗ್ಲೂ ನಮ್ಗಂತೂ ಒಂದೇ ತರ ಇದೆ ಮೇಡಮ್, ನಾವು ಆಚರಣೆ ಮಾಡೋದು, ನಾವು ನಮ್ಮ ಮನಸ್ಥಿತಿಗಳು ಬದಲಾಗಿದೆ ಅಷ್ಟೇ, ಆಚರಣೆ ಮಾತ್ರ ಚೇಂಜ್ ಆಗಿಲ್ಲ, ನಾವು ಬದಲಾಗಿದ್ದೀವಿ ಅಂತ ಅನ್ಸುತ್ತೆ ಅಂತ ಹೇಳಿ ಏನೋ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ಇವತ್ತು ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವೇ, ಬಿಸ್ನೆಸ್ ಇವತ್ತು ಪ್ರತಿಯೊಂದರಲ್ಲೂ ಹುಡುಕೋಬಹುದು ನಾವು. ಹಾಗೆ ಸಂದೇಶವನ್ನು ಕಳಿಸಿ ಹಾಡುಗಳ ಪ್ರಸಾರಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಕ್ಲಿಯೋಸ್ ಮ್ಯಾಜಿಕ್ಲಿಯೋಸ್ 101.3 ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಗುಡ್ ಗುಬ್ಬಿಯಿಂದ ರಿಕ್ವೆಸ್ಟ್ ಮಾಡಿದ್ದಾರೆ, ನಮಗೂ ಒಂದು ಹಾಡು ಪ್ರಸಾರ ಆಗಲಿ ಅಂತೇಳಿ ಕೊಪ್ಪಳಿಂದ ಮಂಗಳೇಶ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ದಿನಗಳು ಕಳೆದಂತೆ ಹಬ್ಬಗಳ ರಿವಾಜು ಕೂಡ ಬದಲಾಗ್ತಾನೆ ಇದೆ. 10 ವರ್ಷಗಳ ಹಿಂದೆ ಇದ್ದಂಥ ಸಡಗರ ಈಗ ಇಲ್ಲ. ಹಿಂದೆ ಊರಿಗೆ ಒಂದೇ ಗಣೇಶ ಕೂರಿಸ್ತಾ ಇದ್ರು, ಆದರೆ ಈಗ ಗಲ್ಲಿಗೊಂದು ಬೀದಿಗೊಂದು ಕೂರಿಸಿ ಒಂದೇ ದಿನ ಬಿಡ್ತಾರೆ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದೆ. ಹಾಗೆ ನಮ್ಮ ಊರಿನಲ್ಲಿದ್ದಾಗ ಕೋಲಾಟ, ಗೆಜ್ಜೆ ಕುಣಿತ, ನಾಟಕ, ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ, ಮಂಗಳವಾದ್ಯ ಇರ್ತಿತ್ತು, ಒಂದೇ ಗಣೇಶ, ನಾವೆಲ್ಲ ಒಂದೇ ಅನ್ನೋ ಥರ ಇರ್ತಾ ಇತ್ತು. ಆದರೆ ಈಗ ಅದಿಲ್ಲ, ಆಚರಣೆ ಇದೆ, ಆಡಂಬರ ಇದೆ, ಅಷ್ಟೇ ಈಗ ಅಂತ ಹೇಳಿ ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲ್ಗೋಡು ಇಂದ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ಸತ್ಯ. ನಮ್ಮ ಬಾಲ್ಯದ ಗಣಪತಿ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ತುಂಬಾ ವ್ಯತ್ಯಾಸ ಇದೆ, ಕಾಲ ಬದಲಾದಂತೆ ನಾವು ಬದಲಾಗಲೇಬೇಕಲ್ವೇ ಅಂತ ಹೇಳಿ ಸುಂದರ ಹಾಡುಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಭೋಜರಾಜ್ ಕಾಮನಲ್ಲಿ ಪಂಜಾಬಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಭಾವನಾ ರವಿ ಶಿರಾ ತುಮಕೂರಿನಿಂದ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್, ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ 21 ಗಣಪತಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಪಡಿತಾ ಇದ್ವಿ. ನಾವಂತೂ 101 ಗಣಪತಿ ಹುಡುಕೊಂಡು ಹೋಗ್ತಾ ಇದ್ವಿ. ಅದು ಈಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಶೋಭಾ ಬಿಪಿ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಒಂದು ಹಾಡು ಬರಲಿ ಅಂತ ಪ್ರಮೋದ್ ಶರಾವತಿ ನಗರ ಶಿವಮೊಗ್ಗ ಇಂದ ಸಂದೇಶ ಕಳಿಸಿದ್ದಾರೆ. ಜಯಪಟ್ಟ ಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ನೀವು ಹೇಳಿದ ಹಾಗೆ ಗೌರಿ ಗಣೇಶ ಹಬ್ಬದ ಹುರುಪು ಉತ್ಸಾಹ ನಾವು ಚಿಕ್ಕವರಿದ್ದಾಗ ಇತ್ತು, ಆದರೆ ಇಂದಿನ ಮಕ್ಕಳಿಗೆ ಹಬ್ಬದ ಉತ್ಸಾಹ ಇರೋದೇ ಇಲ್ಲ. ಹಬ್ಬಗಳು ಬರುತ್ತವೆ ಅಂದಾಗ ನಾವೆಲ್ಲ ಎಷ್ಟು ಬ್ಯುಸಿ ಆಗ್ತಿದ್ವಿ, ಖುಷಿ ಪಡ್ತಾ ಇದ್ವಿ, ಆದರೆ ಇದೆಲ್ಲ ಇವತ್ತಿನ ಮಕ್ಕಳಿಗೆ ಅಷ್ಟೊಂದು ಖುಷಿ ಅನ್ನೋದು ಕಾಣೋದಿಲ್ಲ, ಕಡಿಮೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಹೌದು. ಸಂದೇಶವನ್ನು ಕಳಿಸಿ ಎಸ್ ಹಬ್ಬದ ಶುಭಾಶಯವನ್ನು ಹೇಳ್ತಾ ಇರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು, ನಿಮಗೂ ಕೂಡ ಪ್ರತಿ ಶುಭಾಶಯಗಳು. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಊರಿನ ಶಾಲೆಯಲ್ಲಿ ಮಾತ್ರ ಗಣೇಶನ ಮೂರ್ತಿ ಕೂರಿಸಿ ದಿನಾಲು ಪೂಜೆ ಮಾಡಿ ಪಾಠ ಪ್ರಾರಂಭ ಮಾಡ್ತಾ ಇದ್ರು. ಗಣೇಶನ ವಿಗ್ರಹ ಒಂದೇ ರೀತಿ ಭಂಗಿ ಹೊಂದಿರ್ತಾ ಇದ್ರು. ಆದರೆ ಈಗ ವಿಧ ವಿಧ ಭಂಗಿಗಳಲ್ಲಿ ನಿಂತಿರುವಂಥದ್ದು, ನೃತ್ಯ ಮಾಡ್ತಿರುವಂಥದ್ದು, ಗಣೇಶನ ಮೂಲ ರೂಪವನ್ನೇ ಬದಲಾಯಿಸಿ ಕೂರಿಸ್ತಾರೆ. ಹಾಗಿದೆ ಇವತ್ತಿನ ಆಚರಣೆ, ಅವತ್ತಿನ ಖುಷಿ, ಆದರೆ ಇವತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲಿಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಅವರು ಸಂದೇಶ ಕಳಿಸಿ ಹೇಳ್ತಿದ್ದಾರೆ. ವಿಧ ವಿಧವಾದಂಥ ಸೆಟ್ಗಳನ್ನು ನಿರ್ಮಾಣ ಮಾಡಿ ನಾವು 1985ರಲ್ಲಿ ಗಣೇಶನ ಕೂರಿಸ್ತಾ ಇದ್ವಿ. ವಾರಗಳ ಕಾಲ ನಡೀತಾ ಇತ್ತು ಅವತ್ತಿನ ಗಣೇಶನ ಆಚರಣೆ, ಆದರೆ ಇವತ್ತೆಲ್ಲವೂ ಕೂಡ ಬದಲಾಗಿದೆ. ಪಾಪ್ ಗಣೇಶನನ್ನ ಕೂರಿಸ್ತಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಹಬ್ಬದ ಆಚರಣೆ ತಿನಿಸು ಎಲ್ಲವೂ ವಿಶೇಷವಾಗಿರ್ಬೋದು, ಆದರೆ ಬಾಲ್ಯದ ನೆನಪು ಮಾತ್ರ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶಾಂತಾಚಾರ ಬಡಿಗೇರ

ಕೊಕ್ಕನೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಉಮ್ಮೀದ್ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ನಾಗರಾಜ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿರೋದು ಹಂಪಿಯಿಂದ ಜಾಫರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಎಸ್ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಕೃಷ್ಣ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಆಗ ಇದ್ದಂಥ ಉತ್ಸಾಹ, ಗಣೇಶನ ಹಬ್ಬದ ಆಚರಣೆ ತುಂಬ ಚೆನ್ನಾಗಿತ್ತು, ಆದರೆ ಈಗ ಅಷ್ಟೊಂದು ಉತ್ಸಾಹ ಇಲ್ಲ. ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತರಬೇಕು, ಭಾಳ ದೂರಕ್ಕೆ ಹೋಗಬೇಕು ಯಾವುದೇ ಐಟಮ್ ಖರೀದಿ ಮಾಡೋದಕ್ಕೂ. ಆಗಲೇ ಎಲ್ಲವೂ ಸುಲಭವಾಗಿ ನಮ್ಮ ಹತ್ರನೇ ಸುತ್ತಮುತ್ತಾನೇ ಸಿಗ್ತಾ ಇತ್ತು, ಮೊದಲಿದ್ದಾಗೆ ಈಗಿಲ್ಲ ಅಂತ ಪದ್ಮಜ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಬಹುತೇಕರ ಅಭಿಪ್ರಾಯ ಒಂದೇ, ಅವತ್ತಿನ ಆಚರಣೆಗೂ ಇವತ್ತಿನ ಆಚರಣೆಗೂ ತುಂಬಾ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಆಗಿದ್ದಂಥ ಉತ್ಸಾಹ, ಸಡಗರ, ಸಂಭ್ರಮ ಇವತ್ತಿನ ಮಕ್ಕಳಲ್ಲಿ ಕಾಣೆ ಆಗ್ತಾ ಇದೆ. ಆದರೆ ಅವತ್ತು ಊರಿಗೊಂದೇ ಗಣೇಶ ಅನ್ನೋದು, ನಾವೆಲ್ಲರೂ ಒಂದೇ ಅನ್ನೋದನ್ನು ತೋರಿಸ್ತಾ ಇತ್ತು ಅಂತ ಹೇಳಿ ಒಬ್ಬರ ಸಂದೇಶ ಬಹಳ ಚೆನ್ನಾಗಿತ್ತು. ಇವತ್ತು ಎಲ್ಲವೂ ಬೇರೆ ಬೇರೆ ಆಗಿಬಿಟ್ಟಿದೆ, ಆದರೂ ಕೂಡ ನಮ್ಮ ಗಣಪ ನಮಗೆ ಬಹಳನೇ ಇಷ್ಟ. ಹಾಗಾಗಿ ಗಣೇಶ ಹಬ್ಬದ ಆಚರಣೆ ಎಲ್ಲರ ಮನಸ್ಸಿಗೂ ಕೂಡ ಖುಷಿಯನ್ನು ತರುವಂಥದ್ದು, ಆ ಖುಷಿ ಮಾತ್ರ ಯಾವತ್ತಿಗೂ ಬದಲಾಗದಿರಲಿ ಅಂತ ಹೇಳ್ತಾ ಸದ್ಯಕ್ಕೆ ನಾಳೆಯ ಹಬ್ಬಕ್ಕೆ ಮುಂಚಿತವಾಗಿ ಇಂದೇ ನಿಮಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ನಾನು ಸ್ಟುಡಿಯೋಯಿಂದ ಟಟಾ ಬಬಾಯ್ ಹೇಳ್ತಾ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಗುರುವಾರ ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಅರ್ಜಿ ರಮ್ಯಾ.

0: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ.
1: ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5:03 ಆಗಿ ಹೋಗುತ್ತೆ, ಕರೆಕ್ಟ್ ಆಗಿ 30 ಸೆಕೆಂಡ್ ಆದ್ರೆ ಕನ್ನಡ ಕಾಮನ ಬಿಲ್ಲನ ಕೇಳ್ತಾ ಇದ್ದೀರಾ. ಭಾನುವಾರದ ಈ ಸಂಜೆಯಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಹೋದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಾಮತ. ಹೇಗಿದ್ದಾರೆ, ದಿನ ಸೂಪರ್? ಹಬ್ಬದ ದಿನ ನಾಳೆ ಪ್ರಿಪ್ರೇಷನ್ ಸಖತ್ತಾಗಿರ್ಬೇಕಲ್ವಾ? ಜೋರಾ? ಎಸ್, ಈ ಹೊತ್ತಲ್ಲಿ ಒಂದೊಳ್ಳೆ ಟಾಪಿಕ್ ತಗೊಂಡು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡಿಕೊಂಡು ನಿಮ್ಮ ಹಬ್ಬದ ಪ್ರಿಪರೇಷನ್ ಟೈಮಲ್ಲಿ ನಾವು ನೀವು ಹಾಗೆ ಒಂದಷ್ಟು ಹಾಡುಗಳ ಜೊತೆ ಜೊತೆ ಸಾಗೋಣ. ವಾಟ್ ಡು ಯು ಸೇ? ಓಕೆ ಅಂತಿದ್ದೀರಾ ಅಂತ ನಮ್ಗಂತೂ ಗೊತ್ತಾಗ್ತಾ ಇದೆ. ನಿಮ್ಮ ಓಕೆಗೆ ನಾವು ಒಂದೊಳ್ಳೆ ಹಾಡಿನ ಜೊತೆಯಾಗಿ, ಜೋಶ್ಯದ ಹಾಡಿನ ಜೊತೆಯಾಗಿ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಕೇಳ್ತಾರೆ ಜೊತೆಯಾಗಿರಿ, ಇದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ಕನ್ನಡ ಕಾಮನ ಬಿಲ್ಲನ ಕೇಳ್ತಾ ಇದ್ದೀರಾ. ಇದು ಎಫ್ ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್. ಏನಿವತ್ತಿನ ವಿಚಾರ ಹೇಳಪ್ಪ ನಮಗೂ ಕೂಡ ಅಂತ ಆಗಾಗಲೇ ಸಾಕಷ್ಟು ಸಂದೇಶವನ್ನ ಕಳುಹಿಸಿಕೊಟ್ಟವರು ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಗೋವಿಂದ ಮೆನನ್ ಅವರು ಕೋಲಾರದಿಂದ. ಅದಾದ ನಂತರ ಬಂದಿತು ಸಂದೇಶ ನಮಗೆ ಲಕ್ಷಿತಾ ಅವರದ್ದು ಶಮಂತವರ ಜೊತೆಯಾಗಿ. ಓಕೆ ಓಕೆ ಓಕೆ ಓಕೆ, ಹಾಗಾದ್ರೆ ನಾವಿವತ್ತು ಮಾತಾಡೋಕೆ ಹೊರಟಿರುವಂತಹ ವಿಚಾರ ಏನ್ ಗೊತ್ತಾ, ಸಾಮಾನ್ಯವಾಗಿ ಟ್ರೆಂಡ್ಗಳು ಬಂತ ಕಾಣಿಸ್ಕೊಳ್ತಾ ಇದ್ದ ಹಾಗೆ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದ್ರಲ್ಲಿ. ಈಗಂತೂ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇರೋಂತಹ ವಿಚಾರ ಎಐನ ಟ್ರೆಂಡ್ಗಳು. ನೀವು ಕೂಡ ಇಂತಹ ಒಂದು ಟ್ರೆಂಡ್ಗಳ ಭಾಗವಾಗಿದ್ದೀರಾ? ಅಂದ್ರೆ ಸಾಮಾನ್ಯವಾಗಿ ಈಗ ತುಂಬಾ ತುಂಬಾ ತುಂಬಾ ಚಾಲ್ತಿಲ್ಲಿರುವಂತದ್ದು 80s ವಾಪಸ್ ಹೋಗೋಣ ಬನ್ನಿ ಅಂತ ಹೇಳಿ ಎಐನ ಉಪಯೋಗಿಸ್ಕೊಂಡು ಸಿಕ್ಕಾಬಟ್ಟೆ ಫೋಟೋನ ಜನರೇಟ್ ಮಾಡಿಕೊಂಡು ಆಹಾ ನಾವು ಹೀಗಿರ್ತಿದ್ವಲ್ಲ 80s ಅಂತ ಓಡುವಂತಹ ಕಾಲಮಾನದಲ್ಲಿ ಓಡ್ತಾ ಇದ್ವಿ. ಎಸ್ಪೆಷಲಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಸದ್ಯದ ಟ್ರೆಂಡ್. ಇದೇ ರೀತಿಯಾಗಿ ಸಾಕಷ್ಟು ಟ್ರೆಂಡ್ಗಳು ಈಗಾಗಲೇ ಆಗಿ ಹೋಗಿದೆ, ಅಫ್ಕೋರ್ಸ್ ಮುಂದೆ ಕೂಡ ಬರ್ತಾನೆ ಇರುತ್ತೆ. ನೀವು ಕೂಡ ಇಂತಹ ಟ್ರೆಂಡ್ನ ಭಾಗವಾಗಿದ್ದೀರಾ? ಈ ಟ್ರೆಂಡ್ಗಳ ಭಾಗವಾಗಿದ್ದರೆ ನಿಮ್ಮ ಜೊತೆಯಾಗಿ ಇರುವಂತಹ ಒಂದಷ್ಟು ಒಂದು ಕಾನ್ಸಿಕ್ವೆನ್ಸಸ್ಗಳೇನು ಎದುರಾಗಬಹುದು, ಇದರಲ್ಲಿರುವಂತಹ ಪ್ಲಸಸ್ಗಳೇನು, ಅಫ್ಕೋರ್ಸ್ ಇದ್ರ ಬಗ್ಗೆ ಮಾತಾಡೋಣ ನಾವಿವತ್ತು. ನೀವು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿ ಹೇಳ್ಬೋದು. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಬರಲಿ ವಾಟ್ಸ್ಆ್ಯಪ್ಗೆ ನಿಮ್ಮ ಸಂದೇಶ. ಅಂದ ಹಾಗೆ ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಎಕ್ಕಾ ಚಿತ್ರದ ಗೀತೆ ಆಂಥೋನಿ ದಾಸನ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಸಾಕದಾದ ಗೀತೆ ರೀ ಇದು. ಈ ಒಂದು ಗೀತೆಗೆ ಸಾಹಿತ್ಯ ಬರೆದವರು ನಾಗಾರ್ಜುನ ಶರ್ಮಾ ಅವರು, ಎಂ ಆರ್ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ಈ ಗೀತೆ ನಿಮಗೋಸ್ಕರ ಅಂತಾನೆ ಮೂಡಿ ಬರ್ತಾ ಇದ್ದೆ, ಜಸ್ಟ್ ಫಾರ್ ಯು.

ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಗಿರ್ಮಿಟ್ ಕಾರ್ಯಕ್ರಮ. ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳೋಣ ಮದರ್ ಪ್ರಾಮಿಸ್ ಚಿತ್ರದ ಗೀತೆ. ವೃಂದಗಾನದಲ್ಲಿದೆ. ಡಾಲಿ ಧನಂಜಯ ಅವರ ರಚನೆಗೆ ನವನೀತ್ ಶ್ಯಾಮ್ ಅವರ ಸಂಗೀತ ಸಂಯೋಜನೆ ಇದೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಿದ್ದು ಕೋಡಿಪುರ ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವ ಅವರ ಸಂಗೀತವಿರುವ ಸೀಟ್ ಎಡ್ಜ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಅರ್ಮಾನ್ ಮಲಿಕ್ ಅವರ

ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ವೆಂಕಿ ಅವರ ದನಿಯಲ್ಲಿ ಕಟ್ಲೆ ಚಿತ್ರದ ಗೀತೆ, ಕಿನ್ನಲ್ ರಾಜ್ ಅವರ ಗೀತ ರಚನೆಗೆ ಶ್ರೀಧರ್ವಿ ಸಂಭ್ರಮ್ ಅವರ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅನಿಲ್ ಕುಮಾರ್ ಅವರ ಗೀತೆ ರಚನೆಗೆ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆ ಇತ್ತು. ಇನ್ನೀಗ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಬಲರಾಮನ ದಿನಗಳು ಚಿತ್ರದ ಗೀತೆ ಸಂಜಿತ್ ಹೆಗ್ಡೆ ಹಾಗೂ ಪುಣ್ಯ ಸೆಲ್ವಾ ಅವರ ದನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂತೋಷ್ ನಾರಾಯಣನ್ ಅವರ ರಾಗ ಸಂಯೋಜನೆ ಇದೆ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗ.

0: ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್.

0: regional and global developments and discussed ways to further advance bilateral cooperation between India and Saudi Arabia. Finance Minister Nirmala Sitharaman met Uzbekistan's Deputy Prime Minister and Minister of Economy and Finance Jamshid Kocharov in New Delhi on the sidelines of the BRICS summit. In a social media post, Ms. Sitharaman said during the meeting, both sides discussed strengthening bilateral economic and financial cooperation and exchanged views on areas of mutual interest. Union Home Minister Amit Shah has called upon the Indian gems and jewellery industry to ensure that the entire ecosystem and manufacturing chain of lab-grown diamonds remains firmly in Indian hands. Addressing the 52nd India Gems and Jewellery Award ceremony in Mumbai, Mr. Shah said that the nature of the diamond trade is changing with the emergence of lab-grown diamonds. He said that the lab-grown diamonds market in terms of volume is expected to become nearly 50 times the size of the current diamond market, describing it as a monumental opportunity for India. In Indonesia, the death toll has risen to 6 after a ferry carrying more than 240 people overturned due to bad weather in the Java Sea today. Nearly 130 passengers and crew members remain missing. Indonesian rescuers said at least 107 people have been rescued so far as search and rescue operations continue around the vessel's last known location. In hockey, India's women's team has won the Junior Asia Cup title for the third consecutive time. The defending champions defeated China 1-0 in the final at Moshi in China this afternoon. Sanika Chandrakant Mane scored the only goal of the match in the 17th minute to help India secure the victory. With this triumph, India completed a hat-trick of Junior Asia Cup titles, having also won the championship in 2023 and 24. In men's cricket, India will begin the three-match 2020 international series against Afghanistan at the Arun Jaitley Stadium in Delhi this evening. The match will start at 7 p.m. Indian time. And in the Women's T20 Asia Cup cricket final, India will face defending champion Sri Lanka in Dubai today. India are the most successful team in Women's Asia Cup history with 7 titles. And with that, we end this news bulletin.
1: Akashavani. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳುವಿರಿ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯಲಿರುವ ವುಮೆನ್ಸ್ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 7:30, 7:34, 7:45, 8:45 ಹಾಗೂ 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 7:45 ಸಮಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್ಎನ್ ಶೈಲಾ. ಮೈಸೂರು ಕೇಂದ್ರದ ಕೊಡುಗೆ 8:00 ಸಿರಿಗಂಧ, 9:15 ಎಚ್ಆರ್ಕೆ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸುಮಿತ್ ಸಿಂಗ್ ಪದಂ ಅವರಿಂದ ಸಿತಾರ್ ವಾದನ ಕೇಳುವಿರಿ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಮತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ ಚಿಂತನ ಕೇಳುವಿರಿ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರ ಸಲಹೆ, 7:15 ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:35 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ವಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಾಯತ್ರಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:05

0: ಹಾಗೂ ಸಂಜೆ 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ, ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. 10:05 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಗಣೇಶ ಬಂದ ಕಾಯಿ ಕಡುಬು ತಂದ, ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೃಷ್ಣಪ್ಪ ಕೆವಿ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. 11:00 ಸವಿನೆನಪು, 12:05 ವನಿತಾ ವಿಹಾರ, ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಪ್ರಾಣಾಯಾಮ, ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಬೇಸಾಯ ವಿಜ್ಞಾನಿ ಬಸವರಾಜ್ ಏಣಿಗೆ, ಧಾರವಾಡ ಕೇಂದ್ರದ ಕೊಡುಗೆ. 2:40 ಹಿಂದಿ ಪಾಠ, ನಡೆಸಿಕೊಡುತ್ತಾರೆ ಮಂಜುನಾಥ್. 6:30 ಜಿಲ್ಲಾ ವಾರ್ತಾ ಪತ್ರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿರಂಗ ಕಾರ್ಯಕ್ರಮ, ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಸಿರಿಗಂಧ, 9:15 ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ, ತಬಲಾ ರೂಪಕ್ ಆರ್ ಕಲ್ಲೂರ್ಕರ್. 10:00 ವನಿತಾ ವಿಹಾರ, ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಮೊನ್ನೆ ಬಾಯಲ್ಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಅಮ್ಮ ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
5: ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ. ಆದೌ ಮುಖ್ಯಾಃ ವಾರ್ತಾಃ. ಬ್ರಿಕ್ಸ್ ಸಂಘಃ ನ ತಾವತ್ ಕೇವಲಂ ರಾಷ್ಟ್ರಾಣಾಂ ಪರಿಗಣಿತ ಸಮುದಾಯ ಮಾತ್ರಃ, ಅಪಿತು ವೈಶ್ವಿಕ ವಿಷಮತಾನಾಂ ಪರಿಹಾರಾಯ ಏಕಾ ಅನನ್ಯಥಾ ಸಿದ್ಧಾ ಸಮಾಧಾನ ಪಾರಿಸ್ಥಿತಿಕೀ ಪ್ರಣಾಲಿ ವರ್ತತೆ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದಿಲ್ಲಿ ಘೋಷಣಾ ಪತ್ರಂ ಬ್ರಿಕ್ಸ್ ದೇಶಾನಾಂ ಭಾವಿ ಸಹಯೋಗಸ್ಯ ಅಬಾಧಿತ ಮಾರ್ಗದರ್ಶಕಂ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಗೃಹಮಂತ್ರಿಣಃ ಅಮಿತಶಾಹಸ್ಯ ಆಹ್ವಾನಂ ಪ್ರಯೋಗಶಾಲಾ ನಿರ್ಮಿತ ವಜ್ರಾಣಾಂ ಸಮಗ್ರ ಉತ್ಪಾದನ ಶೃಂಖಲಾ ಭಾರತಸ್ಯ ಪ್ರಭುತ್ವೇ ಏವ ಅವಚಿನ್ನಾ ತಿಷ್ಠೇತ್. ಅಪಿ ಚ ದುಬೈ ನಗರೆ ನಿವರ್ತ್ಯಮಾನಾಯಃ T20 ಏಷ್ಯಾ ಚಷಕ ಪ್ರತಿಸ್ಪರ್ಧಾಯಃ ಚರಮೆ ಸೋಪಾನೆ ಅದ್ಯ ಭಾರತಂ ಶ್ರೀಲಂಕಾ ದಲೇನ ಸಹ ಪಕ್ಷ ಪ್ರತಿಪಕ್ಷ ಭಾವೇನ ಸಮ್ಮುಖಿ ಭವಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವೋಚತ್ ಯತ್ ಬ್ರಿಕ್ಸ್ ನ ಕೇವಲಂ ರಾಷ್ಟ್ರಾಣಾಂ ಸಮೂಹಃ ಅಪಿತು ಸಮಾಧಾನಾನಾಂ ಕಿಂಚನ ಪಾರಿಸ್ಥಿತಿಕೀ ತಂತ್ರಮಸ್ತಿ. ವಿಗತ ದಿನದ್ವಯಸ್ಯ ಗಹನ ಚರ್ಚಾಭಿಃ ಅಯಂ ದೃಢ ವಿಶ್ವಾಸಃ ಅಧಿಕಃ ಸುದೃಢಃ ಜಾತಃ. ಸುದೃಢತಾ ನವಾಚಾರಃ ಸಹಕಾರಃ ಸತತ ವಿಕಾಶಶ್ಚ ಇತ್ಯಾದಿಷು ವಿಷಯೇಷು ಆಯೋಜಿತೆ ಬ್ರಿಕ್ಸ್ ಸತ್ರೆ ಸ್ವಕೀಯ ಸಮಾಪನಾಭಿಭಾಷಣೆ ಶ್ರೀಮೋದಿ ಆಶಾಂ ಪ್ರಾಕಟಯತ್ ಯತ್ ಶಿಖರ ಸಮ್ಮೇಳನೆ ಅಂಗೀಕೃತಂ ನವದಿಲ್ಲಿ ಘೋಷಣಾಪತ್ರಂ ಪ್ರಕಾಶಿತ ದೃಷ್ಟಿಕೋಣೇನ ಭವಿಷ್ಯತ್ ಸಹಕಾರಾಯ ಚ ಸ್ಪಷ್ಟಾಂ ದಿಶಂ ನಿರ್ದಿಶೇತ್. ತೇನ ಸರ್ವಾಣಿ ಪರಿಣಾಮಾತ್ಮಕ ಲಕ್ಷ್ಯಾಣಿ ಸಮಯಬದ್ಧ ಕಾರ್ಯೇಷು ಪರಿಣಾಮಯಿತುಂ ಅಂತ್ಯೋದಯ ಪ್ರಭಾವಂ ಜನಯಿತುಂ ಚ ಅವಶ್ಯಕತಾ ಪ್ರತಿಪಾದಿತಾ. ಸಹ ಪ್ರತ್ಯಪಾದಯತ್ ಯತ್ ಬ್ರಿಕ್ಸ್ ಪ್ರಾರೂಪಂ ಕೇವಲಂ ಅಭಿಲೇಖೀಕರಣಂ ವಿಹಾಯ ವಾಸ್ತವಿಕ ಜೀವನೆ ಪ್ರತ್ಯಕ್ಷ ಪ್ರಭಾವಂ ಉತ್ಪಾದಯಿತುಂ ಸದಸ್ಯ ರಾಷ್ಟ್ರಾಣಿ ಪರಸ್ಪರಂ ಮಿಲಿತ್ವಾ ಕಾರ್ಯಂ ಕರಿಷ್ಯಂತಿ.
6: ಹಮ್ ಆಶಾ ಕರ್ತೆ ಹೇ ಇಸ್ ಸಮಿಟ್ ಸೆ ಉಸ್ಮೇ ಅಡಾಪ್ಟ್ ಕಿಯಾ ಗಯಾ ನ್ಯೂ ದಿಲ್ಲಿ ಡಿಕ್ಲರೇಷನ್ ಹಮಾರೆ ಶೇರ್ಡ್ ವಿಜನ್ ಔರ್ ಫ್ಯೂಚರ್ ಕೋಆಪರೇಷನ್ ಕೋ ಸ್ಪಷ್ಟ ದಿಶಾ ದೇಗಾ ಹಮೇ ಸಭಿ ಔಟ್ಕಮ್ಸ್ ಕೋ ಸಮಯಬದ್ಧ ಆಕ್ಷನ್ ಔರ್ ಲಾಸ್ಟ್ ಮೈಲ್ ಇಂಪ್ಯಾಕ್ಟ್ ಸೆ ಜೋಡನಾ ಹೋಗಾ ಹಮಾರೆ ಫ್ರೇಮ್ವರ್ಕ್ ಫೈಲ್ ಸೆ ಆಗೇ ಬಢಕರ್ ರಿಯಲ್ ರೈಟ್ ಮೇ ಇಂಪ್ಯಾಕ್ಟ್ ಪೈದಾ ಕರೆ ಇಸ್ಕೆ ಲಿಯೆ ಹಮ್ ಸಬ್ ಮಿಲ್ಕರ್ ಕಾಮ್ ಕರೆಂಗೆ.
5: ಬ್ರಿಕ್ ಸಂಘಟನಂ ಸ್ವಕೀಯೇ ತೃತೀಯ ದಶಕೆ ಪ್ರವೇಶ್ತುಂ ಸಜ್ಜಮಸ್ತಿ ಇತಿ ನಿರೂಪಯತ ಶ್ರೀ ಮೋದಿನಾ ದೃಢತಯಾ ಪ್ರತಿಪಾದಿತಂ ಯತ್ ಸಂಸಾರಃ ಅಧುನಾ ಇತಸ್ಮಾತ್ ಸಮೂಹಾತ್ ಕೇವಲಂ ವಿಚಾರಾನ್ ಪ್ರತಿಶ್ರುತಿಃ ನ ಅಪಿತು ಮೂರ್ತ ಪರಿಣಾಮಾನ್ ಅಪೇಕ್ಷತೆ. ಸಹ ದೃಢ ವಿಶ್ವಾಸಂ ಪ್ರಾಕಟಯತ್ ಯತ್ ಬ್ರಿಕ್ ಸಂಘಟನಂ ಸಾಮೂಹಿಕ ಪ್ರಯಾಸೈಃ ಏತಾಸು ಅಪೇಕ್ಷಾಸು

0: निर्माण श्रृंखला पूर्णतया भारते एव नियन्त्रणीया। मन्त्रिणा उद्घोषितं यत् भारतस्य पार्श्वे अस्मिन् नवसरे विजयप्राप्त्यै पूर्णा क्षमता वर्तते। समारोहे राज्यस्य मुख्यमंत्री देवेन्द्र फडणवीसः, उपमुख्यमंत्री एकनाथ शिंदे च उपस्थितौ आस्ताम्। पारंपरिक चिकित्सा पद्धती नाम अंतरराष्ट्रीय स्वीकृति उद्घोषयन् आयुष मंत्री प्रताप राव जाधव प्रावोचत् यत् ब्रिक्स घोषणापत्रे TCIM इत्यस्य समावेशः भारतस्य महती संपूर्तिः अस्ति। मन्त्रिणा प्रतिपादितं यत् वैज्ञानिक अनुसन्धानैः गुणवत्ता नियन्त्रणैः च आयुर्वेद पद्धतिं विश्वस्तरे प्रतिष्ठापयितुं प्रशासनं अनवरतं प्रयतते। महिलानां 20-20 एशिया चषक क्रिकेट प्रतिस्पर्धायाः अन्तिमे चक्रे अद्य दुबई नगरे भारतस्य प्रतिस्पर्धा श्रीलंका दलेन।
1: उभे अपि दले भारतं श्रीलंका च स्पर्धायाम् अपराजिते भूत्वा अन्तिम चरणं प्रविष्टे। महिला एशिया चषकस्य इतिहासे सप्तवारं विजेता भूत्वा भारतीय दलं सर्वाधिक सफलं दलम् अस्ति। इति वार्ताः।
2: आकाशवाणी बेंगलुरु।
3: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನು ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನು ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
4: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಬೆಂಗಳೂರು.
5: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಅಜಯ್ ಎಂಬ 14 ವರ್ಷದಾತ ಕಳೆದ ಆಗಸ್ಟ್ ತಿಂಗಳ 16ನೇ ತಾರೀಖಿನಿಂದ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.5 ಅಡಿ ಎತ್ತರವಿದ್ದು ಕೋಲುಮುಖ, ಬಿಳಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಮಲ್ಲಪ್ಪ ಎಂಬ 48 ವರ್ಷದಾತ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜೂನ್ ತಿಂಗಳ 17ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.6 ಅಡಿ ಎತ್ತರವಿದ್ದು ಕೋಲುಮುಖ, ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
6: ಇಷ್ಟು ರಾತ್ರಿ ಇದೇನು SMS? KYC ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರಾ ಲಿಂಕ್ ಸೆಕ್ಯೂರ್ ಆಗಿದೆಯಾ? ಸೆಂಡರ್ ನಿಮ್ ಬ್ಯಾಂಕ್ಗೆ ತಾನೇ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
9: Desh ke har gareeb, har vyakti tak poshan pahunchana bhi sarkar ki prathmikta hai.
8: Connect with your nearest Anganwadi today, because Hamari Anganwadi hai, Hamari Zimmedari.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ದತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಜನರ ಭಾವನೆಗಳನ್ನು ಪ್ರಚೋದಿಸುತ್ತಿದ್ದು ಸರ್ಕಾರ ಯಾವುದೇ ಧಾರ್ಮಿಕ ಆಚರಣೆಗೆ ನಿರ್ಬಂಧ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಮೂಡಿಸಲು ಬಿಜೆಪಿ ಈ ವಿಷಯವನ್ನು ಮುನ್ನೆಲೆಗೆ ತರುತ್ತಿದೆ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳ ಯಾವುದೇ ಕಾರ್ಯಕ್ರಮ ಅಥವಾ ಸಭೆಗಳಿಗೆ ಕಾನೂನು ಚೌಕಟ್ಟನಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ನೀತಿಯಲ್ಲ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕರು ಭೇಟಿ ನೀಡುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಬಿಜೆಪಿ ನಾಯಕರು ಇಲ್ಲದ ವಿಚಾರಗಳನ್ನು ಸೃಷ್ಟಿಸಿ ರಾಜಕೀಯ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಎನ್ನಲಾದ ಹೇಳಿಕೆ ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಮಾತನಾಡಿದ ನಾಯಕ ಆರ್ ಅಶೋಕ, ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡೆತಡೆ ಒಡ್ಡುತ್ತಿದ್ದು ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆದರಿಕೆ ಒಡ್ಡುವ ಹೇಳಿಕೆ ನೀಡಿದ ಪೊಲೀಸ್ ಅಧಿಕಾರಿಯನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಟಿ ನರಸೀಪುರ ಪ್ರದೇಶಕ್ಕೆ ಮೈಸೂರು ಅರಮನೆಯೊಂದಿಗೆ ನಿಕಟ ನಂಟಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲಾಗುವುದು ಎಂದರು. ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಕಲಿ ಔಷಧಗಳ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರುವ ಆತಂಕಕಾರಿ ಜಾಲವಾಗಿದ್ದು ಇದನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಗದಗ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧಗಳ ದಂಧೆ ಜನರ ಆರೋಗ್ಯದೊಂದಿಗೆ ನೇರವಾಗಿ ಸಂಬಂಧಿಸಿದ ಗಂಭೀರ ವಿಚಾರವಾಗಿದೆ.

0: ಇಂತಹ ಔಷಧಗಳು ಜನರ ಆರೋಗ್ಯಕ್ಕೆ ಮಾರಕವಾಗುವ ಸಾಧ್ಯತೆ ಇರುವುದರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ನಕಲಿ ಔಷಧಗಳ ಜಾಲವನ್ನು ಪತ್ತೆ ಹಚ್ಚಲಾಗಿದ್ದು ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಲಾಗಿದೆ. ತನಿಖೆ ವೇಳೆ ಪ್ರಕರಣದ ಹಿಂದೆ ದೊಡ್ಡ ಮಟ್ಟದ ಜಾಲವಿರುವುದು ಬೆಳಕಿಗೆ ಬಂದಿದೆ ಎಂದು ಅವರು ತಿಳಿಸಿದರು. ಬೇರೆ ರಾಜ್ಯಗಳಿಂದ ಔಷಧಗಳನ್ನು ತರಿಸುವುದು, ಅಂತಾರಾಷ್ಟೀಯ ಮಟ್ಟದಲ್ಲಿ ಕಂಪನಿಗಳ ಹೆಸರನ್ನು ಬಳಸುವುದು ಹಾಗೂ ದೊಡ್ಡ ಆಸ್ಪತ್ರೆಗಳಿಗೆ ಔಷಧಗಳನ್ನು ಸರಬರಾಜು ಮಾಡುವಂತಹ ವ್ಯವಸ್ಥಿತ ಜಾಲದ ಸಾಧ್ಯತೆಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದರು. ಈ ದಂಧೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಯಾವುದೇ ರೀತಿಯ ಪ್ರಭಾವ ಅಥವಾ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿರಂಗನ್ ವರದಿ ಕುರಿತು ಚರ್ಚಿಸಲು ಸರ್ಕಾರ ಕರೆದಿರುವ 3 ದಿನಗಳ ಅಧಿವೇಶನವನ್ನು ವಿಸ್ತರಿಸಿ ಕನಿಷ್ಠ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ ಬೆಲ್ಲದ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬರಪೀಡಿತ ತಾಲೂಕುಗಳ ಘೋಷಣೆ ಸಮರ್ಪಕವಾಗಿ ನಡೆದಿಲ್ಲ. ಧಾರವಾಡ ಜಿಲ್ಲೆಯ ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ಈ ಕುರಿತು ಸಮಗ್ರ ಚರ್ಚೆ ನಡೆಯಬೇಕು. ಕಸ್ತೂರಿರಂಗನ್ ವರದಿಯ ಅನುಷ್ಠಾನದಿಂದ ಪಶ್ಚಿಮಘಟ್ಟ ಹಾಗೂ ಮಲೆನಾಡಿನ ಜನರ ಬದುಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ವರದಿಯ ಸಾಧಕ ಬಾಧಕಗಳ ಕುರಿತು ಸುದೀರ್ಘ ಚರ್ಚೆ ಅಗತ್ಯ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ದತೆಗಳು ಭರದಿಂದ ಸಾಗಿದ್ದು ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ದತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಕೋಲಾರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದಿಂದ ಸಾಗುತ್ತಿದ್ದು ಹಬ್ಬಕ್ಕಾಗಿ ದಿನಬಳಕೆ ವಸ್ತುಗಳು ಹಾಗೂ ಗೌರಿ ಗಣೇಶ ಮೂರ್ತಿಗಳು ದುಬಾರಿಯಾಗಿವೆ. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ಹಲವಾರು ನಿಯಮಗಳನ್ನು ಹೇರಲಾಗಿದೆ. ಸರ್ಕಾರ ಪಿಒಪಿ ಗಣೇಶ ಮೂರ್ತಿಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾತ್ರ ಕೂರಿಸುವಂತೆ ಆದೇಶ ಇರುವುದರಿಂದ ಪಾರಂಪರಿಕ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಗಣೇಶ ಚತುರ್ಥಿಯ ಅಂಗವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಆಗುವ ಜಲ ಹಾಗೂ ಪರಿಸರ ಮಾಲಿನ್ಯ ತಡೆಯಲು ಚಿತ್ರದುರ್ಗ ನಗರಸಭೆಯು ನಗರದ ವಿವಿಧೆಡೆ ತಾತ್ಕಾಲಿಕ ನೀರಿನ ತೊಟ್ಟಿಗಳ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಿಸಲು ನಗರಸಭೆ ಮನವಿ ಮಾಡಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಕಟ್ಟೆಚ್ಚರ ವಹಿಸಿದ್ದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ 7408 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಗಣೇಶ ಪ್ರತಿಷ್ಠಾಪನೆ ಸ್ಥಳ, ಮೆರವಣಿಗೆ ಸಾಗುವ ಸೂಕ್ಷ್ಮ ಪ್ರದೇಶಗಳಲ್ಲಿ, ವಿಸರ್ಜನಾ ಸ್ಥಳಗಳಲ್ಲಿ 150ಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ರಾಯಚೂರು ನಗರದಲ್ಲಿ ಇಂದು ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕಾ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ವಲಯ ಆಯುಕ್ತ ಜೈಪಾಲ್ ರೆಡ್ಡಿ, ಪ್ರತಿವರ್ಷ ಪಿಒಪಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಕೆರೆ, ನದಿ ಸೇರಿದಂತೆ ಜಲಮೂಲಗಳು ಕಲುಷಿತಗೊಳ್ಳುತ್ತಿವೆ. ರಾಸಾಯನಿಕ ಬಣ್ಣಗಳಿಂದ ಜಲಚರಗಳಿಗೂ ಅಪಾಯ ಉಂಟಾಗುತ್ತಿದೆ ಎಂದರು. ಅಖಂಡ ಭಾರತ ವಿನಾಯಕ ಮಹಾಸಭಾವತಿಯಿಂದ ಕೋಲಾರ ನಗರದ ಎಸ್ಎನ್ ಜಿಲ್ಲಾ ಆಸ್ಪತ್ರೆ ಮುಂಭಾಗ 15ನೇ ವರ್ಷದ ಗಣೇಶೋತ್ಸವ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ 6 ಗಂಟೆಗೆ ಗಣಪತಿ ಪ್ರತಿಷ್ಠಾಪನೆ ನಡೆಯಲಿದ್ದು ನಾಡಿದ್ದು ಆರತಿ ಹಾಗೂ ವರುಣ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 10 ಸಾಧಕರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ನಡುವೆ ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ದಾಸ್ತಾನು ಮಾಡಿದ್ದ

0: ದಾವಣಗೆರೆಯ ಗೋದಾಮಿನ ಮೇಲೆ ದಾಳಿ ನಡೆಸಿರುವ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾರಾಟಗಾರನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಪಿಒಪಿ ವಿಗ್ರಹ ಬಳಕೆ ಮತ್ತು ವಿಸರ್ಜನೆಯು ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಅಪರಾಧವಾಗಿದ್ದು ತಪ್ಪಿತಸ್ಥರಿಗೆ ದಂಡದ ಜೊತೆಗೆ ಕನಿಷ್ಠ 1.5 ವರ್ಷದಿಂದ 6 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶವಿದೆ. ರಾಜ್ಯದ ಜಲಸಂಪನ್ಮೂಲಗಳ ವಾಸ್ತವ ಸ್ಥಿತಿಗತಿಗಳನ್ನು ಅರಿತು ಭವಿಷ್ಯದ ಜಲಸಂರಕ್ಷಣಾ ಯೋಜನೆಗಳನ್ನು ವೈಜ್ಞಾನಿಕವಾಗಿ ರೂಪಿಸುವ ಉದ್ದೇಶದಿಂದ ಕೈಗೊಳ್ಳಲಾಗಿದ್ದ 7ನೇ ಸಣ್ಣ ನೀರಾವರಿ ಹಾಗೂ 2ನೇ ಜಲಮೂಲಗಳ ಗಣತಿಯ ಕ್ಷೇತ್ರ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಈ ಬೃಹತ್ ಗಣತಿಯಲ್ಲಿ ರಾಜ್ಯದ 14.18 ಲಕ್ಷಕ್ಕೂ ಹೆಚ್ಚು ಅಂತರ್ಜಲ ಯೋಜನೆಗಳು, 77,500ಕ್ಕೂ ಹೆಚ್ಚು ಮೇಲ್ಮೈ ಜಲ ಯೋಜನೆಗಳು ಹಾಗೂ 38,960 ಜಲಮೂಲಗಳನ್ನು ದಾಖಲಿಸಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಆರ್ಥಿಕ ನೆರವಿನೊಂದಿಗೆ ಕೈಗೊಳ್ಳಲಾದ ಈ ಗಣತಿ ರಾಜ್ಯದ 30,671 ಗ್ರಾಮಗಳು ಹಾಗೂ ನಗರ ವಾರ್ಡ್ಗಳನ್ನು ಒಳಗೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟ ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ದತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾ ಅಜಯ್ ಧರ್ಮ್ ಸಿಂಗ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ ಕೆವೈಸಿ ಅಪ್ಡೇಟ್
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ
1: ಒಂದ್ ವೇಳೆ ಕೆವೈಸಿ ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ ಅಥವಾ ಬರೀ ವಿಳಾಸ ಬದಲಾಗಿದ್ರೆ ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ ಕೆವೈಸಿ ಅಥವಾ ಆಧಾರ್ ಓಟಿಪಿ ಬೇಸ್ಡ್ ಇ ಕೆವೈಸಿ ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: ಆರ್ಬಿಐ ಹೇಳುತ್ತೆ,
3: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೂಲಂಗಿ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂ ಶಾಲಿನಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ನಮ್ಮ ಎಲ್ಲ ರೈತರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
5: ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ಸಹ ನಾನು ನಮಸ್ಕಾರ ತಿಳಿಸ್ತೇನೆ.
4: ಇವತ್ತು ಮೇಡಮ್, ಈಗ ನಮ್ಮಲ್ಲಿ ಈಗ ತರಕಾರಿ ಬೆಳೆಯಲ್ಲಿ ಮೂಲಂಗಿ ಒಂದು ಪ್ರಮುಖ ತರಕಾರಿ, ದಿನನಿತ್ಯದ ಒಂದು ನಮ್ಮ ಊಟದಲ್ಲಿ ಅದು ನಮ್ಮ ಪ್ರಮುಖ ಒಂದು ತರಕಾರಿಯಾಗಿದೆ. ಸಾಮಾನ್ಯವಾಗಿ ಊಟದಲ್ಲಿ ಈಗ ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ಅಥವಾ ಸೌತೆಕಾಯಿ ಮತ್ತು ಟೊಮೆಟೊ, ಹೀಗೆ ಇದು ಕೂಡ ಒಂದು ಮೂಲಂಗಿ ತುಂಬ ಪ್ರಮುಖವಾದ ಒಂದು ತರಕಾರಿ ಬೆಳೆ. ಈ ತರಕಾರಿ ಬೆಳೆಯ ಬಗ್ಗೆ ನಮಗೆ ಅದರ ಹಿನ್ನೆಲೆ ಮತ್ತು ಅದರ ಬಗ್ಗೆ ಎಷ್ಟು ಮಹತ್ವ ಈಗ ನಾವು ಕೊಡಬೇಕಾಗಿದೆ, ಅದರ ಬೇಸಾಯದ ಕ್ರಮದ ಬಗ್ಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ.
5: ಸರ್, ಇದೊಂದು ಒಂದು ಉತ್ಕೃಷ್ಟವಾದಂತಹ ತರಕಾರಿ ಬೆಳೆ. ಇದು ಪೌಷ್ಟಿಕ ಗುಣಗಳನ್ನು ಸಹ ಹೊಂದಿದೆ, ಹಾಗೆ ಔಷಧಿ ಗುಣಗಳನ್ನು ಸಹ ಇದು ಹೊಂದಿದೆ. ಸರ್, ಇದು ಹೇಳಬೇಕು ಅಂದರೆ ಇದನ್ನ ತರಕಾರಿಯಾಗಿ ಅದರದ್ದು ಬೇರುಗಳನ್ನು ಅಥವಾ ಸೊಪ್ಪನ್ನು ಸಹ ಬಳಸ್ತಾರೆ. ಈಗ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ತಗೊಂಡೆ ಅದನ್ನು ಸಲಾಡ್ ರೂಪದಲ್ಲೂ ಸಹ ಬಳಸ್ತಾರೆ, ಚಟ್ನಿ ಮಾಡ್ತಾರೆ, ಹಾಗೆ ಉಪ್ಪಿನಕಾಯಿನೂ ಸಹ ಆಗಿ ಬಳಸ್ತಾರೆ ಸರ್. ಹಾಗೆ ಕೆಲವು ಕಡೆ ಹಸಿ ತರಕಾರಿಯಾಗಿ ಬಳಸಿ ಪಚಡಿ ರೂಪದಲ್ಲಿ ಚಟ್ನಿ ಮಾಡಿ ಅದನ್ನ ಆಹಾರದೊಂದಿಗೆ ಸೇವಿಸ್ತಾರೆ. ಈ ಮೂಲಂಗಿ ಏನಪ್ಪಾ ಅಂತಂದ್ರೆ ಒಂದು ತಿನ್ನಲು ಖಾರವಾಗಿರುತ್ತೆ, ಆಮೇಲೆ ಘಾಟಾಗಿರುತ್ತೆ. ಅದಕ್ಕೋಸ್ಕರ ಈ ಬೆಳೆಯನ್ನು ಏನೋ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಚಳಿಗಾಲದ ಬೆಳೆ, ಇದು

0: ಜೊತೆಗೆ ಏನಪ್ಪಾ ಅಂದ್ರೆ ಈಗ ಪೌಷ್ಟಿಕ ಗುಣಗಳು ಅಂತ ಬಂದಾಗ ಇದರಲ್ಲಿ ಶರ್ಕರ ಪಿಷ್ಟ ಇರ್ಬೋದು, ಖನಿಜ ಪದಾರ್ಥಗಳು, ಹಾಗೆ ಜೀವಸತ್ವಗಳು, ಅದ್ರ ಜೊತೆಗೆ ರೈಬೋಫ್ಲವಿನ್ ಅಂತ ಥೈಮಿನು, ಹಾಗೆ ನಾರಿನ ಪದಾರ್ಥನು ಸಹ ಇದು ಜಾಸ್ತಿ ಹೊಂದಿದೆ ಸರ್. ಹಾಗೆ ಈಗ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಅಂದ್ರೆ ಜೀವಸತ್ವಗಳು ಸಹ ಈ ತರಕಾರಿ ಬೆಳೆಯಲ್ಲಿ ನಾವು ಹೆಚ್ಚಾಗಿ ನೋಡಬಹುದು ಸರ್. ಇನ್ನು ಔಷಧೀಯ ಗುಣಗಳು ಅಂತ ಬಂದಾಗ ನಾನು ಹಾಗೆ ಮೊದಲೇ ಹೇಳ್ದಾಗೆ ಈ ವಿಟಮಿನ್ ಸಿ ಇದು ಜಾಸ್ತಿ ಹೊಂದಿರೋದ್ರಿಂದ ಇದು ಕಣ್ಣುಗಳ ದೃಷ್ಟಿನ ತೀಕ್ಷ್ಣಗೊಳಿಸುತ್ತೆ. ಜೊತೆಗೆ ಕಬ್ಬಿಣಾಂಶದ ಮೂಲ ಆಗಿರೋದ್ರಿಂದ ಈ ತರಕಾರಿ ಬೆಳೆ ರಕ್ತಕಣಗಳನ್ನು ವೃದ್ಧಿಗೊಳಿಸೋದ್ರ ಜೊತೆಗೆ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ನಿವಾರಣೆಯನ್ನು ಸಹ ಆಗುತ್ತೆ ಸರ್. ಇದು ಪೌಷ್ಟಿಕವಾಗಿ ಅಲ್ಲದೆ ಔಷಧೀಯ ಗುಣಗಳನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಈಗ ಜನಸಾಮಾನ್ಯರು ಈ ತರಕಾರಿಯನ್ನು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಸರ್.
1: ಅದು ಕೂಡ ಈಗ ತರಕಾರಿ ತಾವು ಏನು ಬಳಸ್ತಿರಲ್ಲ, ಈ ತರಕಾರಿ ಜೊತೆಗೆ ಈ ಮೂಲಂಗಿನೂ ಹಾಕಿ ಅಥವಾ ಸಾಂಬಾರ್ ಮಾಡಿದ್ರೆ ಅದರದ್ದು ರುಚಿ ಕೂಡ ಜಾಸ್ತಿ ಆಗ್ತದೆ,
0: ತುಂಬಾನೇ ಚೆನ್ನಾಗಿರುತ್ತೆ ಸರ್. ಈಗ ತುಂಬಾ ತರಕಾರಿ ಸಾಂಬಾರ್ ಅಂತ ಮಾಡ್ತಾರೆ, ಸಾಂಬಾರ್ ಪುಡಿ ಹಾಕಿ, ಅದರಲ್ಲಿ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಜೊತೆಗೆ ಈ ತರಕಾರಿನೂ ಸಹ ಸೇವಿಸೋದ್ರಿಂದ ಅದು ಒಂಥರ ರೀತಿಯ ಪರಿಮಳವನ್ನು ಸಹ ಕೊಡುತ್ತೆ, ಸುವಾಸನೆಯನ್ನು ಬೀರೋದ್ರಿಂದ ಇದು ಸಾಂಬಾರ್ಗೆ ಹೆಚ್ಚು ರುಚಿಯನ್ನು ಕೊಡುತ್ತದೆ ಸರ್.
1: ಇನ್ನೊಂದು ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಬೆಳೆ, ಈ ಒಂದು ಮೂಲಂಗಿ ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ ತರ ಮಣ್ಣು ಬೇಕಾಗ್ತದೆ, ಅದ್ರ ಬಗ್ಗೆ ಹೇಳಿ
0: ಸರ್. ಈ ಮೂಲಂಗಿ ಬೆಳೆಯನ್ನ ನಾವು ಎಲ್ಲಾ ತರದ ಮಣ್ಣಿನಲ್ಲೂ ಬೆಳಿಬಹುದು, ಆದ್ರೆ ಏನಪ್ಪಾ ಅಂದ್ರೆ ಆದಷ್ಟು ಮಣ್ಣು ನಾವು ಲೂಸ್ ಆಗಿರ್ಬೇಕು ಅಂತೀವಿ, ಅಂದ್ರೆ ಸಡಿಲವಾಗಿರುವುದಂತೂ, ಆಮೇಲೆ ಚೆನ್ನಾಗಿ ನೀರು ನಿಂತ್ಕೊಂಬಾರದು, ನೀರು ಯಾವ್ದೇ ಕಾರಣಕ್ಕೂ ನಿಂತ್ಕೊಂಬಾರದು, ನೀರು ಬಸಿದು ಹೋಗ್ಬೇಕು. ಅದನ್ನು ಹೊಂದಿರುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆ ಬೆಳೆಯೋದಕ್ಕೆ ತುಂಬಾ ಸೂಕ್ತವಾಗಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ತೇವಾಂಶ ಹಿಡಿದಿಟ್ಕೊಳ್ಳುವಂತ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಹಾಗೆ ನಾವು ರಸಸಾರನ್ನು ನೋಡ್ಬೇಕಾಗುತ್ತೆ ಸರ್, ಅಂದ್ರೆ ಮಣ್ಣಿನ ಪಿ ಎಚ್ ಅಂತೀವಿ, ಅದು ನಮ್ಗೆ 5-7.5 ಇದ್ರೆ ಸೂಕ್ತವಾಗಿರುತ್ತೆ. ತಗ್ಗು ಪ್ರದೇಶ ಇರ್ಬೋದು ಅಥವಾ ಜೌಗು ಭೂಮಿ, ನಾವೇನು ಈ ಗೊರಚಲು ಭೂಮಿ ಅಂತೀವೋ ಆ ಮಣ್ಣೆಲ್ಲ ಈ ಬೆಳೆ ಬೆಳೆಯೋದಿಕ್ಕೆ ಸೂಕ್ತವಾಗಿರೋದಿಲ್ಲ.
1: ಈಗ ಈ ನಾ ಮೂಲಂಗಿ ಬೆಳೆ ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ಬೆಳೀತಾರಲ್ಲ ಮೇಡಮ್ ಅವರೇ, ಅಂದ್ರೆ ಇದು ಎಲ್ಲಾ ಮಣ್ಣಿನಲ್ಲೂ ಬೆಳೀತದ?
0: ಎಲ್ಲಾ ಮಣ್ಣಲ್ಲೂ ಬೆಳಿಬಹುದು ಸರ್, ಅದೇ ಮರಳು ಮಿಶ್ರಿತವಾಗಿರ್ಬೇಕು, ಒಂದು ಗೋಡು ಮಣ್ಣು, ಜೊತೆಗೆ ನೀರು ಹಿಡಿದಿಟ್ಕೊಳ್ಬಾರ್ದು ಯಾವ್ದೇ ಕಾರಣಕ್ಕೂ. ಅಂತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ,
1: ನೀರು
0: ಯಾಕಂದ್ರೆ ಇದು ಬೇರುಗಳು ನಮಗೆ ತರಕಾರಿಯಾಗಿ ಬೆಳೆಯೋದ್ರಿಂದ ಬೇರು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಈಗ 3/4 ಅರ್ಧ ಅಡಿವರೆಗೂ ಬೇರು ಬೆಳೆಯೋದ್ರಿಂದ, ಬೇರು ನಾವು ತರಕಾರಿ ಅಂತೀವಿ ಇದನ್ನ, ಇದು ಬೆಳೆಯೋದ್ರಿಂದ ಆ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋದೇ ಬಹಳ ಮುಖ್ಯವಾಗಿರೋದ್ರಿಂದ ಈ ಮಣ್ಣು ಸೂಕ್ತವಾಗಿದೆ.
2: ಈ ಮೂಲಂಗಿ ಬೆಳೆಯನ್ನ ಬಿತ್ತನೆ ಮಾಡಲು ಸೂಕ್ತವಾದ ಕಾಲ ಯಾವುದು ಮ್ಯಾಮ್?
0: ಈ ಬೆಳೆಯನ್ನ ಬೆಳೆಯೋದಿಕ್ಕೆ ಸೂಕ್ತವಾದಂತ ಕಾಲ ಅಂತಂದ್ರೆ ಚಳಿಗಾಲ, ಅಂದ್ರೆ ಇದು ಚಳಿ ಜಾಸ್ತಿ ಚಳಿಯನ್ನು ಬಯಸುವಂತ ಒಂದು ಬೆಳೆ ಆಗಿರೋದ್ರಿಂದ ಇದನ್ನ ಆ ಕಾಲದಲ್ಲಿ ಬೆಳಿಬಹುದು. ಆದ್ರೆ ಈಗ ಹೆಚ್ಚಾಗಿ ಬೇರೆ ಬೇರೆ ತಳಿಗಳು, ಮಿಶ್ರ ತಳಿಗಳು ಸಹ ಬಂದಿರೋದ್ರಿಂದ ನಾವು ಚಳಿಗಾಲ ಅಲ್ಲದೆ ಜೂನ್ ಜುಲೈ ಇರ್ಬೋದು, ಅಕ್ಟೋಬರ್ ನವೆಂಬರ್ ಅಥವಾ ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ ಗಮನಿಸಿ ಆದಷ್ಟು ಈ ಬೇಸಿಗೆ ಕಂಪೇರ್ ಮಾಡಿದಾಗ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡೋದು ಸೂಕ್ತವಾಗಿರುತ್ತೆ ಸರ್. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಉಷ್ಣತೆ ಯಾವಾಗ್ಲೂ ಈ ಬೇರುಗಳು, ನಾನು ಆಗ್ಲೇ ಹೇಳಿದೆ ಖಾರ ಜಾಸ್ತಿ ಆಗದಿರಾ, ಆಮೇಲೆ ಬೇರುಗಳು ಗುಣಮಟ್ಟವಾಗಿ ಬೆಳೆಯಬೇಕು ಅಂತಂದ್ರೆ 11-16 degrees Celsius ಇರುವಂತದ್ದು ಆದಷ್ಟು ಚಳಿಗಾಲ ಅಂತಂದಾಗ ಸರ್, ಅದರಲ್ಲೂ ರಾತ್ರಿ ಉಷ್ಣಾಂಶ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 15 degrees ಕಡಿಮೆ ಇದ್ದಷ್ಟು ನಮ್ಗೆ ಈ ಬೇರು ತರಕಾರಿಗಳು ಚೆನ್ನಾಗಿ ಬರುತ್ತೆ.
2: ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಮೂಲಂಗಿಯಲ್ಲಿ ಲಭ್ಯವಿರುವ ಪ್ರಮುಖವಾದ ತಳಿಗಳು ಯಾವ್ದಾದ್ರು ಇದಾವ?
0: ಇದರಲ್ಲಿ ಪ್ರಮುಖವಾದ ತಳಿಗಳು ತುಂಬಾನೇ ಇದಾವೆ ಅಂತಂದ್ರೆ ನಮ್ಮ ಇದು ಏನು ಖಾಸಗಿ ಇರ್ಬೋದು ಅಥವಾ ಗೌರ್ಮೆಂಟ್ ಅವರೇ ಇರ್ಬೋದು, ಅವರು ಡೆವಲಪ್ ಮಾಡಿರುವಂತಹ ತಳಿಗಳು ಜಾಸ್ತಿ ಇದಾವೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಅಂದ್ರೆ ಪ್ರಮುಖವಾಗಿ ಬೆಳೆಯಬಹುದಂತಹ ತಳಿಗಳಂದ್ರೆ ವೈಟ್ ಐಸಿಕಲ್ ಅಂತ ಬರುತ್ತೆ, ಜಾಪನೀಸ್ ವೈಟ್ ಅಂತ ಬರುತ್ತೆ, ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟವರು ಅಭಿವೃದ್ಧಿಪಡಿಸಿರುವಂತಹ ಅರ್ಕಾ ನಿಶಾಂತ್ ಅಂತ ಇದೆ, ಪುಸಾ ಚಟ್ಕಿ ಅಂತಿದೆ, ಹೀಗೆ ಹಲವಾರು ತಳಿಗಳಿದಾವೆ. ಈಗ ನೀವು ವೈಟ್ ಐಸಿಕಲ್ ಅಂತಂದೆ, ಈ ತಳಿ ಏನಪ್ಪಾ ಅಂದ್ರೆ ಬೇಗನೆ ಕೊಯ್ಲಿಗೆ ಬರುತ್ತೆ, ಅಂದ್ರೆ 40 days ನಾವು ಕೊಯ್ಲು ಮಾಡಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಏನು ತರಕಾರಿಗಳಲ್ಲಿ ಬೇರುಗಳು ಬೆಳ್ಳಗೆ, ಅಂದ್ರೆ ತಿನ್ನಲು ಸಹ ಖಾರವಾಗಿ, ಅಂದ್ರೆ ಮಧ್ಯಮ ರೀತಿ ಒಂದು ಖಾರ ಇರುತ್ತೆ, ಘಾಟ್ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ, ಬೆಳ್ಳಗಿರ್ತವೆ, ಉದ್ದವಾಗಿರ್ತವೆ. ಆಮೇಲೆ ಇದು ಮೈದಾನ ಪ್ರದೇಶಗಳಲ್ಲಿ ಬೆಳೆಯೋದಿಕ್ಕೆ ಸೂಕ್ತವಾದಂತ ತಳಿ. ಇನ್ನು ಜಾಪನೀಸ್ ವೈಟ್ ಅಂತಂದ್ರೆ ಇದು ಚಳಿಗಾಲಕ್ಕೆ ಋತುಮಾನಕ್ಕೆ ಏಳಿ ಮಾಡಿಸಿರುವಂತ ತಳಿಯಾಗಿದೆ, ಬೇರು ಸುಮಾರು 30 centimeters ಅಂದ್ರೆ 1 degree ಸಹ ವರ್ಗೂ ಸಹ ಇದು ಬೆಳೆಯುತ್ತೆ. ಬಿತ್ತನೆ ಮಾಡಿದ್ಮೇಲೆ ಒಂದು 50 ದಿನಗಳ ತಳಿಗಳಲ್ಲಿ ನಾವು ಕೊಯ್ಲು ಮಾಡಬಹುದು. ಇನ್ನು ನಮ್ಮ ಅರ್ಕನಿಶ ಅಂತ ನಾನು ಹೇಳಿದೆ, ನಮ್ಮ ಹೆಸರುಘಟ್ಟ ಅವರು ಡೆವಲಪ್ ಮಾಡಿರುವಂತ ತಳಿ ಆಗಿರೋದ್ರಿಂದ ಇದು ಸಹ ಬೇರುಗಳು ಬೆಳ್ಳಿಗೆ ಉದ್ದವಾಗಿ ಚೂಪಾದ ತುದಿಯನ್ನು ಹೊಂದಿರುವಂತಹ ಬೇರುಗಳನ್ನ ಇದು ಕೊಡುತ್ತೆ. ಇದ್ರ ತಳಿಯ ಬೇರುಗಳು ಏನಪ್ಪಾ ಅಂತಂದ್ರೆ ಬೆಂಡಾಗೋದಿಲ್ಲ, ಅದು ಜೊತೆಗೆ ಕೌಲೊಡಿಯುತ್ತೆ. ಏನಂತಂದ್ರೆ ಯಾವಾಗ ಒಣ ಹವೆ ಜಾಸ್ತಿ ಇರುತ್ತೋ, ಅಥವಾ ನಮ್ಮಲ್ಲಿ ನಾನು ಆಗ್ಲೇ ಹೇಳಿದೆ ಮರಳು ಮಿಶ್ರಿತ ಮಣ್ಣು ಇಲ್ಲದೆ ಇರೋ ತರ ಏನಾದ್ರೂ ಈ ಕಪ್ಪು ಮಣ್ಣು

0: ಅಲ್ಲೆಲ್ಲ ಏನಾದ್ರೂ ಬೆಳೆದ್ ಬಿಟ್ರೆ ಇಲ್ಲಿ ಕೌಲ್ ಹೊಡೆಯುತ್ತೆ ಅಂತೀವಿ, ಅಂದ್ರೆ ಬೇರುಗಳು ಹೊಡ್ಕೊಂಡ್ಬಿಡುತ್ತೆ. ಅಂತದನ್ನು ಸಹ ತಡ್ಕೊಳ್ಳೋ ಅಂತ ಶಕ್ತಿ ಇರುವಂತ ಇದು ಅರ್ಕನಿಶಾ ಅಂತನೋ ಒಂದು ತಳಿ. ಇದು 50 ದಿನಗಳೊಳಗೆ ನಾವು ಕೊಯ್ಲು ಮಾಡಬಹುದು. ಇನ್ನ ಪೂಸಾ ಚಟ್ಕಿ ಅಂತಿದೆ, ಇದು ನಮ್ಮ IRA ಡೆವಲಪ್ ಮಾಡಿರೋ ಅಂತ ಒಂದು ತಳಿ ಆಗಿರೋದ್ರಿಂದ ಇದು 40-45 ದಿನಗಳಂದ್ರೆ ಇನ್ನೂ ಬೇಗನೆ ನಾವು ಕೊಯ್ಲು ಮಾಡಬಹುದು. ಇನ್ನ ಪೂಸಾ ರಶ್ಮಿ ಮತ್ತು ಪೂಸಾ ದೇಸಿ ಅಂತ ಇದೆ, ಇದು ಸಹ 45-55 ದಿನಗಳಲ್ಲಿ ನಾವು ಕೊಯ್ಲು ಮಾಡುವಂತ ತಳಿ.
1: ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಮೂಲಂಗಿ ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ್ಯಾವ ಬೇಸಾಯ ಸಾಮಗ್ರಿಗಳು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಇದ್ರ ಬಗ್ಗೆ ತಿಳಿಸಿ.
0: ಬೇಸಾಯ ಸಾಮಗ್ರಿಗಳು ಅಂತ ಬಂದಾಗ ಸರ್, ಮೊದಲಿಗೆ ಬೀಜ, ಬಿತ್ತನೆ ಬೀಜ ಬೇಕಾಗುತ್ತೆ. ಎಕರೆಗೆ ನಮಗೆ 3-3.5 KG ಬಿತ್ತನೆ ಬೀಜ ಬೇಕಾಗುತ್ತೆ. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ. ಇತ್ತೀಚೆಗೆ ಏನಾಗ್ತಾ ಇದೆ, ಕೊಟ್ಟಿಗೆ ಗೊಬ್ಬರಗಳ ಬಳಕೆ ಕಡಿಮೆ ಇರೋದ್ರಿಂದ ಆದಷ್ಟು ನಾನು ಹೇಳೋದೇನಪ್ಪ ಅಂದ್ರೆ, ಈ ಬೇರು ತರಕಾರಿಗಳನ್ನು ಬೆಳೆಯುವಾಗ ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ, ಆ ಮಣ್ಣು ಸಡಿಲ ಆಗುತ್ತೆ. ಅದರಿಂದ ಬೇರು ತರಕಾರಿಗಳು ಚೆನ್ನಾಗಿ ನಮಗೆ ಗುಣಮಟ್ಟವಾಗಿರುವಂತಂದು ಪಡೆಯಬಹುದು. ಆದ್ರಿಂದ ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ 8 ಟನ್ನಷ್ಟು ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಅದನ್ನು 18 KG ಒಂದು ಎಕರೆಗೆ ಕೊಟ್ಟರೆ ಸಾಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಏನಪ್ಪಾ ಅಂತಂದ್ರೆ, ಕೆಲವರೆಲ್ಲ ಕೊಳಿದಿರನೇ ಅಂದ್ರೆ ಕಳದೇ ಇರಲ್ಲ ಆ ತರದ್ದು ಕೊಟ್ಟಿಗೆ ಗೊಬ್ಬರ ಬಳಸ್ತಾರೆ. ಚೆನ್ನಾಗಿ ಕಳತಿರೋ ಅಂತ ಕೊಟ್ಟಿಗೆ ಗೊಬ್ಬರಗಳನ್ನ ಬೆಳೆಸೋದು ಉತ್ತಮ. ಇದ್ರ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು, ಇತ್ತೀಚೆಗೆ ತುಂಬಾ ಪ್ರಚಲಿತದಲ್ಲಿರುವಂತಹ ಟ್ರೈಕೋಡರ್ಮಾ ಸುಡಮನಸ್ ಅಂತಹ ನಾವು ಜೈವಿಕ ಗೊಬ್ಬರಗಳನ್ನು ಸಹ ನಾವು ಬಳಸಬೇಕಾಗುತ್ತೆ ಸರ್.
1: ಈಗ ಈ ಮೂಲಂಗಿ ಬೆಳೆ ಬಿತ್ತಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ?
0: ಮೊದಲಿಗೆ ನಾವು ಭೂಮಿನ, ಎಲ್ಲಾ ತರಕಾರಿ ಬೆಳೆಗಳನ್ನು ನಾವು ಬೆಳೆಯೋದಕ್ಕೆ ಮೊದಲಿಗೆ ಏನ್ ಮಾಡ್ತೀವಿ ಅಂದ್ರೆ, ಭೂಮಿಯನ್ನು ಚೆನ್ನಾಗಿ ಅದ್ದ ಮಾಡ್ಕೊಬೇಕಾಗುತ್ತೆ. ಉಳುಮೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ಅದ ಮಾಡ್ಕೊಂಡು ಸಮವಾಗಿ ಮಾಡಿಕೊಂಡು ನಂತರ ನಾವೇನಪ್ಪ ಅಂದ್ರೆ, ಈ ರಿಜ್ಜಸ್ ಅಂಡ್ ಫರ್ರೋಸ್ ಅಂತೀವಿ ಅಂದ್ರೆ ಬೋದು ಮತ್ತು ಅರಿಗಳನ್ನ ನಾವು ತಯಾರಿಸ್ಕೊಳ್ಬೇಕಾದ್ರೆ ಅದನ್ನ ನಾವು ಏನಿಲ್ಲ ಅಂದ್ರೆ 1 ಅಡಿ ಅಂತರದಲ್ಲಿ ಅಂದ್ರೆ 30 cm ಅಂತರದಲ್ಲಿ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕೊಟ್ಟಿದ್ದಾದ್ಮೇಲೆ ಒಂದು ಸಾರಿ ನಾವು ನೀರನ್ನು ಆಯಿಸ್ಬಿಟ್ಟು ಅದ್ರ ಜೊತೆಗೆ ಬೋದುಗಳು ಅಂತೀವಿ ಅಂದ್ರೆ ರಿಜ್ಜಸ್ ಅಂತೀವಿ, ಅಲ್ಲಿ ಬೋದುಗಳಲ್ಲಿ ಕಾಲುವೆಗಳಿರ್ತೀವಿ 10 cm ಒಂದಂತೆ ನಾವು ಬೀಜನ ಬಿತ್ತಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಬೀಜ ಬಿತ್ತದಾಗ ಕೆಲವೊಮ್ಮೆ ನಮ್ಗೆ ಹೊತ್ತಾಗುವ ಚಾನ್ಸಸ್ ಇರುತ್ತೆ. ಅದು ಒಂದು 6-7 ದಿನ ನಮ್ಗೆ ಮೊಳಕೆ ಹೊಡೆಯೋದಕ್ಕೆ ತಗೊಳುತ್ತೆ. ಮೊಳಕೆ ಹೊಡೆದ ಆದ್ಮೇಲೆ ನಾವೇನ್ ಮಾಡ್ಬೇಕು, ಆ 10 cm ಒಂದಂತೆ ಒಂದೊಂದು ಗಿಡಗಳನ್ನು ಬಿಟ್ಟು ನಾವು ಅದನ್ನ ಕಿತ್ತಾಕ್ಬೇಕಾಗುತ್ತೆ ಸರ್. ಉಳಿದ ಏನೇ ಸಸಿಗಳಿದ್ರು ಅದು ಕಿತ್ತಾಕ್ಬೇಕಾಗುತ್ತೆ. ಕೆಲವು ಸಸಿಗಳಲ್ಲಿ ಅಂದ್ರೆ ಈಗ ಜಾಪನೀಸ್ ತಳಿಗಳಲ್ಲಿ, ಜಾಪನೀಸ್ ವೈಟ್ ಅಂತಿದೆ, ಆ ತಳಿಗಳಲ್ಲಿ ನಾವು 2 ಅಡಿ ಅಂದ್ರೆ ಈಗ ರೋ ಟು ರೋ 2 ಅಡಿ ಆಮೇಲೆ ಇದು ಪ್ಲಾಂಟ್ ಟು ಪ್ಲಾಂಟ್ 1 ಅಡಿ ಅಂತರ ಕೊಟ್ಟು ನಾವು ನಾಟಿ ಮಾಡ್ಬೇಕಾಗುತ್ತೆ ಸರ್.
1: ಈ ಮೂಲಂಗಿ ಬಿತ್ತನೆ ಹೆಂಗ್ ಮಾಡ್ಬೇಕು ಅಂತ ತಿಳಿಸಿದ್ರಿ, ಅದರಂತೆ ಈಗ ನೀರಾವರಿ ಅವಶ್ಯಕತೆ ಇದೆಯಾ, ಮತ್ತೆ ಒಣಭೂಮಿಯಲ್ಲಿ ಇದನ್ನ ಹೆಂಗ್ ಬೆಳಿಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ.
0: ಇದು ಒಣಭೂಮಿಯಲ್ಲಿ ಬೆಳೆಯೋದಿಕ್ಕಾಗೋದಿಲ್ಲ ಸರ್, ಇದಕ್ಕೆ ನೀರಾವರಿ ಅತ್ಯಂತವಾಗಿ ಬೇಕಾಗಿರುವಂತ ಒಂದು ತರಕಾರಿ. ಅಂದ್ರೆ ನೀರಾವರಿ ಬೇಕೇ ಬೇಕು, ಆದಷ್ಟು ನಾವು ನೀರು ಕೊಡ್ಲೇಬೇಕಾಗುತ್ತೆ. ಅದವರಿತು 4-6 ದಿನಗಳಿಗೊಮ್ಮೆ ನಾವು ನೀರು ಕೊಡಬೇಕು. ಇತ್ತೀಚೆಗೆ ಗೊತ್ತೇ ಇದೆ ಸರ್, ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ, ತುಂತುರು ನೀರಾವರಿ ಎಲ್ಲ ಅಳವಡಿಸಿಕೊಂಡು ಈ ಬೆಳೆನ ಬೆಳೀತಾ ಇದಾರೆ. ಇನ್ ಕೇಸ್ ಏನಾದ್ರೂ ಮಣ್ಣಿನ ತೇವಾಂಶ ಏನಾದ್ರೂ ಕಡಿಮೆ ಆಗ್ಬಿಟ್ರೆ, ಅಥವಾ ಮಣ್ಣು ನಾವು ನೀರು ಕೊಡೋದು ಅಂದ್ರೆ ಈಗ ನೀರು ಸ್ವಲ್ಪ ದಿನ ಕೊಡದಿರ ಏನಾದ್ರೂ ಸಡನ್ ಆಗಿ ನೀರು ಕೊಡೋದೇ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳು ಒಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು, ನೀರಾವರಿಯನ್ನು ನಾವು ಕೊಡ್ತಾ ಇರಬೇಕು. 3 ದಿನಗಳಿಗೆ ಒಂದ್ಸರಿ ಆದ್ರೂ ಕೊಡ್ತಾನೆ ಇರಬೇಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಹಂತಗಳಲ್ಲಿ ನಾವು ನೀರು ಕೊಡಬೇಕಾಗುತ್ತೆ ಅಂದ್ರೆ, ಬೇರುಗಳು ವಿಸ್ತರಣೆ ಆಗ್ತಾ ಇರುತ್ತೆ ಅಂದ್ರೆ ಬೇರು ಡೆವಲಪ್ ಆಗುವಂತ ಒಂದು ಹಂತದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ ಸರ್. ಇನ್ನ ನಾನು ಹೇಳ್ದಾಗೆ ಒತ್ತಡ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ನೀರು ಮಣ್ಣಿನಲ್ಲಿ ನೀರ್ ಇಲ್ದೇ ಇರೋ ತರ ನೋಡ್ಕೊಬಾರ್ದು. ಅದ್ರಲ್ಲಿ ಏನಾದ್ರು ನೀರ್ ಇಲ್ದೇ ಇರೋ ತರ ನೋಡ್ಕೊಂಡ್ರೆ ಬೇರುಗಳಲ್ಲಿ ಒಂದು ನೈಟ್ರೇಟ್ ಅಂಶ ಅಂತೀವಿ, ಅದು ಏನು ಒಂದು ಪರಿಮಳ ಕೊಡುತ್ತೆ ಅಥವಾ ಸುವಾಸನೆ ಕೊಡುತ್ತಲ್ಲ ಸರ್, ಆ ನೈಟ್ರೇಟ್ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಏನಂದ್ರೆ ತಿನ್ನಕ್ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ ಬೇರುಗಳು. ಅದಕ್ಕೆ ನಾವು ನೀರನ್ನು ಕೊಡುವಾಗ ಕರೆಕ್ಟ್ ಆಗಿ ಸರಿಯಾದ ಸಮಯದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ.
1: ಈಗ ಈ ಮೂಲಂಗಿ ಬೆಳೆಯಲ್ಲಿ ಅಂತರ ಬೇಸಾಯ ಪದ್ಧತಿನೂ ಮಾಡಬಹುದಾ?
0: ಖಂಡಿತವಾಗಿಯೂ ಮಾಡಬಹುದು ಸರ್. ಅಂತರ ಬೇಸಾಯ ಪದ್ಧತಿಗಳಂದ್ರೆ ಕಳೆ ನಿರ್ವಹಣೆ ಮಾಡೋದಿರ್ಬೋದು, ಆಮೇಲೆ ಕಳೆ ನಿರ್ವಹಣೆ ನಾವು ಕಳೆ ತೆಗೆಯುವಾಗ ಕೈಯಲ್ಲೇ ಕಳೆ ತೆಗಿಬಹುದು. ಇನ್ನು ಕಳೆ ನಾಶಕಗಳು ಹೋಗ್ತಾರೆ, ಬಟ್ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ, ಆದಷ್ಟು ಕೈಗಳಿಂದನೇ ಕಳೆ ನಿರ್ವಹಣೆ ಮಾಡೋದು ತುಂಬಾ
1: ಉತ್ತಮ ಮತ್ತು ಆರೋಗ್ಯ ಕೂಡ.
0: ಆಮೇಲೆ ಏನ್ ಮಾಡ್ಬೇಕು, ಈ ಬಿತ್ತನೆ ಆದ್ಮೇಲೆ ಅಂತ 1 ತಿಂಗಳಿಗೆ ಗಿಡ ಡೆವಲಪ್ ಆಗುತ್ತೆ, ಗೆಡ್ಡೆಗಳು ಅಂದ್ರೆ ಬೇರುಗಳು ಡೆವಲಪ್ ಆಗೋ ಸಮಯದಲ್ಲಿ ಮಣ್ಣು ಏರ್ ಹಾಕೊಡ್ಬೇಕು ಸರ್. ಮಣ್ಣೀರ ಕೊಟ್ಟು ಬೇರುಗಳನ್ನ ಮುಚ್ಚಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅವೆಲ್ಲ ಸೂರ್ಯನ ಕಿರಣಗಳಿಗೆ ಸ್ವಲ್ಪ ಅದು ಸೂರ್ಯನ ಕಿರಣಗಳು ಅದ್ರ ಮೇಲೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಗೆಡ್ಡೆಗಳ ಬಣ್ಣ ಚೇಂಜ್ ಆಗೋದ್ರಿಂದ ಮಣ್ಣನ್ನು ಏರ್ ಹಾಕ್ಬೇಕಾಗುತ್ತೆ. ಇವು ಇಂಪಾರ್ಟೆಂಟ್ ಆಗಿ
1: ಗೆಡ್ಡೆ ಸುತ್ತಲೂ ಮಣ್ಣು ಹಾಕಿ
0: ಮಣ್ಣು ಹಾಕ್ಬೇಕು.
1: ಅದು ಗೆಡ್ಡೆನೂ ಜಾಸ್ತಿ ದೊಡ್ಡದಾಗುತ್ತೆ.

0: ಆಮೇಲೆ ಅದು
1: ಬೆಳವಣಿಗೆ
0: ಯಾವುದೇ ಕೀಟ ಅಥವಾ ರೋಗ
1: ಅದು ಕೂಡ ನೇರವಾಗಿ ಅದು ಇಲ್ಲದೆ ಆದ್ರೆ ಕಾಣುತ್ತಲ್ಲ ಹೋಗಿ ಕುತ್ಕೊಂಡ್ಬಿಡ್ತಾವೆ.
0: ಹೌದು.
1: ಈಗ ಹಂತ ಹಂತವಾಗಿ ಬೇಸಾಯ ಕ್ರಮದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಮೂಲಂಗಿ ಬೇಸಾಯದ ಇದರಂತೆ ಈಗ ಈ ಬೆಳೆಯಲ್ಲಿ ಮುಖ್ಯವಾಗಿ ಕಂಡು ಬರುವಂತ ಕೀಟ ರೋಗ ಮತ್ತೆ ಅವುಗಳ ಹತೋಟಿ ಕ್ರಮದ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಶಾಲಿನಿ ಅವರು.
0: ಸರ್, ಯಾವುದೇ ಒಂದು ತರಕಾರಿ ಅಥವಾ ಒಂದು ಬೆಳೆ ಅಂತ ಬಂದಾಗ ಯಾವುದೇ ಬೆಳೆಯಲ್ಲಾದ್ರೂ ನಾವು ಕೀಟ ಮತ್ತು ರೋಗಗಳನ್ನು ಯಥೇಚ್ಛವಾಗಿ ಕಾಣ್ತೀವಿ. ಇದರಲ್ಲಿ ನಮ್ಮ ಮೂಲಂಗಿಯಲ್ಲಿ ಅಷ್ಟೇನು ರೋಗ ಕೀಟಗಳಿಲ್ಲ, ಆದರೂ ಕೆಲವು ಪ್ರಮುಖವಾದ ಕೀಟಗಳು ರೋಗಗಳು ಕಂಡು ಬರುತ್ತೆ ಸರ್. ಈ ಪ್ರಮುಖವಾಗಿ ಕಂಡು ಬರುವಂತ ಕೀಟಗಳಂತಂದ್ರೆ ಒಂದು ಸಸ್ಯ ಏನು, ಗರಗಸನೊಣ, ಕೊಂಡಲಿ ಹುಳು, ಇವು ಪ್ರಮುಖವಾಗಿ ಕಂಡು ಬರುವಂತ ಕೀಟಗಳು. ಮೊದಲಿಗೆ ಕೀಟಗಳಿಗೆ ಏನು ಅಂತ ಸರ್, ಮೊದಲಿಗೆ ನಾವು ಅವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಬಂದಾಗ, ಈಗ ಸಸ್ಯ ಏನು ಅದು ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ಎಲೆಗಳ ಮೇಲೆ ಕುತ್ಕೊಂಡು ರಸ ಇರುತ್ತೆ. ಯಾವಾಗ ರಸ ಜಾಸ್ತಿ ಇರುತ್ತೋ ಅಲ್ಲಿ ಎಲೆಗಳು ಒಣಗ್ತಾ ಹೋಗುತ್ತೆ. ಎಲೆಗಳು ಒಣಗ್ತಾ ಹೋದಾಗ ಗಿಡ ಸರಿಯಾಗಿ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಕುಂಡಲಿ ಹುಳು ಮತ್ತು ಗರಗಸನೊಣ ಇವೇನ್ ಮಾಡ್ತವೆ ಅಂದ್ರೆ ಎಲೆಗಳನ್ನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಎಲೆಗಳನ್ನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೋ ನಮ್ಗೆ ಅದ್ರ ಇಳುವರಿ ಸರಿಯಾಗಿ ಬರೋದಿಲ್ಲ. ಇವುಗಳನ್ನ ನಿಯಂತ್ರಣ ಮಾಡೋದು ಅಂತಂದಾಗ ನಾವು ಬರೀ ಔಷಧಿ ಕ್ರಮಗಳನ್ನೇ ನೋಡಬಾರದು, ಅದು ಬಿಟ್ಟು ಪರ್ಯಾಯ ಕ್ರಮಗಳನ್ನು ಸಹ ನಾವು ಆರಿಸ್ಕೊಬೇಕಾಗುತ್ತೆ. ಮೊದ್ಲಿಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ತರಕಾರಿ ಬೆಳೆ ಅಂತ ಬಂದಾಗ ಸುತ್ತಲೂ 4-5 ಸಾಲು ಜೋಳ ಬೆಳ್ಕೊಬೇಕಾಗುತ್ತೆ, ಕೀಟಗಳ ಹಾವಳಿಯನ್ನು ನಾವು ತಡೆಗಟ್ಟೋದಿಕ್ಕೆ. ಜೊತೆಗೆ ಈ ರಸ ಇರೋ ಕೀಟಗಳು ಜಾಸ್ತಿ ಇರೋದ್ರಿಂದ, ಅದ್ರ ಜೊತೆಗೆ ರಸ ಇರೋ ಕೀಟಗಳು ನಮ್ಮ ತೋಟಕ್ಕೆ ಬರ್ತಾ ಇದಾವೆ ಒಂದು ಇಂಡಿಕೇಶನ್ ತಗೊಳ್ಳೋದ್ರಿಂದ ಹಳದಿ ಅಂಟಿನ ಪಟ್ಟಿಗಳು ಅಂತ ಇತ್ತೀಚೆಗೆ ಕಾಣಿಸ್ತಾ ಇದಾವೆ. ಎಲ್ಲಾ ರೈತರು ಯೂಸ್ ಮಾಡ್ತಾ ಇದಾರೆ ಆಲ್ರೆಡಿ ಹಳದಿ ಅಂಟಿನ ಅಂದ್ರೆ ಎಲ್ಲೋ ಸ್ಟಿಕಿ ಕಾರ್ಡ್ಸ್ ಅಂತೀವಿ, ಅವುಗಳನ್ನ ನಾವು ಎಕರೆಗೆ ಒಂದು 5-6 ಅಲ್ಲಲ್ಲಲ್ಲಿ ತೂಗು ಬಿಟ್ಬಿಡ್ಬೇಕು. ಆಗ ಏನಾಗುತ್ತೆ, ಆ ರಸ ಇರೋ ಕೀಟಗಳೆಲ್ಲ ಅಂಟ್ಕೊಂಡ್ಬಿಟ್ಟು ಅವುಗಳೆಲ್ಲ ಏನಾಗುತ್ತೆ ಅಂತಂದ್ರೆ ಅಂಟ್ಕೊಳ್ಳೋದ್ರಿಂದ ಆ ಕೀಟಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಸಸ್ಯ ಏನು ಇನ್ನೂ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದಾಗ ಬೇವಿನ ಕಷಾಯ ಇರ್ಬೋದು ಅಥವಾ ಬೇವಿನ ಎಣ್ಣೆ, ಇವುಗಳನ್ನ ಸಹ ಸಿಂಪರಣೆ ಮಾಡ್ಬೋದು. ಅದ್ರ ಜೊತೆಗೆ ನಮ್ಗೆ ಈಸಿಯಾಗಿ ಸಿಗುವಂತ 2 ml ಡೈಮಿಥೋಯೇಟ್ ಅಂತ ಸಿಗುತ್ತೆ ಈ ರಸ ಇರೋ ಕೀಟಗಳಿಗೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ml ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನ ಗರಗಸನೊಣ ಮತ್ತೆ ಕೊಂಡಲಿ ಹುಳು ನಿವಾರಣೆ ಮಾಡಬೇಕು ಅಂತಂದ್ರೆ 1/2 ml ಲ್ಯಾಂಡೋಸೈಲಾತ್ರಿನು ಮತ್ತೆ 2 ml ಮೆಲಾತಿಯನ್ನ ನಾವು ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು ಸರ್. ಇನ್ನು ಪ್ರಮುಖವಾಗಿ ನಾವು ನೋಡಬಹುದಾದಂತಹ ರೋಗಗಳು ಅಂತ ಬಂದಾಗ ಎಲೆ ಚುಕ್ಕೆ ರೋಗ ಮತ್ತೆ ಬಿಳಿ ತುಕ್ಕು ರೋಗ ಅಂತ ರಸ್ಟ್ ಅಂತೀವಿ ಅದು. ಇನ್ನು ಎಲೆ ಚುಕ್ಕೆ ರೋಗ ಕಾಣದಂದ್ರೆ ಎಲೆಗಳ ಮೇಲೆಲ್ಲ ಕಾಣಿಸ್ಕೊಂಡು ಅವುಗಳೇನಂದ್ರೆ ಜಾಸ್ತಿ ಆದಷ್ಟು ಅವುಗಳು ಒಂದಕ್ಕೊಂದು ಅಂಟ್ಕೊಂಡು ಸ್ಪ್ರೆಡ್ ಆಗಿ ಎಲೆಗಳು ಒಣಗ್ತಾ ಹೋಗುತ್ತೆ. ಇನ್ನು ಬಿಳಿ ತುಕ್ಕು ರೋಗ ಅಂತ ಬಂದಾಗ ಎಲೆಗಳ ಮೇಲೆ ಅಥವಾ ಅಂಡಾಕಾರದ ಬಿಳಿಯ ಮಚ್ಚೆಗಳು ಕಾಣಿಸ್ಕೊಂತವೆ, ಬಿಳಿ ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇವುಗಳನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಸೆಬ್ ಹಾಕೊಂಡು ಸಿಂಪರಣೆ ಮಾಡುವಂಥದ್ದು, ಇನ್ನು ಅಥವಾ 2 g ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಎರಡನ್ನೂ ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡಿದ್ರೆ ಈ ರೋಗಗಳನ್ನು ನಾವು
1: ತಡೆಗಟ್ಟಬಹುದು,
0: ನಿವಾರಣೆ ಮಾಡಬಹುದು ಸರ್.
1: ಡಾಕ್ಟರ್ ಶಾಲಿನಿ ಅವರೇ, ಈಗ ಮೂಲಂಗಿ ಒಂದು ಪ್ರಮುಖ ತರಕಾರಿ ಬೆಳೆ, ಇದನ್ನ ಬೇಸಾಯ ಮಾಡಿದವರು ಎಷ್ಟು ದಿನಕ್ಕೆ ಒಮ್ಮೆ ನಾವು ಅದನ್ನ ತೆಗಿಬಹುದಾಗಿದೆ ಅಥವಾ ಏನು ಕಟಾವು ಮಾಡಬಹುದಾಗಿದೆ, ಮತ್ತೆ ಇದ್ರ ಇಳುವರಿ ಹೆಂಗಿರ್ತದೆ, ಮತ್ತೆ ಇನ್ನೊಂದೇನೆಂದ್ರೆ ಈಗ ಸಾಮಾನ್ಯವಾಗಿ ಸಾಧಾರಣವಾಗಿ ಒಂದು ಮೂಲಂಗಿ ತಗೊಂಡ್ರೆ ಅದರ ಎಷ್ಟು ಗಾತ್ರ ಇರುತ್ತದೆ ಅಥವಾ ಎಷ್ಟು ತೂಕ ಇರಬೇಕಾಗುತ್ತೆ? ಕೆಲವೊಂದು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮೂಲಂಗಿನೇ ತಗೊಂಡ್ಬಂದಿರ್ತಾರೆ, ಕೆಲವೊಂದು ಪ್ರದೇಶದಲ್ಲಿ ಬೆಳೆದಿದ್ದಂಥ ಮೂಲಂಗಿ ದೊಡ್ಡ ಮೂಲಂಗಿ ಇರುತ್ತೆ, ಒಂದು 4 ದಿನ ಅದರದ್ದು ಇಟ್ಟುಬಿಟ್ರೆ ಹಾಗೇನೆ ಅದ್ರ ಒಳಗಡೆ ಬೆಂಡ್ ಶುರು ಆಗ್ತದೆ, ಅದು ಉಪಯೋಗಿಸ್ಲಿಕ್ಕೆ ಅಷ್ಟು ಸರಿಯಾಗಿರಲ್ಲ, ತರಕಾರಿ ಕಟ್ ಮಾಡ್ತಾರಲ್ಲ ಅವಾಗ, ಹೇಳಿ ಡಾಕ್ಟರ್ ಶಾಲಿನಿ ಅವರೇ.
0: ಸರ್, ಇದನ್ನ ಕೊಯ್ಲು ಮಾಡೋಕೆ ನಮಗೆ 45-60 ದಿನಗಳಲ್ಲಿ ನಾವು ಕೊಯ್ಲು ಮಾಡಬಹುದು ಸರ್. ಇದು ನೀವು ಹೇಳ್ದಾಗೆ ವಿವಿಧ ತಳಿಗಳಿಗನುಸಾರವಾಗಿ ಇದ್ರದ್ದು ಗಾತ್ರ ಇದಾಗುತ್ತೆ ಸರ್. ಇದೇನಪ್ಪ ಅಂದ್ರೆ ತಳಿಗಳಿಗೆ ಅಂದ್ರೆ ಈಗ ಒಂದು ತಳಿ ಯಾವುದೋ ಒಂದು ತಳಿ ತಗೊಂಡಾಗ ನಾವು ಸುಧಾರಿತ ತಳಿ ಅಂತ ತಗೊಂಡಾಗ ನಮ್ಗೆ ಅದು ಒಂದು 15 cm ಇಂದ ಒಂದು 20 cm ವರೆಗೂ ಇರುತ್ತೆ. ಅದೇ ನೀವು ಹೈಬ್ರಿಡ್ ತಳಿಗಳು ಅಥವಾ ಮಿಶ್ರ ತಳಿಗಳು ಅಂತ ಹೋದಾಗ 1.3 cm ವರೆಗೂ ಸಹ ಬರುತ್ತೆ. ಕೆಲವು ಒಂದು ಅಂದ್ರೆ ಹಾಲಿನ ಅಂತ ಕಲರ್ ಇದ್ರೆ ಕೆಲವೆಲ್ಲ ಏನಿರುತ್ತೆ ಮೊಸರಿನಂತ ಬೆಳ್ಳಗೂ ಸಹ ಇರುತ್ತೆ, ಅದು ಕೆಲವು ಟೊಳ್ಳಾಗುತ್ತೆ ಅಂತ ಹೇಳಿದ್ರೆ ಸರ್ ಅದು ಮಣ್ಣಿನ ಆರೋಗ್ಯದ ಮೇಲೆ ಅದು ಪ್ರಭಾವಿತ ಬೀರುತ್ತೆ. ಜೊತೆಗೆ ನಾನು ಆಗ್ಲೇ ಹೇಳಿದಾಗ ಇದು ಚಳಿಯನ್ನು ಬಯಸುವ ತರಕಾರಿ ಆಗಿರೋದ್ರಿಂದ ನೀವು ಚಳಿಗಾಲ ಅಂದ್ರೆ ಆ ಉಷ್ಣಾಂಶ ಏನು ನಾನು ಹೇಳಿದ್ನೋ 15-25 degrees Celsius ಅಷ್ಟು ಉಷ್ಣಾಂಶವಿದ್ರೆ ಅದಕ್ಕೆ ಸೂಕ್ತ. ಅದೇ ಬಿಟ್ಟು ಏನಾದರೂ ಅದಕ್ಕಿಂತ ಜಾಸ್ತಿ ಇದ್ದಾಗ ಅದರದ್ದು ಏನು ಗುಣಮಟ್ಟ ಕಡಿಮೆ ಆಗೋದ್ರಿಂದ ನೀವು ತರಕಾರಿಯಾಗಿ ಬಳಸುವಾಗ ತುಂಬಾ ದಿನ ಮನೆಗಳಲ್ಲಿ ಇಟ್ಕೊಂಡು ಅದು ಶೇಖರಣಾ ಅವಧಿ ಅಂತ ಶೆಲ್ಫ್ ಲೈಫ್ ಅಂತೀವಿ ಅದು ಅಷ್ಟು ಇರೋದಿಲ್ಲ. ಅದರಿಂದ ಅದು ಏನಾಗುತ್ತೆ ಅದು ಯಾವಾಗ ಸರಿಯಾದ ಗುಣಮಟ್ಟ ಇರೋದಿಲ್ಲ ಅದು ಬೇಗ ಹೊಳತೋಗೋದಕ್ಕೆ ಶುರು ಆಗ

0: ಆಗುತ್ತೆ. ಇನ್ನು ಎಕರೆಗೆ ಅಂತ ಬಂದಾಗ ಸುಮಾರು 6-8 ಟನ್ನಷ್ಟು ನಾವು ಈ ಮೂಲಂಗಿಯಲ್ಲಿ ಇಳುವರಿಯನ್ನು ನಾವು ಪಡ್ಕೊಬಹುದು ಸರ್.
1: ಈಗ ಯುವಕರು, ಕೃಷಿ ಮಾಡೋರು, ಇದೊಂದು ಮೂಲಂಗಿ ಬೇಸಾಯ ಒಂದು ಸುಲಭ ಬೇಸಾಯ, ಮಾರುಕಟ್ಟೆ ಕೂಡ ಸಾಕಷ್ಟು ಸಿಗ್ತದೆ. ಕೇವಲ 1 ಎಕರೆಯಲ್ಲಿ ನೀವು ಇಂತಿಷ್ಟು ಮೂಲಂಗಿ ಗಿಡ ಹಾಕಿದರೆ ನೀವು ಕೇವಲ 1-2 ಅಥವಾ 2.5 ತಿಂಗಳಲ್ಲಿ ನಿಮಗೆ ಅದು ಆದಾಯ ತಂದುಕೊಡ್ತದೆ. ಸಾಕಷ್ಟು ಯುವಕರು ಇದನ್ನು ಆಸಕ್ತಿ ವಹಿಸಿ ಒಂದು ವ್ಯವಸಾಯ ಮಾಡ್ರಿ ಅಂತ ಹೇಳ್ತಾರಲ್ಲ, ಏನಂತೀರಿ ಡಾಕ್ಟರ್ ಸಾಲಿನಿ?
0: ಖಂಡಿತ ಸರ್, ಯಾಕೆಂದ್ರೆ ಬೇರು ತರಕಾರಿಗಳು ಅಂತ ಬಂದಾಗ ಈಗ ನೀವು ಆಲೂಗಡ್ಡೆ, ಅದರಲ್ಲಿ ನೀವು ಹೇಳಬೇಕು
1: ಆಲೂಗಡ್ಡೆ,
0: ಆಲೂಗಡ್ಡೆ ಅದರಲ್ಲಿ ಅರ್ಲಿ ಬ್ಲೈಟ್ ಅಂತ ಬರುತ್ತೆ, ಲೇಟ್ ಬ್ಲೈಟ್ ಅಂತ ಬರುತ್ತೆ. ಅದ್ರ ಜೊತೆಗೆ ಪ್ರಮಾಣೀಕರಿಸಿರುವಂತ ನಾವು ಗೆಡ್ಡೆಗಳನ್ನ ಆರಿಸ್ಕೊಬೇಕಾಗುತ್ತೆ. ಅದು ಆಮೇಲೆ ಏನಾದ್ರೂ ತರ ಅಂದ್ರೆ ಸರಿ ಮಳೆ ಜಾಸ್ತಿ ಆಗ್ಬಿಟ್ರೆ ಬೆಳೆ ಫುಲ್ಲು ಹೋಗ್ಬಿಡುತ್ತೆ. ಅದೇ ಕ್ಯಾರೆಟ್ ಅಂತ ಬಂದಾಗ ಸಹ ನಿಮ್ಗೆ 3 ತಿಂಗಳು ಬೆಳೆ, ಇದು ನೋಡಿದಾಗ 2-2.5 ತಿಂಗಳು ಬೆಳೆ. ಆಮೇಲೆ ಜಾಸ್ತಿ ಹೆಚ್ಚಾಗಿ ನಾವು ಕೀಟ ಮತ್ತು ರೋಗಗಳು ಇದರಲ್ಲಿ ಬರೋದಿಲ್ಲ. ನಾವು ಒಂದೇನಪ್ಪ ಅಂದ್ರೆ ಆರೋಗ್ಯಕರವಾಗಿರುವಂತ ಅಂದ್ರೆ ಸಾವಯವ ಇರುವಂತ ಜಾಸ್ತಿ ಗೊಬ್ಬರಗಳಿರುವಂತ ಒಂದು ಮಣ್ಣು ಬೇಕಾಗುತ್ತೆ. ಚೆನ್ನಾಗಿರೋ ನಾವು ಪ್ರಮಾಣೀಕರಿಸಿರುವ ಒಂದು ತಳಿನ ಆರಿಸ್ಕೊಂಡ್ಬಿಟ್ರೆ, ಅಂದ್ರೆ ಕಳಪೆ ಬೀಜಗಳಿರಬಾರ್ದು, ಅದೊಂದು ತಳಿನೇ ಆರಿಸ್ಕೊಂಡ್ಬಿಟ್ರೆ ಈಗಿರುವಂತ ರೈತರು ಅಥವಾ ಯುವ ರೈತರು ಇದಾರೋ ಅವ್ರು ಖಂಡಿತವಾಗಿ ಈ ಮೂಲಂಗಿಯನ್ನು ಸುಲಭವಾಗಿ ಬೆಳೆದು
1: ಅಧಿಕ
0: ಆದಾಯವನ್ನು ಪಡೆಯಬಹುದು.
1: ನಮ್ಮ ರೈತರು ಈಗ ಇದೊಂದು ಸೂಕ್ತ ಮಾರ್ಗ, ಸಣ್ಣ ಮಾರ್ಗ ಮತ್ತೆ ಶಾರ್ಟ್ ಕಟ್ ಅಂತಾರೆ. ಕೃಷಿಯಲ್ಲಿ ಸಾಮಾನ್ಯವಾಗಿ 4-5-6 ತಿಂಗಳ ಬೆಳೆ ಬೇಸಾಯ ಇರುತ್ತೆ. ಇದು ಕೇವಲ 1-2 ತಿಂಗಳಲ್ಲಿ ನಿಮ್ಗೆ ಆದಾಯ ತಂದು ಕೊಟ್ಬಿಡುತ್ತೆ.
0: ಖಂಡಿತ
1: ಯಾಕೆ ಆರಿಸ್ಕೋಬಾರ್ದು?
0: ಖಂಡಿತ
1: ರೈತ ಮಹಿಳೆಯರು
0: ಖಂಡಿತ. ಆಮೇಲೆ ಇದು ತುಂಬಾ ರುಚಿಯಾಗಿರೋದ್ರಿಂದ ಸಾಂಬಾರುಗಳಲ್ಲಿ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಆಮೇಲೆ ಕೆಲವು ಮಲಬದ್ಧತೆ ಅನ್ನೋ ಒಂದು ರೋಗಗಳಿಗೂ ಸಹ ಇದು ನಿವಾರಣೆ ಮಾಡೋದ್ರಿಂದ ಮೂಲಂಗಿಯನ್ನು ಈಸಿಯಾಗಿ ಬೆಳೆದು ತರಕಾರಿಯಾಗಿ ಅಡುಗೆಯಲ್ಲಿ ಸುಲಭವಾಗಿ ಬಳಸ್ಕೊಂಡು
1: ಎರಡು ಮೂಲಂಗಿ ಇದು ಬಿಟ್ರೆ ಒಂದು ಒಳ್ಳೆ ಸಾಂಬಾರ್ ಸ್ವಲ್ಪ ಮತ್ತೊಂದು 1-2-3 ಐಟಮ್ ಹಾಕಿಬಿಟ್ರೆ
0: ಖಂಡಿತ
1: ಹೌದಲ್ಲ.
0: ಖಂಡಿತ
1: ಖರ್ಚು ಕೂಡ ಕಡಿಮೆ, ಅಡುಗೆ ಮಾಡೋರಿಗೂ
0: ಇವನ್ನು ನೀವು ಬೆಳೆಯೋಕ್ಕೂ ಸಹ ಖರ್ಚು ಕಡಿಮೆ ಸರ್. ಬೀಜದ ಖರ್ಚು ಒಂದು ಬಿಟ್ರೆ ಇನ್ನೆಲ್ಲಾನು ಖರ್ಚು ಕಡಿಮೆ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಮತ್ತು ಯುವಕರಿಗೆ ಈ ಒಂದು ಮೂಲಂಗಿ ಬೇಸಾಯ ಮಾಡ್ರಿ ಅಂತ ತಾವು ಸಲಹೆಯನ್ನು ನೀಡಿದ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಾಲಿನಿ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ.
0: ಸರ್, ನಾನು ಎಲ್ಲ ರೈತ ಬಾಂಧವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನನ್ನು ಸಂಪರ್ಕಿಸಬೇಕಂದ್ರೆ 9481735592 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರಿಗೆ ತಿಳಿಸ್ಕೊಡ್ತೇನೆ ಸರ್.
2: ಇದುವರೆಗೆ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೆಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳುತ್ತಿರುವಿರಿ.

0: ಅವರ ಸಂಕಲ್ಪ
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳುತ್ತಿರುವಿರಿ.

ಇದುವರೆಗೆ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಿದಿರಿ. ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು.

ಕೃಷಿರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಸಮಯ 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ವಾರ್ತೆಗಳ ವಿವರ: ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ಸಹಕಾರ, ಸುಸ್ಥಿರತೆ ಕುರಿತಾದ ಬ್ರಿಕ್ಸ್ ಅಧಿವೇಶನದ ಇಂದು ಸಮಾರೋಪ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಶೃಂಗಸಭೆಯಲ್ಲಿ ಅಂಗೀಕರಿಸಲಾದ ನವದೆಹಲಿ ಘೋಷಣೆ, ಹಂಚಿಕೆಯ ದೃಷ್ಟಿಕೋನ ಮತ್ತು ಭವಿಷ್ಯದ ಸಹಕಾರಕ್ಕೆ ಸ್ಪಷ್ಟ ನಿರ್ದೇಶನ ನೀಡುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ಶೃಂಗಸಭೆಯ ಎಲ್ಲಾ ನಿರ್ಣಯಗಳನ್ನು ಕಾಲಮಿತಿ ಕ್ರಿಯಾ ಯೋಜನೆಯೊಂದಿಗೆ ನಿಗದಿತ ಪರಿಣಾಮ ಬೀರುವ ರೀತಿಯಲ್ಲಿ ತಲುಪಿಸುವ ಅಗತ್ಯವಿದೆ ಎಂದು ಹೇಳಿದರು. ಬ್ರಿಕ್ಸ್ ಕಾರ್ಯಚೌಕಟ್ಟು ಕೇವಲ ದಾಖಲೆಯಾಗದೆ ನಿಜ ಜೀವನದಲ್ಲಿ ಗಮನಾರ್ಹ ಪರಿಣಾಮ ಬೀರುವುದನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಬ್ರಿಕ್ಸ್ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು.
1: ನ್ಯೂ ದೆಹಲಿ ಡಿಕ್ಲರೇಷನ್ ಶೇರ್ಡ್ ವಿಷನ್ ಫ್ಯೂಚರ್ ಕೋಆಪರೇಷನ್ ಸ್ಪಷ್ಟ ದಿಶಾ ದೇಗಾ ಹಮೇ ಸಭಿ ಔಟ್ಕಮ್ಸ್ ಸಮಯಬದ್ಧ ಆಕ್ಷನ್ ಲಾಸ್ಟ್ ಮೈಲ್ ಇಂಪ್ಯಾಕ್ಟ್ ಜೋಡನಾ ಹೋಗಾ ಹಮಾರೆ ಫ್ರೇಮ್ವರ್ಕ್ ಫೈಲ್ ಸೇ ಆಗೆ ಬಢಕರ್ ರಿಯಲ್ ಲೈಫ್ ಮೇ ಇಂಪ್ಯಾಕ್ಟ್ ಪೈದಾ ಕರೆ ಇಸ್ಕೆ ಲಿಯೆ ಹಮ್ ಸಬ್ ಮಿಲ್ಕರ್ ಕಾಮ್ ಕರೆಂಗೆ.
0: ಬ್ರಿಕ್ಸ್ ಒಕ್ಕೂಟ ತನ್ನ 3ನೇ ದಶಕಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭವನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು, ಜಗತ್ತು ಒಕ್ಕೂಟದಿಂದ ಕೇವಲ ಯೋಜನೆ ಮತ್ತು ಬದ್ಧತೆಯನ್ನು ಮಾತ್ರ ನಿರೀಕ್ಷಿಸದೆ ಗಮನಾರ್ಹ ಫಲಿತಾಂಶವನ್ನು ನಿರೀಕ್ಷಿಸುತ್ತಿದೆ. ಬ್ರಿಕ್ಸ್ ಈ ನಿರೀಕ್ಷೆಗಳನ್ನು ಒಗ್ಗಟ್ಟಿನ ಪ್ರಯತ್ನದ ಮೂಲಕ ಸಾಕಾರಗೊಳಿಸುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬ್ರಿಕ್ಸ್ನ ಮುಂದಿನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಚೀನಾಕ್ಕೆ ಪ್ರಧಾನಿ ಅವರು ಶುಭ ಕೋರಿದರು. ನವದೆಹಲಿ ಶೃಂಗಸಭೆಯನ್ನು ಎಲ್ಲಾ ಬ್ರಿಕ್ಸ್ ದೇಶಗಳು ಹಾಗೂ ಸಹಭಾಗಿ ದೇಶಗಳು ಯಶಸ್ವಿಗೊಳಿಸಿದೆ ಎಂದು ಶ್ಲಾಘಿಸಿದರು. ಸಂಬಂಧಪಟ್ಟ ಎಲ್ಲಾ ದೇಶಗಳು ಸಕ್ರಿಯವಾಗಿ ಭಾಗವಹಿಸಿ ಮೌಲ್ಯಯುತ ಕೊಡುಗೆ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಭಾರತ ಮಂಟಪಂನಲ್ಲಿ ಶೃಂಗಸಭೆಯ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಪರಸ್ಪರ ಸಂಪರ್ಕಿತ ಇಂದಿನ ಜಗತ್ತಿನಲ್ಲಿ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆ ಮತ್ತು ಪೂರೈಕೆ ಸರಪಳಿಯಲ್ಲಿನ ವ್ಯತ್ಯಯ ಯಾವುದೇ ಒಂದು ವಲಯಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಒಕ್ಕೂಟದ ಸದಸ್ಯ ರಾಷ್ಟಗಳು ಸ್ಥಿತಿಸ್ಥಾಪಕ ವರ್ಧನೆಗೆ ಒತ್ತು ನೀಡಬೇಕೆಂದರು. ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಪ್ರತಿಕ್ರಿಯಾ ಉಪಚಾರಗಳಿಗಾಗಿ ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆ ರೂಪಿಸುವ ಬಗ್ಗೆ ಒಮ್ಮತಾಭಿಪ್ರಾಯಕ್ಕೆ ಬರಲಾಗಿದೆ ಎಂದರು. ಸಣ್ಣ ಉದ್ದಿಮೆಗಳು, ಹಣಕಾಸು ಹಾಗೂ ಮಾರುಕಟ್ಟೆ ಸಂಪರ್ಕಕ್ಕಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆಗೆ ಉಪಕ್ರಮಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ

0: ಸಮಾಲೋಚನೆ ನಡೆಸಿದರು. ಕಜಕಿಸ್ತಾನ ಅಧ್ಯಕ್ಷ ಕಾಸಿಂ ಜೊಮಾರ್ಟ್ ಟೊಕಾಯೆವೊ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು ಭಾರತ ಕಜಕಿಸ್ತಾನ ನಡುವಿನ ಸಂಬಂಧಗಳನ್ನು ನೆನಪಿಸಿ ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ರಾಜಕೀಯ, ವ್ಯಾಪಾರ, ರಕ್ಷಣೆ, ಸಂಪರ್ಕ, ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರದ ಬಗ್ಗೆ ಉಭಯ ನಾಯಕರು ಪರಾಮರ್ಶೆ ನಡೆಸಿದರು. ಶಾಂತಿ, ಸ್ಥಿರತೆ ಹಾಗೂ ವಲಯದಲ್ಲಿನ ಸಮೃದ್ಧಿಗಾಗಿ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೊ ಸುವಿಯಂತೋ ಅವರೊಂದಿಗೆ ಸಮಾಲೋಚನೆ ನಡೆಸಿ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವ ಬಲಪಡಿಸುವ ಚರ್ಚೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಈಜಿಪ್ಟಿನ ಅಧ್ಯಕ್ಷ ಅಬ್ದಲ್ ಫತಾ ಎಲ್ ಸಿಸಿ ಹಾಗೂ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ಡಿನೆಂಡ್ ಆರ್ ಮಾರ್ಕಸ್ ಜೂನಿಯರ್ ಜೊತೆಗೆ ಸಭೆ ನಡೆಸಿ ಚರ್ಚಿಸಿದರು. ದಕ್ಷಿಣ ಆಫ್ರಿಕಾ ಹಾಗೂ ಬರುಂಡಿ ಅಧ್ಯಕ್ಷರು ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ಇಂದು ಉಜ್ಬೇಕಿಸ್ತಾನ ಗಣರಾಜ್ಯದ ಉಪಪ್ರಧಾನಮಂತ್ರಿ ಹಾಗೂ ಆರ್ಥಿಕ ಮತ್ತು ಹಣಕಾಸು ಸಚಿವ ಜಮ್ಶೀದ್ ಕುಚ್ ಕರೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರ ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಜನರ ಸಹಭಾಗಿತ್ವದ ಮೂಲಕ ವಿಕಸಿತ ಭಾರತಕ್ಕೆ ಕೊಡುಗೆ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಇದೇ 17 ಪ್ರಧಾನಿ ಮೋದಿ ಅವರ ಜನ್ಮದಿನವಾಗಿದ್ದು ಅವರು ಅಕ್ಟೋಬರ್ ತಿಂಗಳಿನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ನಾಳೆ ಆರಂಭವಾಗಲಿದೆ. ರಾಷ್ಟೀಯ ಮಾನವ ಹಕ್ಕು ಆಯೋಗ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದು ಸಮಾರೋಪ ಕಾರ್ಯಕ್ರಮ 19ರಂದು ನಡೆಯಲಿದ್ದು ರಾಷ್ಟೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾನವ ಹಕ್ಕು ರಕ್ಷಣೆಯಲ್ಲಿ ವಿವಿಧ ದೇಶಗಳು ಅನುಸರಿಸುತ್ತಿರುವ ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸೇರಿದಂತೆ ಆಯಾ ದೇಶದ ಕಾಲಮಾನಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಭಾರತದ ಮಹಿಳಾ ಹಾಕಿ ತಂಡ ಜೂನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಚೀನಾದ ಮೊಕೆಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿಂದು ಭಾರತ ಚೀನಾ ತಂಡವನ್ನು 1-0 ಅಂತರದಿಂದ ಮಣಿಸಿತು. ಭಾರತದ ಪರ ಸಾನಿಕಾ ಚಂದ್ರಕಾಂತ್ ಮಾನೆ 17ನೇ ನಿಮಿಷದಲ್ಲಿ ಹೊಡೆದ ಗೋಲು ಜಯಕ್ಕೆ ಕಾರಣವಾಯಿತು. ಇದರೊಂದಿಗೆ ಭಾರತ ಸತತ 3ನೇ ಬಾರಿ ಜೂನಿಯರ್ ಏಷ್ಯಾ ಕಪ್ ಗೆದ್ದುಕೊಂಡಂತಾಗಿದೆ. ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಜಪಾನ್ ಅಂತಾರಾಷ್ಟೀಯ ಕ್ರೀಡಾಕೂಟದ ಪುರುಷ ಸಿಂಗಲ್ SL3 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇಂದು ನಡೆದ ಅಂತಿಮ ಪಂದ್ಯದಲ್ಲಿ ಪ್ರಮೋದ್ ಭಗತ್ ಭಾರತದವರೇ ಆದ ಉಮೇಶ್ ಕುಮಾರ್ ಅವರನ್ನು 21-16, 21-8 ಅಂತರದಿಂದ ಪರಾಭವಗೊಳಿಸಿದರು. ಪ್ರಮೋದ್ ಭಗತ್ ಇದಲ್ಲದೆ ಪುರುಷರ ಡಬಲ್ಸ್ನಲ್ಲಿ ಸುಕಾಂತ್ ಕದಂ ಜೊತೆಗೂಡಿ ರಜತ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ಪುರುಷರ ತಂಡಗಳು

ಮುಖಾಮುಖಿ ಆಗಿವೆ. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಸಮಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್.ಎನ್. ಶೈಲಾ ಅವರು.
1: ಭಾರತ ಪುಣ್ಯಭೂಮಿ. ಇಲ್ಲಿ ಧಾರ್ಮಿಕ ನಂಬಿಕೆಯೇ ಜನರ ಜೀವಾಳ. ವಿವಿಧತೆಯಲ್ಲಿ ಏಕತೆಯೇ ಇಲ್ಲಿನ ಸಂಸ್ಕೃತಿ. ಋಗ್ವೇದದಲ್ಲಿ ಒಂದು ಮಾತಿದೆ, ಕೃಣ್ವಂತೋ ವಿಶ್ವಮಾರ್ಯಂ, ಎಂದರೆ ಇಡೀ ವಿಶ್ವವನ್ನು ಉದಾತ್ತ ಮತ್ತು ಶ್ರೇಷ್ಠವಾಗಿಸೋಣ ಎಂಬುದು. ಇದೇ ಇಲ್ಲಿಯ ತತ್ವಸಾರ. ಸರ್ವೇ ಜನ ಸುಖಿನೋ ಭವಂತು ಎಂಬುದೇ ಇಲ್ಲಿಯ ಧ್ಯೇಯ. ಆದಾಗ್ಯೂ ಹಲವರ ಅಜ್ಞಾನ ಮತ್ತು ಸ್ವಾರ್ಥದಿಂದಾಗಿ ಧರ್ಮ ದೇವರ ಹೆಸರಿನಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಲಿಂಗ ತಾರತಮ್ಯ, ಮೂಢನಂಬಿಕೆ, ಕಂದಾಚಾರ, ಅಂಧಾನುಕರಣೆ, ಆಡಂಬರದ ವಿವಾಹ, ದುಂದುವೆಚ್ಚ ಮೊದಲಾದ ಸಾಮಾಜಿಕ ರೋಗಗಳು 21ನೇ ಶತಮಾನದ ಸಂದರ್ಭದಲ್ಲಿಯೂ ಒಂದಲ್ಲ ಒಂದು ರೀತಿ ಮುಂದುವರಿಯುತ್ತಲೇ ಇರುವುದು ಆಶ್ಚರ್ಯವಾದರೂ ಸತ್ಯ. ಎಲ್ಲ ಕಾಲದಲ್ಲಿಯೂ ಮಾನವೀಯ ಮೌಲ್ಯಗಳು ನೆಲಕಚ್ಚುವ ಸಂದರ್ಭದಲ್ಲಿ ಅದಮ್ಯ ಚೈತನ್ಯದ ವಿಭೂತಿ ಪುರುಷರು, ಸಮಾಜ ಸುಧಾರಕರು ಕಾಲದ ಅವಶ್ಯಕತೆಗೆ ತಕ್ಕಂತೆ ಈ ಭೂಮಿಯಲ್ಲಿ ಜನ್ಮ ತಾಳಿ ಧರ್ಮದ ನೈಜ ತಿರುಳನ್ನು ತಿಳಿಸಿ ಸಮಾಜಕ್ಕೆ ಅರಿವಿನ ಬೆಳಕು ಬೀರಿ ಮಾರ್ಗದರ್ಶನ ಮಾಡಿದ್ದಾರೆ. ಅಂತಹ ಹಲವು ಚೈತನ್ಯ ಪುರುಷರಲ್ಲಿ ಶ್ರೀ ನಾರಾಯಣ ಗುರುಗಳು ಒಬ್ಬರು. ದೇವರ ನಾಡು ಎಂದೇ ಖ್ಯಾತಿ ಹೊಂದಿದ್ದ ಕೇರಳ ಪ್ರಾಂತ್ಯ 18 ಮತ್ತು 19ನೇ ಶತಮಾನದಲ್ಲಿ ಭ್ರಾಂತಾಲಿಯವೆನಿಸಿ ಸಾಂಸ್ಕೃತಿಕ ಕುಸಿತದ ಅಧಃಪತನವನ್ನು ಎದುರಿಸುತ್ತಿತ್ತು. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯ ಹಾಗೂ ಮಾನವರೆಲ್ಲರೂ ಒಂದೇ ಎಂಬ ಧೋರಣೆಗಳು ನೆಲಕಚ್ಚಿದ್ದವು. ಧಾರ್ಮಿಕ ಕಂದಾಚಾರದ ಶೃಂಖಲೆಯಲ್ಲಿ ಬಂಧಿತವಾಗಿದ್ದ ಸಮಾಜದಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ, ಅಂಧವಿಶ್ವಾಸ, ಅನಾಚಾರ, ಅಜ್ಞಾನ ತಾಂಡವಾಡುತ್ತಿದ್ದು ಸಂಪೂರ್ಣ ಕೇರಳವೇ ಒಂದು ಭ್ರಾಂತ್ಯಾಲಯ ಎಂಬುದಾಗಿ ಸ್ವಾಮಿ ವಿವೇಕಾನಂದರಿಂದ ಕರೆಯಲ್ಪಟ್ಟ ಕಾಲಘಟ್ಟದಲ್ಲಿ, ಅಂದರೆ 1854 ಆಗಸ್ಟ್ ಮಾಹೆಯಂದು ನಾರಾಯಣ ಗುರುಗಳು ಸಾಮಾಜಿಕ ರೋಗಗಳಿಗೆ ನಿಜ ವೈದ್ಯರಾಗಿ ಜನಿಸಿ ತಮ್ಮ ವೈಚಾರಿಕ ವಿಚಾರಧಾರೆಗಳಿಂದ ಪ್ರಬಲ ವಿರೋಧಿ ಶಕ್ತಿಗಳಿಗೆ ಎದುರಾಗಿ ಶಾಂತಿಯುತವಾಗಿ ಹೋರಾಡಿ ದುರ್ಬಲರಲ್ಲಿ, ಅಸ್ಪೃಶ್ಯರಲ್ಲಿ, ಅನಕ್ಷರಸ್ಥರಲ್ಲಿ ಜಾಗೃತಿಯನ್ನುಂಟು ಮಾಡಿ ಜಾಗತಿಕ ಮನ್ನಣೆ ಪಡೆದು ವಿಶ್ವ ವಂದ್ಯರಾಗಿರುವುದು ಇಂದು ಇತಿಹಾಸ. ಸಮಾಜದಲ್ಲಿ ಸಂಘರ್ಷವಿಲ್ಲದೆ ಸಮನ್ವಯತೆಯ ಆಧಾರದಲ್ಲಿ ಬಹುದೊಡ್ಡ ಸಾಮಾಜಿಕ ಪರಿವರ್ತನೆಯನ್ನು ಮಾಡಿದ ಆಧುನಿಕ ಸಮಸಮಾಜದ ನಿರ್ಮಾಪಕರು ನಾರಾಯಣ ಗುರುಗಳು. ತುಳಿಯಲ್ಪಟ್ಟ ದೀನ ದಲಿತರನ್ನ ತಮ್ಮ ಅದ್ವಿತೀಯ ಆತ್ಮ ಪ್ರಭಾರದಿಂದ ಆತ್ಮಾಭಿಮಾನಿಗಳನ್ನಾಗಿಯೂ ಕರ್ಮ ಕುಶಲರನ್ನಾಗಿಯೂ ರೂಪಿಸುವಾಗ ಅವರು ಭಾರತದ ಸನಾತನ ಧರ್ಮ ಸಿದ್ಧಾಂತವನ್ನು ತಿರಸ್ಕರಿಸಲಿಲ್ಲ. ಸಮಾಜ ಸುಧಾರಣೆ ಹಾಗೂ ಮತ ಸುಧಾರಣೆಯನ್ನು ಮಾಡುವಾಗ ಅವರು ಜಾತಿವಾದಿಗಳನ್ನು, ಮತಾಂಧರನ್ನ, ಮೇಲುಜಾತಿಯವರನ್ನ ದ್ವೇಷಿಸಲಿಲ್ಲ. ಬದಲಾಗಿ ಶತಮಾನಗಳಿಂದ ಜಡತೆ ತುಂಬಿದ ಜನತೆಯನ್ನ ಸಾಂಸ್ಕೃತಿಕವಾಗಿ ಮೇಲೆತ್ತಲು ಉದ್ಧರೇತ್ ಆತ್ಮಾನಂ ಆತ್ಮಾನಂ ಎಂಬ ಭಗವದ್ಗೀತೆಯ ಸಂದೇಶದಂತೆ ತಾವೇ ಕಾರ್ಯಪ್ರವೃತ್ತರಾಗುವಂತೆ ದೀನ ದಲಿತರನ್ನ ಪ್ರೇರೇಪಿಸಿದ್ದು ಅವರ ಸಮಸಮಾಜ ನಿರ್ಮಾಣದ ಒಂದು ವೈಶಿಷ್ಟ್ಯಪೂರ್ಣ ಮಾದರಿ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಿಂದಲೇ ಸತ್ಯ ಸಂಶೋಧಕನ ಲಕ್ಷಣ ಹಾಗೂ ಚಿಂತನಾಶೀಲ ಪ್ರವೃತ್ತಿ ಬೆಳೆಸಿಕೊಂಡು ಎಲ್ಲ ವರ್ಗದವರನ್ನ ಒಂದೇ ಎಂಬ ಭಾವದಿಂದ ಕಾಣುವ ಮೂಲಕ ಮನೆಯವರ ಕೆಂಗಣ್ಣಿಗೆ ಒಳಗಾಗಿದ್ದು

ಇದೆ. ಈಳವ ಜಾತಿಯವರಾದ ಗುರುಗಳ ಮನೆಯ ಹಿರಿಯರು ಪುಲೆಯ ಪರೆಯ ಜನಾಂಗವನ್ನು ಮುಟ್ಟುತ್ತಿರಲಿಲ್ಲ. ಇದನ್ನೆಲ್ಲ ಬಾಲ್ಯದಿಂದಲೇ ಪ್ರತಿಭಟಿಸುತ್ತಾ ಬಂದವರು ಶ್ರೀ ನಾರಾಯಣ ಗುರುಗಳು. ಹೀಗೆ ತಮ್ಮದೇ ಈಳವ ಜನಾಂಗವನ್ನು ತಮ್ಮ ಆರೋಗ್ಯಕರ ಚಿಂತನೆಗಳ ಮೂಲಕವೇ ಜಾಗೃತಿಗೊಳಿಸಿ ಅರಿವು ಮೂಡಿಸಿದರು. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳನ್ನು ತ್ಯಜಿಸಿ ವಿರಕ್ತರಾದರು. ತಮ್ಮ ಜೀವನದ ಗುರಿ ದಲಿತೋದ್ಧಾರ ಎಂದು ನಿರ್ಧರಿಸಿ ಸಮತೆಯ ಸಂತರಾದರು. ಬುದ್ಧ, ಬಸವ, ಗಾಂಧೀಜಿಯವರಂತೆ ಬಾರ್ನ್ ವಿತ್ ಪರ್ಪಸ್ ಎಂಬ ಆಂಗ್ಲ ನಾಣ್ಣುಡಿಗೆ ಅನುಗುಣವಾಗಿ ಶ್ರೀ ನಾರಾಯಣ ಗುರುಗಳ ಜೀವನೋದ್ದೇಶ ನಿಶ್ಚಿತವಾಗಿತ್ತು. ನಿಜಾರ್ಥದಲ್ಲಿ ಸಂತರಾಗಿ, ಸಮಾಜ ಸುಧಾರಕರಾಗಿ, ಬದಲಾವಣೆಯ ಹರಿಕಾರರಾಗಿರುವ ಶ್ರೀ ನಾರಾಯಣ ಗುರುಗಳು ತಂದ ಸಮಾಜ ಸುಧಾರಣೆಗಳು ಕೇರಳ ರಾಜ್ಯ ಮಾತ್ರವಲ್ಲ, ಇಡೀ ಭಾರತೀಯ ಹಾಗೂ ವಿಶ್ವದ ಸಾಮಾಜಿಕ ಬದುಕಿಗೆ ದಾರಿದೀಪವಾಗಬಲ್ಲದು. ತಮ್ಮ ಜೀವನದುದ್ದಕ್ಕೂ ಒಟ್ಟು ಸಮಾಜವನ್ನು ಮಾನವೀಯ ಸಮಾಜವನ್ನಾಗಿ ಪರಿವರ್ತಿಸಲು ಧಾರ್ಮಿಕವಾದ, ಸಾಂಸ್ಕೃತಿಕವಾದ ನೆಲೆಗಟ್ಟಿನಲ್ಲಿಯೇ ಗುರೂಜಿಯವರು ಶ್ರಮಿಸಿದರು. ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಹಲವಾರು ಸಂತರು, ಚಿಂತಕರು, ಸುಧಾರಕರು, ವಿದ್ವಾಂಸರು, ಸಾಹಿತಿಗಳು, ಶಿಕ್ಷಣ ತಜ್ಞರು ನಾರಾಯಣ ಗುರುಗಳ ಆಶಯದಂತೆ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮೂಢನಂಬಿಕೆ, ಕಂದಾಚಾರ ಮುಂತಾದವುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ. ಸ್ವತಃ ಗುರುಗಳೇ ಮಾನವರೆಲ್ಲರೂ ಒಂದೇ, ಎಲ್ಲರಿಗೂ ಎಲ್ಲ ರೀತಿಯ ಅವಕಾಶಗಳು, ಸೌಲಭ್ಯಗಳು ದೊರಕಬೇಕೆಂಬುದನ್ನು ಪ್ರತಿಪಾದಿಸಿ ಅದನ್ನು ಸಮಾಜಕ್ಕೆ ಮನದಟ್ಟು ಮಾಡಿಕೊಡಲು ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೈಗೊಂಡರು. ಗಾಡ್ ಈಸ್ ಎಂಬಿಲ್ಡೆಡ್ ಇನ್ ಇಂಡಿಯನ್ ಸಾಯಿಲ್ ಎನ್ನುವಷ್ಟರ ಮಟ್ಟಿಗೆ ಭಾರತದಲ್ಲಿ ಧರ್ಮ ಮತ್ತು ದೇವರುಗಳ ಸಂಬಂಧ ಇರುವುದಾದರೂ ದೀನ ದಲಿತರಾದ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶ ಇಲ್ಲದಿದ್ದಾಗ ನಾರಾಯಣ ಗುರುಗಳು ಅರವಿಪುರಂನಲ್ಲಿ ಶಿವ ದೇವಾಲಯವನ್ನು ತಾವೇ ಪ್ರತಿಷ್ಠಾಪಿಸಿ ಆ ಮೂಲಕ ಎಲ್ಲರಿಗೂ ಮುಕ್ತ ಅವಕಾಶ ಕಲ್ಪಿಸಿದರು. ಮಾತ್ರವಲ್ಲ, ಅಲ್ಲಿ ವಿದ್ಯಾಶಾಲೆಯನ್ನ, ಕೈಗಾರಿಕೆಯನ್ನ ಸ್ಥಾಪಿಸಿದರು. ಈ ಮೂಲಕ ಅರಿವಿಪುರಂನಲ್ಲಿ ಅರಿವಿನ ಕಾರಂಜಿಯನ್ನ ಚಿಮ್ಮಿಸಿದರು. ಧರ್ಮ ಮತ್ತು ಕರ್ಮ ಸಮನ್ವಯಕ್ಕೆ ಮಹತ್ವ ನೀಡಿದರು. ದೇವರಲ್ಲಿ ಭಕ್ತಿ, ವಿಶ್ವಾಸವಿಡುವುದು ಮಾತ್ರವಲ್ಲ, ಶ್ರದ್ಧೆಯಿಂದ ಕ್ರಿಯಾಶೀಲರಾಗಲು ಕರೆ ನೀಡಿದರು. ಧರ್ಮದ ಹೆಸರಿನಲ್ಲಿ ನಡೆಯುವ ಪ್ರಾಣಿಬಲಿ, ಮಧ್ಯ ನೈವೇದ್ಯ, ಅಶ್ಲೀಲ ಹಾಡು ಮೊದಲಾದವುಗಳಿಗೆ ವಿದಾಯ ಹೇಳಿಸಿ ತಾಮಸ ಪೂಜಾ ಪದ್ಧತಿಯಿಂದ ಸಾತ್ವಿಕ ಆರಾಧನೆಯ ಕಡೆಗೆ ದೀನ ದಲಿತರನ್ನ ಕರೆದೊಯ್ದರು. ಜಾತಿಭೇದ, ಮತದ್ವೇಷ ಒಂದೂ ಇಲ್ಲದೆ ಸರ್ವರು ಸಹೋದರತ್ವದಿ ಬಾಳುವ ಮಾದರಿ ಸ್ಥಾನಗಳು ದೇವಾಲಯಗಳಾಗಬೇಕು. ಈ ಮೂಲಕ ಜನರು ಸತ್ಯ, ಶಿವ, ದಯೆ, ಸ್ನೇಹಮಯದಿಂದ ಬಾಳಬೇಕು. ಎಲ್ಲರಲ್ಲಿಯೂ ಶಾಂತಿ ಮಂತ್ರ ಮೂಡಬೇಕೆಂಬುದು ಅವರ ಆಶಯವಾಗಿತ್ತು. ಭಾರತದ ಆಧ್ಯಾತ್ಮ ತತ್ವ ಚಿಂತನೆಯಲ್ಲಿ ಆತ್ಮ ದೇವೋಭವ ಎಂದು ತಿಳಿಸುತ್ತ ಜ್ಞಾನ ದೀಪದಲ್ಲಿ ಬೆಳಗಿದ ಆತ್ಮ ದೈವತ್ವದ ಕಡೆಗೆ ಸಾಗುವುದರೊಂದಿಗೆ ವ್ಯಕ್ತಿಯ ಪೂರ್ಣ ವಿಕಾಸವನ್ನು ತಿಳಿಸುವ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇಧಾವಶಿಷ್ಯತೆ ಎಂಬ ಸನಾತನ ಧರ್ಮದ ಸಾರ ಸತ್ಯವೇ ಶ್ರೀನಾರಾಯಣ ಗುರುಗಳು ಹಮ್ಮಿಕೊಂಡಿದ್ದ ಕ್ಷೇತ್ರ ರಚನೆ ಮತ್ತು ಆ ಮೂಲಕ ಅಸ್ಪೃಶ್ಯರ ಬೌದ್ಧಿಕ ಉನ್ನತಿ. ಇದುವೇ ಸಾಂಸ್ಕೃತಿಕ ಪುನರುತ್ಥಾನದ ಮೂಲ ಸೆಲೆ. ಹಾಗೆ ನೋಡುತ್ತಾ ಹೋದರೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರುದ್ಧ ಪೂರ್ಣ ಹೋರಾಟ ಪ್ರಾರಂಭಿಸುವ ಮೊದಲೇ ನಾರಾಯಣ ಗುರುಗಳು ಕಾರ್ಯಪ್ರವೃತ್ತರಾಗಿದ್ದರಿಂದ ಗಾಂಧೀಜಿಯವರು ಇವರನ್ನು ಭೇಟಿಯಾಗಿದ್ದರು ಎಂಬುದು ಆಶ್ಚರ್ಯವಾದರೂ ಸತ್ಯ. ಒರು ಧರ್ಮ, ಒರು ಕುಲ, ಒರು ಮತ ಎಂಬುದು ಅವರ ಸಿದ್ಧಾಂತವಾಗಿತ್ತು. ಇಡೀ ಮಾನವ ಜನಾಂಗಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂಬ ಬೋಧನೆಯಿಂದ ಋಗ್ವೇದದ ಏಕಂ ಸತ್ ವಿಪ್ರಬಹುದಾ ವದಂತಿ ಎಂಬ ಸನಾತನ ಧರ್ಮದ ವಿಶ್ವಮಾನ್ಯ ಪರಿಚಯವನ್ನ ಜನಸಾಮಾನ್ಯರಿಗೂ ಮಾಡಿಕೊಟ್ಟವರು ನಾರಾಯಣ ಗುರುಗಳು. ಸಮಾಜದ ನಿರ್ಮಾಣಕ್ಕೆ ನಾರಾಯಣ ಗುರುಗಳು ಕೊಟ್ಟ ಕರೆ ಇವತ್ತಿಗೂ ಪ್ರಸ್ತುತವಾಗಿದೆ. ಅವರು ಹೇಳಿದ್ದಾರೆ, ನಾವೆಲ್ಲರೂ ಒಂದೇ ಧರ್ಮಕ್ಕೆ ಸೇರಿದವರು, ಅದುವೇ ವಿಶ್ವ ಮಾನವ ಧರ್ಮ ಎಂಬುದು ಅವರ ಅಚಲ ನಂಬಿಕೆಯಾಗಿತ್ತು. ಮತ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು, ಅನುಸರಿಸುವ ಮತ

0: ಉಡುವ ಬಟ್ಟೆ, ಮಾತನಾಡುವ ಭಾಷೆ, ಸೇವಿಸುವ ಆಹಾರ ಭಿನ್ನವಾಗಿದ್ದರೂ ಎಲ್ಲರೂ ಮಾನವ ಕುಲಕ್ಕೆ ಸೇರಿದ ಒಂದೇ ಜಾತಿಯವಾಗಿರಾಗಿರುವುದರಿಂದ ಅಂತರ್ಜಾತಿ ವಿವಾಹವಾಗುವುದರಲ್ಲಿ ಅಥವಾ ಸಹಭೋಜನ ಮಾಡುವುದರಲ್ಲಿ ಯಾವ ತೊಂದರೆಯೂ ಇಲ್ಲ. ಹಾಗೆ ನೋಡುತ್ತಾ ಹೋದರೆ ವಿಧವಾ ವಿವಾಹಕ್ಕೂ ಕೂಡ ಅವರು ಪ್ರೋತ್ಸಾಹ ನೀಡಿದರು. ಮದ್ಯಪಾನ ವಿಷ, ಅದನ್ನು ಉತ್ಪಾದಿಸಬೇಡಿ, ಕುಡಿಯಬೇಡಿ, ಹಂಚಬೇಡಿ ಎಂದು ಕರೆ ನೀಡಿದರು. ಮತ ಮತ್ತು ಧರ್ಮಗಳ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳದಿರುವುದರಿಂದ ಪ್ರಮಾದಗಳು ಘಟಿಸುತ್ತವೆ ಎಂಬುದನ್ನು ತಿಳಿಸಿದರು. ಬಹುಮುಖ್ಯವಾಗಿ ನಾರಾಯಣ ಗುರುಗಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು. ಸಾಮಾಜಿಕ ಅನಿಷ್ಟಗಳ ನಿವಾರಣೆಗೆ ಶಿಕ್ಷಣವೇ ಮಹದೌಷಧ. ಅದೇ ಮಾನವರೆಲ್ಲರ ನಿಜವಾದ ಶಕ್ತಿ. ಅದರಲ್ಲೂ ಶೋಷಿತ ಸಮುದಾಯಗಳು ಸಮಾಜದಲ್ಲಿ ಸಮಾನತೆ ಸಾಧಿಸಲು ಶಿಕ್ಷಣವೇ ಏಕೈಕ ಮಾರ್ಗ ಎಂಬ ಅರಿವನ್ನು ದೀನ ದಲಿತರಿಗೆ ಉಂಟು ಮಾಡಿದರು. ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಎಂದು ಕರೆ ನೀಡಿದರು. ಹೀಗಾಗಿಯೇ NSDP ಸಂಸ್ಥೆ ಸ್ಥಾಪನೆ ಮೂಲಕ ಜನರ ಹಕ್ಕುಗಳ ಹೋರಾಟಕ್ಕಾಗಿ ಮತ್ತು ಸಮಾಜ ಸುಧಾರಣೆಗಾಗಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಕಟ್ಟಿ ಎಲ್ಲರನ್ನ ಒಗ್ಗೂಡಿಸಿದರು. ಜ್ಞಾನ ವಿಕಾಸವಾಗದೆ ಸಾಮಾಜಿಕ ಅನಿಷ್ಟಗಳ ನಿವಾರಣೆ ಕಷ್ಟಸಾಧ್ಯ. ಜ್ಞಾನ ವಿಕಾಸಕ್ಕೆ ಶಿಕ್ಷಣ ಒಂದೇ ಸಾಧನ. ಹೀಗಾಗಿ ಮಹಿಳೆಯರನ್ನೂ ಒಳಗೊಂಡಂತೆ ಎಲ್ಲ ದೀನ ದಲಿತರು ಯಾವುದೇ ವಿದ್ಯೆಯನ್ನು ಕಲಿಯಬಹುದು. ಮುಖ್ಯವಾಗಿ ಮಹಿಳೆಯರನ್ನು ಯಾವ ಸಮಾಜವೂ ಕಡೆಗಣಿಸಬಾರದು ಎಂಬುದು ಅವರ ಆ ಕಾಲದ ಬಹುದೊಡ್ಡ ಆಶಯವಾಗಿತ್ತು. ಶಿಕ್ಷಣದಷ್ಟೇ ಆರ್ಥಿಕ ಸ್ವಾವಲಂಬನೆಯ ಅಗತ್ಯವನ್ನು ಪ್ರತಿಪಾದಿಸಿದವರು ಶ್ರೀನಾರಾಯಣ ಗುರುಗಳು. ಪ್ರತಿಯೊಬ್ಬರೂ ತಮ್ಮ ಕೈಲಾಗುವ ತನಕ ದುಡಿದು ಗೌರವದಿಂದ ಜೀವಿಸಬೇಕು. ಸ್ವಾವಲಂಬನೆ ತುಂಬಾ ಮುಖ್ಯ. ಸಮಾಜದಲ್ಲಿ ಸಮಾನತೆ ಬರಬೇಕಾದರೆ ಆರ್ಥಿಕ ಸಬಲೀಕರಣ ಅಗತ್ಯ, ಅನಿವಾರ್ಯ. ಇದಕ್ಕಾಗಿಯೇ ಅವರು ಸಣ್ಣ ಉದ್ಯಮಗಳು, ಕೈಗಾರಿಕೆಗಳು ಹಾಗೂ ಕೃಷಿಗೆ ಒತ್ತು ನೀಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಸರಳ ಜೀವನಕ್ಕೆ ಒತ್ತು ಕೊಟ್ಟರು. ವೈಚಾರಿಕತೆಯನ್ನು ಪ್ರತಿಪಾದಿಸಿದರು. ಮೌಢ್ಯಗಳನ್ನು ತಿರಸ್ಕರಿಸುವಂತೆ ಕರೆ ನೀಡಿದರು. ಸಾಮೂಹಿಕ ಸಾಮರಸ್ಯದ ಬದುಕಿಗೆ ಹಂಬಲಿಸಿದರು. ನಾರಾಯಣ ಗುರುಗಳ ಪ್ರಕಾರ ಸಮಾಜದ ನಿರ್ಮಾಣವೆಂದರೆ ಕೇವಲ ಮೇಲ್ನೋಟದ ಸಾಮಾಜಿಕ ಬದಲಾವಣೆಯಲ್ಲ. ಅದು ಆಧ್ಯಾತ್ಮಿಕ, ಶೈಕ್ಷಣಿಕ, ಆರ್ಥಿಕ, ವೈಚಾರಿಕ ಬುನಾದಿಯ ಮೇಲೆ ಕಟ್ಟಪಡಬೇಕಾದ ಸಮಾನತೆಯ ವ್ಯವಸ್ಥೆ. ಹೀಗಾಗಿ ನಾರಾಯಣ ಗುರುಗಳ ಸಮಾಜದ ಕಲ್ಪನೆಯು ಕೇವಲ ಶೋಷಣೆಯ ವಿರುದ್ಧ ಹೋರಾಡುವುದಕ್ಕೆ ಸೀಮಿತವಾಗಿರಲಿಲ್ಲ. ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣ, ಸಂಸ್ಕೃತಿ ಮತ್ತು ಆತ್ಮಗೌರವದಿಂದ ಬಾಳುವಂತಹ ಕರುಣೆ ಮತ್ತು ಪ್ರೀತಿಯ ಸಮಾಜವನ್ನು ನಿರ್ಮಿಸುವುದಾಗಿತ್ತು. ಇದನ್ನು ತಮ್ಮ ಸಾಹಿತ್ಯ ಕೃತಿಗಳ ಮೂಲಕವೂ ವ್ಯಕ್ತಪಡಿಸಿದ್ದಾರೆ. ಹಲವು ದೇಶ ವಿದೇಶಗಳಲ್ಲಿ ಹಲವು ಸಂಸ್ಥೆ ಸಂಘಟನೆಗಳ ಮೂಲಕ ವೈಚಾರಿಕ ಚಿಂತನೆಯನ್ನು ಬಿತ್ತಿದ್ದಾರೆ. ಹೀಗಾಗಿಯೇ ಜಾಗತಿಕ ಚಿಂತಕರಾದ ಮಹಾತ್ಮ ಗಾಂಧಿ, ರವೀಂದ್ರನಾಥ ಟಾಗೋರ್, ಆರ್ಯ ಸಮಾಜದ ಸ್ವಾಮಿ ಶ್ರದ್ಧಾನಂದ, ಫ್ರೆಂಚ್ ತತ್ವಜ್ಞಾನಿ ರೊಮನ್ ರೋಲ್ಯಾಂಡ್ ಮೊದಲಾದುವುದರಿಂದ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಹೀಗಾಗಿ ಇವರ ಕಾಯ ಅಳಿದು ಶತಮಾನ ಕಳೆಯುತ್ತ ಬಂದರೂ ಬೆಳಕು ಆರದೆ ಬೆಳಗುತ್ತಲೇ ಇದೆ. ಏಕೆಂದರೆ ಸಾವಿರಾರು ಹಣತೆಗಳನ್ನು ಪ್ರಜ್ವಲಗೊಳಿಸುವ ನಂದಾದೀಪದಂತೆ ವಿಶ್ವದಾದ್ಯಂತ ಬೆಳಕು ಬೀರಿ ಸ್ವತಃ ಬೆಳಕೇ ಆದವರು ಶ್ರೀನಾರಾಯಣ ಗುರುಗಳು. ಹೀಗಾಗಿ ಶ್ರೀನಾರಾಯಣ ಗುರುಗಳು ಕೇವಲ ಒಂದು ಸಮುದಾಯಕ್ಕೆ, ಒಂದು ನಾಡಿಗೆ ಸೀಮಿತರಾದವರಲ್ಲ. ಅವರು ಇಡೀ ಮಾನವ ಕುಲದ ಕಲ್ಯಾಣಕ್ಕಾಗಿ ಆಲೋಚಿಸಿದ ಜಗದ್ಗುರುಗಳು. ಸಮಾಜದಲ್ಲಿದ್ದ ಅಂಧಕಾರವನ್ನು ಹೋಗಲಾಡಿಸಲು ಅವರು ಹಿಂಸೆಯ ಹಾದಿ ಹಿಡಿಯಲಿಲ್ಲ. ಬದಲಿಗೆ ಜ್ಞಾನ, ಅಧ್ಯಾತ್ಮ ಮತ್ತು ಸಂಘಟನೆಯ ಮೂಲಕ ಶಾಂತಿಯುತವಾದ ಕ್ರಾಂತಿ ಮಾಡಿದರು. ಇಂದು ನಾವು 21ನೇ ಶತಮಾನದಲ್ಲಿದ್ದೇವೆ. ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೇವೆ. ಆದರೆ ಇಂದಿಗೂ ನಮ್ಮ ಮನಸ್ಸುಗಳಿಂದ ಜಾತೀಯತೆ, ಅಸ್ಪೃಶ್ಯತೆ, ಲಿಂಗ ತಾರತಮ್ಯ, ಕೋಮುದ್ವೇಷ, ಅಸಮಾನತೆ, ಮೌಢ್ಯ, ಅಂಧ ಆಚರಣೆಗಳು, ದುಂದು ವೆಚ್ಚಗಳು, ಆಡಂಬರದ ಜೀವನ ಅಳಿದಿಲ್ಲ. ಇಂತಹ ಸಂದರ್ಭದಲ್ಲಿ ಶ್ರೀನಾರಾಯಣ ಗುರುಗಳ ವಿಶ್ವ ಮಾನವತ್ವ, ಸರಳ ಜೀವನ, ವೈಚಾರಿಕ ಪ್ರಜ್ಞೆ, ಸಹಿಷ್ಣುತೆಯ ಭಾವ ನಮಗೆ ದಾರಿದೀಪವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಾಗಿ ಇಂಥ ಚೈತನ್ಯ ಪುರುಷರನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಅವರಿಗೆ ಗೌರವಿಸಿ ನಾವೆಲ್ಲ ಅವರ ಮಾರ್ಗದಲ್ಲಿ ನಡೆಯೋಣ, ವಿಶ್ವ ಮಾನವರಾಗೋಣ.
1: ಇದುವರೆಗೆ

0: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಸಮಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಎನ್. ಶೈಲಾ ಅವರ ಮಾತುಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ. ಶ್ರೋತೃ ಬಾಂಧವರಿಗೆಲ್ಲ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸಕಾರಾತ್ಮಕ ಚಿಂತನಾ ದಿನ. ಜೀವನದಲ್ಲಿ ಏನೇ ಬರಲಿ ಹೋಗಲಿ, ನಾವು ಅಂದರೆ ಜನರು ತಮ್ಮ ಮನಸ್ಥಿತಿಯನ್ನು ಆಶಾವಾದದ ಕಡೆಗೆ ತಿರುಗಿಸಿ ನಕಾರಾತ್ಮಕ ಆಲೋಚನೆಯಿಂದ ಹೊರಬಂದು ಪುನರ್ರಚನೆ ಮಾಡಲು ಪ್ರೋತ್ಸಾಹ ಕೊಡುವಂಥ ದಿನ ಇದಾಗಿದೆ. 2003 ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಮೆರಿಕನ್ ಉದ್ಯಮಿ ಕಸ್ಟನ್ ಗ್ಯಾರೆಲ್ ಅವರು ಈ ದಿನವನ್ನು ಆರಂಭ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆಶಾವಾದಿ ದೃಷ್ಟಿಕೋನ ನಮ್ಮ ಆರೋಗ್ಯವನ್ನು ಹಾಗೂ ಮಾನಸಿಕವಾಗಿ ಸುಸ್ಥಿತಿಯಲ್ಲಿರಲು ಸಕಾರಾತ್ಮಕ ಆಲೋಚನೆಗಳು ಸಹಾಯ ಮಾಡುತ್ತವೆ. ಸಕಾರಾತ್ಮಕ ಚಿಂತನೆಯಿಂದ ಎಷ್ಟೆಲ್ಲ ಉಪಯೋಗವಿದೆ ಅಂತ ಅಂದರೆ, ನಮ್ಮಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಒತ್ತಡ ಕಡಿಮೆ ಆದರೆ ಹೃದಯದ ಒತ್ತಡ, ರಕ್ತನಾಳದ ಕಾಯಿಲೆಯ ಅಪಾಯವೂ ಸಹ ಕಡಿಮೆಯಾಗುತ್ತೆ ಮತ್ತು ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಕೂಡ ಸುಧಾರಿಸುತ್ತೆ. ಅಷ್ಟೇ ಅಲ್ಲ ಬಂಧುಗಳೇ, ವಯಸ್ಸಾದವರಂತೆ ಕಾಣೋದು ಕೂಡ ಕಡಿಮೆ ಆಗುತ್ತಂತೆ. ಹೆಂಗಾಗಿ ಕಾಣ್ತೀವಿ ಅಂತ ಕೂಡ ಹೇಳಲಾಗುತ್ತೆ. ಅಂದಮೇಲೆ ಸಕಾರಾತ್ಮಕ ಆಲೋಚನೆಯನ್ನು ತುಂಬಿಕೊಳ್ಳೋದು ಒಳ್ಳೇದಲ್ವಾ? ಇನ್ನೀಗ ಕೇಳಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ಬರ್ತಾ ಇದೆ PB ಶ್ರೀನಿವಾಸ್ ಅವರ ದನಿಯಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ರಚನೆಗೆ GK ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇದೆ.

ಪ್ರತಿನಿತ್ಯ ನಮ್ಮ ಮನಸ್ಸಿಗೆ ನಾವು ಒಂದಷ್ಟು ಸಕಾರಾತ್ಮಕ ಚಿಂತನೆಗಳನ್ನು ಹೇಳ್ಕೊಳ್ತಾ ಇರಬೇಕಂತೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಕನ್ನಡಿಯ ಮುಂದೆ ನಿಂತು ಹೀಗೆ ಹೇಳಿಕೊಳ್ಳೋದ್ರಿಂದ ನಮ್ಮ ಮನಸ್ಸು ದಿನವಿಡೀ ಉತ್ಸಾಹದಿಂದ ಇರುತ್ತಂತೆ. ಪ್ರಯತ್ನ ಮಾಡಿ ನೋಡಿಯಲ್ಲ. ಇನ್ನು ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಒಂದು ಸರಳ ಸೂತ್ರವನ್ನು ಕೂಡ ಅಳವಡಿಸ್ಕೊಂಡ್ರೆ ಸಾಕಂತೆ. ಅದೇನಪ್ಪ ಅಂತ ಅಂದರೆ, ಸದಾಕಾಲ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಒಳ್ಳೆಯದನ್ನೇ ಮಾಡುವ ಆಲೋಚನೆ ಅದು ನಮ್ಮ ಬದುಕಲ್ಲಿ ಎಲ್ಲವನ್ನೂ ಒಳ್ಳೆಯದನ್ನಾಗೇ ಮಾಡುತ್ತಂತೆ. ಸದಾಕಾಲ ನಾವು ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇದ್ದರೆ ಅದು ಪಾಸಿಟಿವ್ ಆಗೇ ಬದಲಾಗುತ್ತೆ, ಅಂದರೆ ಧನಾತ್ಮಕವಾಗಿಯೇ ಬದಲಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನೀಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಆಕಸ್ಮಿಕ ಚಿತ್ರದ ಒಂದು ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಮೊದಲಿಗೆ ಒಂದು ಪ್ರಕಟಣೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಸಕಾರಾತ್ಮಕ ದಿನ ಇಂದು ಅಂತ ಹೇಳ್ತಾ ಇದ್ದೆ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಸಮಸ್ಯೆಯನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡಾಗ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಬದುಕಿನಲ್ಲಿ ಏನೇ ಆಗಲಿ, ಏನಾದರೂ ಆಗಲಿ, ಮುಖ್ಯವಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಜಗತ್ತಿನಲ್ಲಿ ಮುನ್ನಡೆಯಬೇಕಾದ್ರೆ ಯಾರೂ ನಮ್ಮನ್ನು ಮುನ್ನಡೆಸೋದಕ್ಕೆ ಮುಂದೆ ಬರೋದಿಲ್ಲ. ಬದಲಾಗಿ ನಮಗಿಂತ ಚೆನ್ನಾಗಿ ನಮ್ಮನ್ನು ಮುನ್ನಡೆಸೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮುನ್ನಡೆದ್ರೆ ಖಂಡಿತ ನಾವು ಏನಾದರೂ ಒಂದು ಸಾಧಿಸಲಬಹುದು, ಸಾಧನೆ ಮಾಡಿ ಯಶಸ್ಸಿನ ಮೆಟ್ಟಿಲನ್ನು ಹತ್ತಬಹುದು. ನಿನ್ನೆ ದಿನ ಅನ್ನೋದು ಮುಗಿದು ಹೋಗಿದೆ, ಇನ್ನು ನಾಳೆ ದಿನ ಅನ್ನೋದು ಬಂದಿಲ್ಲ ಅಂತ ಅಂದಮೇಲೆ ಪ್ರಸ್ತುತ ನಮ್ಮ ಕೈಲಿರೋದು ಯಾವುದು? ಇಂದಿನ ದಿನ ಮಾತ್ರ. ಅದನ್ನು ಅರ್ಥ ಮಾಡಿಕೊಂಡು ಆ ಸಂತೋಷವಾಗಿ ಈ ದಿನವನ್ನು ನಾವು ಕಳೆಯೋಣ ಅಲ್ವೇ. ಇನ್ನೀಗ ಕೇಳಿ ಮೈ ಆಟೋಗ್ರಾಫ್ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಚಿತ್ರ, ಕೆ ಕಲ್ಯಾಣ್ ಅವರ ಗೀತರಚನೆಗೆ ಭಾರದ್ವಾಜ್ ಅವರ ಸಂಗೀತವಿದೆ.

ವಿಜಯ್ ಪ್ರಕಾಶ್, ರಕ್ಷಿತಾ ಸುರೇಶ್ ಅವರ ದನಿಯಲ್ಲಿ ಲವ್ ಮಾಕ್ಟೈಲ್ ಟು ಚಿತ್ರದ ಗೀತೆ, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿದೆ.

ಜೂನಿಯರ್ NTR ಅವರ ದನಿಯಲ್ಲಿ ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಂದನ್ ಶೆಟ್ಟಿಯವರ ಸಾಹಿತ್ಯ, ತಮ್ಮನ್ SS ಅವರ ಸಂಗೀತವಿದೆ.

ಸೋಲು ಎಂಬುದು ನಮ್ಮ ಸಾಧನೆಯ ಹಾದಿಯಲ್ಲಿ ಸಿಗುವಂತಹ ಒಂದು ಸಣ್ಣ ವಿರಾಮ ಅಷ್ಟೇ ಹೊರತು ಅದುವೇ ಜೀವನದ ಅಂತ್ಯ ಅಂತೂ ಖಂಡಿತ ಅಲ್ಲ. ಆ ವಿರಾಮದಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ಳೋಣ, ಮತ್ತೆ ಸಾಧನೆ ಕಡೆ ಮುನ್ನಡೆಯೋಣ. ಯಾಕಂದರೆ ಸೋಲೆ ಅಂತಿಮ ಅಲ್ಲ ಅಲ್ವೇ? ಹಾಗೆ ಕತ್ತಲೆ ಅನ್ನೋದು ಕೂಡ ಎಷ್ಟು ಗಾಢವಾಗಿರುತ್ತೋ ಸೂರ್ಯನ ಉದಯ ಕೂಡ ಅಷ್ಟೇ ಪ್ರಕಾಶಮಾನವಾಗಿರುತ್ತೆ. ಕಷ್ಟಗಳು ತಾತ್ಕಾಲಿಕ, ಹಾಗೆ ಕತ್ತಲೆಯ ನಂತರ ಬೆಳಕೆಂಬುದು ಬಂದೇ ಬರುತ್ತೆ. ತಾತ್ಕಾಲಿಕವಾದ ಕಷ್ಟವನ್ನು ಬಿಟ್ಟು ಮುಂದೆ ಬರತಕ್ಕಂಥ ಸುಖದ ಅಪೇಕ್ಷೆಯೊಂದಿಗೆ ಜೀವನವನ್ನು ಕಲ್ಪಿಸಿಕೊಂಡು ಬಂದೇ ಬರುತ್ತೆ ಎಂಬಂತಹ ಸಕಾರಾತ್ಮಕ ಚಿಂತನೆಯಿಂದ ಮುನ್ನಡೆಯೋಣ. ಹೀಗೆ ಜೀವನದಲ್ಲಿ ಸದಾಕಾಲ ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಾನೇ ಇರೋಣ. ಅದರಿಂದ ಖಂಡಿತ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ, ನಮ್ಮ ಆರೋಗ್ಯ ಅಂತೂ ಬಹಳ ಚೆನ್ನಾಗಿರುತ್ತೆ. ರತ್ನನ್ ಪ್ರಪಂಚ ಚಿತ್ರದ ಗೀತೆ ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಅಜನೀಶ್ ಲೋಕನಾಥ್ ಅವರು. ರೋಹಿತ್ ಪಡ್ಕಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಒಟ್ಟಾರೆಯಾಗಿ ಸಕಾರಾತ್ಮಕ ಚಿಂತನೆಯಿಂದ ಜೀವನದಲ್ಲಿ ಸದಾ ಉತ್ಸಾಹ ಮತ್ತು ಭರವಸೆಯನ್ನ ಮೂಡಿಸುವಂತಹ ಆಲೋಚನೆಗಳನ್ನ ಮಾಡೋಣ. ನಮ್ಮ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ಪ್ರಪಂಚ

0: Scientists in Delhi. For details of this stories and more, log on to our website newsonair.gov.in and News on AIR app. And that's all in the news at 9. Good night.
1: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಹೆಚ್.ಆರ್.ಕೆ. ಪ್ರಸಾದ್ ಅವರು ಹಾಡಿರುವ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ ರಚನೆ ತಾಂಬೂಲದ ತುಟಿಯ ತೋರಿ.

ಇದುವರೆಗೆ ಹೆಚ್.ಆರ್.ಕೆ. ಪ್ರಸಾದ್ ಅವರಿಂದ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: यह था सुमित सिंह पदम द्वारा प्रस्तुत राग देस। तबले पर उनके साथ संगत की थी श्री मधुरेश भट्ट ने। ये कार्यक्रम आकाशवाणी जालंधर की प्रस्तुति थी।
1: That was राग देस presented by सुमित सिंह पदम। He was accompanied on tabla by मधुरेश भट्ट। This program was a presentation of Akashvani Jalandhar.
2: ಇದುವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಮಿತ್ ಸಿಂಗ್ ಪದಂ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಜಲಂಧರ್ ಕೇಂದ್ರದ ಕೊಡುಗೆ.

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಮತ್ತೂರು ಶ್ರೀನಿವಾಸ ಮೂರ್ತಿ ಅವರಿಂದ ಚಿಂತನ ಕೇಳುವಿರಿ. ಬೆಂಗಳೂರು ಕೇಂದ್ರದ ಕೊಡುಗೆ 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ಕೇಳುವಿರಿ. ಏಳು ಗಂಟೆ 45 ನಿಮಿಷ ಹಾಗೂ 8:35 ಚಿತ್ರಗೀತೆಗಳು.

0: ಗಂಟೆ 30 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಾಯತ್ರಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ. ರಚನೆ ರೂಪಶ್ರೀ ಮಧುಸೂದನ್, ಸಂಗೀತ ಚಂದ್ರಿಕಾ ಬದ್ರಿನಾಥ್, ನಿರ್ಮಾಣ ಕೆಎಲ್ ರಾಜೇಶ್ವರಿ ಹಾಗೂ ಆಶಾ. 10:05 ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿಕಡುಬು ತಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್. ನಡೆಸಿಕೊಡುತ್ತಾರೆ ಹೇಮಾ ಹರೀಶ್. ಪರಿಕಲ್ಪನೆ ಕೃಷ್ಣಪ್ಪ ಕೆವಿ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. 12:05 ವನಿತಾ ವಿಹಾರ. ಧಾರವಾಡದ ಮೈತ್ರಿ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಪ್ರಾಣಾಯಾಮ. ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಬೇಸಾಯ ವಿಜ್ಞಾನಿ ಬಸವರಾಜ್ ಏಣಿಗಿ. ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಮಂಜುನಾಥ್. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸಂಜೆ 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿರಂಗ, ಖುಷ್ಕಿ ಬೇಸಾಯದ ಪರ್ಯಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ಲತಾ ಹೆಚ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುವಿರಿ. 7:45 ಸಿರಿಗಂಧ. 9:15 ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಶ್ರೀಧರ್ ಹೆಗಡೆ ಅವರಿಂದ ಸಂತೂರ್ ವಾದನ. ಪಕ್ಕವಾದ್ಯದಲ್ಲಿ ತಬಲ ರೂಪಕ್ ಆರ್ ಕಲ್ಲೂರ್ಕರ್. 10:00 ವನಿತಾ ವಿಹಾರ, ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ರೂಪಕ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ. ನಿರ್ಮಾಣ ಆಶಾ. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashwani. The news read by Reshma Tiwari. The 18th BRICS summit concluded in New Delhi today, with Prime Minister Narendra Modi underscoring that the BRICS's diversity should remain its identity, cooperation its inspiration, and its progress should contribute to the cause of humanity. In his closing remarks on the final day of the two-day summit, the Prime Minister said BRICS is not merely a grouping of nations but an ecosystem of solutions. He said the discussions over the past 2 days had further strengthened this conviction. Mr. Modi expressed

0: ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗೊಂದು ಸಂದೇಶ ಕೇಳೋಣ.
1: ಏ ಮೊಸಡಿಯನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹಿಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
2: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರೆಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
3: ಇವ್ರು ನಮ್ಮ ಪಾವ, ಅವಂಗ ಮುಂದೆ ಅಂದ್ರೆ ಮುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್, ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನು. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು, ತಪ್ಪ ಯಾರ್ದು? ಯಾಕ್ರಿ ಹೆಂಗ ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪ ಯಾರ್ದು?
4: ಮಕ್ಕಳೆಂಬ ಎರಡೂ ಕಣ್ಣು, ನಿಮ್ಮ ದೃಷ್ಟಿ ಏಕೆ ಬೇರೆ ಬೇರೆ?
0: ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ರಚನೆ ಮಹಾಲಿಂಗ ಭಟ್ ಕೆ. ನಿರ್ಮಾಣ ರಮಾ ಎಸ್ ಹಿರೇಮಠ. ಕೇಳಿ ನಾಟಕ

ಹತ್ತು ಹತ್ತು. ನಿನಗಂತೂ ನಾನು ಜಾಗ್ರತೆ ಹೇಳಬೇಕಾಗಿಲ್ಲ. ಕೋಟೆ ಗೋಡೆಯ ಎತ್ತರ ಹಾರುವ ಕಳ್ಳಿ ಕುದುರೆ ನೀನು. ಈ ಕಳ್ಕು ಬೆಟ್ಟ ಎಷ್ಟು ಬಾರಿ ನನ್ನ ಜೊತೆ ಹತ್ತಿದ್ದೀಯೋ. ಬಾಯಲ್ಲಿ ಈ ಕಡೆ ಬಾ. ಆ ರಾಜದಾರಿ ನಮಗೆ ಯಾಕೆ? ಅದು ಚಾವುಂಡರಾಯ ಕಡಿಸಿದ್ದು, ಅವನಿಗೆ ಆಯಿತು. ಬಂಡೆಗಳಲ್ಲೇ ಮೇಲಕ್ಕೆ ಮೇಲಕ್ಕೆ ಜಿಗಿದು ಹೋಗುವ ಅಡ್ಡದಾರಿಯೇ ನನ್ನ ಆಯ್ಕೆ, ನಿನ್ನದೂ ಆಯ್ಕೆ. ಅಪಾಯ ಇದ್ದರೆ ಆಗ ಬಹು ಸುಖ. ಹಾಂ, ಸ್ವಲ್ಪ ಸ್ವಲ್ಪ ಎಡಕ್ಕೆ ತಿರುಗು. ಹಾಗೆ ಯಾಕೆ? ಬೀಸುವ ಗಾಳಿಗೆ ಹೀಗೆ ಕಿವಿ ತಿರುಗಿಸಿ ಸಂಶಯ ತೋರಿಸುತ್ತೀಯ? ಯಾವ ಯುದ್ಧವೂ ಸದ್ಯಕ್ಕೆ ನಡೆಯುವುದಿಲ್ಲ.

ಇನ್ನಿಲ್ಲು ಗೊಮ್ಮಟನ ಪಾದದವರೆಗೆ ಕುದುರೆಯ ಮೇಲೆ ಹೋಗಬಾರದು. ಆತ ಎತ್ತರದ ಮನುಷ್ಯ, ತಗ್ಗದಿದ್ದರೆ ನನ್ನದು ಅಹಂಕಾರ ಆದೀತು. ಓಹೋ, ಬಹುಜಾಣೆ, ಲಗಾಮು ಎಳೆಯದಿದ್ದರೂ ನಿಂತು ಬಿಟ್ಟೆ. ಕವಿಯ ಮನಸ್ಸು ನಿನಗೆ ಅರ್ಥವಾಗುತ್ತದೆ. ಇವರೆಲ್ಲ ಎಲ್ಲಿ ಹೋದರು? ಜಕ್ಕಿ ಶಾಂತಿ,

0: ಇಂದ್ರಗಿರಿ. ಇಂದ್ರಗಿರಿಗಳು ಕೂಗಿದ್ದಕ್ಕೆ ಕಿವಿ ಕೊಟ್ಟವು, ಮಾತಿಗೆ ಮಾತು ಪ್ರತಿ ಹೇಳಿದವು. ಈ ಹೆಂಡತಿಯರು ಎಲ್ಲಿ ಉಳಿದರು? ಕೊರಳು ಎಳೆದು ಕೆಳಗೆ ಕಣಿವೆ ನೋಡಿದರೆ ಬಂಡೆ ಮುಟ್ಟಿ ಆಳಕ್ಕೆ ಬೀಸುವ ಗಾಳಿ, ಧಾರಾಳ ಸುರಿಯುವ ಬಿಳಿ ಬಿಳಿ ಬಿಸಿಲು, ಬಿಟ್ಟರೆ ಒಂದು ದನಿಯೂ ಇಲ್ಲ. ಜಕ್ಕಿ
1: ಶಾಂತಿ,
0: ಈ ಬಿರು ಬಿಸಿಲಿಗೆ ಅವರ ಬೆನ್ನಲ್ಲಿ ಆ ಹಸುಮಗು ಬೇರೆ. ಮೇನೆ ಹೊತ್ತವರು ಬಂಡೆಗಳ ನೆರಳಲ್ಲಿ ಕೂತರು. ಬಂಡೆಗಳ ಬುಡದ ತಂಪು ನೀರು ಬೊಗಸೆಯಲ್ಲಿ ನೆತ್ತಿಗೆ ಹೊಡೆಯುತ್ತಾ ಮೈಮರೆತರು. ಬಂದಾರು, ಬರದೆ ಇನ್ನೆಲ್ಲಿ ಹೋದಾರು?
2: ಶ್ರೀ ಕವಿರವಿನ, ಶ್ರೀ ಕವಿರವಿನ.
0: ಎಲ್ಲ ಪರಿಚಯದ ಕೊರಳು, ಎಲ್ಲಿಂದ? ನಿಂತ ಬಂಡೆಯ ಕೆಳಗೆ ಚಾಣ ಮುಟ್ಟಿದರೆ ಕರಗುವುದು ಕಲ್ಬಪ್ಪು ಬಂಡೆಗಳಿಗೆ ಗೊತ್ತು. ಮಾತಾಡುವುದು ಕಲಿದ್ದು ಅದು ಯಾವ ಅರಿಷ್ಟನೇಮಿ?
2: ರನ್ನ, ಬಾಯಿಲ್ಲಿ ಬಂಡೆಯ ಬದಿಯಿಂದಾಗಿ ಇಳಿದು ಬಾ. ಹಾಗೆ ಬಂಡೆಯ ಬುಡಕ್ಕೆ ಬಗ್ಗಿ ನೋಡು. ತಂಪು ನೆರಳು, ತಂಪು ಮಾತು, ಬಾ ಬಾ.
0: ಓ ಅಬ್ಬೆ, ನೀನು ಈ ಕತ್ತಲ ಬಂಡೆ ಬಿರುಕಿನಲ್ಲಿ? ಅತ್ತಿಮಬ್ಬೆ, ನಿನಗೆ ಅಡ್ಡ ಬಿದ್ದೆ ಅನ್ನದಾತೆ? ಮಂಡಿ ಮಡಚಿ ಕೂತು ಗಲ್ಲಕ್ಕೆ ಊರಿ ಕಣಿವೆ ನೋಡುತ್ತಿದ್ದೀಯ? ಜಿನ ಧ್ಯಾನದಲ್ಲಿ ಇದ್ದಂತಿಲ್ಲ, ವಿಚಿತ್ರ. ಮಾನ್ಯ ಖೇಟದಲ್ಲಿ ರಾಜನಿಗೂ ಹೇಳಿ ಯುವರಾಜನಲ್ಲೂ ಒಪ್ಪಿಗೆ ಕೇಳಿ ಎದುರಿಗೆ ಬಂದವರಿಗೆಲ್ಲ ಕೈ ಮುಗಿದು ಹೊರಟಾಗ ಅಳಿಗೆಗಳಿಷ್ಟು ಹಾಳಾಗಿ ಹೋಯ್ತು. ಹಾಗಾಗಿ ನಾನು ಬೆಟ್ಟ ಮುಟ್ಟಿದಾಗ ಸೂರ್ಯನು ಏರಿ ಏರಿ ಬಾಹುಬಲಿ ಪಾದಕ್ಕೆ ತಲೆ

0: ಜಕ್ಕಿ ಶಾಂತಿಯರನ್ನು ನೀನು ಕರೆದುದು ಕೇಳಿದರನ್ನ. ಎರಡನೆಯ ಹಸಿ ಮಗು ಅವರ ಬೆನ್ನಲ್ಲೇ ಕಣ್ಣು ಮುಚ್ಚಿ ಮಲಗಿದೆಯೇನು? ಈ ಬಿಸಿಲಿಗೆ ಅದರ ಮೆತ್ತನೆ ಹೊಟ್ಟೆಯಲ್ಲಿ ಬೆವರ ಹನಿ ಮಣಿಯಾಗಿರಬೇಕು. ಅಂತೂ ನೀನೀಗ ಎರಡು ಮಕ್ಕಳ ಅಪ್ಪ.
1: ನನಗೆ ಹೆಂಗು ಹುಟ್ಟಿದ್ದು ಅದಕ್ಕೆ ಯಾರು ಹೇಳಿದರು? ನಾನೇ ನಿನ್ನ ಪಾದ ಹುಡುಕಿ ಬಂದು ಎಳೆ ಜೀವವನ್ನು ಎದುರಿಟ್ಟು ಹರಕೆ ತೆಗೆದುಕೊಳ್ಳಬೇಕಾಗಿತ್ತು.
0: ನೀನು ಹೀಗೆ ತಗ್ಗುವುದು ಯಾಕೆ ಗೊತ್ತು? ನಿನ್ನ ಒಳಗೆ ನನ್ನ ಬಗ್ಗೆ ನೂರು ಕೃತಜ್ಞತೆ. ಅಜಿತ ಸೇನರಲ್ಲಿ ವಿದ್ಯೆ ಬೇಡಿದ ಬಡ ಬಳೆಗಾರ ಹುಡುಗ ನೀನು. ಆ ಪುಟ್ಟ ರನ್ನನ ಹೊಟ್ಟೆ ಪಾಡು ನಾನು ನೋಡಿಕೊಂಡೆ. ರತ್ನ ಗಟ್ಟಿಯಾಗುವಂತೆ ರಟ್ಟೆ ತುಂಬಿ ಬೆಳೆದ ರನ್ನನಿಂದ ಅಜಿತ ತೀರ್ಥಂಕರ ಪುರಾಣ ಕಾವ್ಯ ಬರೆಸಿದೆ. ನೀನು ಈಗ ಮಹಾಕವಿಯಾಗಿ ತೈಲಪ್ಪನಂತಹ ಮಹಾಚಕ್ರವರ್ತಿಯ ಸಾನ್ನಿಧ್ಯದಲ್ಲಿ ಬೇರು ಬಿಡುವಂತೆ ಆಗಿದೆ. ಎಲ್ಲದಕ್ಕೂ ಮೂಲ ಸೆಲೆ ಆ ದಿನಗಳ ನನ್ನ ಸಹಾಯ. ಇವೆಲ್ಲ ಅಲ್ಲವೋ ನೀನು ಸಲ್ಲಿಸಬೇಕಾದ ಋಣಗಳು, ನಾನು ನಿನಗೆ ಮಾಡಿದ ಬೆಟ್ಟದಂತಹ ಸಹಾಯಗಳು. ಅಜಿತ ಪುರಾಣವ್ಯದ ಅಕ್ಷರ ಅಕ್ಷರಕ್ಕೂ ನಿನ್ನ ಬಿಗಿ ಮುಷ್ಟಿಯಿಂದ ಕೃತಜ್ಞತೆ ಇಳಿಸಿ ಇಳಿಸಿ ನೀನು ಬರೆದೆ. ರಾಶಿ ರಾಶಿ ಕಾಲ ಮುಡರು ಅತ್ತಿಮಬ್ಬೆಯನ್ನು ನಿಶ್ಚಲವಾಗಿ ಉಳಿಸುವ ಚಪಲ ನಿನಗೆ.
1: ಅಬ್ಬೆ, ನೀನು ಸಿಕ್ಕಿದ್ದು ಚೆನ್ನಾಯಿತು. ಇಲ್ಲದಿದ್ದರೆ ನಿನ್ನ ಕೊಪಣ ಬೆಟ್ಟದಲ್ಲೋ ಇನ್ಯಾವ ಜಿನಕ್ಷೇತ್ರದಲ್ಲೋ ಹುಡುಕಬೇಕಿತ್ತು. ಯುವರಾಜ ಇರಿಬೆಡಂಗ ಸತ್ಯಾಶ್ರಯ ಜಗಳದಲ್ಲಿ ಕತ್ತಿ ಬೀಸುವ ಕ್ರಮ ನೋಡಿ ಮಹಾಭಾರತದ ಮಹಾಯುದ್ಧದ ಆವೇಶವನ್ನೇ ಕಟ್ಟಿ ಕಟ್ಟಿ ಬರೆಯೋಣ ಎಂದಿದ್ದೇವೆ. ತಾಯಿ, ನನ್ನ ಈ ಲೋಕಕಥೆಯನ್ನು ನಾಡು ಹಾಡುತ್ತಿರಬೇಕು.

0: ನಿನ್ನಲ್ಲಿ ಈ ಆಸೆ ಹೇಳಿ ಆವೇಶವೇ ಮೈವೆತ್ತ ನನ್ನ ಕಾವ್ಯಕ್ಕೆ ನಿನ್ನ ನಾಲಿಗೆಯಿಂದ ಆಶೀರ್ವಾದ ಪಡೆದು ನಡೆಯುವುದೇ ಸರಿ. ಅದು ಗುರು ಅಜಿತ ಸೇನರ ಹರಕೆಯಂತೆ ಬಹುಬಲಶಾಲಿ.
1: ಮಗಳು ಹುಟ್ಟಿದ್ದು ಹೇಳಲು ಮರೆತ ನಿನಗೆ ಎಂದೋ ಬರೆಯಬೇಕಾದ ಕಾವ್ಯದ ಬಗ್ಗೆ ಹೇಳಲು ಮರೆತು ಹೋಗಲಿಲ್ಲ. ತೈಲಪ್ಪನ ಮಗನನ್ನು ಮಹಾಭಾರತದ ಯಾರ ಜೊತೆ ತಳುಕು ಹಾಕುತ್ತೀಯ? ಅರ್ಜುನನನ್ನು ಅವನ ರಾಜನ ಜೊತೆ ಹೊಗಳಿ ಪಂಪ ಬರೆದ, ಬರೆದು ಸತ್ತ. ನಿನ್ನನ್ನು 4 ಜನ ಪಾಂಡವರಲ್ಲಿ 100 ಜನ ಕೌರವರಲ್ಲಿ ಆಯ್ಕೆಗೆ ಇದ್ದಾರೆ.

0: ರನ್ನ, ನೀನು ಅಜಿತ ಪುರಾಣ ನನ್ನ ಮಹಾಮನೆಯಲ್ಲಿ ಬರೆಯುತ್ತಿದ್ದಾಗ ನಿನ್ನ ಹೆಂಡತಿ ಹೊಟ್ಟೆಯೂ ಒಂದು ಹಾಡು ಕಟ್ಟುತ್ತಿತ್ತು. ಅದು ಜೀವಂತ ಹಾಡು. ಒಂಬತ್ತು ತಿಂಗಳು ಬೇಕು ಅದು ಮೂಡಿ ಇಡಿಯಾಗಿ ಹೇಳಲು. ಆ ಪಂಪನ ಬರಹದ ಊಟದಂತೆ ಆರೋ ಮೂರೋ ತಿಂಗಳಿಗೆ ಮುಗಿಯುವುದಲ್ಲ ಅದು.
1: ನನ್ನ ಕಾವ್ಯ ಕಲ್ಪನೆಯಂತೆ ಧರ್ಮ ವಿರೋಧಿಗಳ ಕತ್ತರಿಯುವ ಬಳ್ಳಿ ಖಡ್ಗ ನೀನು. ಮೀಸೆ ಹೊತ್ತವರು ನಿನ್ನ ಎದುರು ಸೋಲುವ ಸ್ಥೈರ್ಯದ ಹೆಣ್ಣು ನೀನು. ನನ್ನ ಕಾವ್ಯ ಕಲ್ಪನೆಯಂತೆ ನೀನು ಇನ್ನವಳು. ಮತ್ತೆ ಹೀಗೆ ವಿರಕ್ತಳಾಗಬೇಡ ತಾಯಿ. ನನ್ನ ಕಿವಿಗಳು ಎಲ್ಲ ಯುದ್ಧಗಳನ್ನು ಇನ್ನೊಮ್ಮೆ ಕೇಳುತ್ತಿವೆ. ರಾಶಿ ರಾಶಿ ವೀರರು ಎಲ್ಲ ವೀರುಗಲ್ಲುಗಳಿಂದ ಎದ್ದು ಬಂದು ಊರು ನುಗ್ಗಿದ ತೂರ್ಪರನ್ನು ಬಲಿ ಹಾಕುವಂತೆ ಎಲ್ಲ ನನ್ನೊಳಗೆ ಕೈಗೊಡುತ್ತಿದೆ.
0: ನಿಲ್ಲು ರತ್ನ, ನಿನ್ನಲ್ಲಿ ವಿನಯದಿಂದ ವಿಚಾರಿಸುವುದಕ್ಕಿದೆ. ಬರೆಯಬೇಕಾದ ನಿನ್ನ ಆ ಯಾವುದು ಕಾವ್ಯ ನಾಟಕಕ್ಕೆ ಹೆಸರು ಇಟ್ಟಿರುವೆಯೇನು? ನನ್ನ ಕಿವಿಗಳು ಏನನ್ನೋ ಕೇಳುತ್ತಿವೆ, ಇದು ನಿನಗೆ ಕೇಳಿಸದೇನು? ಇದು ಹೆಣ್ಣು ಜೀವವೊಂದರ ಬಹುದೀರ್ಘ ಆಕ್ರಂದನ, ನೋವಿನಿಂದ ಬಿರಿದು ಹೋದ ಕೊರಳು. ನಿನ್ನ ಹೆತ್ತ ಅಬ್ಬಲಬ್ಬೆ, ಸೈನ್ಯಕ್ಕೆ ಸೇರಿದ ನಿನ್ನ ಅಣ್ಣಂದಿರ ಚಿಂದಿ ದೇಹಗಳ ಎದುರು ಆಕ್ರಂದನ ಮಾಡಿದರೆ ಅದು ಹೀಗಿದ್ದೀತು. ಆಕೆ ತಾನು ಹೊತ್ತ ಬಳೆಯ ಬುಟ್ಟಿ ಬಿಸಾಡಿ ಹೊದ್ದ ಸೆರಗು ಕರಡಿ ಸೇರಿದರೂ ಮೈಮರೆತು ಅವಳ ಕೈ ಮಕ್ಕಳ ಮೈ ಜತೆ ಮೌನವಾಗಿರುತ್ತದೆ. ನಿನಗೆ ಆಶ್ರಯ ಕೊಟ್ಟ ಈ ಅತ್ತಿಮಬ್ಬೆ ತನ್ನ ಗಂಡನ ನೊಣ ಹಾರುವ ತಲೆಬುರುಡೆ ಹಿಡಿದು ಬಿಕ್ಕಿದರೆ ಆಕ್ರಂದನ ಹೀಗಿರುತ್ತದೆ. ನಿನ್ನ ಇಬ್ಬರು ಹೆಂಡಿರು ನೀನಿಲ್ಲದೆ ಮರಳಿ ಬಂದ ಖಾಲಿ ಬೆನ್ನಿನ ಕುದುರೆ ಕಂಡರೆ ಆ ಬಿರಿಯುವ ಹೃದಯ ತೆರೆದ ಬಾಯಲ್ಲಿ ಹೀಗೆ ಬೊಬ್ಬೆ ಹೊಡೆಯುತ್ತದೆ.
1: ಎಲ್ಲಿ ಕೇಳುತ್ತಿಲ್ಲ ನನಗೆ?
0: ಕೇಳಲಾರದು ನಿನಗೆ. ಈ ನಾಟಕಕ್ಕೆ ಬೇರೆ ಹೆಸರು ಬೇಡರನ್ನ. ಮಾಡಿಕೊಳ್ಳುವೆಯೇನು? ನಿನ್ನ ಕಾವ್ಯ ನಾಟಕಕ್ಕೆ ಈ ನೋವಿನ ಕೊರಳೇ ದೊಡ್ಡ ತಲೆಬರಹ. ಈ ಆಕ್ರಂದನಕ್ಕಿಂತ ಮೀರಿದ ಆವೇಶ ಇನ್ನಾವ ಹೆಸರಲ್ಲಿ ಇದ್ದೀತು ಹೇಳು. ಬಂಡೆಯ ಕೊರಕಲಲ್ಲಿ ಅತ್ತಿಮಬ್ಬೆ ಜಿನನ ಧ್ಯಾನದಲ್ಲಿ ಇದ್ದಾಳು ಎಂದು ನೀನೂ ನಿನ್ನ ಲೋಕವೂ ನಮಿಸುತ್ತದೆ. ಅತ್ತಿಮಬ್ಬೆಗೆ ಶಿಲ್ಶಾಸನ ನಿನ್ನಿಂದ ಬರೆಸುತ್ತದೆ. ಬದುಕಿನ ಕೊರಕಲಲ್ಲಿ ಸಿಲುಕಿದವಳು ಇನ್ನೇನು ಮಾಡಿಯಾಳು? ಕಟ್ಟ ಬಿಗಿದ ನದಿ ಹರಿಯಲಾರದೆ ಮುಲುಗುವಂತೆ ಎಲ್ಲ ಗೊತ್ತಿದ್ದರೂ ಸುಮ್ಮನಿದ್ದಾಳು.

0: ನೋಡಿ ತಾಯಿ, ಎತ್ತರದ ಬಾಹುಬಲಿ 12 ವರ್ಷಗಳಿಂದಲೂ ನಿರಂತರವಾಗಿ ಬೀರುತ್ತಾ ಬಂದ ಮಂದಹಾಸ ಅರಿಷ್ಟನೇಮಿ ಗುಂಡು ಬಂಡೆಯಲ್ಲಿ ನಗುವ ಗೊಮ್ಮಟನನ್ನು ಕೆತ್ತಿದಂತೆ ಕಂಡರು ಈ ಮಹಿಮಾ ಮೂರ್ತಿ ತನ್ನಾಳದಲ್ಲಿ ವಿಷಾದ ಅಡಗಿಸಿಕೊಂಡಿದೆ. ಈ ನಗೆ ನಿಗೂಢವಾಗಿದೆ, ನಿನ್ನ ನಗೆಯ ಹಾಗೆ. ನಿನ್ನ ಮನೆಯಲ್ಲಿ ನಾನು ನೀನಿತ್ತ ಜೋಳ ಉಂಡು ಕಾವ್ಯ ಬರೆಯುವಾಗ ಆ ತಿಂಗಳುಗಳ ಕಾಲವೂ ನೀನು ಮುಗುಳು ನಗುತ್ತಿದ್ದೆ. ಆ ನಗು ಅರ್ಥವಾಯಿತೆಂದುಕೊಂಡೆ, ಆದರೆ ಈಗ ಅದು ಗುಟ್ಟಾಗಿ ಉಳಿದದ್ದು ಗೊತ್ತಾಗಿದೆ. ಕಾವ್ಯದ ಮೊದಲಲ್ಲಿ ನಿನ್ನ ಬಗನ್ನು ಓಲೆಗಟ್ಟಲೆ ಬರೆದೆ, ನಿನ್ನ ಧರ್ಮಾವಲಂಬನವನ್ನು ಕಂದ ವೃತ್ತಗಳಲ್ಲಿ ವಿಜೃಂಭಣೆಯಿಂದ ಪಡಿಮೂಡಿಸಿದೆ. ನೀನು ನಿರಾಕರಿಸಿದೆ ನಕ್ಕೆ, ಈಗ ಹೀಗೆ ಅನ್ನುವೆ ಅತ್ತಿಮಬ್ಬೆ. ನಿನ್ನ ಅಪ್ಪ ಚಿಕ್ಕಪ್ಪಂದಿರು ಪೊನ್ನ ಕವಿಯನ್ನು ಕರೆಸಿ ಶಾಂತಿಪುರ ಬರೆಸಿ ಧರ್ಮಕ್ಕೆ ಸೇವೆ ಸಲ್ಲಿಸಿದರು. ನೀನೋ ನನ್ನನ್ನು ಕರೆಸಿ ಅಜಿತ ಪುರಾಣದ ಸೃಜನತೆಗೆ ಕಾರಣಳಾದೆ. ಬಹುದೊಡ್ಡ ಅಂಗತಿಗಳನ್ನು ನಿರಾಕರಿಸಬಾರದು ಅಪ್ಪೆ.
1: ಕಲ್ಲಿನಲ್ಲಿ ನಾಡಶಿಲ್ಪಿ ಅರಿಷ್ಟನೇಮಿ, ಅಕ್ಷರಗಳಲ್ಲಿ ರನ್ನ, ಖಡ್ಗದ ಮೊನೆಯಲ್ಲಿ ಯುವರಾಜ ಇರುವೆಡಂಗ ಸತ್ಯಾಶ್ರಯ, ನೀವೆಲ್ಲ ಹೊಸದನ್ನು ಕಟ್ಟುವ ಸೃಜನಶೀಲ ಗಂಡುಗಳು. ನಿಮ್ಮ ಕಿವಿಗೆ ಸಣ್ಣ ಸಣ್ಣ ಅಳುಗಳು ಅರ್ಥವಾಗುವುದ? ರನ್ನ, ನನಗೆ ನೋವನ್ನು ಮಾತುಗಳಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆ ದಿನ ಕಾವೇರಿ ನದಿಯ ದಡದಲ್ಲಿ ರನ್ನ, ನದಿಗಳು ಎಂದಾದರೂ ದಡದಲ್ಲಿ ಹುಲ್ಲು ಹುಟ್ಟಿಸುವ ತಮ್ಮ ಬಗ್ಗೆ ಹೇಳಿಕೊಂಡಿವನು. ನದಿಗಳ ನಡುವಿನ ಊರಿನ ನಿನ್ನ ತಾಯಿ 4 ಮಕ್ಕಳನ್ನು ಹೆತ್ತುದನ್ನು ಎಂದಾದರೂ ಡಂಗುರವಾಗಿ ವಿವರಿಸಿದ್ದಾಳೇನು? ನೀನು ಭಾಷೆಯ ರಾಜಭಂಡಾರ ದೋಚಿದ ಮಹಾಕವಿ. ಕೇಳು, ಆ ದಿನ ಕಾವೇರಿ ನದಿಯ ದಡದಲ್ಲಿ ತೈಲಪ್ಪನ ಸೇನಾಧಿಪತಿ ಪೊನ್ನಮಯ್ಯ, ಇನ್ನಾರೂ ಅಲ್ಲ ನನ್ನ ಚಿಕ್ಕಪ್ಪ, ಆ ಗೋವಿಂದನ ಜತೆ ಖಡ್ಗಕ್ಕೆ ಖಡ್ಗ ಕೂಡಿಸಿದ. ತೈಲಪ್ಪನ ಶತ್ರು ಎಂಬ ಕಾರಣಕ್ಕೆ ಗೋವಿನ ಕರುಳನ್ನು ಪೊನ್ನಮಯ್ಯ ಬಗೆದ. ಅವ ಆ ಗೋವಿಂದ ಎಂಬ ವೀರದಲ್ಲೂ ಆಗ ಹೊರಟವ. ಕರಳು ನೇಲುತ್ತಿದ್ದಂತೆಯೇ ಕುದುರೆಯಿಂದ ಕುರಿಗೆ ಜಿಗಿದ, ಚಿಕ್ಕಪ್ಪನ ತಲೆ ತೆಗೆದ. ಸುಮ್ಮನೆ ಹೋಗುತ್ತಿದ್ದ ಕಾವೇರಿಗೆ ಬೀಳುತ್ತಿದ್ದ ಚಿಕ್ಕಪ್ಪನ ರುಂಡ ತೈಲಪ್ಪ ಬಾಳಲಿ ಎಂದು ಕೂಗಿತ್ತಂತೆ. ಆ ತಲೆ ಹಾಗೆ ಕೂಗಿರಬಹುದು. ಯುದ್ಧಕ್ಕೆ ಹೊರಟು ನಿಂತ ಸೈನಿಕರಲ್ಲಿ ಕೊಚ್ಚುವ ಆವೇಶ ತುಂಬಲು ತಮ್ಮ ತಲೆಯನ್ನೇ ಕಡಿದುಕೊಳ್ಳುವ ಮೂರ್ಖರು ಇರುವಾಗ ಈ ಕಥೆಯಲ್ಲಿ ಸುಳ್ಳು ಇರಲಾರದು. ನಾನು ನಿನ್ನ ಕಾವ್ಯದ ಸಾಲನ್ನು ಬಾಲ್ಯದಲ್ಲಿ ನಾನು ಕೇಳಿದ ಕಥೆಗಳ ಸ್ಮರಣೆಯ ಜೊತೆ ಹೊಂದಿಸುತ್ತಿದ್ದೇನೆ ಅಷ್ಟೇ, ಹೆಚ್ಚು ಹೇಳುವುದಿಲ್ಲ. ನನ್ನ ಅಜ್ಜಿ ಪೊನ್ನಮಯ್ಯನ ತಾಯಿ ತಲೆ ಇಲ್ಲದ ಮಗನ ದೇಹದೆದುರು ಹೇಗೆ ನಡುಗಿರಬಹುದು? ಆ 8 ಮಕ್ಕಳ ಮಹಾತಾಯಿಯ ಮುಚ್ಚಿದ ಕಣ್ಣುಗಳನ್ನು ಕಲ್ಪಿಸಿಕೊಳ್ಳುತ್ತಿದ್ದೇನೆ. ನನ್ನ ಅಪ್ಪ ಮಹಾಮಂತ್ರಿಯಾಗಿ ಬಿಟ್ಟು ತೈಲಪ್ಪನ ಅರಮನೆಗೆ ಹೋಗಿ ಉಂಬಳಿ ತರುತ್ತಿದ್ದ. ತೈಲಪ್ಪ ಚಾಕರಿ ಮಾಡಿಸಿಕೊಳ್ಳುತ್ತಿದ್ದ. ಇನ್ನೂ ಕೇಳು, ನನ್ನ ಮತ್ತು ನನ್ನ ತಂಗಿ ಗುಂಡುಮಬ್ಬೆ ಇಬ್ಬರಿಗೂ ಹಾಸಿಗೆ ಹಂಚಿಕೊಂಡ ಆ ನಾಗದೇವ ಇನ್ನೊಬ್ಬ ಮಹಾಮಂತ್ರಿ ದಲ್ಲಭಾರ್ಯರ ಮಗ. ನನ್ನ ಗಂಡ ನಾಗ ತೈಲಪ್ಪನಿಗಾಗಿ ಕೈ ತುಂಬ ಯುದ್ಧಗಳನ್ನು ಎಣಿಸಿಕೊಂಡ. ಯುದ್ಧ ಅವನ ಜೀವವನ್ನು ಎಣಿಸಿತು.

ಮಹಾಸೇನಾನಿ ಅನ್ನಿಸಿಕೊಂಡ ನಾಗನ ದೇಹ ಬೆಂಕಿಯಲ್ಲಿ ತಣ್ಣನೆ ಉರಿಯುತ್ತಿದ್ದಾಗ ಕತ್ತಿ ಗಾಯಗಳಿಂದ ತುಂಬಿದ ದೇಹ ಸದ್ದಿಲ್ಲದೆ ಕರಗುತ್ತಿದ್ದಾಗ ನಿಂಬೆ ಹಣ್ಣಿನ ಚೆಂಡಾಟ ಆಡುತ್ತಾ ತಂಗಿ ಗುಂಡು ಮೊಬ್ಬೆ ಮುತ್ತೈದೆಯಾಗಿ ಆ ಬೆಂಕಿಗೆ ದೇಹ ಚಿದಳು. ಅವಳ ಬಿಳಿ ಮೈ ಕರಟಿ ಕಪ್ಪಾಗಿ ಹಳದಿ ಕೆಂಡವಾಗಿ ಬಿಳಿ ಬೂದಿಯಾಗಿ ಅವನಿಗೆ ಮಹಾಸತಿ ಕಲ್ಲಾಗಿ ಹೋಯಿತು.

0: ಬಿಗಿದ ತುಟಿಗಳಲ್ಲಿ ತುಂಬಿ ಹಿಗ್ಗಿದ ಕೊರಳಲ್ಲಿ ಅದುಮಿ ಆಕ್ರಂದನ ಅಡಗಿ ಹೋಗಿತ್ತು. ನಾನು ಹುಟ್ಟಿದ ಮನೆ ವೀರರದ್ದು, ಆಡಳಿತಾಧಿಕಾರಿಗಳದ್ದು. ಸೇರಿದ ಮನೆ ವೀರರದ್ದು, ಆಡಳಿತಾಧಿಕಾರಿಗಳದ್ದು. ಎಂತಹ ತೂಕದ ಮಾತು! ನಾನುಟ್ಟಿಸಿದ ವಸತಿಗಳು ಉರುಳಿ ಬಿದ್ದರೂ ಅದನ್ನು ಮರಳಿ ನಿಲ್ಲಿಸಿ ಮುರಿದ ಶಾಸನಗಳನ್ನು ಮತ್ತೆ ಬರೆಸಿ ದಾನ ಚಿಂತಾಮಣಿಯ ಧರ್ಮದ ಚಾರಿತ್ರ್ಯದ ಕಥೆಯನ್ನು ನಿನ್ನ ಕಾವ್ಯದಿಂದ ಹೆಕ್ಕಿ ಕನ್ನಡಿಗರು ಸಾವಿರ ವರುಷ ಪ್ರಚಾರ ಮಾಡಿಯಾರು. ಆದರೆ ನನ್ನ ನೆನಪಿನ ತುಂಬ ಕುಟುಂಬವನ್ನು ಕೊಂದ ಕೆಂಪು ಕೆಂಪು ಯುದ್ಧಗಳು, ಅಪ್ಪ ಬರೆಸಿದ ಶಾಂತಿ ಪುರಾಣ, ಮಹಾಕವಿ ಪೊನ್ನನ ಕಾವ್ಯ ಕನ್ನಿಕೆ ನಾಶವಾಗಬಹುದು, ಜೊತೆಯಲ್ಲಿ ಈ ಪುರಾಣ ಕಟ್ಟುವ ಧರ್ಮ ಸೋತು ಬಿಡಬಹುದು ಎಂಬ ಭಯದಿಂದ ಸಾವಿರ ಕಾವ್ಯ ಪ್ರತಿಗಳನ್ನು ಬರೆಸಿ ನಾಡಿನ ಮನೆ ಮನೆಗಳಲ್ಲಿ ಇರಿಸಿ ಸಾವಿರತೆ ಮಾಡಿದೆ. ನೀನು ಹೀಗೆ ತಿಳಿದುಕೊಂಡರನ್ನ. ಆದರೆ ನನ್ನ ಮಗ ತೈಲನನ್ನು, ಪುಟ್ಟ ಮೊಳಕೆಯನ್ನು ಬೆಳೆಸಿ ಹಬ್ಬಿಸಬೇಕ ಕಾರಣಕ್ಕೆ ಉರಿಯುವ ತಂಗಿಯ ಎದುರು ನನ್ನ ಜೀವವನ್ನು ಜೋಪಾನ ಮಾಡಿದೆ. ತೂಕದ ವೃತ್ತ ಈ ಬಗ್ಗೆ ನೀನು ಬರೆದೆ. ಆ ತೈಲ ಈಗ ಎಲ್ಲಿದ್ದಾನೆ ಗೊತ್ತಿದೆಯೇನು?
1: ಹೌದು ತಾಯಿ, ನೀವು ವೀರ ಮಾತೆ. ನಿಮ್ಮ ಮಗ ತೈಲ ವೃದ್ಧ ಚಕ್ರವರ್ತಿ ತೈಲಪರ ಹೆಸರನ್ನೇ ಹೊತ್ತವ.
0: ನಾಗ ಆ ಹೆಸರೇ ಬೇಕೆಂದು ಮಗು ಹೊಟ್ಟೆಯಲ್ಲಿದ್ದಾಗಲೇ ಹಠ ಹಿಡಿದ. ಆ ತೈಲ ಈಗ ಎಲ್ಲಿದ್ದಾನೆ ಗೊತ್ತಿದೆಯೇನು?
1: ತೈಲ ಈಗ ಯುವರಾಜ ಸತ್ಯಾಶ್ರಯನ ಸೇನಾಧಿಪತಿ.
0: ಆತ ಈಗ ಯಾವುದೋ ಬೈನಲ್ಲಿ ಯಾರನ್ನೋ ಓಡಿಸಿಕೊಂಡು ಹೋಗುತ್ತಿದ್ದಾನೆ. ಕುದುರೆಗಳ ಧೂಳು ಜೋಳದ ಹೊಲದ ಮೇಲೆಲ್ಲ ಹಬ್ಬಿದೆ. ಹೀಗೆ ಸೈನ್ಯದ ಹಿಂದೈನ್ಯ, ಯುದ್ಧದ ಹಿಂದೆ ಯುದ್ಧ ಹಾರಿ ಹಾರಿ ಹೋಗುತ್ತದೆ. ಹಾಗಾಗಿ ಅತ್ತಿಮಬ್ಬೆ ಬೆಳೆಸಿದ್ದೂ ವೀರರ ವಂಶವನ್ನು, ಆಡಳಿತಾಧಿಕಾರಿಗಳನ್ನು.
1: ಪಾರಿವಾಳಗಳು ಹಾರಿ ನೀನಿದ್ದ ಬಂಡೆಯ ತಂಪು ಬಿರುಕಲ್ಲಿ ಅವುಗಳದ್ದೂ ಗೂಡುಗಳು. ಅತ್ತಿಮಬ್ಬೆ ಇಲ್ಲಿ ನೋಡು, ಬಂಡೆಯ ಬುಡದಲ್ಲಿ ಸಣ್ಣ ಒರತೆ.
0: ಬಾ, ಬೇಕಿದ್ದರೆ ಒರತೆಗೆ ಬಾಯಿ ಇಟ್ಟು ನೀರು ಹೀರು. ನಿನ್ನ ಕುದುರೆಯನ್ನೂ ಕರೆ, ಆಕೆ ಬಾಯಾರಿರದು. ಪಾರಿವಾಳಗಳು ತಲೆ ಎತ್ತದೆ ಕೊಕ್ಕು ಮುಳುಗಿಸಿ ಇಲ್ಲೇ ನೀರು ಹೀರುತ್ತವೆ.

0: ಪಾರಿವಾಳಗಳು ಹಾರಿದವು. ನಿನ್ನ ಪಾದ ಬುಡದ ತಂಪಿನಿಂದ ಆ ಬದಿಯ ಬಂಡೆಗೆ. ಅದೇ ನನ್ನ ಮತ್ತು ಗೆಳೆಯ ಚುಂಡರಾಯನ ಹೆಸರು ಕೊರೆದ ಶಾಸನಕ್ಕೆ. ಅರೆ, ಅಲ್ಲಿಂದ ಬಾಹುಬಲಿ ಭಗವಾನನ ಶಿರಸ್ಸಿಗೆ. ಅದು ಅಲ್ಲಿಂದ ನೀಲ ಬಾನಿನ ದಿಗಂತಕ್ಕೆ.
1: ಹಾರುವ ಹಕ್ಕಿಗಳನ್ನು ನೋಡುವಾಗ ನನ್ನ ಮಗ ತೈಲನು ನಿನ್ನ ಹಾಗೆ

0: ಮಕ್ಕಳ ತರಹ ಮಾತಾಡುತ್ತಾನೆ. ಹಾರಿದ ಪಾರಿವಾಳಗಳು ಅಲ್ಲಿ ಕುಳಿತ ಒಂದು ಕಡೆ ಹಿಕ್ಕೆಯೂ ಹಾಕಿರಬಹುದು. ಕವಿಗಳಿಗೆ ಮರೆತು ಹೋಯಿತೇನು?
1: ನೀವು ಹೀಗನ್ನಬಾರದು. ಅವು ಕೂತದ್ದು ನನ್ನ ಮತ್ತು ಗಂಗಮಂತ್ರಿಗಳ ಶ್ರೀಮದ ಮೇಲೆ.
0: ಶ್ರೀ ಕವಿರತ್ನ, ಶ್ರೀ ಚಾಮುಂಡರಾಯ.
1: ಬಂಡೆಯಲ್ಲಿ ಅವನು ಬಾಹುಬಲಿ ಎತ್ತಿಸಿದ. ಈ ಅಸಾಮಾನ್ಯ ಕೆಲಸ ಶಾಶ್ವತವಾಗಿರಲೆಂದು ಕೊರೆಸಿದ ಶಾಸನ ಶ್ರೀ ಚಾಮುಂಡರಾಯ ಮಾಡಿಸಿದಂ. ಒಬ್ಬನೇ ಹತ್ತೇನು?

ತಾಯಿ, ತುಂಬಾ ಆಕ್ಷೇಪಗಳನ್ನು ಎತ್ತುತ್ತೀರಿ. ಮನುಷ್ಯ ಜೀವನಕ್ಕೆ ನೀವು ಹೀಗೆ ಮಿತಿಗಳನ್ನು ಹೇರಬಾರದು. ಅತ್ತಿಮೊಬ್ಬೆ, ರಟ್ಟೆ ಬಲವಿದ್ದವರು ಕಲ್ಲು ಗುಂಡಿಗೆಯವರು ಕತ್ತಿ ಎತ್ತಲಿ, ಬಲ ಸ್ವಲ್ಪ ಕಡಿಮೆ ಇದ್ದವರು ಗಾಯಾಳುಗಳನ್ನು ಹೊತ್ತು ಸಾಗಿಸುವ, ಸೈನ್ಯಕ್ಕೆ ಸಾಗಲು ಸಂಕ ಹಾಕುವ ಬಿಟ್ಟಿ ಕೆಲಸಗಳನ್ನು ಮಾಡಲಿ. ಯಾವುದೂ ಸಾಧ್ಯವಿಲ್ಲ ನಿರ್ಭಾಗ್ಯರು ಸಾಗುವ ಸೈನ್ಯವನ್ನು ನೋಡುತ್ತಾ ಕೂರಲಿ. ಎಷ್ಟು ಬಗೆಯ ಮನುಷ್ಯರು, ಅಷ್ಟು ಬಗೆಯ ಮನಸ್ಸುಗಳು, ಅಷ್ಟು ಬಗೆಯ ಬದುಕುಗಳು. ನಿನ್ನಂತೆ 1,500 ಜಿನ ಸ್ವರ್ಣ ಪ್ರತಿಮೆಗಳನ್ನು ದಾನ ಕೊಡುವ ಶೂರೆಯರೂ ಇದ್ದಾರೆ. ಯುದ್ಧರಂಗಕ್ಕೆ ಕನ್ನಡಿದು ಬರುವ ನೀರೆಯರೂ ಇದ್ದಾರೆ. ಬಸವಳಿದ ಸೈನಿಕರ ಮೈ ತಂಪು

ನರಿ ಇನ್ನೂ ನಿನ್ನ ಕಣ್ಣುಗಳ ತುಂಬಾ ಯುದ್ಧ ಕುಣಿಯುವುದೇ ಕಾಣುತ್ತಿದೆ. ನಿನ್ನ ಹೆಂಡತಿಯರು ಇನ್ನೂ ಬೆಟ್ಟ ಏರಿ ಬಂದಿಲ್ಲ. ಬರುವವರೆಗೆ ಹೇಗಿದ್ದರೂ ನೀನು ನೆರಳಲ್ಲಿ ಕೂರಬೇಕು. ಬಾ. ಈ ಯುದ್ಧವಾಗುತ್ತಿದ್ದ ಹಾಗೆ ಹತ್ತಿರದ ಹಳ್ಳಿಗಳ ಹೆಂಗಸರು ಓಡತೊಡಗುತ್ತಾರೆ, ಆನೆಗಳ ಘೀಂಕಾರ ಕೇಳದಷ್ಟು ದೂರಕ್ಕೆ. ಗೆದ್ದ ಸೈನಿಕರು ಬಿಡುತ್ತಾರೇನು? ಯುದ್ಧದ ಆವೇಶ ಇರುವುದೇ ಗೆದ್ದರೆ ಹಳ್ಳಿ ಹೆಣ್ಣು ಕಿಯಾಳು, ಸತ್ತರೆ ಸ್ವರ್ಗದ ಹೆಣ್ಣು ಸಿಕ್ಕಿಯಾಳು ಎಂಬ ಕೆಂಡ ಕನಸಿನಲ್ಲಿ ಮಗು.

0: ಮುದಿ ಕಣ್ಣುಗಳನ್ನು ನೋಡು. ಅವು ಪ್ರಾಯ ಕಳೆದುಕೊಂಡಿರಬಹುದು, ಆದರೆ ಆ ಹಳ್ಳಿ ಹೆಣ್ಣುಗಳು ಹರಿದ ಬಟ್ಟೆಗಳಲ್ಲಿ ಬೊಬ್ಬೆ ಹಾಕುವ ನೋವು ಎಲ್ಲೋ ನನ್ನೊಳಗೆ ಉಳಿದಿದೆ. ಗೆದ್ದ ಸೈನಿಕರು ಕೋಟೆಯ ಬಾಗಿಲು ಒಡೆದು ತೆಗೆಯುತ್ತಾರೆ. ಮದಗಜದ ಗಂಡಸ್ಥಲದ ಒತ್ತಡಕ್ಕೆ ಕಲ್ಲ ಬಾಗಿಲು ಕಿರ್ರನೆ ತೆಗೆಯುತ್ತದೆ. ಬಾಗಿಲು ತೆಗೆಯುತ್ತಿದ್ದಂತೆ ಕೋಟೆ ಬುರುಜಿನಿಂದ ಅರಮನೆಯೊಳಗಿನ ಹೆಣ್ಣುಗಳು ಕಂದಕಕ್ಕೆ ಹಾರುತ್ತಾರೆ. ಅವರು ಹೊದ್ದ ಸೀರೆ ಗಾಳಿಯಲ್ಲಿ ತೇಲುತ್ತಿದ್ದಂತೆ ಹೆಣವಾಗುವ ಮುಂಚಿನ ಆಕ್ರಂದನ ಬುರುಜುಗಳನ್ನು ದಾಟಿ ಎತ್ತರ ಎತ್ತರಕ್ಕೆ ಕರಗುತ್ತದೆ.
1: ಯೌವನದ ಬಿಸಿ ಮುಗಿಯುತ್ತಾ ಬಂತು ನನಗೆ. ಕಾಲ ಎಂತಹ ಮನಸ್ಸಿಗೂ ಮಂಕು ಕವಿಸುತ್ತದೆ, ಹೃದಯವನ್ನು ಹಿಂಡಿ ಹಾಕುತ್ತದೆ. ಯುದ್ಧದಲ್ಲಿ ಗಂಡಸರೂ ಸಾಯುತ್ತಾರೆ, ಅದು ನಿನಗೆ ಹೊಳೆಯುವುದೇ ಇಲ್ಲ.

0: ಬೇಡ, ನಿನ್ನ ಯೋಚನೆ ನನಗೆ ಅರ್ಥವಾಗುತ್ತದೆ. ಗಂಡಸರು, ಆ ಗಂಗಮಂಡಲಾಧಿಪತಿ ಮಾರಸಿಂಹನಿಷ್ಠೆಯೇನು, ರಾಜಭಕ್ತಿಯೇನು, ರಾಷ್ಟ್ರಕೂಟರ ಪಾದದ ನೀರು ಕುಡಿಯುವ ಪ್ರೀತಿ ಅವನಿಗೆ. ತೈಲಪ ಬಿಟ್ಟನೇನು, ಮಾರಸಿಂಹನ ಓಡಿಸುತ್ತಾ ತೈಲಪ ಬಂದ. ರಾಷ್ಟ್ರಕೂಟರಿಗಾಗಿ ಮಾರಸಿಂಹ ಕಾದುತ್ತಾ ಬಂದ. ಸೋಲು ಮತ್ತು ಮರಣ ಖಂಡಿತ ಎಂದಾದಾಗ ಮೂರು ಅನ್ನ ನೀರು ಬಿಟ್ಟು ಸತ್ತು ಹೋದ. ಅದನ್ನು ಚಂದವಾಗಿ ಕರೆದು ನೀನೇ ಶಾಸನ ಕೊರೆದಿರಬಹುದು. ನನಗೆ ನಗು ಬರುತ್ತದೆ. ತನ್ನ ಬದನ್ನು ಇನ್ನೊಬ್ಬನಿಗಾಗಿ ಒತ್ತೆ ಇಡುವ ಈ ಜೋಳವಾಳಿ ವೇಳೆವಾಳಿಗಳ ಭಕ್ತಿ ಮತ್ತು ಮರಿಹಕ್ಕಿಗೆ ಗುಟುಕು ತರುವ ತಾಯಿ ಪಾರಿವಾಳದ ಹುಡುಕಾಟದ ಗೊಂದಲ, ಎರಡೂ ಆವೇಶವೇ ಕವಿಗಳೇ.
1: ತಾಯಿ, ಯಾಕೋ ನನ್ನೆದೆ ನಡುಗತೊಡಗಿದೆ. ಈ ನೆರಳಲ್ಲಿ ಇದ್ದು ನೀನು ಇಷ್ಟೆಲ್ಲ ತಲೆ ಬಿಸಿ ಮಾಡುತ್ತಿರುವೆ, ಆದರೆ ಅದು ನಿನ್ನಲ್ಲಿ, ಒಬ್ಬಳಲ್ಲಿ ಮಾತ್ರ. ಈ ಬಿಸಿಲಲ್ಲಿ ಒಣಗುತ್ತಿದ್ದು ಈ ಬೆಟ್ಟ ಎಷ್ಟು ತಣ್ಣನೆ, ಎಷ್ಟು ಸುಮ್ಮನೆ ಇದೆ. ನಿನ್ನ ಮಾತಿಗೆ ಆಕ್ಷೇಪವಾಗಿ ಹೇಳುತ್ತಿಲ್ಲ ನಾನು.
0: ಬೆಟ್ಟ ಸುಮ್ಮನೆ ಇದೆ, ಯಾಕಂದರೆ ಅದಕ್ಕೆ ತುಂಬಾ ನೆನಪು ಇದೆ. ರಾಷ್ಟ್ರಕೂಟರ ಕಟ್ಟ ಕಡೆಯ ಚಕ್ರವರ್ತಿ ಇಂದ್ರ ಕುದುರೆಯ ಮೇಲೆ ಕುಳಿತು ಚೆಂಡಾಟ ಆಡುವ ಚಂದದ ರಸಿಕ ಆಟಗಾರ. ಅವನಿಗೆ ಆಟ ಆಡಲು ಬಿಡಲಿಲ್ಲ ನೀವು ಗಂಡುಗಳು. ಆಡುವುದು ಹೋಗಲಿ, ಆಚೀಚೆ ಹೋಗಲು ಕುದುರೆ ಇಲ್ಲದೆ ಪದ್ಮಾಸನದಲ್ಲಿ ಕಣ್ಣು ಮುಚ್ಚಿ ಕೂರಲು ಒಂದು ಮೊಳ ರಾಜ್ಯವೂ ಇಲ್ಲದೆ ಆ ರಾಜ ಈ ಬೆಟ್ಟದಲ್ಲಿ ಅನ್ನ ನೀರು ಬಿಟ್ಟು ಕರಗಿ ಕರಗಿ ಸತ್ತ. ಇದನ್ನೆಲ್ಲ ಶಾಸನ ಕೆತ್ತಿ ಕೆತ್ತಿ ನೀವು ಮರೆತು ಬಿಟ್ಟಿರಿ. ಬೆಟ್ಟ ಈ ಎಲ್ಲ ಸಲ್ಲೇಖನಗಳ ನೆನಪುಗಳಿಂದ ಸುಮ್ಮನೆ ಇದೆ.

0: ನಿನ್ನ ಮಗು ಕೇಕೆ ಹಾಕಿದ್ದುಕ್ಲಿದರೆ ಆನಂದದಲ್ಲಿ ಬೆಚ್ಚಿಬಿದ್ದು ಚಪ್ಪಾಳೆ ತಟ್ಟಬಹುದು, ತಿಳಿಯುತ್ತೇನು. ಬೆಂದ ಬದುಕು ಬೇಡವೆಂದು ಬಹಳ ಜನ ಮುಗಿಸಿದರು, ಸಲ್ಲೇಖನಕ್ಕೆ ನಡೆದರು. ಅತ್ತಿಮಬ್ಬೆ ಮಾತ್ರ ಸಲ್ಲೇಖನ ಆವಾಹಿಸುವುದಿಲ್ಲ, ಬಂದ ಬದುಕನ್ನು ಎದುರಿಸುತ್ತಾಳೆ, ಬೆಟ್ಟದಂತೆ ನೆನಪು ಶಿಖರವಾಗುತ್ತಾಳೆ.
1: ನನ್ನ ಬಾಯಿ ಕಟ್ಟಿ ಹೋಗುತ್ತಿದೆ. ನೀನು ಜಿನ ಜನಿಂತ ಮಾತ್ರವಲ್ಲ, ಬೆಟ್ಟಕ್ಕಿಂತಲೂ ಎತ್ತರದವಳು. ಹಾಗಾಗಿಯೇ ವರುಷಗಳ ಹಿಂದೆ ನೀನು ಉಪವಾಸದ ಹೊಟ್ಟೆಯಲ್ಲಿ ಬೆಟ್ಟಕ್ಕೆ ಬಂದಾಗ ಕಾಲ ನಿಯಮವನ್ನೂ ಮರೆತು ಮೋಡ ನಿನಗಾಗಿ ಕರಗಿತು.
0: ರಣ್ಣ, ದೊಡ್ಡ ದೊಡ್ಡದು ಬೇಡ, ನಾನು ಡಪಾಯಿ ವಿಧವೆ, ನೀವು ಕವಿಗಳು, ಮರಳಿನ ಬರದ ಮೇಲೆ ಮಳೆ ಬಂತೆಂದು ಬರೆಯುತ್ತೀರಿ, ಅತ್ತಿಮಬ್ಬೆ ಧರ್ಮ ಉಳಿಸಿದಳು ಹೊಗಳುತ್ತೀರಿ, ದಿನ ದಿನದ ಸೂರ್ಯ ನೋಡುತ್ತಿದ್ದಂತೆ ಎತ್ತರದ ಶಿಲ್ಪಗಳೇ ಉರುಳಿ ಬೀಳುವ ಗಳಿಗೆಗಳು ಬಂದಿತು. ಇನ್ನು ಧರ್ಮವನ್ನು ಉಳಿಸುವರು ಯಾರು? ಯಾಕೆ ರನ್ನ ಕಣ್ಣಲ್ಲಿ ನೀರು? ಬರೆಯಬಲ್ಲೆನೆಂಬ ನಿನ್ನ ಹಿಗ್ಗು, ರಾಜ ತೈಲಕ್ಕಾಗಿ ನಿನ್ನ ಚೋಳದ ಹಂಗು, ಎಲ್ಲಾ ಕವಿಗಳನ್ನೂ ಮೆಟ್ಟಿದೆನೆಂಬ ನಿನ್ನ ಲೇಖನಿಯ ಸೆಡೆತ, ಕಲ್ಲಲ್ಲಿ ಅಕ್ಷರ ಬರೆದು ಕೆಲಸಗಳನ್ನು ಉಳಿಸಿದೆವೆಂಬ ಸೆಡಂ, ಹೋ ಹೋ, ಎಷ್ಟು ಆವೇಶಗಳು ನಿನ್ನ ಬರೆಯುವ ಕೈಗಳಿಗೆ!

ತಾಯಿಯ ಕೈಗಳು ಇಂದು ಒಣಗಿ ಅವಳ ಬಳೆಗಳು ಸುಲಭದಲ್ಲಿ ಹೊರಜಾರುತ್ತಿರಬಹುದು. ಆದರೆ ತಲೆಯ ಮೇಲೆ ಬಳೆಯ ಭಾರವನ್ನಿಟ್ಟು ಆಕೆ ಹೊಸ್ತಿಲು ದಾಟುವ ಆ ಸಂಜೆ ಹೊತ್ತು ಜೋಳದ ಹುಲ್ಲಿನ ಚಾಪೆಯಲ್ಲಿ ಅಂಗಾತ ಮಲಗಿದ ಪುಟರನ್ನನ ತುಟಿಯ ಚುಪ್ ಚುಪ್ ಸಪ್ಪಳ ಕಿವಿಗೆ ಬಿದ್ದೊಡನೆ ಆಕೆಯ ಎದೆಯಿಂದ ಹೇಳದೇ ಕೇಳದೆ ಹಾಲು ಚಿಮ್ಮಿ ಮುಂಜರಗೂ ಒದ್ದೆಯಾಗಿರಬಹುದಲ್ಲ. ಆ ಹಸಿ ಹಸಿ ಸಂಗತಿ.

0: ಕಥೆ ಹೇಳು, ನಾನು ನಗು ನಗುತ್ತಾ ಕಿವಿ ಕೊಡುವೆ.
1: ಅತ್ತಿಮೊಬ್ಬೆ, ದಯವಿಟ್ಟು ಮಾತಾಡಬೇಡ. ನಾನು ಕವಿಯಾಗಿ ಉಳಿವೆನೋ ಇಲ್ಲವೋ ಗೊತ್ತಿಲ್ಲ. ಮಹಾಭಾರತದ ಮಹಾಶಕ್ತಿವಂತ ಭೀಮನ ಗದೆಯ ಬೀಸನ್ನು

0: ಜೋಳದ ಋಣ ನಾನು ಕಳೆದುಕೊಳ್ಳುತ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ 100 ಸಂತಾನ ಕಳೆದ ಗಾಂಧಾರಿಯ ಬಸಿರಿನ ಬೇಗೆ ಮಾತ್ರ ನಾನು ನಿನಗಾಗಿ ಮರೆಯುವುದಿಲ್ಲ. ಜಕ್ಕಿ, ಶಾಂತಿ, ಕೇಳಿಸಿಕೊಳ್ಳಿ ಈ ಮಾತು. ತುಟಿ ಒಣಗಿ, ಬಿಸಿಲಿಗೆ ಬಾಯಾರಿ, ನಿಮ್ಮ ಬೆನ್ನಲ್ಲಿ ಜೋತ ಆ ಕಂದಮ್ಮಗೆ ಅತ್ತಿಮೊಬ್ಬೆ ಎಂಬುದಾಗಿ ಕರೆ. ನನ್ನ ಪುಟ್ಟ ಕೂಸು ನನ್ನ ಅತ್ತಿಮೊಬ್ಬೆಯ ಕಡೆ ಆ ಮಹಾಬಾಹುಬಲಿ ಕರುಣೆಯಲ್ಲಿ ಒಮ್ಮೆ ನೋಡಿಬಿಡಲಿ. ಜಕ್ಕಿ, ಶಾಂತಿ, ಕೇಳಿಸಿಕೊಳ್ಳಿ ಈ ಮಾತು. ನಮ್ಮೂವರ ಜೀವಂತ ಹಾಡಿಗೆ ಹೆಸರು ಸಿಕ್ಕಿಬಿಟ್ಟಿದೆ, ಹೆಸರು ಸಿಕ್ಕಿಬಿಟ್ಟಿದೆ. ಅತ್ತಿಮೊಬ್ಬೆ, ಅತ್ತಿಮೊಬ್ಬೆ.
1: ರನ್ನ, ಎಲ್ಲಿಗೆ ಓಟ? ಕುದುರೆ ಏರಿ ಎತ್ತ ಓಡುತ್ತಿರುವೆ.
0: ಅವ್ವ, ನಾನು ಮುದವಳಲ್ಲಿಗೆ ಹೋಗುತ್ತಿರುವೆ. ನನ್ನ ತಾಯಿಯ ಮುದಿಮಡಿಲಲ್ಲಿ ಒಮ್ಮೆ ಮುಖವಿಟ್ಟು ಬರುವೆ. ಜಕ್ಕಿ ಶಾಂತಿಯರು ಬೆಟ್ಟದ ನೆತ್ತಿ ತಲುಪಿದಾಗ ಈ ಮಾತು ತಪ್ಪದೇ ಹೇಳಿಬಿಡು. ಈವರೆಗೆ ನಾಟಕ ಕೇಳಿದರೆ ರಚನೆ ಮಹಾಲಿಂಗ ಭಟ್ಟಕೆ, ಭಾಗವಹಿಸಿದವರು ಅತ್ತಿಮಬ್ಬೆ ಪುಷ್ಪ ಎಸ್ ಬೆಟಗೇರಿ, ರನ್ನ ಹೇಮಂತ್ ಕುಮಾರ್ ಕೊಲ್ಹಾಪುರೆ, ಧ್ವನಿಗಳು ಗಿರಿಜಾ ಕರ್ಪೂರ್ ಹಾಗೂ ಶೋಭಾ ಆರ್ ಪಾಟೀಲ್. ನಿರ್ಮಾಣ ಸಹಕಾರ ಮಧುಸೂದನ್ ತೆಂಗ್ಲಿಕಾರ್. ನಿರ್ಮಾಣ ರಮಾ ಎಸ್ ಹಿರೇಮಾಡ್. ಈಗ ಕಿರುಮಾಹಿತಿ.
2: ಮೇರೆ ಪಾಸ್ ಗಾಡಿ ಹೈ, ಬಂಗ್ಲಾ ಹೈ, ಬ್ಯಾಂಕ್ ಬ್ಯಾಲೆನ್ಸ್ ಹೈ, ಕ್ಯಾ ಹೈ ತುಮಾರೆ ಪಾಸ್? ಹೈ, ಕ್ಯಾ ಹೈ?
3: ಮೇರೆ ಪಾಸ್ ಏಕ್ ವಾಟರ್ ಟ್ಯಾಂಕ್ ಹೈ, ಜೋ ಬರ್ಸಾತ್ ಕಿ ಪಾನಿ ಕೋ ಇಕಠ್ಠಾ ಕರ್ತಾ ಹೈ.
1: ಏನಿದ್ದಡೇನು ನೀರಿಲ್ಲದನ್ನಕ್ಕ.
0: ಈಗ ಇನ್ನೊಂದು ನಾಟಕ ಆಕಾಶವಾಣಿ.
1: ನಾಟಕ ಇರುವುದೆಲ್ಲವ ಬಿಟ್ಟು, ರಚನೆ ಚಿತ್ರಶೇಖರ್ ಕಂಠಿ, ಕೇಳಿ ನಾಟಕ ಇರುವುದೆಲ್ಲವ ಬಿಟ್ಟು.

0: ಆಕಾಶವಾಣಿ ಕಲ್ಲಳ್ಳಿ ನೇರ ಪ್ರಸಾರದಲ್ಲಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 9:30. ಡಾಕ್ಟರ್ ವೆಂಕ್ ಅವರಿಂದ ಕಿರುಭಾಷಣ. ವಿಷಯ ನಾವು ನಮ್ಮ ಭೂಮಿ.
1: ಸ್ವತಂತ್ರ ಭಾರತಕ್ಕೀಗ 125 ವರ್ಷ. ಈ ಅವಧಿಯಲ್ಲಿನ ನಮ್ಮ ಗಮನಾರ್ಹ ಸಾಧನೆ ಎಂದರೆ

0: ಅಗಾಧವಾಗಿ ನಾವು ಬೆಳೆದದ್ದು. 60 ಪುಟ್ಟ ಪುಟ್ಟ ರಾಜ್ಯಗಳಿರುವ ನಮ್ಮ ದೇಶದ ಜನಸಂಖ್ಯೆ ಈಗ 160 ಕೋಟಿ. ನಮಗೀಗ ಭೂಮಿಯೇ ಸಾಕಾಗುತ್ತಿಲ್ಲ. ಭೂಮಿಯ ಮೇಲೆ ಹಿರಿಯಣ್ಣನಂತೆ ಮೆರೆದಿದ್ದ ದೇಶ ಈಗ ಪ್ರಪಂಚದ ಅತ್ಯಂತ ಬಡ ದೇಶಗಳಲ್ಲಿ ಒಂದು. ತನ್ನ ಹತ್ತಿರಕ್ಕೂ ಭೂಮಿಯ ಜನ ಸುಳಿಯಬಾರದೆಂಬ ದುರಾಲೋಚನೆಯಿಂದ ಮಂಗಳನ ಅಂಗಳ ತನ್ನದಾಗಿಸಿಕೊಂಡಿತು. ತನ್ನ ವೈಜ್ಞಾನಿಕ ಜ್ಞಾನ ಸಂಪನ್ಮೂಲಗಳನ್ನೆಲ್ಲ ಅಲ್ಲಿಗೆ ಸಾಗಿದಲ್ಲದೆ ದೇಶದ ಶ್ರೀಮಂತರನ್ನೆಲ್ಲ ರಾಕೆಟ್ಗಳು ಹೊತ್ತೊಯ್ದವು. ಬಹುಪಾಲು ಆ ದೇಶದ ಜನ ಮಂಗಳದಲ್ಲಿ ಹೋಗಿ ನೆಲೆಸಿತು. ಭೂಮಿಯ ಕಡೆ ವೇಗವಾಗಿ ಬರೆದ ಕ್ಷುದ್ರಗ್ರಹದ ಪಥವನ್ನು ಬದಲಾಯಿಸುವಲ್ಲಿ ಭಾರತ ಮತ್ತು ಜಪಾನ್ ವಿಜ್ಞಾನಿಗಳ ತಂಡ ಯಶಸ್ವಿಯಾಯಿತು. ದುರಂತ ಅನ್ನುವ ಹಾಗೆ ಗೊತ್ತು ಗುರಿಯಿಲ್ಲದೆ ಚಲಿಸಿದ ಆ ಕ್ಷುದ್ರಗ್ರಹ ಮಂಗಳನನ್ನು ಬಲವಾಗಿ ಅಪ್ಪಳಿಸಿತು. ಭೂಮಿಯ ವಾತಾವರಣ ಈಗ ಸಂಪೂರ್ಣ ಕಲುಷಿತಗೊಂಡಿದ್ದು ನಮ್ಮ ದೇಶದ 100 ಕೋಟಿಗೂ ಮಿಕ್ಕಿ ಜನ ಉಸಿರಾಟದ ತೊಂದರೆ ಮತ್ತು ಚರ್ಮ ರೋಗಗಳಿಂದ ನರಳುತ್ತಿದ್ದಾರೆ. ಈಗ ಜೋಳದ ಮರವೊಂದರ ಸರಾಸರಿ ಇಳುವರಿ 8 ಕ್ವಿಂಟಲ್ನಿಂದ 5ಕ್ಕೆ ಇಳಿದಿರುವುದು ನಮ್ಮನ್ನೆಲ್ಲ ಚಿಂತೆಗೀಡು ಮಾಡಿದೆ. ನಮ್ಮ ವಿಜ್ಞಾನಿಗಳು ಚಂದ್ರನಿಗೆ ತೂಗುಬಿಟ್ಟಿರುವ 3 ಕೃತಕ ಭೂಮಿಗಳಲ್ಲೀಗ ಸುಮಾರು 25 ಕೋಟಿ ಜನ ನೆಲೆಸಬಹುದಾಗಿದೆ. ಕಡ್ಡಾಯವಾಗಿ ಆರೋಗ್ಯವಂತರಿಗೆ ಮಾತ್ರ ಅಲ್ಲಿಗೆ ಹೋಗಲು ಅವಕಾಶ ಅಂತ ತೀರ್ಮಾನವಾಗಿರುವುದರಿಂದ ಜನ ಕಳವಳಗೊಂಡಿದ್ದಾರೆ. ಅಂತೂ ಭೂಮಿಗೆ ವಿದಾಯ ಹೇಳಲೇಬೇಕಾದಂಥ ಅನಿವಾರ್ಯ ಇರುವುದರಿಂದ ನಾವೆಲ್ಲ ಯಾವುದೇ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕಳೆದುಕೊಳ್ಳದಿದ್ದರೆ ಕ್ಷೇಮ.
1: ಏಚನ, ಕಂಪ್ಯೂಟರ್ಗ ಕರಿ ಚಿಂತೆ ಆದ್ರ ಆಪರೇಟರ್ಗ ಮರಿ ಚಿಂತೆ ಅನ್ನೋ ಹಂಗ ಯಾವಾಗ್ಲೂ ರೇಡಿಯೋ ಟಿವಿದೊಳಗೆ ಇರ್ತೀಯಲ್ಲ, ಜರಾ ಲೋಕದ ವಿಚಾರನೂ ಮಾಡೋ.
2: ಯಾಕೋ ಏನಾಗ ಅದ್ರದಾಗ ಎಲ್ಲ ವೈನದೋ ಇಲ್ಲೋ?
1: ವೈನ್ ಅಂತ ವೈನ ಮಳ್ಳಿದ್ದೇನ್ಲೆ. ಈಟ್ ರೇಡಿಯೋ ಕೇಳ್ತಿ, ಸುದ್ದಿ ಗೊತ್ತಿಲ್ಲ ನಿನಗ?
2: ಇಲ್ಲಪ್ಪ.
1: ಕುಡಿಯೋದಕ್ಕ ನೀರಿಲ್ಲದೆ ಲಕ್ಷಾಂತರ ಮಂದಿ ಸತ್ತದ. ಭೂಮಿಲಿಂದ 10 ಮೈಲಿ ಎತ್ತರದಾಗ ಕಂಬುಗಳ ಮ್ಯಾಲ ತೆಪ್ಪ ಕಟ್ಟಿ ಭೂಮಿ ಮಾಡ್ಲತ್ತಾರಂತ.
2: ಓಹೋ,
1: ಅಲ್ಲಿ ಕೆಲಸ ಮಾಡಾಕ ಅರ್ಜೆಂಟ್ 2 ಲಕ್ಷ ಮಂದಿ ಬೇತ.
2: ಹೌದನ?
1: ಕೂಲಿ ಕುಪ್ಟಿ ಏನು ಇಲ್ಲ, ಉಣ್ಣಾಕ್ ಕೊಡ್ತಾರಂತ ನೋಡಷ್ಟೇ.
2: ಏ ಪುಕ್ಷಟ್ಟೆ ದುಡಿಲಕ್ಕ, ನನಗೇನು ಕೆಲಸ ಇಲ್ಲ ಅಂತೇಳಿದೆನ?
3: ಹಸನಾಗ್ದ ಭೂಮಿ ಎಲ್ಲ ಕರ್ಕಾಗ ಹೋಗ್ಯಾದು.
2: ಡುಮ್ ಡುಮ್ ಡುಮ್,
3: ಕೈ ಕೈ ಹಿಡಿದು ನಡೆಯೋ ಮಂದಿ ಕಂಗಾಲಾಗ್ಯಾರು.
2: ಡುಮ್ ಡುಮ್,
1: ನಿಂದೇನಪ್ಪ ತಮ್ಮ ಸುದ್ದಿ?
3: ಇವತ್ ರಾತ್ರಿ ಭೂಕಂಪ ಆಗಿ ಭೂಮಿ ಬಾಯಿ ಬಿಡ್ತಾದೋ.
2: ಡುಮ್
3: ಡುಮ್ ಡುಮ್,
2: ಎಲ್ಲಾ ಶಕುನ ಕೋಡಿ ಇದೆ ಅಂತಂದು ಅಮಂಗಳ.
3: ಬೈಯೋರೆಲ್ಲ ಬೈಕೋತಿರ್ರಿ. ಡುಮ್ ಡುಮ್ ಡುಮ್, ಆಗೋದೆಲ್ಲ ಹಾಗೆ ಆತದ್ರು. ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್.

0: ಹಂಗಾದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಕ್ಯಾಪ್ಟನ್.
1: ಡಾಕ್ಟರ್, ನಾವೀಗ 22ನೇ ಶತಮಾನಕ್ಕೆ ಹೋಗೋರಿದ್ದೀವಿ. ಈಗ ಏನಿದ್ರು ಸತ್ಯ ಬೆಲೆ, ಮಾತು ಹೇಳಿಕೆಗಲ್ಲ.
2: ಹೇ ಕಾಕ, ಮಾವನ ಮನ್ಯಾಗ ಒಂದೇ ದಿನ 3 ಮಂದಿ ಸತ್ತಾರಂತೂ. ಅಯ್ಯೋ, ಏನ್ ಮಾಡೋದು?
0: ಕೇಳಿದ್ರೇನು ಕ್ಯಾಪ್ಟನ್? ಅಗೋ, ಅಲ್ಲಿ ಆ ಜನರ ಹಾಹಾಕಾರ, ಸಾವು ನೋವು, ಸಿವು ನೀರಡಿಕೆ, ದೈಹಿಕ ಸಂಕಟ, ಒಂದ ಎರಡ.
1: ಅದಕ್ಕೆ ಡಾಕ್ಟರ್, ನಾವೀಗ ಕೃತಕ ಭೂಮಿಗೆ ಹೋಗೋ ತಯಾರಿಯೊಳಗಿದ್ದೀವಿ. ಮೊದಲನೇ ಟ್ರಿಪ್ಪಿನೊಳಗ ವಿಜ್ಞಾನಿಗಳು, ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್ ಹೋಗ್ಬೇಕಂತ. ಉಳಿದವರು 2-3ನೇ ಕಂತಿನೊಳಗ.
0: ಮತ್ತ ಎಲ್ಲಾ ಮಂದಿ ಬ್ಯಾನಿ ಬ್ಯಾಸರಿಕಿ?
1: ಅದಕ್ಕೆ ನಾ ಏನ್ ಮಾಡ್ಲಿ?
0: ಮತ್ತ ನಿಮ್ ಹೆಂಡ್ರು ಮಕ್ಕಳು?
1: ಓ, ಅದ ಒಂದ್ ನಿಮಿಷ ಡಾಕ್ಟರ್. ತುಳುಗು ಭೂಮಿಲಿಂದೇನೋ ತುರ್ತು ಸಂದೇಶ ಅದ.
3: ಎಕ್ಸ್ಪೆರಿಮೆಂಟ್ 12ರ 3 ಸಿಲಿಂಡರ್ಗಳಲ್ಲಿನ ಸಸಿಗಳಲ್ಲಿ ಹೂಗಳರಳಿವೆ. ಇವಕ್ಕೆ ನೀರಿನ ತುರ್ತು ಅವಶ್ಯಕತೆ ಇದ್ದು ಇನ್ನು 3 ಗಂಟೆ

0: ಇಪ್ಪತ್ತೇಳು ನಿಮಿಷ 18 ಸೆಕೆಂಡುಗಳಲ್ಲಿ ಒದಗಿಸದಿದ್ದರೆ ಹೂ ಉದುರಿ ಸಸಿಗಳು ಕಮರುತ್ತವೆ.
1: ಹಲೋ ಕ್ಯಾಪ್ಟನ್ ಶ್ಯಾಮಿ.
2: ಎಸ್ ಸರ್.
1: ನೋಡಿ, ತಡ ಮಾಡಿದೆ. AE2 ನಲ್ಲಿಯ ಏರಿಯಾ ನಂಬರ್ 021 D6, 9 ಮತ್ತು 17 ಸಿಲಿಂಡರ್ಗೆ 0.23 ml ವಾಟರ್ ಲಿಕ್ವಿಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ ರೋಬೋ ಐಮ್ಯಾನ್ಗೆ ಸಿಗ್ನಲ್ ಕೊಡ್ರಿ ಇಮಿಡಿಯೇಟ್ಲಿ.
2: ಓಕೆ ಕ್ಯಾಪ್ಟನ್. ಎನಿ ಅದರ್ ಮೆಸೇಜ್?
1: ನೋ, ಓವರ್. ಜಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್.
2: ಎಸ್ ಕ್ಯಾಪ್ಟನ್.
1: ಹಾಂ, ಏನಂದ್ರೆ ಡಾಕ್ಟರ್, ಹೆಂಡ್ರು ಮಕ್ಕಳು ಅಂದ್ರಲ್ಲ,
3: ಹ್ಞೂ,
1: ಬೇರೆ ಜನ ಇರ್ತಾರಲ್ಲ, ಅವ್ರು ಹಂಗೆ ಇವರು ಇರ್ತಾರ.
3: ಇದು ಸ್ವಾರ್ಥ ಪರಮಾವಧಿ. ಮನುಷ್ಯನ ಈ ನಮೂನೆಯ ಅತಿಯಾದ ಸ್ವಾರ್ಥದಿಂದಾಗಿ ಭೂಮಿಗೆ ಈ ಗತಿ ಬಂದಿದ್ದು.
4: ಉತ್ತರದಾಗ ಭೂಕಂಪಾಗಿ ಲಕ್ಷ ಲಕ್ಷ ಸತ್ತಾರು. ವಿಷದ ನೀರು ಕುಡಿದ ಮಂದಿ ಸಾವಿರ ಸಾವಿರ ಸತ್ತಾರು.
1: ನೀ ಇಲ್ಲಿ ಯಾಕೆ ಬಂದಿಯೋ?
4: ಸಮುದ್ರ ಉಕ್ಕೇರಿ 32 ದೇಶ ನೀರ್ ಪಾಲಾದುವಂತ. ಬಿಸಿಲಿನ ರೋಗದ ಹುಣ್ಣಿಂದ ಆಫ್ರಿಕಾದೊಳಗ ಲಕ್ಷಾಂತರ ಮಂದಿ ಹುಳದಂಗ ಸತ್ತು ಬಿದ್ದಾರಂತ.
1: ಅದಕ್ಕ ನಾ ಏನ್ ಮಾಡ್ಲಿ?
4: ಭೂಮಿ ಮ್ಯಾಗಿನ ಗಿಡಗಳು ಅಳ್ದು ಬಟ್ಟ ಬಯಲಾಯ್ತು. ಭಾರತದಾಗೂ ಲೆಕ್ಕಿಲ್ಲದಷ್ಟು ಮಂದಿ ಸತ್ತೋದ್ರು.

0: ಕ್ಯಾಪ್ಟನ್ ಝೆಡ್ ಸೆವೆನ್ ಕ್ಯಾಪ್ಟನ್ ಝೆಡ್ ಸೆವೆನ್ ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಕ್ಯಾಪ್ಟನ್ ಎಕ್ಸ್ ತ್ರೀ. ಅರ್ಥ್ ಆನ್ ಪಿಲ್ಲರ್ಸ್ ಕೆಲಸ ಇನ್ನು 3 ದಿನಗಳಲ್ಲಿ ಮುಗಿಯಬೇಕು. ಸೌತ್ ಈಸ್ಟ್ ಝೋನ್ ಪೂರ್ತಿಯಾಗಿ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗಲಿದೆ. ಬಿಫೋರ್ ದಟ್ ಆಲ್ ವರ್ಕ್ ಶುಡ್ ಬಿ ಕಂಪ್ಲೀಟೆಡ್. ಓವರ್.
1: ಹಲೋ ಕ್ಯಾಪ್ಟನ್ ಶ್ಯಾಮಿ, ಟೇಕ್ ದ ಫ್ಲೈ ವೆಹಿಕಲ್ ಇಮಿಡಿಯೇಟ್ಲಿ. ಹಾ, ತಡ ಮಾಡದೆ ಟೇಕ್ ಕೇರ್ ಆಫ್ ದಿ ವೆಲ್ಲಂ ಸ್ಪಾಟ್. ಓಕೆ?
2: ಎಸ್ ಕ್ಯಾಪ್ಟನ್.
3: ಪ್ಲೀಸ್ ಕ್ಯಾಪ್ಟನ್, ಟ್ರೈ ಟು ಥಿಂಕ್ ಅಬೌಟ್ ದಿ ಅರ್ಥ್. ರೋಗಗ್ರಸ್ತ ಮಕ್ಕಳು ಹುಟ್ಟಿವೆ. ಆರೋಗ್ಯವಂತ ಮಕ್ಕಳಿಗೆ ಆಕ್ಸಿಜನ್ ಸಿಲಿಂಡರ್ ಸಿಗದೆ ಹೃದಯ ರೋಗದಿಂದ ನರಳಿ ಸಾಯ್ತಿವೆ. ಅಳಿದ ಪ್ರಾಣಿಗಳು ಕಾಡೇ ಇಲ್ಲದೆ ಗಾಬರಿಗೊಂಡು ಸಾಧು ಪ್ರಾಣಿಗಳಂತೆ ಬಯಲಲ್ಲಿ ಓಡಾಡ್ತಿವೆ.
1: ಇಡೀ ಪ್ರಪಂಚದಲ್ಲಿ ನ್ಯಾಚುರಲ್ ಆಕ್ಸಿಜನ್ ಸಿಗ್ತಿರೋದು ಹಿಮಾಲಯನ್ ನೇಚರ್ ಆಕ್ಸ್ 1 ರಿಂದಲೇ. ಅದು ಬೇಡಿಕೆಯ 40% ಮಾತ್ರ.
3: ಓಹೋ, ಕೃತಕ ಆಕ್ಸಿಜನ್ ಆಮದು ಮಾಡಿಕೊಳ್ಳಲಾಗದಷ್ಟು ಬಡತನ ಏನೋ ನಮ್ಮ ದೇಶಕ್ಕಿಲ್ಲಲ್ಲ ಕ್ಯಾಪ್ಟನ್.
1: ಒಬ್ಬ ವೈದ್ಯರಾಗಿ ನಿಮ್ಮ ವಿಚಾರ ಸರಿಯಾದ. ಹಾಗಂತ ಆಕ್ಸಿಜನ್ ತರಿಸಿ ಪ್ರಾಣಿಗಳಿಗೂ ನೀಡಬೇಕು ಅಂತೀರೇನೋ?
3: ನಿಮ್ಮ ಚುಚ್ಚು ಮಾತಿನಿಂದ ನನಗೇನು ಬೇಡಲ್ಲ. ಭೂಮಿ ಬಗ್ಗೆ ಕಳಕಳಿ ಬೇಡ.
0: ಕ್ಯಾಪ್ಟನ್ ಝೆಡ್ ಸೆವೆನ್ ಕ್ಯಾಪ್ಟನ್ ಝೆಡ್ ಸೆವೆನ್ ತುರ್ತು ಕಾರ್ಯನಿರ್ವಹಣೆಗಾಗಿ 3rd phase ಪವರ್ ಸೆಕ್ಷನ್ ಸಂಪರ್ಕಿಸಿ. ಓವರ್.
2: ಹಲೋ AEMCC ಕ್ಯಾಪ್ಟನ್, ಸಿದ್ಧತೆಗಳೆಲ್ಲ ಪೂರ್ಣ ಆಗ್ಯಾವ. 110 ಮೈಲಿ ಎತ್ತರದ 230 ಮೀಟರ್ನ 18 ಸೋಲಾರ್ ಫ್ಯಾನ್ಗಳು ಚಾಲನೆಗೆ ಸಿದ್ಧ ಆಗ್ಯಾವ. ವಿದ್ಯುತ್ ತರಂಗಗಳನ್ನ ರಿಸೀವ್ ಮಾಡಿ ಪವರ್ ಹೌಸ್ನ ಶೆಲ್ಗಳೆಲ್ಲ ಕಾಯ್ಲಿಗತ್ತಾವ.
1: ಸಿದ್ಧ ಆದ್ರೆ ಎದಕ್ ಬಂತು ಕ್ಯಾಪ್ಟನ್ ಶ್ಯಾಮಿ? ಸೌತ್ ಈಸ್ಟ್ ಕತ್ತಲೆ ಖಂಡ ಆಗ್ತಿದೆ. 80 ಮೆಗಾವಾಟ್ ಪಿಲ್ಲರ್ ಅರ್ಥಿಗೆ ಡೈವರ್ಟ್ ಮಾಡ್ರಿ, ಮಿಕ್ಕಿದ್ದೆಲ್ಲ ಸೌತ್ ಈಸ್ಟ್ ಝೋನ್ಗೆ ಸಪ್ಲೈ ಮಾಡ್ರಿ.
2: ಎಸ್ ಕ್ಯಾಪ್ಟನ್, ಇನ್ನೊಂದು 1/2 ಗಂಟೆಯಲ್ಲಿ ಕೆಲಸ ಪ್ರಾರಂಭ ಮಾಡ್ಬಿಡ್ತೀನಿ.
1: ಓಕೆ, ಹಾಗೆ ಆಪರೇಷನ್ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಕೊಡೋದು ಮರಿಬೇಡಿ.
2: ಓಕೆ ಕ್ಯಾಪ್ಟನ್.
3: ಬರೇ ಬೆಳಕಿನಿಂದ ಹೊಟ್ಟೆ ತುಂಬಲ್ಲ ಕ್ಯಾಪ್ಟನ್.
1: ಬೆಳಕ್ ಅಂದ್ರ ಬರೀ ಬೆಳಕಲ್ಲ ಡಾಕ್ಟರ್,
3: ಮತ್ತೆ
1: ಅದೊಂದು ಶಕ್ತಿ. ಪವರ್ ಇಲ್ಲದೆ ಒಂದು ಹನಿ ಕೂಡ ನೀರು ಸಿಗಲ್ಲ ಅನ್ನೋದು ತಿಳಿದಿರ್ಲಿ.
3: ಎಸ್ ಎಸ್.
0: ನೀಲಿ ಮುಗ್ಲಾಗ್ ಮೋಡ ತುಂಬಿದ್ರು, ಗಿಡಗಳಿಂದ ಮಳೆನೆ ಬರ್ಲಿಲ್ಲ.
3: ಮಲ್ಲನ ಮಾತಿನೊಳಗ ಸತ್ಯ ಅದ ಅಲ್ಲ ಕ್ಯಾಪ್ಟನ್.
1: ಅಂತರ್ಜಲ ಮನುಷ್ಯನ ಕೈಗೆ ಸಿಕ್ಕದಷ್ಟು ಆಳಕ್ಕೆ ಇಳ್ದದ. ಭೂಮಿ ಬೆಂಕಿ ಮ್ಯಾಲಿಟ್ಟ ಹಂಚಾಗ್ಯದ.
3: ಹೌದು,
1: ಮಳಿ ಇಲ್ದ 800 ಗಿಡ ಮರ ನಮ್ಮ ದೇಶದೊಳಗ ಉಳ್ದದ.
0: ಇರೋದೆಲ್ಲ ಬಿಡೋ ಕಾಲ ಬಂತೆ ಬಂತಪ್ಪ. ಇದ್ದಾಗದ್ರ ಚಿಂತೆ ಮಾಡ್ಲಿಲ್ಲ. ಬೆಂಕಿ ಮಾಡಿ ಸುರಿತಾ ದಂದಿದ್ರು.

0: Hello. Hello. Center AMCC Captain Jetsivan?
1: Yes.
0: Please attend, Captain.
1: Yes, Dr. Prithvi. I am on the line.
0: Captain, ಅದ್ಭುತವಾದ ಒಂದು ಹೊಸ ಸಂಗತಿ. ಕ್ಷುದ್ರಗ್ರಹ ಮಂಗಳ ಕಪ್ಪಳಿಸಿದಾಗ ಅದರ ಒಂದು ದೊಡ್ಡ ಭಾಗ ಸಿಡಿದು ಬಂದು ಭೂಮಿಯ ವಾತಾವರಣದ ಬಹಳ ಹತ್ತಿರದೊಳಗೆ ಸುತ್ತಾ ಇದೆ.
1: ವಹಿಸಿ
0: ವಿಸ್ಮಯ ಅಂದ್ರೆ ಅದ್ಯಾವುದೋ ರಾಸಾಯನಿಕ ಕ್ರಿಯೆ ನಡೆದು ಅಲ್ಲಿನ ಬೃಹತ್ ಮಂಜಿನ ಗಡ್ಡೆ, ಐ ಮೀನ್ ಐಸ್ ರಾಕ್, ಕರಿಗಿ ನೀರಾಗಿ ಚಿಮ್ತಾ ಇದೆ.
1: ಓಹ್, ವಾಟ್ ಎ ಗ್ರೇಟ್ ಸರ್ಪ್ರೈಸ್.
0: ಲಿಸನ್ ಕ್ಯಾಪ್ಟನ್, ಒಟ್ಟಾರೆ ಮೂರು ತೂಗು ಭೂಮಿಗಳು ಈಗ ರೆಡಿಯಾಗಿವೆ. 320 ಸ್ಪೇಸ್ ವೆಹಿಕಲ್ಸು ಜಪಾನ್ನಿಂದ ನಾಳೆ ನಿಮ್ಮ ಸೆಂಟರ್ ಬಂದು ಸೇರ್ತವೆ.
1: ಅಷ್ಟೊಂದ ಡಾಕ್ಟರ್?
0: ಎಸ್. ಈಗ ನಮ್ಮ ಯೋಜನೆ ತುಸು ಹಿಂದೆ ಬಂದಾಗಿದೆ. ಮೊದಲು ದೇಶದ ಅನಾರೋಗ್ಯ ಪೀಡಿತರು, ಅಸಹಾಯಕರು ಈ ತೂ ಭೂಮಿಗಳಿಗೆ ಪ್ರಯಾಣಿಸಲಿ. ಅವರೆಲ್ಲ ಕೆಲವು ದಿವಸಗಳಲ್ಲಿ ರೋಗ ಮುಕ್ತರಾಗ್ತಾರೆ ಅಂತ ನಮ್ಮ ಎಕ್ಸ್ಪರ್ಟ್ ಹೇಳಿದ್ದಾರೆ.
1: ಅಲ್ಲ, ಮತ್ತೆ ನಾವೆಲ್ಲ ಡಾಕ್ಟರ್?
0: ಗಾಬರಿ ಬೇಡ ಕ್ಯಾಪ್ಟನ್. ಈಗಾಗಲೇ ಒಂದು ತಂಡ ಮಂಗಳದಿಂದ ಸಿಡಿದು ಬಂದ ಪ್ರದೇಶದೊಳಗೆ ಬೀಡ್ಬಿಟ್ಟಿದೆ.
1: ಓಹೋ.
0: ಮೆದುಕಲ್ಲು ಪುಡಿ ಪುಡಿ ಮಾಡಿ ಮಣ್ಣಾಗಿಸುವ ಕೆಲಸ ನಡೀತಾ ಇದೆ.
1: ಅಲ್ಲ ಸರಿ, ಬಟ್ ನಾವೆಲ್ಲ
0: ಪ್ಲೀಸ್ ಪ್ಲೀಸ್ ಲಿಸನ್ ಟು ಮೀ ಕ್ಯಾಪ್ಟನ್. ಅಲ್ಲಿ ಬಹಳ ಸುಲಭವಾಗಿ ಆರ್ಟಿಫಿಷಿಯಲ್ ಆಕ್ಸಿಜನ್ ಸಿಗುತ್ತಂತೆ.
1: ಡಾಕ್ಟರ್, ಐ ಹ್ಯಾವ್ ಎ ಸ್ಮಾಲ್ ಕ್ವೆಶ್ಚನ್.
0: ನೋ ಕ್ವೆಶ್ಚನ್ ಕ್ಯಾಪ್ಟನ್. ನಮ್ಮ ಇಂಡಿಯಾ ಇನ್ನು ಮೂರು ಭಾಗಗಳಲ್ಲಿ ವಿಂಗಡಣೆ ಆಗ್ತದೆ. ಶ್ರಮಿಕರೆಲ್ಲ ಪಿಲ್ಲರ್ ಅರ್ಥ್ನಲ್ಲಿ, ಇಲ್ಲಿಂದ ಆಹಾರ ಉತ್ಪಾದನೆ. ಒಂದು ತೂಗು ಭೂಮಿ ರೋಗ ಪೀಡಿತರು ಮತ್ತು ಅಸಹಾಯಕರು, ಮತ್ತೊಂದು ಕೈಗಾರಿಕಾ ಉತ್ಪನ್ನಗಳಿಗೆ, ಇನ್ನೊಂದು ಆರೋಗ್ಯವಂತ ಮಂದಿಗೆ.
1: ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಈ ಮಂಗಳದಿಂದ ಸಿಡಿದ ಭೂಮಿಯಲ್ಲಿ ಯಾರಿರ್ತಾರೆ?
0: ಅಲ್ಲಿ ನಾವೆಲ್ಲ ಇರ್ತೀವಿ, ಸಂಶೋಧಕರು, ವಿಜ್ಞಾನಿಗಳು, ತಾಂತ್ರಿಕ ವರ್ಗ. ಹೀಗೆ ಇಲ್ಲಿ ವ್ಯವಸ್ಥೆ ಆಗೋ ತನಕ ಪ್ರಾಣಿ ಪಕ್ಷಿಗಳು ಫಿಲ್ಲರ್ ಅರ್ಥ್ನಲ್ಲಿ ಇರ್ತವೆ.
1: ಓಕೆ, ಫೈನ್. ಹಾಗಾದ್ರೆ ವೆಹಿಕಲ್ಸ್ ಎಲ್ಲ ಯಾವಾಗ ಬಿಡೋದು?
0: 18th. ನಮ್ಮ ಅಂದಾಜಿನಂತೆ 30 ಈ ಕೆಲಸ ಮುಗಿದು ಹೋಗ್ತದೆ. ಕ್ಯಾಪ್ಟನ್, ಪ್ಲೀಸ್ ಫಾಲೋ ಆಲ್ ದಿ ಇನ್ಸ್ಟ್ರಕ್ಷನ್.
1: ಎಸ್ ಡಾಕ್ಟರ್ ಪೃಥ್ವಿ, ಐ ವಿಲ್ ಡೂ ಇಟ್.
2: ಕ್ಯಾಪ್ಟನ್ Z7
1: ಸ್ಪೀಕಿಂಗ್.
2: ಸರ್, ಸೌತ್ ಈಸ್ಟ್ ವೆಸ್ಟ್ ಝೋನ್ ಆಲ್ಮೋಸ್ಟ್ ಶಿಫ್ಟ್ ಮಾಡಿದ್ವಿ, ಇನ್ನು ಉಳಿದಿರೋದು ನಾರ್ತ್ ಮಾತ್ರ. ಶೆಡ್ಯೂಲ್ ಟೈಮಿಗೆ ಒಂದಿನ ಮೊದಲೇ ಅದು ಮುಗಿಸ್ಬಿಡ್ತೀವಿ.
1: ವೆರಿ ಗುಡ್, ವೆಲ್ ಡನ್ ಕ್ಯಾಪ್ಟನ್ ಶ್ಯಾಮಿ. ಆದಷ್ಟು ನೋಡಿ, ವೇಸ್ಟ್ ಥಿಂಗ್ಸ್ನ ಲಿಫ್ಟ್ ಮಾಡೋದು ಅವಾಯ್ಡ್ ಮಾಡಿ.
2: ಆಗ್ಲಿ ಕ್ಯಾಪ್ಟನ್.
1: ಆಮೇಲೆ ಆ ಸ್ಪೇಸ್ ಕಮಾಂಡರ್ ರಜ್ಗೆ 6 ವೆಹಿಕಲ್ಸ್ನ ರೆಡಿ ಮಾಡಿ ಆಕ್ಸಿಜನ್ ಸಿಲಿಂಡರ್ಸ್ನ ತೂಗು ಭೂಮಿ ನಂಬರ್ 2 ರವಾನಿಸೋದಕ್ಕೆ ಹೇಳಿ.
2: ಎಸ್ ಸರ್.
1: ಹಾಗೆ ಪಿಲ್ಲರ್ ಅರ್ಥ್ ಇನ್ಚಾರ್ಜ್ ಝಾಗೆ Y2K ಜೋಳದ ಸಸಿ ಮತ್ತು 2H9 ಗೋಧಿ ಬೀಜನ ಅರ್ಜೆಂಟ್ ಕಳಿಸೋದಕ್ಕೂ ಹೇಳಬೇಕು.
2: ಓಕೆ ಕ್ಯಾಪ್ಟನ್.
3: ಭೂಮಿ ಬಿಟ್ಟು ಮುಗ್ಲಾಗೊಂದು ಭೂಮಿ ಮಾಡ್ಯಾರೋ, ಡುಂ ಡುಂ ಡುಂ. ಭೂಮಿ ಮ್ಯಾಲಿನ ಮಂದಿ ಎಲ್ಲ ಇಲ್ಲಿಗೆ ಬಂದಾರೋ, ಡುಂ ಡುಂ ಡುಂ ಡುಂ ಡುಂ ಡುಂ.
4: ನೋಡಿದೆ ಚೆನ್ನ, ಭೂಮಿ ಬಿಟ್ಟು ಈಟ್ ಮ್ಯಾಲ್ರು ಮಲ್ಲ ಇನ್ನ ಶಕುನ ನೋಡಿದೇ ಬಿಟ್ಟಿಲ್ಲ.
5: ಅವನು ಶಕುನ ಕರೆ ಆಗೋದಕ್ಕ ಇದೇನು ಭೂಮಿ ಅಲ್ಲ ಲೇಪಕ್ಕ, ಇಲ್ಲೆಲ್ಲ ಮನುಷ್ಯ ಅಂದಂಗೆ ನಡೆಯೋದು.
3: ಭೂಮಿ ಬಿಟ್ಟು ಈಟೊಂದ್ ಮ್ಯಾಲ ಮಂಡ ಬಂದಾನೋ, ಡುಂ ಡುಂ ಡುಂ. ಇರೋದೆಲ್ಲ ಅಲ್ಲೇ ಬಿಟ್ಟು ಹೊಸದು ಹುಡುಕ್ಯಾನು, ಡುಂ ಡುಂ ಡುಂ ಡುಂ ಡುಂ ಡುಂ.
4: ನೋಡಲೆ ಚೆನ್ನ, ಆ ಜ್ವಾಳದ ಗಿಡದಾಗ ಬಿಟ್ಟು ಒಂದು ತಿನಿ ಎತ್ತದಕ್ಕ ಒಂದು ಮಿನಿ ಕ್ರೇನೇ ಬೇಕು. ಒಬ್ಬವಾಗ 1 ಒಂದೇ ತಿನಿ ಸಾಕಾಗ್ತದ?
5: ಅಬಾಬಾಬಾಬಾ, ಏನ್ ತೆರಿನಪ್ಪ ಈ ಮನುಷ್ಯಂದು, ಎಲ್ಲಿಂದ ಎಲ್ಲಿ ಬಂದು ಕುಂತಾನಲ್ಲ ಅಂತೀನಿ.
3: ಭೂಮಿ ಬಿರ್ದು ಜೀವ ಜಂತು ಪಾತಾಳ ಸೇರ್ತಾವೋ, ಡುಂ ಡುಂ ಡುಂ. ಕೈ ಕಾಲಿಂದ ಮನುಷ್ಯರ ದಂಡು ನಮ್ಗ ನೋಡ್ತಾದು, ಡುಂ ಡುಂ ಡುಂ ಡುಂ ಡುಂ ಡುಂ.
4: ಅಲ್ಲ ಬದ್ಮಾಸ, ಮತ್ತೆ ನಾವು ಹೊಸಕನ ಶುರು ಮಾಡಿದ್ನಲ್ಲಪ್ಪ ಇವ. ಈಟೆಲ್ಲ ಹೇಳ್ತಾನಂದ್ರ ಇವ ನಮ್ಮ ನಿಮ್ಮಂಗ ಸಾದಾ ಮನುಷ್ಯ ಅಲ್ಬಿಡು, ಇವನು ಒಂದು ಕಂಪ್ಯೂಟರೇ ಇರಬೇಕು. ಇರ್ಲಿ, ಅದೇ ಅನ್ನಲ್ಲ, ಅದೂ ಖರೆ ಆಗ್ತದೋ ಏನೋ ನೋಡೇ ಬಿಡಮ್ಮ.

0: ನೋಡಿ, ಮಂಗಳದಿಂದ ಸಿಡಿದು ಬಂದು ತುಂಡು ನೆಲದಲ್ಲಿ ನಾವೀಗಿದ್ದೀವಿ.
1: ಅಬ್ಬ, ನಾವು ಅಂದ್ಕೊಂಡೆ ಎಲ್ಲ ಕೆಲಸ ಮುಗೀತು.
2: ಡಾಕ್ಟರ್, ಒಂದು ಪ್ರಶ್ನೆ, ಆಕ್ಸಿಜನ್ ಕೊರತೆಯಿಂದ ನಾವೇನು ಸಾಯುವಂತಾಗಲ್ಲ?
1: ನೆವರ್ ನೆವರ್. ಈ ನಾರೇನು ಪಿಲ್ಲರ್ ಅರ್ತ್ ಮೇಲೆ ಸಸಿಗಳೆಲ್ಲ ದೈತ್ಯ ಮರಗಳಾಗಿ ಬೆಳೀತವೆ.
3: ಆದರೆ ಭೂಮಿ ಈಗ ಏನಾಗಿದೆ ಡಾಕ್ಟರ್? ಪೃಥ್ವಿ
1: ಆಗೋದೇನು? ಎಲ್ಲ ನೆಲ ತುಂಬಿಕೊಂಡು ಈಗ ಕೇವಲ 48 ದೇಶಗಳು ಮಾತ್ರ ಉಳಿದಿದೆ.
3: ಓಹೋ,
2: ಐಸಿ. ಹಾಗಾದ್ರೆ ಈಗ ನಮ್ಮ ಮುಂದಿನ ಯೋಜನೆ?
1: ಈಗ ರಕ್ಷಣಾ ವೆಚ್ಚ ಅಂತೂ ಏನೂ ಇಲ್ಲ. ಬೇಕಾಗಿರೋ ಸಾಮಾನುಗಳೆಲ್ಲ ನಮ್ಮ ಪ್ರದೇಶದ ಗಡಿಯಲ್ಲೇ ಇವೆ. ಭೂಮಿಯಿಂದ ಒಂದು ನರ್ಪಿಳೆನು ಇತ್ತ ತಲೆ ಹಾಕಿ ಹಾಗೆ ಇಲ್ಲ. ನಮ್ಮ ಮುಂದಿರೋದೀಗ ಹೊಸ ಶೋಧನೆ ಅಭಿವೃದ್ಧಿ ಕೆಲಸ ಅಷ್ಟೇ.
4: ಡಾಕ್ಟರ್ ಪೃಥ್ವಿ, ನೋಡಿ, ಮೈಕ್ರೋ ಕಂಪ್ಯೂಟರ್ ನಲ್ಲಿ ಧ್ವನಿ ತರಂಗ.
1: ಶಮಿ, ಹರಿಯಪ್ಪ, ಧ್ವನಿ ತರಂಗನ ಭಾಷೆಯಾಗಿ ಕನ್ವರ್ಟ್ ಮಾಡು.
5: ಮನುಷ್ಯರೇ, ಇಲ್ಲಿ ಕೇಳಿ, ನಿಮಗಿಂತ 5000 ವರ್ಷಗಳ ಮೊದಲಿನಿಂದಲೇ ನಮ್ಮ ಅಸ್ತಿತ್ವ ಇದೆ. ಶುಕ್ರ ಗ್ರಹದ ಉಪಗ್ರಹ ವೆಂಟಿಲ್ ನಮ್ಮ ನೆಲ. ನಿಮ್ಮಂತೆ ನಮಗೆ ಗಾಳಿ, ನೀರು, ಆಹಾರ ಬೇಕಿಲ್ಲ. ನಮಗೆ ಅಂಗಾಂಗಗಳೂ ಇಲ್ಲ. ಸೂರ್ಯನ ಬಿಸಿಲೊಂದೇ ನಮಗೆ ಸಾಕು. ನಿಮ್ಮ ಆಮೆಯಂತೆ ನಮ್ಮದು ಚಪ್ಪಟೆ ಆಕಾರ. ನಿಮ್ಮೆಲ್ಲ ಸ್ಥಿತಿ, ಗತಿ, ಭಾಷೆ ನಾವು ಅರಿತಿದ್ದೇವೆ. ಅನೇಕ ಸಾರಿ ನಮ್ಮ ಏಜೆಂಟರು ನಿಮ್ಮ ಭೂಮಿಗೆ ಹೋಗಿ ಬಂದಿದ್ದಾರೆ.
1: ಶಮಿ, ತರಂಗದ ಮೂಲಕ ಈ ಧ್ವನಿ ಫೀಡ್ ಮಾಡು. ರಿಟರ್ನ್ ಲೈನ್ ಕನೆಕ್ಟ್ ಮಾಡು ಬೇಗ.
4: ಎಸ್ ಡಾಕ್ಟರ್. ನಮ್ಮಿಂದ ನೀವೇನ್ ಬಯಸ್ತೀರಿ?
5: ನಮ್ಮ ಸಂಖ್ಯೆ ಹೆಚ್ಚಿಲ್ಲ, ಕುಗ್ಗುತ್ತಿಲ್ಲ. ನಾವೆಲ್ಲ ಒಂದೇ ಜೀವಕಣದಿಂದ ಒಟ್ಟಿಗೆ ಸಿಡಿದು ಅಸ್ತಿತ್ವಕ್ಕೆ ಬಂದವರು. ಕೋಟಿ ಕೋಟಿ ವರ್ಷಗಳಿಂದ ನಾವಿರೋದು ಸುಮಾರು 8 ಲಕ್ಷ ಮಾತ್ರ. ಮಲ್ಲಿ, ನೀರು, ಗಾಳಿ, ಮರಗಳಿವೆ. ನೀವು ನಮ್ಮ ಸಂಖ್ಯೆ ಹೆಚ್ಚಿಸುವುದಾದರೆ ನಮ್ಮ ಇಡೀ ಪ್ರದೇಶ ನಿಮಗೆ ಬಿಟ್ಟು ನಾವು ಶುಕ್ರನ ಇನ್ನೊಂದು ಉಪಗ್ರಹ ಕೆಲಿಂಟಾನ್ಗೆ ಹೋಗಿ ನೆಲೆಸುತ್ತೇವೆ.
1: ನಾವು ನಿಮ್ಮ ನೆಲೆ ತಲುಪುವುದು ಹೇಗೆ?
5: ನಮಗೆ ಅಗಾಧವಾಗಿ ಹಿಗ್ಗುವ ಕುಗ್ಗುವ ಸಾಮರ್ಥ್ಯ ಇದೆ. ಬೆಳಕಿನಷ್ಟೇ ವೇಗದ ಚಲನೆ ನಮ್ಮದು. 5000 ಜನ ಒಬ್ಬರ ಮೇಲೆ ಪ್ರಯಾಣಿ ಸಾಧ್ಯ. ನಮ್ಮದು ಚುಂಬಕ ಶಕ್ತಿ.
1: ಹಲೋ, ನಮಗೆ 3:17:22 ಟೈಮ್ ಕೊಡಿ. ನಮ್ಮ ತೀರ್ಮಾನ ನಿಮಗೆ ತಿಳಿಸ್ತೇವೆ.
5: ಗ್ರಾಂಟೆಡ್.
3: ಎಂಥ ವಿಸ್ಮಯ, ಇವೇ ಹಾರುವ ತಟ್ಟೆಗಳಿರಬೇಕು. ಈಗೇನು ಮಾಡ್ತೀರಿ ಡಾಕ್ಟರ್ ಪೃಥ್ವಿ?
1: ಡಾಕ್ಟರ್ ಖಂಡ್, ಮನುಷ್ಯರ ಹಾಗೆ ಅವರು ಮೋಸಗಾರರಲ್ಲ. ನಿಮ್ಮ ತಂಡದ ಜೊತೆ ನೀವು ಅಲ್ಲಿ ಹೋಗ್ತೀರಿ.
3: ಎಸ್ ಎಸ್.
1: ಸಂಶೋಧನೆ ಮೂಲಕ ಅವ್ರ ಸಂತತಿ ಹೆಚ್ಚಿಸೋದ್ರಲ್ಲಿ ಸಕ್ಸಸ್ ಆಗಿ, ಆಮೇಲೆ ಇಲ್ಲೂ ಕೂಡ ಭೂಮಿ ಮೇಲಿರೋ ವಾತಾವರಣನೇ ನಿರ್ಮಾಣ ಆಗುತ್ತೆ. ಆಗ ಈ ನೆಲನು ಭೂಮಿ ತರಣೆ ಆಗುತ್ತೆ.
2: ಆದ್ರೆ ನನಗೆ ಸಂಶಯ, ಒಂದ್ ವೇಳೆ ಅವ್ರು ಏನಾದ್ರೂ ನಮ್ಮ ಮೇಲೆ ತಿರುಗಿ ಬಿದ್ರೆ?
1: ನೆವರ್ ನೆವರ್. ನಾವು ಬುದ್ಧಿಜೀವಿಗಳು, ನಮ್ಮನ್ನ ಅವರು ವಂಚಿಸೋದಕ್ಕೆ ಸಾಧ್ಯನೇ ಇಲ್ಲ.
2: ಹೌದು ಹೌದು, ನಮಗೆ ಮೆದುಳಿದೆ,
6: ನಮಗೆ ಸೋಲಿಲ್ಲ. ಇರುವುದಿಲ್ಲ, ಮತ್ತಿಲ್ಲೇ ಬಿಟ್ಟು ಹೊಸದ್ರಲ್ಲಿ ಹೋಗ್ತೇವೆ.
3: ಜಯ ಎಂದಿಗೂ ನಮ್ಮದೇ.
4: ಪೃಥ್ವಿಗೆ ಜಯ.
1: ಜಯ ಎಂದು ಪೃಥ್ವಿಗೆ.

0: ಅಕ್ಕಿಯೆಲ್ಲ ರೆಕ್ಕೆ ಇಲ್ಲ, ಅಲ್ಲಿಂದಿಲ್ಲಿಗೆ ಹಾರಿ ಬಂದೇನು. ಡುಮ್ ಡುಮ್ ಡುಮ್, ಎಂಜಿನ್ ಇಲ್ಲ ಗಾಲಿಗಳಿಲ್ಲ, ಸಾಸರ್ ಮೇಲೆ ಸವಾರಿ ಮಾಡುವೆನು. ಡುಮ್ ಡುಮ್ ಡುಮ್, ನಾಳೆ ಶುಕ್ರನ ಕಡೆಗೆ ನಾನು ಹೋಗುವೆನು. ಡುಮ್ ಡುಮ್ ಡುಮ್, ಗಾಳಿ ನೀರು ಹಣ್ಣುಗಳನ್ನು ಭರ್ಪೂರ್ ಪಡೆಯುವೆನು. ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್ ಡುಮ್.
1: ಬಿಟ್ಟು ನಾಟಕ ಕೇಳಿದಿರಿ. ರಚನೆ ಚಿತ್ರಶೇಖರ್ ಕಂಠಿ. ಭಾಗವಹಿಸಿದವರು ಶಿವಶಂಕರ್, ವಾಯ್ ವಿ ಗುಂಡೂರಾವ್, ಶಂಕರಯ್ಯ ಆರ್ ಘಂಟೆ, ವಿಜಯ್ ಕುಲಕರ್ಣಿ, ಕೆ ಪ್ರಹ್ಲಾದ್, ವಿಠಲ್ ಕುಲಕರ್ಣಿ ಅಂದೋಲ, ಸುಮ ಪ್ರಾಣೇಶ್, ರೇಖಾ ಪಾಟೀಲ್ ಹಾಗೂ ಸೋಮಶೇಖರ್ ರೂಳಿ. ನೆರವು

0: ಸುದನ್ ತೆಂಗಡಿಕರ್. ನಿರ್ದೇಶನ ರಮಾ ಎಸ್ ಹಿರೇಮಠ್.
1: ನಾಟಕಗಳನ್ನು ಕೇಳಿದಿರಿ. ಕೊಡುಗೆ ಆಶಾವಾಣಿ ಕಲಬುರಗಿ ಕೇಂದ್ರದ್ದು.

ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಬಸವಣ್ಣನವರ ಆದರ್ಶಗಳನ್ನ ನಮ್ಮೆಲ್ಲ ಯುವಜನರು ಓದಿ ಅರ್ಥ ಮಾಡಿಕೊಂಡು ತಮ್ಮ ಸಾಧನೆಯ ಹಾದಿಗೆ ಬಳಸಿಕೊಳ್ತಾರೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ವಚನ ಸಾಹಿತ್ಯಕ್ಕೆ ಬಸವಣ್ಣನವರ ವಚನಗಳದ್ದು ಬಹುದೊಡ್ಡ ಕೊಡುಗೆ, ಹಾಗೆಯೇ ವಚನ ಚಳವಳಿ ಕೂಡ. ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ವಚನ ಸೌರಭ ಸಂಗೀತ ರೂಪಕವನ್ನ ನಿಮಗಾಗಿ ಕೇಳಿಸ್ತಾ ಇದ್ದೇವೆ. ಈ ಸಂಗೀತ ರೂಪಕವನ್ನ ಸಂಯೋಜಿಸಿದ್ದಾರೆ ತೋಟಪ್ಪ ಉತ್ತಂಗಿಯವರು. ಪ್ರಸ್ತುತಪಡಿಸ್ತಾ ಇದ್ದಾರೆ ಚಿತ್ರದುರ್ಗದ SJM ಸಂಗೀತ ಮತ್ತು ನಾಟಕ ಕಲಾಶಾಲೆಯ ಸದಸ್ಯರು.

0: ಕರ್ನಾಟಕ ಸಂಸ್ಕೃತಿ ಇತಿಹಾಸದಾಗಸದಲ್ಲಿ 12ನೆಯ ಶತಮಾನವೊಂದು ಬೆಳ್ಳಿಚುಕ್ಕಿ, ಬೆಳ್ಳನೆ ಬೆಳಗಿದ ಬೆಳ್ಳಿಚುಕ್ಕಿ, ಮಾನವುಲಕ್ಕೆ ಮಾನ ತಂದ ಮಹಾಯುಗವದು. ಮನುಕುಲ ಅಸ್ತಿತ್ವದಲ್ಲಿರುವವರೆವಿಗೂ ಆದರ್ಶವಾದ ಅನುಕರಣೀಯವಾದ ಪ್ರಯೋಗಗಳು ಚಿಂತನೆಗಳು ಅಂದು ನಡೆದವು. ಜಾತಿ ವರ್ಣ ಲಿಂಗಭೇದಗಳನ್ನು ಮೀರಿದ ಸಮಾನತೆಯ ತಳಹದಿಯ ಮೇಲೆ ಸಮಾಜವನ್ನು ಕಟ್ಟಲು ಸಂಘಟಿತ ಶಕ್ತಿಯೊಂದು ರೂಪುಗೊಂಡ ಕಾಲವದು.
1: ದೇಹವೇ ದೇವಾಲಯ, ಕಾಯಕವೇ ಪೂಜೆ, ದಯೆಯೇ ಧರ್ಮದ ಮೂಲ ಎಂದು ಸಾರಿ ನುಡಿದಂತೆ ನಡೆದ ಅಂದಿನ ಶರಣರು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸಿದವರು. ಸ್ವರ್ಗ ನರಕಗಳ ಬದುಕಿನ ಪರಿಕಲ್ಪನೆಯನ್ನು ಇಹದ ಬದುಕಿನಲ್ಲಿಯೇ ಗುರುತಿಸಿ ಬೆಟ್ಟು ಮಾಡಿ ತೋರಿದ ಮಹಾಮಾನವರು ಅವರು.
0: ಬಸವಣ್ಣ ಮೊದಲಾಗಿ ಅನುಭವ ನಿಧಿ ಅಲ್ಲಮ, ವೈರಾಗ್ಯ ನಿಧಿ ಅಕ್ಕಮಹಾದೇವಿ, ಕರ್ಮಯೋಗಿ ಸಿದ್ಧರಾಮ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಮೇದಾರ ಕೇತಯ್ಯ, ಮಾದ ಹರಳಯ್ಯನವರೆಗೆ ಅಸಂಖ್ಯಾತ ಶರಣರ ಸಮೂಹ ಅನುಭವ ಮಂಟಪವೆಂಬ ಮಹಾಮನೆಯ ವೇದಿಕೆಯಲ್ಲಿ ಹೊರಗೆ ಹಚ್ಚಿದ ಅನುಭವಗಳ ಅಭಿವ್ಯಕ್ತಿಗಳೇ ಅವರುಗಳ ವಚನಗಳು.
1: ಆ ಸಾಹಿತ್ಯ

ವಚನ ಸಾಹಿತ್ಯ, ಅವರುಗಳ ಬದುಕಿನ ರೀತಿಯೇ ಶರಣ ಸಂಸ್ಕೃತಿ. ವಚನ ಸಾಹಿತ್ಯ, ಶರಣ ಸಂಸ್ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ, ಕರ್ನಾಟಕ ಸಂಸ್ಕೃತಿಯಲ್ಲಿ ಕಣ್ಮನಗಳನ್ನು ಸೆಳೆಯುವಂತಹುದು. ಒಂದು ಸಮುದಾಯದ ಜನರ ಬದುಕಿನ ರೀತಿ ಆಚರಣೆಗಳು ಏ ಪ್ರಕಾರವಿದ್ದಷ್ಟು ಸಾಮರಸ್ಯ ಸುಲಭ ಎಂದು ಗುರುತಿಸಿದ 12ನೇ ಶತಮಾನದ ಶರಣರು ಬಹುದೇವೋಪಾಸನೆಯ ಸ್ಥಾನದಲ್ಲಿ ಏಕದೇವೋಪಾಸನೆಯನ್ನು ಧಾರ್ಮಿಕ ಆಚರಣೆಯಾಗಿ ಅನುಷ್ಠಾನಕ್ಕೆ ತಂದರು. ಇಷ್ಟಲಿಂಗವನ್ನೇ ತಮ್ಮ ಆರಾಧ್ಯ ದೈವವನ್ನಾಗಿಸಿಕೊಂಡ ಅವರು ಅದನ್ನೇ ಪತಿಯಾಗಿ ಒಡೆಯನನ್ನಾಗಿ ಸ್ವೀಕರಿಸಿದವರು. ಇದನ್ನೇ ಅಣ್ಣ ಬಸವಣ್ಣನವರು ಹೀಗೆ ಹೇಳಿದ್ದಾರೆ.

ಬಸವಣ್ಣ ಮೊದಲಾಗಿ ಬಹುಪಾಲು ಶರಣರಿಗೆ ಇಷ್ಟಲಿಂಗವೊಂದು ಭೌತಿಕ ಸಂಕೇತ, ನಿರಾಕಾರಕ್ಕೊಂದು ಆಕಾರ. ಆದರೆ ಅನುಭವ ನಿಧಿ ಅಲ್ಲಮನಿಗೆ ಶರಣರ ಸರ್ವ ಅಂಗಗಳೂ ಇಷ್ಟಲಿಂಗವೇ. ಅಂತೆಯೇ ಶರಣರಿಗೆ ಸರ್ವಾಂಗಗಳು ಲಿಂಗವೇ ಆಗುವುದರಿಂದ ಪ್ರತ್ಯೇಕ ಇಷ್ಟಲಿಂಗಧಾರಣೆಯ ನಿರಾಕರಣೆಯನ್ನು ಅಲ್ಲಮಪ್ರಭುವಿನ ಈ ವಚನದಲ್ಲಿ ಕಾಣುತ್ತೇವೆ.

0: ಮಾಡಲು.
1: ಇಷ್ಟಲಿಂಗ ಸರ್ವ ಅಂಗಗಳಲ್ಲಿ ಕರಗಿ ಹೋಗಿದೆ. ಆ ಕಾರಣದಿಂದಾಗಿಯೇ ದೇಹದ ಎಲ್ಲಾ ಅಂಗಗಳು ಸಮಾನ ಎಂಬುದನ್ನು ಒತ್ತಿ ಹೇಳಿರುವ ಅಲ್ಲಮ್ಮ ಪ್ರಭು ಚಾತುರ್ವರ್ಣ ಸೃಷ್ಟಿತ ಅಸಮಾನತೆಯ ಪರಿಕಲ್ಪನೆಯನ್ನು ವಿರೋಧಿಸಿದ್ದಾರೆ. ಆಕಾರದ ನಿರಾಕರಣೆ ಅಲ್ಲಮನದಾದರೆ ಬಸವಣ್ಣನದು ಇದಕ್ಕೆ ವಿರುದ್ಧವಾದ ನಿಲುವು. ನಿರಾಕಾರವನ್ನು ಆಕಾರಗೊಳಿಸಿ ಕರಸ್ಥಳಕ್ಕೆ ತರುವುದೇ ಆತನ ಆಶಯ.

ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವು ಕರಸ್ಥಲದಲ್ಲಿ ನೆಲೆ ನಿಂತ ಮೇಲೂ ಭಕ್ತನ ಮನಸ್ಸು ಇತರೆಡೆಗೆ ಹರಿಯುವುದು ಬೇಡ. ಏಕದೇವನ ಉಪಾಸನೆಯಲ್ಲಿ ನಿಷ್ಠೆಯಿರಲಿ ಎನ್ನುತ್ತಾರೆ ಪೂಜ್ಯ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ತಮ್ಮ ಈ ವಚನದಲ್ಲಿ.

0: ಇಷ್ಟಲಿಂಗ ಆರಾಧನೆಗೆ ಸಂಬಂಧಿಸಿದಂತೆ ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳ ಆಲೋಚನೆ ಅಭಿವ್ಯಕ್ತಿಗಳಲ್ಲಿ ವಿರುದ್ಧ ನಿಲುವುಗಳಿರುವಂತೆ ಹೊರನೋಟಕ್ಕೆ ಕಾಣುತ್ತೆ. ಆದರೆ ಸತ್ಯಾನ್ವೇಷಣೆ ಮತ್ತು ಆಲೋಚನೆಗಳ ಅನುಷ್ಠಾನದಲ್ಲಿ ಇವರಿಬ್ಬರ ದೃಷ್ಟಿ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ.
1: ಸಂಶೋಧನೆಯ ಹಾದಿಯಲ್ಲಿರುವ ಅನುಗಮನ ನಿಗಮನ ಪದ್ಧತಿಗಳಿದ್ದಂತೆ ಈ ಸಾಮರಸ್ಯವೇ ಬಸವಣ್ಣ ಮತ್ತು ಅಲ್ಲಮರುಗಳು ಒಬ್ಬರನ್ನೊಬ್ಬರು ಅಂದು ಒಪ್ಪಿ ಸಾಧಿಸುವಂತಾಗಲು ಕಾರಣವಾಯಿತು. ಅರಿವಿನ ಕುರುಹಾಗಿ ಪ್ರಾಣವೇ ಲಿಂಗವಾಗಲಿ ಎಂಬ ಆಶಯವನ್ನು 20ನೇ ಶತಮಾನದಲ್ಲಿ ಬಸವ ತತ್ವನುಷ್ಠಾನ ಕಾಳಜಿ ವಹಿಸಿ ಕಾರ್ಯೋನ್ಮುಖರಾಗಿರುವ ಚಿತ್ರದುರ್ಗ ಬೃಹನ್ಮಠದ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ತಮ್ಮ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ.

ಇದುವರೆಗೆ ವಚನ ಸೌರಭ ಸಂಗೀತ ರೂಪಕವನ್ನು ಕೇಳಿದಿರಿ. ಸಂಯೋಜಿಸಿದವರು ತೋಟಪ್ಪ ಉತ್ತಂಗಿ. ಪ್ರಸ್ತುತಿ ಚಿತ್ರದುರ್ಗದ SJM ಸಂಗೀತ ಮತ್ತು ನಾಟಕ ಕಲಾಶಾಲೆಯ ಸದಸ್ಯರು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪುರಂದರದಾಸರ ರಚನೆಯಿರುವ ಒಂದು ಭಕ್ತಿಗೀತೆಯನ್ನ. ಹಾಡಿದ್ದಾರೆ ಪುತ್ತೂರ ನರಸಿಂಹನಾಯ್ಕ.

ಮತ್ತೆ ಹಾಡು ಕೋಗಿಲೆ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನು ಒದಗಿಸಿದ್ದಾರೆ ಜಿ ಉದಯಶಂಕರ್. ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಏಕ್ ಔರ್ ಏಕ್ ಗ್ಯಾರಹ ಚಿತ್ರದ ಗೀತೆಯನ್ನ ಹಾಡರಿ ಉದಿತ್ ನಾರಾಯಣ್, ಸ್ನೇಹಾ ಪಾಂತ್ ಮತ್ತು ಶಂಕರ್ ಮಹದೇವನ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಮಾರುತಿ ಪ್ರತಾಪ ನಡೆಸಿಕೊಡುವ ಕರಾವಳಿ ಯಕ್ಷಗಾನ ಮಿತ್ರ ಮಂಡಳಿ ಶಕ್ತಿನಗರ ಮಂಗಳೂರು. ಹಿಮ್ಮೇಳದಲ್ಲಿ ಭಾಗವತರು ದಯಾನಂದ ಕೋಡಿಕಲ್, ಚೆಂಡೆ ರಾಘವೇಂದ್ರ ಅಸ್ರಣ್ಣ ಇರುವೈಲು, ಮದ್ದಲೆ ಕೃಷ್ಣಪ್ರಾದ್ ಪೆರ್ಮುಖ, ಶ್ರುತಿ ಸತೀಶ್ ಆಚಾರ್ಯ ತೋಡಾರು. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಅಶೋಕ್ ಕೊಲಕಾಡಿ, ನಾರದ ಉದಯ ಧರ್ಮಸ್ಥಳ, ಹನುಮಂತ ಗದೀಶ್ ನಲ್ಕ, ಬಲರಾಮ ಶಂಭುಕುಮಾರ ಕಿನ್ನಿಗೋಳಿ, ಗರುಡ ಕೇಶವ ಶಕ್ತಿನಗರ, ಸತ್ಯಭಾಮೆ ಕೇಶವ. ಪ್ರಸಂಗ ಮಾರುತಿ ಪ್ರತಾಪ.

ಮಾನವನು ತನ್ನ ದುರ್ಗುಣಗಳಿಂದ ದಾನವನಾಗಬಲ್ಲ, ಸದ್ಗುಣಗಳಿಂದ ಸೇವನಿಸಬಲ್ಲ ಎನ್ನುವಂತಹ ಸತ್ಯ. ಇಷ್ಟರವರೆಗೆ ನನ್ನ ಬಾಳಿನುದ್ದಕ್ಕೂ ಕಂಡುಕೊಂಡಂತಹ ನಿತ್ಯ ನೂತನವು ಕಡು ಸತ್ಯವೂ ಹೌದು. ದುಷ್ಟ ಶಿಕ್ಷೆ, ಶಿಷ್ಟರಕ್ಷೆ, ನಿಸ್ವಾರ್ಥ ಸೇವೆಗಳಿಂದ ಲೋಕ ಕಲ್ಯಾಣಕ್ಕೆ ದುಡಿದ ಕಾರಣ ಸಜ್ಜನರು ನನ್ನನ್ನು ದೈವತ್ವಕ್ಕೇರಿಸಿ ಗೌರವಿಸುತ್ತಿದ್ದಾರೆ. ಈ ಕಾಲದಲ್ಲಿ ಜನರು ಕಂಡುದಕ್ಕಿಂತಲೂ ಕೇಳಿದ್ದೆ ನಂಬುವುದೇ ಹೆಚ್ಚು. ವಿವೇಚನೆ ಮಾಡುವ ಅಭ್ಯಾಸವೇ ಕಡಿಮೆ. ಹೆತ್ತ ಮಕ್ಕಳಿಗೂ ಕೊಡದೆ ಹಾಲ್ಬೆಣ್ಣೆ ಮಾರುವುದರಿಂದ ಹಾಲ್ಬೆಣ್ಣೆ ಕಸಿದು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂದು ಮಕ್ಕಳಿಗೆ ಹಂಚಿದರೆ ನವನೀತ ಚೋರನೆಂದು ನಿಂದಿಸಿದರು. ದುರ್ಜನರ ಪರಿವಾರದೊಂದಿಗೆ ಸಾಧು ಸಜ್ಜನರನ್ನು ವಿನಾಕಾರಣ ಹಿಂಸಿಸುತ್ತಿದ್ದ. ಕಂಸನನ್ನು ಕೊಂದರೆ ಮಾಮನನ್ನು ಕೊಂದನೆಂದು ಹಳಿದರು. ಆದರೆ ಹೀಗೆ ಪಾಪವಾದದ ಬೆನ್ನನ್ನೇ ಹಿಡಿದುಕೊಂಡು ಬದುಕಿನುದ್ದಕ್ಕೂ ಸಾಗಿ ಬಂದಂತಹ ನನ್ನ ಜೀವನದಲ್ಲಿ ಸಜ್ಜನರನ್ನು ಪೀಡಿಸುತ್ತಿದ್ದಂತಹ ಆಸುರಿ ಶಕ್ತಿಗಳನ್ನು ನಿರ್ನಾಮಗೊಳಿಸಿ ಭೂಮಿಯ ಭಾರವನ್ನು ಹರಣಗೊಳಿಸುವ ದೈತ್ಯಗಳ ಕುಟಾರಕ್ಕೆ ನೆನೆಸಿದೆ. ಆದರೆ ಏನು ಮಾಡೋಣ, ಅಪವಾದ

0: ಹೊಳೆಯಲ್ಲಿ ಮಿಂದು ಮಿಂದು ಸಾಕಾಗಿ ಇನ್ನಾದರೂ ಸುಪ್ತವಾಗಿರೋಣ ಅಂತೇಳಿ ಭಾವಿಸಿದ್ರೆ ಮನ ಕಲುಕುವ ವೇದನೆಯಿಂದ ಮನುಕುಲದ ಪರಿಧಿಯೊಳಗೆ ಜೀವಿಸುತ್ತ ಕಾಲ ಕಾಲಾಂತರದ ಸಂಬಂಧವನ್ನೇ ಯುಗಪುರುಷನೆನಿಸಿಕೊಂಡು ನನ್ನನ್ನು ಸ್ತುತಿಸುತ್ತಿರುವ ಹನುಮನ ಪ್ರಕರಣ ನನ್ನನ್ನು ಈ ಕಾಲದಲ್ಲಿ ಎಳೆದು ತಂದಿದೆ. ಹೌದು, ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿ ಬಂದಾಗ ಯುಗ ದರ್ಶನವನ್ನು ನಿನಗೆ ನೀಡ್ತೇನೆ ಎನ್ನುವ ಹಾಗೆ ಹನುಮನಿಗೆ ಶ್ರೀರಾಮನಿಂದ ಅಭಿಧಾನದಿಂದ ದಶರಥ ನಂದನಾಗಿ ರಘುಕುಲ ವಂಶ ಸಂಜಾತನಾಗಿ ಹುಟ್ಟಿ ಬಂದ ಕಾಲದಲ್ಲಿ ಹೇಳಿದ ಮಾತೊಂದಿದೆ. ಭಕ್ತೋದ್ಧಾರಣ ಭಕ್ತವತ್ಸಲನೆಂದೇ ನಾಮಾಂಕಿತನಾದ ನಾನು ಈ ಕಾಲದಲ್ಲಿ ಭಕ್ತನ ಮನೋವ್ಯಾಕುಲವನ್ನೇ ದೂರೀಕರಿಸಬೇಕಾದ ಅನಿವಾರ್ಯತೆ ನನಗಿದೆ. ಸ್ತುತಿಸ್ತಾ ಇದ್ದಾನಲ್ಲ, ಅಲ್ಲ ಪರಿತಪಿಸ್ತಾ ಇದ್ದಾನಲ್ಲ, ನೇರವಾಗಿ ಹೋಗಿ ದರ್ಶನ ಭಾಗ್ಯವನ್ನು ಇಯಲೇ? ಇಲ್ಲ,
1: ಮತ್ತೆ
0: ಖಂಡಿತ ಸಾಧ್ಯ ಇಲ್ಲ. ನಾನು ಮಾಡುವಂತ ಯಾವ ಕಾರ್ಯದಲ್ಲೂ ದ್ವಿಗುಣವಾದ ಲಾಭವನ್ನು ಪಡೆಯುವುದೇ ನನ್ನ ಇಚ್ಛೆ. ಇಷ್ಟರವರೆಗೆ ಮಾಡಿದ್ದು ಅದನ್ನೇ, ಇನ್ನು ಮಾಡುವುದಕ್ಕಿರುವುದು ಅದನ್ನೇ. ನಾನು ಸೂರ್ಯನ ಪ್ರೀತಿ ಇಲ್ಲ ತಾವರೆ, ಚಂದ್ರನ ಕಿರಣಗಳು ಎಷ್ಟು ತಂಪಾಗಿದ್ದರು ಹೇಗೆ ಅರಳುವುದಿಲ್ವೋ ಹಾಗೆಯೇ ಹಠಮಾರಿ ಜನರನ್ನು ತಿದ್ದುವುದು ಕಷ್ಟ. ಪ್ರೀತಿಯ ಮಾತಿಗೆ ಬಗ್ಗುವುದಿಲ್ಲ, ಮುದ್ದಿಗಿಂತ ಗುದ್ದಿ ಅವರಿಗೆ ಲೇಸೆನ್ನುವ ಮಾತನ್ನು ತೋರಿಸಿಕೊಂಡು ಬರ್ತ ಜೀವನದಲ್ಲಿ. ಇಂಥವರ ಸಾಲಿಗೆ ಸೇರಿದವರಲ್ಲಿ ನಮ್ಮಲ್ಲಿ ಕೆಲವರಿದ್ದಾರೆ. ಹನುಮನ ಪ್ರಕರಣವನ್ನೇ ಮುಂದಿರಿಸಿಕೊಂಡು ಸರಿಯಾದ ಬುದ್ಧಿಯನ್ನು ಅವರಿಗೆ ಕಲಿಸಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಮೊದಲಾಗಿ ಅಣ್ಣನಾಗಿ ನನ್ನ ಪಾಲಿನ ದೇವನಾಗಿ ನನ್ನ ತಂದೆಯ ಜಾಗದಲ್ಲಿ ನಿಂತಿರುವ ಅಣ್ಣ ಬಲರಾಮ. ಚಿಕ್ಕವನಾದ್ರೆ ಬಡ್ದು ಬುದ್ಧಿ ಹೇಳ್ಬಹುದು,
1: ಹೌದೌದು,
0: ದೊಡ್ಡವನಾಗಿದ್ದಾನೆ, ತಿದ್ದುವುದಕ್ಕಾಗುವುದಿಲ್ಲ, ಬೆಳಿಗ್ಗೆ ಹೋಗಿ ಹೇಳಿದ್ರೆ ಕೇಳುವುದಿಲ್ಲ, ಮಧ್ಯಾಹ್ನ ಕೇಳುವ ಸ್ಥಿತಿಯಲ್ಲಿ ಅವನು ಇರುವುದಿಲ್ಲ. ಏನು ಮಾಡೋಣ? ಸರಿಯಾದ ದಾರಿ ಹನುಮ ಇದ್ದಾನಲ್ಲ,
1: ಹೌದೌದು,
0: ಅವನನ್ನು ಭರಿಸುವುದಕ್ಕೆ, ಇವರನ್ನು ತಿದ್ದುವುದಕ್ಕೆ, ಅವನಿಗೆ ದರ್ಶನ ಭಾಗ್ಯವನ್ನು ಒದಗಿಸುವುದಕ್ಕೆ ವೇದಿಕೆಯನ್ನು ನಿರ್ಮಿಸಿದ್ದೇನೆ, ಸೂಕ್ತವಾದ ಜನರಿಗೆ ಪ್ರಚೋದನೆಯನ್ನಿತ್ತಿದ್ದೇನೆ. ಏನಾಗ್ತದೆ ನೋಡೋಣ ಮುಂದೆ.

ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಘುವರ ತಂದೆ, ಅದೆಷ್ಟೋ ಸಮಯದಿಂದ ನಿನ್ನ ಬರವಣವನ್ನೇ ಕಾಯುತ್ತಾ ಇದ್ದೇನೆ ಸ್ವಾಮಿ. ಕಿಷ್ಕಿಂದ ಮೂಲದಲ್ಲಿ ಬದುಕಿದಂತಹ ನನಗೆ ಯಾವ ಸಂದರ್ಭದಲ್ಲಿ ಋಷ್ಯಮುಖದಲ್ಲಿ ನಿನ್ನ ದರ್ಶನವಾಯಿತು ಅಂದಿನಿಂದ ಮೊದಲುಗೊಂಡು ಇಂದಿನ ತನಕ ನನ್ನ ಜೀವನದ ಕ್ಷಣ ಕ್ಷಣವನ್ನೂ ಕೂಡ ನಿನ್ನ ಪದತಲಕ್ಕೆ ಸಮರ್ಪಿಸಿದವನಿದ್ದೇನೆ ಸ್ವಾಮಿ. ದೇವಾ, ಕೊನೆಯ ಕಾಲಕ್ಕೆ ಕಣ್ಣೀರ ಧಾರೆಯಿಂದ ನಿನ್ನ ಚರಣಾರವಿಂದಗಳನ್ನು ತೊಳೆದಾವಾಗ ನೀನಾಡಿದಂತಹ ನುಡಿ ನನಗೆ ಈಗಲೂ ಕೇಳುತ್ತಾ ಇದೆ. ಯುಗಕ್ರಾವರ್ತಿ ಚರಣ ದರ್ಶನವನ್ನಿತ್ತು ನಿನ್ನನ್ನು ಪೊರೆಯುತ್ತೇನೆ ಹನುಮ ಎಂಬ ಮಾತನ್ನು ಹೇಳಿದವನಲ್ಲವೇ ಸ್ವಾಮಿ. ಹಾಗಾದರೆ ಮಗನಿಗಿತ್ತ ಮಾತನ್ನು ಮರೆತೆಯಾ ತಂದೆ? ಈ ಪ್ರಪಂಚದಲ್ಲಿ ನೀನಲ್ಲದೆ ನೀನಿಲ್ಲದೆ ನಾನು ಬದುಕುವುದಕ್ಕೆ ಸಾಧ್ಯ ಉಂಟೆ? ವಾಯು ಸಂಜಾತ ಎನಿಸಿಕೊಂಡಂತಹ ನಾನು ವಾಯು ನಿಗ್ರಹವನ್ನು ಮಾಡಿಯಾದರೂ ಬದುಕಬಲ್ಲೆ. ಅನುರೂಪಿ ಎನಿಸಿಕೊಂಡಂತಹ ನಾನು ತೃಣದಷ್ಟು ಆಹಾರವಿಲ್ಲದೆಯೂ ಬದುಕಬಲ್ಲೆ. ಆದರೆ ನಿನ್ನ ಚರಣದಾಸನಾಗಿ ನಿನ್ನ ದರ್ಶನವಿಲ್ಲದೆ ನಾನು ಬದುಕಲಾರೆನು ಸ್ವಾಮಿ. ಅದೋ ತ್ರೇತಾಯುಗವನ್ನು ಕಳೆದಂತಹ ನಾನು ದ್ವಾಪರದಲ್ಲಿ ಅದೆಷ್ಟೋ ಸಮಯವನ್ನು ಕಳೆದುಕೊಂಡಿದ್ದೇನೆ.

0: ಪ್ರಭು ರಾಮಚಂದ್ರ, ಎಂತಹ ಸಂಕಷ್ಟಕ್ಕೆ ನನ್ನನ್ನು ಸಿಲುಕಿಸಿದೆ ಸ್ವಾಮಿ. ವಚನ ಬದ್ಧತೆಗೆ ಒಳಗಾಗಿ ಮರಣಬಾರದಂತಹ ಸ್ಥಿತಿಯಲ್ಲಿಯೇ ನಾನು ಒದ್ದಾಡುತ್ತಾ ಇದ್ದೇನೆ. ನಮ್ಮವರೆಲ್ಲರೂ ಕೂಡ ನಿನ್ನನ್ನು ಅನುಸರಿಸಿಕೊಂಡು ನಿನ್ನೊಂದಿಗೆ ಬಂದವರಿದ್ದಾರೆ. ಆದರೆ ಏನು ಮಾಡೋಣ, ನಾನು ಚಿರಂಜೀವಿಯಾಗಿ ಸೋತು ಹೋಗಲ್ಲ. ಅತ್ತ ಸಾಯುವುದಕ್ಕಲ್ಲದೆ ಇತ್ತ ನೀನಿಲ್ಲದೆ ಬದುಕುವುದಕ್ಕಲ್ಲದೆ ಜೀವನವೇ ದುಸ್ತರವಾಗಿ ಹೋಯಿತು. ರಾಮ, ಒಂದು ಗಳಿಗೆ ಒಂದು ಕ್ಷಣ ನಿನ್ನ ಪದತಲವನ್ನು ಕಂಡು ಆನಂದ ಬಾಷ್ಪವನ್ನು ತುಳಿಯಬೇಕೆಂಬಂತಹ ಆಸೆಯಾಗುತ್ತಾ ಇದೆ ಭಗವಂತ. ಈ ಮಗುವಿನ ಮೇಲೆ ಇನ್ನೂ ನಿನಗೆ ಕ್ರೋಧವೇ? ಹಾಗಾದರೆ ನಿನ್ನ ತ್ರೇತಾಯುಗದಲ್ಲಿ ನಾನು ಮಾಡಿದಂತಹ ಸೇವೆ ಅಲ್ಪವಾಯಿತೇ ಸ್ವಾಮಿ? ಭಕ್ತನ ಭಕ್ತಿಯ ಕೊರತೆಯನ್ನು ಎನಿತು ಕಂಡೆಯೋ ನೀನು? ಸಾವು ಭರಿಸಲಾಗದು ನನಗೆ. ಓ ದೇವರೇ, ಗಳಿಗೆ ಗಳಿಗೆಗೂ ನನಗೆ ಯುಗವಾಗಿ ಪರೀಕ್ಷೆಯನ್ನು ಒಡ್ಡುತ್ತಿ ಅಂತಾದರೆ ಆಂಜನೇಯನ ಜೀವನ ಯಾತಕಾದೀತು. ಇದೋ ಮೈಯ ಶಕ್ತಿಯೆಲ್ಲವನ್ನು ಕಳಕೊಂಡರೂ ಕೂಡ ನೀನು ಬರುತ್ತೆ ಎಂಬಂತಹ ಏಕೈಕ ಉದ್ದೇಶದಿಂದಲೇ ಚೇತನ ಸ್ವರೂಪಿಯಾಗಿದ್ದೇನೆ ನಾನು. ಭಗವಂತ, ಒಮ್ಮೆ ಮೈದೋರು, ಈ ಭಕ್ತನನ್ನು ಉದ್ಧರಿಸು. ನೀನಲ್ಲದೆ ನನಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ನನ್ನ ದರ್ಶನವಾಗಲಿಲ್ಲವೆಂದಾದರೆ ನನ್ನ ಜನ್ಮ ನಿರರ್ಥಕವಾಗುತ್ತದೆ. ದೇವರೇ, ರಾಮ ರಾಮ ಜಯ, ರಘುರಾಮ ಸೀತಾರಾಮ ಜಯ ಜಯ.
1: ಕ್ಷೇರಾಣ

0: ಓಹೋ, ಈ ಅಗಾಧ ಬ್ರಹ್ಮಾಂಡದ ಕರ್ತಾರನಾದಂತಹ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟ 84 ಲಕ್ಷ ಜೀವರಾಶಿಗಳನ್ನು ಪಾಲಿಸಿ ಪೊರೆಯುವಾದಂತಹವನು ಶ್ರೀಮನ್ನಾರಾಯಣ. ಅಂತಹ ಶ್ರೀಹರಿಯ ಆಜ್ಞೆ ಆಕ್ಷೇಪಗಳು ಯಾವುದಿದೆಯೋ ಇದೆಲ್ಲವೂ ಲೋಕದ ಒಳಿತಿಗಾಗಿ ಮಾತ್ರ. ಹಾಗಿರುವಾಗ ಇವನಿಗೆ ಸಹಚರನಾಗಿ ಮಾತ್ರವಲ್ಲ ಇವರಲ್ಲಿ ಭಕ್ತನಾಗಿಯೂ ಇರುವಂತಹ ನಾರದ ಲೋಕ ಕಲ್ಯಾಣಕ್ಕಾಗಿಯೇ ಬಯಸಿದವನು. ನನ್ನ ಹೆಸರು ಎಲ್ಲಿಯೂ ಪ್ರಕಟವಾಗುವುದು ಬೇಡ, ಬೇರೆಯವರಿಂದ ಈ ಪ್ರಪಂಚ ಮತ್ತು ಈ ಪ್ರಪಂಚದಲ್ಲಿ ಬದುಕುವ ರೀತಿ ಹೇಗೆ ಇದು ಎಲ್ಲರಿಗೂ ತಿಳಿದಿರಬೇಕು. ಧರ್ಮ ಮುಖೇನ ಸಮಾಜದಲ್ಲಿ ಬದುಕಬೇಕು ಅನ್ನುವಂತಹ ಉದ್ದೇಶವೊಂದೇ. ಆ ಉದ್ದೇಶವನ್ನೇ ಶಿರೋಧಾರಕವಾಗಿಟ್ಟುಕೊಂಡು ಇಲ್ಲಿಗೆ ಬಂದವನು. ಯಾಕೆ ಇದೋ ಇದೋ ಇಲ್ಲಿ ನೋಡ್ತಾ ಇದ್ದೇನಲ್ಲ ಹನುಮಂತ, ಅದೆಷ್ಟೋ ತಪಸ್ಸುಗಳನ್ನು ಮಾಡುತ್ತಾ ರಾಮಧ್ಯಾನದಲ್ಲೇ ಮಗ್ನನಾಗಿದ್ದಾನೆ. ಹಾಗಿರುವಾಗ ರಾಮನು ಹೊರತು ಈತನಿಗೆ ಅನ್ಯರು ಯಾರು ಲಕ್ಷ್ಯವೇ ಅಲ್ಲ ಎನ್ನುವಂತಹ ರೀತಿಯಲ್ಲಿದ್ದಾನೆ. ಅದು ಹೌದು. ಯಾಕೆಂತ ಹೇಳಿದ್ರೆ ಈ ರಾಮನ ಪ್ರಕರಣದಲ್ಲಿ ಇವ ಮಾಡಿದಂತಹ ಘನಂದಾರಿ ಕೆಲಸಗಳು ಅದೆಷ್ಟಿವೆ ಎನ್ನುವುದು ಪ್ರಪಂಚಕ್ಕೂ ಗೊತ್ತಿದೆ. ಹಾಗಿರುವಾಗ ಈತನಿಗೆ ಒಮ್ಮೆ ಗೋಚರಿಸಿಕೊಳ್ಳಬೇಕು. ಆ ರಾಮ ಹೇಳಿದ ಹಾಗೆ ಈ ಯುಗದಲ್ಲೂ ಒಂದು ದರ್ಶನ ಇವನಿಗೆ ಕಲ್ಪಿಸಬೇಕು ಅಂತಾದ್ರೆ ಇದು ನನ್ನ ಮುಖೇನ ಆಗುತ್ತದೆ ಅಂತ ಹೇಳಿದ್ರೆ ನಾನು ಹಿಂದೆಟ್ಟು ಹಾಕುವವನಲ್ಲ, ಹಾಗಾಗಿ ಇವನ ಮುಂದೆ ಗೋಚರಿಸಿಕೊಳ್ಳುತ್ತೇನೆ. ರಾಮ ರಾಮ ರಾಮ ರಾಮ ರಾಮ ರಾಮ
1: ರಾಮ ಜಯ ರಾಮ ಜಯ ರಾಮ ಜಯ. ಯಾರು?
0: ನಾರದ.
1: ಓಹೋ, ನಾರದ ಮುನಿಪರು ಇತ್ತ ಕಡೆಗೆ ಬಂದಿದ್ದೀರಿ.
0: ಹೌದು,
1: ಸಂತೋಷವಾಯಿತು ಸ್ವಾಮಿ. ಇದೋ ಚರಣಾರವಿಂದಗಳಿಗೆ ಪಡವಟ್ಟಿದ್ದೇನೆ.
0: ಒಳ್ಳೆಯದಾಗಲಿ,
1: ಆಶೀರ್ವಾದವನ್ನು ಮಾಡಬೇಕು
0: ಹನುಮಂತ.

0: ಅದಷ್ಟೋ ನೀನು ವರ್ಷಗಳ ಕಾಲ, ಒಂದು ಯುಗವೇ ಸಂಭವಿತು ನೀನು ಧ್ಯಾನಮಗ್ನಾಗಿದ್ದುಕೊಂಡು. ಆದ್ರೆ ಈ ಯುಗದಲ್ಲಿ ನೀನು ರಾಮನನ್ನು ಕಾಣುವುದಕ್ಕೆ ಹಂಬಲಿಸ್ತಾ ಇದೆ.
1: ಹೌದು ಸ್ವಾಮಿ.
0: ನಿನ್ನ ಮನಸ್ಸು ಹಾಗಿದ್ರೆ ಕೇವಲ ನೀನು ಕುಳಿತುಕೊಂಡೇ ರಾಮನನ್ನು ನೋಡುವುದಕ್ಕೆ ಸಾಧ್ಯವೇ?
1: ಮತ್ತೇನು ಮಾಡಬೇಕು?

0: ಓ ವಾಯುನಂದನ
1: ಮುನಿಪೋತ್ತಮರೇ,
0: ನಿನ್ನ ಘನ ಕಲಸಕ್ಕೆ ಪ್ರಪಂಚವೇ ಹೊಗಳುತ್ತಿದೆ.
1: ಓಹೋ,
0: ಅಂತಹ ಹೊಗಳಿಕೆಗಳು ಅಥವಾ ತೆಗಳಿಕೆಗಳಿಗೆ ನೀನು ತಲೆ ಕೊಡದೆ ತನ್ನಷ್ಟಕ್ಕೆ ನೀನು ಧ್ಯಾನಮಗ್ನಾಗಿದ್ದೀಯ.
1: ಹೌದು ಸ್ವಾಮಿ,
0: ಇದು ರಾಮನ ಕುರಿತಾಗಿ. ಹಾಗಿದ್ರೆ ನೀ ಸೇವೆಯನ್ನು ಗೈದಂತಹ ಯುಗವೇ ಕಳೆದು ಹೋಗಿದೆ. ಇದು ದ್ವಾಪರ ಯುಗ. ಹಾಗಿರುವಾಗ ನೀನು ತ್ರೇತಾಯುಗದಲ್ಲಿ ಮಾಡಿದಂತಹ ಕಾರ್ಯಗಳು ರಾಮನಿಗೆ ಅದೆಷ್ಟೋ ಪ್ರಿಯವಾಗಿದೆ.
1: ಹೌದೇ?
0: ಹಾಗಾಗಿ ನೀನು ರಾಮನನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡು ಭಕ್ತಿಭಾವದಿಂದ ಪೂಜಿಸುತ್ತಾ ಇದ್ದಿ.
1: ಆದರೂ ಭಗವಂತ ಒಲಿಯ ಸ್ವಾಮಿ.
0: ಹೌದಯ್ಯ, ಅದೇ ಲೋಕ ರೂಢಿಯಾಗಿ ಹೋಗಿದೆ. ಯಾಕೆ?
1: ಯಾಕೆ
0: ರಾಮನಿಗೆ ಹನುಮದಾಸ, ಹನುಮನ ಹೃದಯದಿ ರಾಮ ಯಾವತ್ತೂ ವಾಸ. ಹಾಗಿರುವಾಗ ಅಂತಹ ಅದ್ಭುತ ಸ್ಥಾನವನ್ನು ಸಂಕಲ್ಪಿಸಿಕೊಂಡು ಅಥವಾ ರಾಮನಿಂದಲೇ ಸಕಲ ವರಗಳನ್ನು ಪಡೆದುಕೊಂಡವನು ನೀನು. ಮತ್ತೊಬ್ಬರಿಗೆ ನೀನು ಕೈಚಾಚಿದವನಲ್ಲ.
1: ಆದರೂ ದೇವರನ್ನು ಕಾಣಬೇಕೆಂಬಂತ ಆಸೆ ಇತ್ತು. ಮಾತು ಕೊಟ್ಟ ದೇವರೇ ಮರೆತರಲ್ಲ.
0: ಸರಿ, ನೀನು ಅನಿಸಿಕೆ ಹಾಗಿದ್ರೆ ನೀನು ಅನಿಸಿದ್ದು ಸತ್ಯವಲ್ಲವಯ್ಯ.
1: ಮತ್ತೆ
0: ಯಾವತ್ತೂ ಭಗವಂತ ಭಕ್ತನ ಹಿಂದೆ ಇರ್ತಾನೆ. ಆದ್ರೆ ಭಕ್ತ ಕುಳಿತುಕೊಂಡೆ ಭಗವಂತ ಬರ್ತಾನೆ ಅಂತ ಕುಳಿತುಕೊಳ್ಬಾರ್ದು. ಸ್ವಲ್ಪ ಕಷ್ಟ ಪಡಬೇಕು. ದೇವರನ್ನು ನೋಡಬೇಕು ಅಂತಾದ್ರೆ ಸ್ವಲ್ಪ ಕಷ್ಟ ಇದೆ.
1: ನಾನು ಏನ್ ಮಾಡಬೇಕು ಅಂತ ಹೇಳ್ತೀರಾ
0: ಅಯ್ಯ? ಕುಳಿತುಕೊಂಡು ದೇವರನ್ನು ನೋಡುವುದಲ್ಲ,
1: ಮತ್ತೆ
0: ಅದೆಷ್ಟೋ ತೀರ್ಥಕ್ಷೇತ್ರಗಳಿವೆ, ಅನ್ನು ದರ್ಶನ ಮಾಡಬೇಕು. ಅದೆಷ್ಟೋ ಹೊಳೆಗಳಿವೆ, ಇದರಲ್ಲಿ ಮಿಂದು ಶುಚಿರ್ಭೂತನಾಗಿರ್ಬೇಕು. ಯಾಕೆ ಬಲ್ಲಯ್ಯ? ಆ ಯುಗದಲ್ಲಿ ಮಾಡಿದಂತಹ ಪಾಪಗಳು ಏನಾದ್ರೂ ನಿನ್ನಲ್ಲಿ ಅಂಟಿಕೊಂಡಿದ್ರೆ ಅದೆಲ್ಲವೂ ತೊಲಗುತ್ತವೆ. ಹಾಗಿರುವಾಗ ನೀನು ಮಾಡಿದಂತಹ ಕೆಲಸವನ್ನು ಯಾವತ್ತೂ ಶ್ರೀರಾಮ ಮರೆಯುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ರಾಮ ಸೇತುವೆ ಈಗ ಜೀವಂತವಾಗಿಯೇ ಇದೆ. ಹಾಗಿರುವಾಗ ನಿನ್ನನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನೀನು ಸ್ವಲ್ಪ ಕಷ್ಟ ಪಡಬೇಕಯ್ಯ.
1: ಅಂದ್ರೆ ದೇವರನ್ನು ಕಾಣಬೇಕಾದ್ರೆ ಮೀಯಬೇಕು ಅಂತ ಹೇಳುದು ನೀವು?
0: ಮೀದು ದೇವರನ್ನು ನೋಡುವುದಲ್ಲ, ಶರೀರಕ್ಕೆ ಅಂಟಿದ ಕೊಲೆ ಹೋಗುತ್ತದೆ ಮೀದ್ರೆ. ಆದ್ರೆ ನೀನು ಜ್ಞಾನದ ಮುಖೇನ ದೇವರನ್ನು ನೋಡಿದ್ರೆ ಮನಸ್ಸು
1: ಪುಣ್ಯ ಸಂಚಯನವನ್ನು ಮಾಡಬಹುದು. ಅರ್ಥವಾಯ್ತು ಸ್ವಾಮಿ. ನಾರದರೇ,
0: ಓ
1: ಕೆಲವರೆಲ್ಲ ಹೇಳ್ತಾರೆ ನಾರದಂ ಕಲಹ ಪ್ರಿಯ ಅಂತ. ಅದರ ಉದ್ದೇಶ ಬೇರೆಯೇ ಇರುತ್ತದೆ. ಅದವರಿಗೆ ಗೊತ್ತಿರುವುದಿಲ್ಲ.
0: ಅದು ಗೊತ್ತಿರುವುದಿಲ್ಲ.
1: ನನ್ನ ಬಂದಂತಹ ನೀವು ರಾಮದರ್ಶನಕ್ಕೆ ಬೇಕಾದಂತಹ ಮಾರ್ಗವನ್ನು ಮಾಡಿ ಕೊಡ್ತೀರಿ ಅಂತ ಆದ್ರೆ ಹಿಂದುಳಿಯೋಣೆ ನಾನು.
0: ಅಷ್ಟು ಮಾತ್ರವಲ್ಲ, ರಾಮನನ್ನು ನಾನು ತೋರಿಸಿಕೊಟ್ಟೇನು.
1: ಹೌದಿ, ರಾಮದೇವರನ್ನು ಕಾಣಿಸುವರೇ ನೀವಿದ್ದೀರಿ.
0: ಹೌದು
1: ಎಂಬಲ್ಲಿಗೆ ಮುನಿಪ
0: ಓ
1: ಸಂತಸವಾಯಿತು. ಸಂತಸವಾಯಿತು.

0: ತೆರಳಿದ ತೀರ್ಥಾಟನೆಗೆ ರಘುವರನ ನಿರೀಕ್ಷಿಪ ಬಗೆಗೆ ಸುರಮುನಿ ವಚನವ ಕೇಳಿ
1: ಮುನಿವರ್ಯ
2: ಆಂಜನೇಯ
1: ತಾವಾಡಿದಂತಹ ನುಡಿಯನ್ನು ಕೇಳುತ್ತಾ ಇದ್ದಾಗಿ ಮೈಯೆಲ್ಲ ಪುಳಕಿತವಾಗುತ್ತಾ ಇದೆ.
2: ಹೌದೇ,
1: ಯಾಕಂದ್ರೆ ಯಾವ ಕ್ಷಣದಲ್ಲಿ ರಾಮ ದರ್ಶನವಾಗುತ್ತದೆ ಎಂಬ ಹಾಗೆ ಕಾತುರತೆಯಿಂದ ಆತುರೆಯುತ್ತಾ ಇದ್ದವನು ನಾನು. ಈ ಸಂದರ್ಭದಲ್ಲಿ ಬಂದಂತಹ ತಾವು ನೇರವಂತಹ ಮಾರ್ಗವನ್ನು ಸೂಚಿಸುತ್ತಾ ಇದ್ದೀರಿ.
2: ಹೌದು
1: ಹೌದು ಸ್ವಾಮಿ, ನಾನು ಸ್ವಲ್ಪ ಉದಾಸೀನಾಗಿ ಹೋದೆ. ಇಷ್ಟು ತನಕ ದೇವರಂದಂತೆ ತೀರ್ಥಾಟನೆ ತೆರಳುತ್ತಿದ್ದರೆ ದರ್ಶನ ಭಾಗ್ಯ ದೊರೆಯುತ್ತಿತ್ತೋ ಏನು?
2: ಓಹೋ,
1: ಮಂದ ಮತೀರಿಸಿದಂತಹ ನನಗೆ ಸುಜ್ಞಾನದ ಬೆಳಕನ್ನು ತೋರುವುದರೊಂದಿಗೆ ಜ್ಞಾನ ದೀವಿಗೆಯಾಗಿದ್ದೀರಿ ತಾವು. ಮುನಿವರ್ಯ, ಇದು ಮಗದಮ್ಮೆ ತಮ್ಮ ಪದತಲವನ್ನು ಹಿಡಿದು ವಂದಿಸುತ್ತಾ ಇದ್ದೇನೆ. ದೇವರೇ, ಇನ್ನು ತಡವರಿಸುವುದಲ್ಲ, ಯಾವ ಕ್ಷಣದಲ್ಲಿ ಭಗವಂತನ ದರ್ಶನ ಆಗಲು ಅಷ್ಟರ ತನಕ ನಾನು ವಿರಮಿಸಲಾರೆ. ಆದರೆ ಒಂದುಂಟು, ದೇವರ ದರ್ಶನ ಆಗುವಾಗ ತಾವು ಇರ್ತೀರಿ ತಾನೆ,
2: ನಿನ್ನ ಜೊತೆಯಲ್ಲೇ ಇರ್ತೇನೆ.
1: ಇಲ್ಲೊಂದಾಡಿ ಮತ್ತೆ ದೇವರು ಸಿಕ್ಕದೇ ಇದ್ದಾಗ ನೀವು ಕಾಣೆಯಾದರೆ ನಾನು ಅರಳಿಕ್ಕೆ ಹೇಳಿ ಸ್ವಾಮಿ.
2: ಅಂತಹ ಮೋಸದ ಪ್ರಕರಣ ನನ್ನಲ್ಲಿ ಉಂಟಾ?
1: ನೀವಂತದ್ದು ಮಾಡ್ಲಿಕ್ಕಿಲ್ಲ, ಆದ್ರೂ ಆರಾದರಲ್ವೇ ನಿಮ್ಮ ಕಾರಣಕ್ಕಾಗಿ ಕೇಳ್ತಾ ಇದ್ದೇನೆ. ದೇವರೇ, ಇದು ಈ ಕ್ಷಣದಲ್ಲೇ ರಘುರಾಮನನ್ನು ಸ್ಮರಣೆ ಮಾಡ ತೀರ್ಥಾಟನೆ
2: ಭಕ್ತಿಗೆ ಸರಿಯಾದ ಶಕ್ತಿಯನ್ನು ನಾನು ತೋರಿಸಿಕೊಡ್ತೇನೆ.
1: ಜಯ ಜಯ.

ನಾರದರ ನಿರ್ದೇಶನದಂತೆ ಅದೆಷ್ಟೋ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದ್ದಾಯಿತು. ಮಿಂದು ಬಂದಂತಹ ನಾನು ಭಗವತ್ ವಂದನೆಯನ್ನು ಮಾಡಿದೆ. ಆದರೆ ಸುತ್ತಾಡಿ ಸುತ್ತಾಡಿ ಅದೆಷ್ಟೋ ದೀರ್ಘವಾದಂತಹ ಸ್ಥಳವನ್ನು ಕ್ರಮಿಸಿದಾಗ ಆಶ್ಚರ್ಯವಾಗುತ್ತಾ ಇದೆ. ಕತ್ತನ್ನು ಎತ್ತಿ ನೋಡುತ್ತೇನೆ, ಸಾಗರ ಮಧ್ಯದಲ್ಲಿ ವಿರಾಜಮಾನವಾದಂತಹ ಪ್ರದೇಶವೊಂದು ನಳಿನಳಿತಾ ಇದೆ, ಕಂಗೊಳಿಸುತ್ತಾ ಇದೆ. ನೆನಪಾಯಿತು ನನಗೆ, ಹಿಂದೊಮ್ಮೆಗೆ ಜಗನ್ಮಾತೆ ಎನಿಸಿಕೊಂಡಂತಹ ತಾಯಿ ಸೀತಾದೇವಿಯನ್ನು ಹುಡುಕಿಕೊಂಡು ಹೋದಾಗ ಶತಯೋಜನದೂದಂತಹ ಲಂಕಾ ನಗರಿಯನ್ನು ದೂರದಿಂದ ನೋಡಿದಂತಹ ನೆನಪಾಗುತ್ತಾ ಇದೆ. ಅದೇ ರೀತಿ ರಾವಣನ ವೈಭವದ ಲಂಕೆಯಂತೆ ಕಂಗೊಳಿಸುತ್ತಂತಹ ಮತ್ತೊಂದು ಪುರ ಯಾವುದು? ಹಾಗಾದರೆ ನಾನು ಕಂಡರಿಯದೇ ಇದ್ದಂತಹ ಒಂದು ಜಾಗ ಇದೆ ಎಂಬುದು ಸ್ಪಷ್ಟವಾಯಿತು. ನೋಡಬೇಕೆಂಬಂತಹ ಕೌತುಕ ಉಂಟಾಗುತ್ತಾ ಇದೆ. ತಡವರಿಸುವುದಲ್ಲ, ಒಂದೇ ನೆಗೆತದಲ್ಲಿ ಅತ್ತ ಒನಕ್ಕೆ ಹಾರುತ್ತೇನೆ.

ಆಹಾ, ಎಂತಹ ಸೌಭಾಗ್ಯವಿದು! ಯೋಗ ಭಾಗ್ಯವೆಂಬುದು ಈಗಲೇ ದೊರಕಿದಂತಾಯಿತು. ಹಾಗಾದ್ರೆ ಇದು ರಘುರಾಮನ ಕರುಣಾ ಕಟಾಕ್ಷವೆಂದರೆ ತಪ್ಪಾಗಲಾರದು. ರಾಮ ಧ್ಯಾನದಲ್ಲಿದ್ದಂತಹ ನಾನು ಸರಿಯಾಗಿ ಆಹಾರವನ್ನು ಸೇವನೆ ಮಾಡದೆ ಸಮಯ ಎಷ್ಟು

ಕಳೆದು ಹೋಯಿತು, ಹಸಿವಿನ ಪ್ರಜ್ಞೆಯೇ ನನಗಿರಲಿಲ್ಲ. ಹಾಗಾದರೆ ಸಮೃದ್ಧಿಯಾಗಿ ಬೆಳೆದಂತಹ ಈ ವನದಲ್ಲಿ ಬೇಕು ಬೇಕಾದಂತಹ ಹಣ್ಣು ಹಂಪಲುಗಳಿವೆ. ಸುವಸ್ತುಗಳನ್ನು ಕಂಡಾಗ ಮನಸ್ಸಿಗೆ ಸಂತಸವಾಗುತ್ತಾ ಇದೆ. ಈಗ ಹಸಿವೆಯ ಬಾಧೆ ಉಂಟಾಯಿತು. ಹಾಗಾದರೆ ಭಕ್ತನ ಭಕ್ತಿಗೆ ಉಳಿದ ಆ ಭಗವಂತ ಆಹಾರವನ್ನು ತಾನಾಗಿಯೇ ಒದಗಿಸಿಕೊಟ್ಟ ಎಂಬುದು ಸ್ಪಷ್ಟವಾಯಿತು. ಯಾರು ನೆಟ್ಟು ಬೆಳೆಸಿದರೆ ಏನಂತಿ? ನಾವು ವನಚರರಲ್ಲವೇ? ತಿನ್ನುವುದಕ್ಕೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅದಕ್ಕಾಗಿ ಯಾವುದನ್ನು ಮುಟ್ಟದೆ, ಯಾರಿಗೂ ಉಪಟಲವನ್ನು ಮಾಡದೆ ನನ್ನಷ್ಟಕ್ಕೆ ವನದ ಸರ್ವ ಸುವಸ್ತುಗಳನ್ನು ಭುಂಜಿಸುತ್ತೇನಂತೆ ನೋಡೋಣ.

ನದಿಗೆ ನೇರವಾಗಿ ಈಜಿ ದಡವನ್ನು ಸೇರಿದರೆ ಅತನು ಸಾಧನೆ ಎನಿಸುವುದಿಲ್ಲ. ಆದರೆ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ಈಜಿ ದಡವನ್ನು ಸೇರಿದರೆ ಅದು ಸಾಧನೆ ಎನಿಸಲ್ಪಡುತ್ತದೆ. ಆ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದಾಗ ನನ್ನಷ್ಟು ಸಾಧನೆಯನ್ನು ಮಾಡಿದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಯಾತಿಯಿಂದ ಶಾಪ, ಯದುಗಳು ಅಧಿಕಾರ ಬಾಹಿರರಾಗಬೇಕು ಎಂಬುದಾಗಿ ಬಲರಾಮಕೃಷ್ಣರಾದಂತಹ ನಾವು ಹುಟ್ಟಿಕೊಂಡ ಮೇಲೆ ಯದುಗಳಿಗೆ ಒಂದು ಅಧಿಕಾರ ಎಂದು ತೋರಿಸಿಕೊಟ್ಟವರು ನಾವು. ದ್ವಾರಕೆಯನ್ನು ನಿರ್ಮಿಸಿದವರು, ಯದುಗಳಿಗೆ ಭದ್ರ ಭವಿಷ್ಯತನ್ನು ಒದಗಿಸಿದವರು ನಾವು. ಹಾಗಂತ ಹೇಳಿ ರಾಜಕೀಯ ವಿಚಾರವನ್ನೆಲ್ಲ ನೋಡುವವನು ಈ ಬಲಭದ್ರನೇ. ಕೃಷ್ಣ ಲೆಕ್ಕಕ್ಕೆ ಮಾತ್ರ ಇದ್ದಾನೆ ಹೊರತು ರಾಜಕೀಯ ವಿಚಾರಕ್ಕೆ ಆತನು ತಲೆಯನ್ನು ಹಾಕುವುದಿಲ್ಲ. ಯಾವಾಗ ನೋಡಿದರೂ ಈಗ ಜನರು ಪ್ರಚಾರ ಮಾಡಿದ್ದಾರೆ ಕೃಷ್ಣ ದೇವ ಎಂದು, ಎಲ್ಲರೂ ಅವನಿಗೆ ಕೈಯನ್ನು ಮುಗಿಯುತ್ತಾರೆ, ಕಾಲಿಗೆ ಅಡ್ಡ ಬಿದ್ದು ನಮಸ್ಕರಿಸುತ್ತಾರೆ. ಆದರೆ ಕೃಷ್ಣ ಯಾರಿಗೆ ಕೈ ಮುಗಿಯುವುದು? ಈ ಬಲಭದ್ರನಿಗೆ. ಹಾಗೆ ನೋಡಿದರೂ ಕೂಡ ಈ ಬಲಭದ್ರ ಈಗ ಹೇಗಾಗಿದ್ದಾನೆ? ದೇವರ ದೇವರಾಗಿದ್ದಾನೆ. ಅದೆಲ್ಲ ಯೋಚನೆ ಮಾಡುವುದು. ಈ ಬಲದಲ್ಲಿಯೂ ನನ್ನಷ್ಟು ಬಲಶಾಲಿಗಳು ಯಾರು ಇಲ್ಲ. ರಾಮ ಅಂತ ಹೇಳಿದಾಗ ಹಿಂದೆ ಅದೆಷ್ಟೋ ಮಂದಿ ಅವರ ಹಾಗೆ ಹೋಗಿದ್ದಾರೆ. ಪರಶುರಾಮ ಆಯುಧದಿಂದ ಪ್ರಸಿದ್ಧಿಯನ್ನು ಪಡೆದವನು. ಹಾಗಂತ ಹೇಳಿ ಇನ್ನೊಬ್ಬ ರಾಮ ಇದ್ದಾನೆ, ಕೋದಂಡ ರಾಮ, ಧನಸ್ಸಿನಿಂದ ಪರ ಪಡೆದವನು. ನಾನು ಹಾಗಲ್ಲ, ಸ್ವಯಂ ಬಲರಾಮ, ಬಲದಿಂದಲೇ ಪ್ರಚಾರವನ್ನು ಪಡೆದವನಿದ್ದೇನೆ. ಇದು ನನಗೆ ಅಂಕಿತ ನಾಮವೂ ಹೌದು, ಅನ್ವನಾಮವೂ ಹೌದು. ಹಾಗೆ ದ್ವಾರಕಾವತಿಯಲ್ಲಿ ಎಲ್ಲರೂ ಸುಕ್ಷೇಮಿಗಳಾಗಿಯೇ ಇದ್ದಾರೆ ಅನ್ನುವಾಗ ಏನಂತೆ?

0: ಏನಂತೆ ಏನಂತೆ ಕಾಡ ಕೋಡಗವನ್ನು ನಮ್ಮ ಉಪವನಕ್ಕೆ ಪ್ರವೇಶ ಮಾಡಿ ಇದ್ದ ಹಣ್ಣುಗಳನ್ನು ತಿಂದದ್ದು ಮಾತ್ರವಲ್ಲದೆ ಇದ್ದ ಗಿಡಗಳನ್ನೆಲ್ಲ ಕಿತ್ತು ಬಿಸಾಡಿ ಹಾಕಿದೆ ಎನ್ನುವ ಸುದ್ದಿಯನ್ನು ತಿಳಿದಂತಹ ಚಾರರು ಆ ಕೋಡಗವನ್ನು ಅಟ್ಟಿದಾಗ ಇವರ ಬೆನ್ನಟ್ಟಿಯೇ ಬಂತಲ್ಲ ಆ ಕೋಡಗ.
1: ಹೌದು,
0: ಅವರೆಲ್ಲ ದೂರಿತ್ತಿದ್ದಾರೆ. ಬಲಶಾಲಿಯಾದಂತಹ ಕೋಡಗವಂತೆ ಯಾರಿಂದಲೂ ನಿಗ್ರಹಿಸಕ್ಕೆ ಸಾಧ್ಯವಿಲ್ಲ. ಅದು ಸಾಧ್ಯವಿದ್ದರೆ ಯಾರಲ್ಲಿ? ಬಲರಾಮನಲ್ಲಿ ಮಾತ್ರ ಸಾಧ್ಯವಿದೆ ಎಂದು ಮನಗಂಡು ನನ್ನ ಪದತಳದಲ್ಲಿ ಬಿದ್ದು ಅವರು ವಾರ್ತೆಯನ್ನು ಅರುಹಿದ್ದಾರೆ. ತಡ ಮಾಡುವುದಿಲ್ಲ, ಹೋಗ್ತೇನೆ ಅವನನ್ನು.

0: ನೀನು ಕಾಡಿನಲ್ಲೇ ಇರಬೇಕಾದವನು.
1: ಅಲ್ಲಿಗೆ
0: ಬಂದಿದ್ಲ?
1: ಕಾಡಿನಲ್ಲೇ ಇದ್ದೇನೆ. ಈಗ
0: ಎಲ್ಲಿ?
1: ವನದಲ್ಲಿ.
0: ವನದಲ್ಲಿ ಇದ್ದಿ?
1: ಹೌದು.
0: ಇದು ಯಾವುದಕ್ಕೆ ಸೇರಿದ ವನ?
1: ದ್ವಾರಾವತಿಗೆ
0: ಸೇರಿದಂತಹ ವನ ಇದು. ಇದು ನಾವು ನಿರ್ಮಿಸಿದ ವನ. ಇದು ತನ್ನಷ್ಟಕ್ಕೆ ಬೆಳೆದ ವನವಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ಯಲ್ಲ, ನಾನು ತಿಳಿದುಕೊಂಡದ್ದು ಹೀಗೆ.
1: ಹೇಗೆ?
0: ಒಂದು ಕೋಡಗ ಬರ್ಲಿಕ್ಕೆ ಇಲ್ಲ. ಕೋಡಗವು ಯಾವತ್ತು ಇರುವುದು ಗುಂಪು ಗುಂಪಾಗಿ
1: ಹೆಂಡತಿ ಮಕ್ಕಳೊಂದಿಗೆ.
0: ಹೆಂಡತಿ ಅಲ್ಲ, ಅದರ ಸಂಸಾರವೇ ಬೇರೆ.
1: ನಮ್ಮ ಸಂಸಾರ ಹಾಗೆ.
0: ಹೌದು, ನಿಮಗೆ ಹೆಂಡತಿ ಉಂಟ, ಮಕ್ಕಳುಂಟ. ಕ್ರಮ ಜೀವನದಲ್ಲಿ ಒಂದು ಕ್ರಮವೇ ಇಲ್ಲ ನಿಮಗೆ.
1: ಸಂಬಂಧದಲ್ಲಿ
0: ನಿಯಮ ಇರುವುದು ನಮಗೆ, ಮನುಜರಾದಂತಹ ನಮಗೆ ಮಾತ್ರ.
1: ನನ್ನೊಂದಿಗೆ ಯಾರೂ ಇಲ್ಲ.
0: ಯಾರೂ ಇಲ್ಲ. ಹಾಗಿದ್ರೆ ಒಂದು ಕೋಡಗ ಇರ್ತದೆ ಹೇಳಿದಾಗ ಬಹುಶಃ ಹೀಗಿರ್ಬಹುದು.
1: ಹೇಗೆ?
0: ಕೋಡಗದಲ್ಲಿ ಒಂದು ನಿಯಮ ಉಂಟು. ಮರದಿಂದ ಮರಕ್ಕೆ ಹಾರುವಾಗ ಕೈತಪ್ಪಿ ಬಿದ್ದರೆ ಜಾತಿಯಲ್ಲಿ ಒಂದು ಹೊರಗೆ ಹಾಕುವ ಕ್ರಮ ಉಂಟು.
1: ನಮ್ಮ ಬಗ್ಗೆ
0: ಬಹುಶಃ ಜಾತಿ ಕೆಟ್ಟ ಮಂಗ ಇರ್ಬೇಕು. ನೀನು
1: ನಮ್ಮ ಬಗ್ಗೆ ಒಳ್ಳೆ ಅಧ್ಯಯನ ಮಾಡಿದ್ದೀನಿ.
0: ತಿಳಿದಿದ್ದೇನೆ ನಾನು. ಎಲ್ಲವೂ ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ಬಂದವನು ಮಾತ್ರ ಈ ಹಣ್ಣನ್ನು ತಿಂದರೆ ಆಕ್ಷೇಪ ಇರ್ತಿರ್ಲಿಲ್ಲ. ಇಲ್ಲಿಯೇ ಬಂದಂತಹ ನೀನು ಗಿಡಗಳನ್ನು ಕಿತ್ತು ನಮ್ಮ ಚರರನ್ನು ಬೆನ್ನತ್ತಿದ್ದೀಯಲ್ಲ. ಯಾರೋ ನೀನು ಹೀಗೆ ಮಾಡಿದೆ?
1: ದೋಷವೇನು?
0: ಹೇಳ,
1: ಯಾಕೆ ಮಾಡಿದಂತ ಪ್ರಶ್ನೆ.

ಅಯ್ಯೋ ಬಂದಂತಹ ಏನು ಮೊದಲು ಬಂದವರಂತಲ್ಲ, ಅವರೆಲ್ಲರೂ ಹಿಡಿ ಹಿಡಿ ಹೊಡಿ ಹೊಡಿ ಅಂತ ಹೇಳ್ತಾ ಇದ್ರು. ಆದ್ರೆ ನೀನು ಪ್ರಶ್ನೆಯನ್ನು ಮಾಡ್ತಾ ಇದ್ದಿ. ಅಯ್ಯ, ನಾನು ವನಚರಣೆ, ಕಾಡು ಕೋಡೆಗಳೇ ಹೌದು. ಆ ನೆಲೆಯಿಂದಲೇ ತಿನ್ನುವ ಮಂಗನಿಗೆ ಅದು ಬೆಳೆಸಿದ್ದೋ ಬೆಳೆದದ್ದೋ ಎಂಬಂತಹ ಪ್ರಶ್ನೆ ಇಲ್ಲ. ಸಿಕ್ಕಿದ್ದನ್ನು ತಿನ್ನುವಷ್ಟೇ ನಮ್ಮ ಜಾಯಮಾನ. ಅದರಿಂದ ಹೇಳ್ತಾ ಇದ್ದೇನೆ, ಉದರಾಗ್ನಿಯನ್ನು ಕಳಕಿದನ್ನು ತಿಂದೇನೆ ಹೊರತು ಹಾಳುಗಳು ಹೋಗಬೇಕಂತ ಉದ್ದೇಶ ಇರಲಿಲ್ಲ. ನಿಮ್ಮವರೆಲ್ಲರೂ ದಾಳಿ ಮಾಡಿದ್ರು, ತತ್ಪರಿಣಾಮವಾಗಿ ನಾನಲ್ಲ ನನ್ನ ತಮ್ಮ ಇದ್ದಾನೆ ನಮ್ಮ ಹಿಂಭಾಗದಲ್ಲಿ. ನೋಡಿದ್ಯಾ ನನ್ನ ಬಾ, ಅದು ಕಾಣದಕ್ಕೆ ಅಷ್ಟು ಗಿಡ್ಡ ಇದ್ರು ಬೆಳೆಸಿದ್ರೆ ಎಷ್ಟು ಉದ್ದವಾಗ್ತದೆ. ಅದರ ಮೂಲಕವಾದಂತಹ ಉಪಟಲವೇ ಹೊರತು ನಾನೇನು ಮಾಡಿದ್ದಲ್ಲ. ಅದಿರಲಿ, ನೀನಾರಯ್ಯ.

0: ನಿಮಗೆ ಅದು ಅಭ್ಯಾಸ,
1: ಬೇರೆಯವರಿಗೆ ಕೆಲಸ ಇಲ್ಲ,
0: ಇದೇ ಕೆಲಸ ಅನ್ನುವುದು ವನವನ್ನು ಹಾಳುಗೆಡುವುದು. ಹಾಗಂತ ಹೇಳಿ ನಮ್ಮ ವನಕ್ಕೆ ರಕ್ಷಣೆಯನ್ನು ಒದಗಿಸುವಂತಹ ಹೊಣೆಗಾರಿಕೆ ನಮಗೆ ಅಲ್ವಾ?
1: ಹೌದು,
0: ಖಂಡಿತವಾಗಿ. ನಾನು ಯಾರು ಗೊತ್ತುಂಟ?
1: ಯಾರು?
0: ಬಲರಾಮ. ಬಲರಾಮ
1: ಏನಂದೇ?

0: ಏನಂದೆಯೋ ಕೇಳುವವ ನಾನಿದ್ದೇನೆಂಬ ಕಾರಣಕ್ಕಾಗಿ ಬಾಯಿಗೆ ಬಂದಂತೆ ಉದರ ಬೇಡ. ಬಲರಾಮ,
1: ನಾನೇ ಬಲರಾಮ.
0: ಇಟ್ಟುಕೊಂಡೇ ಅಲ್ಲ, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಹೌದೇನೋ, ಕೋದಂಡ ದೀಕ್ಷಾ ಗುರು ರಘುರಾಮನನ್ನು ಹೊರತುಪಡಿಸಿದರೆ ಪ್ರಪಂಚ ಮುಖದಲ್ಲಿ ಮತ್ತೊಬ್ಬ ರಾಮನಿದ್ದಾನೆ. ಹಾಗಾದರೆ ರಾಮನ ನೆಗಲ್ತೆಯನ್ನು ಕಂಡಂತ ನೀನು ರಾಮನ ನಾಮದ ಮುಂದಕ್ಕೆ ಬಲ ಎಂಬುದಾಗಿ ಸೇರಿಸಿಕೊಂಡು ಬಂದೆಯಾ? ನೇಗಿಲು ಹೊತ್ತ ರೈತ ಬಂದವ ನೀನು ನನ್ನ ದೇವರ ಹೆಸರಿಗೆ ಹೆಸರಿಟ್ಟು ಬಂದೆ ಅಂತಾದ್ರೆ ಬಿಡುವವ ಸಾಮಾನ್ಯದವ ನಾನಲ್ಲ. ಆಂಜನೇಯ, ರಾಮಭಂಟ, ರಾಮ ಭಕುತ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮುಸಲವನ್ನು ಸೆಳೆದು ನಿನ್ನ ಕೆಳಗೆ ಬಾರಿಸುವಾಗ ಯಾರು ಬರ್ತಾರೆ ನೋಡೋ.
1: ನೀನು ಎಂಬುದಾಗಿ ನೋಡೋಣ.

0: ಜನಜುದಲಿರಲು ಕರದಲ್ಲಿ ಧರಿಸಿರುವ ವರ ಮುಸಲ ಸೆಳೆಯಲ್ಕೆ ನಾಜುದಲ ರೋಗಿಣಿಯ ಪದೆಯೋ
1: ಅಯ್ಯೋ, ಜೀವನದಲ್ಲಿ ಸೋಲೆ ಅನುಭವಿಸದಂತಹ ಈ ಬಲಭದ್ರನಿಗೆ ಇಂದು ಕಾಡ ಕಪಿಯಿಂದ ಸೋಲಾಯ್ತಲ್ಲ, ಯಾರು ನೋಡ್ಲಿಲ್ಲ
2: ಅಣ್ಣ, ವಂದಿಸಿಕೊಂಡಿದ್ದೇನಣ್ಣ.
1: ಎದ್ದೇಳು
2: ಅಣ್ಣ. ಏನಣ್ಣ, ಯಾವತ್ತಿದ್ರು ಕೃಷ್ಣ ಬರುವಾಗ ಎಲ್ಲಿ ಹೋದ ಕಳ್ಳ ಕೃಷ್ಣನ ಪ್ರಶ್ನೆ. ಆದ್ರೆ ಇವತ್ತು ಹಾಗಲ್ಲ, ಮುಖವು ಪ್ರಶ್ನಾರ್ಥಕವಾಗಿದೆ. ಏನಣ್ಣ, ಎಲ್ಲಾದ್ರೂ ಮುಳ್ಳು ಬೇಲಿಯ ಒಳಗೆ ನುಗ್ಗಿ ಬಂದೆ ಏನು?
1: ಇಲ್ಲ,
2: ಮೈ ಎಲ್ಲ ಪರಿಕೊಂಡಿದೆ, ಏನಾಗ್ತಾ ಇಳಿತಾ ಇದೆ, ಏನಣ್ಣ ಇದೆಲ್ಲ?
1: ಕೃಷ್ಣ
2: ಅಣ್ಣ,
1: ಏನೇ ತಿಳಿಯದಂತೆ ವರ್ತಿಸ್ತಾ ಇದೆಯಲ್ಲ.
2: ನಿನ್ನಾಡಿಗೂ ತಿಳಿಯಲಿಲ್ಲ,
1: ಕೈಯಲ್ಲಿ ಏನಾದ್ರೂ ನನ್ನಲ್ಲಿ ಹಲ ಮುಸಲ ಎರಡು ಆಯುಧಗಳು ನನ್ನ ಕೈಯಲ್ಲಿದ್ದವು, ಈಗ ಇಲ್ಲ. ಯುದ್ಧ ಯುದ್ಧ
2: ಅಣ್ಣ, ಯಾರ ಎಲ್ಲಿ ಯಾವಾಗ ಹೇಗೆ?
1: ಮಂಗನಲ್ಲಿ ಯುದ್ಧ.
2: ಯಾವ ಮಂಗನಲ್ಲಿ?
1: ಮಂಗನಲ್ಲಿ ಯುದ್ಧ ಮರ್ಯಾದೆ ಹೋಯ್ತದ್ದು ನನ್ನದು. ಕೃಷ್ಣ, ಯಾರಲ್ಲಿ ಪ್ರಚಾರ ಮಾಡಬೇಡ, ಒಂದು ಕೆಲಸ ಮಾಡ್ಬೇಕು.
2: ಏನಣ್ಣ?
1: ಹಲ ಮುಸಲ ಈ ಕಾಡ ಕಪಿ ಎಳೆದುಕೊಂಡಿದೆ, ನಮ್ಮ ವನವನ್ನು ಹಾಳುಗೆಡಹಿದ ಕಾರಣ ಕಪಿಯೊಡನೆ ಯುದ್ಧ ಮಾಡಬೇಕಾದ ಪ್ರಸಂಗ ಬಂತು. ಹೋದೆ ನಾನು, ಕಪ್ಪಿಗೆ ಎರಡು ಬಾರಿಸಿದ್ದೇ ಬಾರಿಸಿದ್ದು, ಎತ್ತ ಕಡೆಯಿಂದ ಪರಿಚಿದ್ದಂತ ಗೊತ್ತಾಗುದಿಲ್ಲ.
2: ಅದಕ್ಕೆ ಹೇಳು,
1: ನಾವಾದರೂ ಯುದ್ಧ ಮಾಡುದು, ಅದಕ್ಕೆ ಯುದ್ಧ ಕ್ರಮವೇ ಗೊತ್ತಿಲ್ಲ. ಕ್ರಮ ಗೊತ್ತಿದ್ದರೆ ನಾನು ಗೆಲ್ತಿದ್ದೆ.
2: ಅಣ್ಣ, ಹಾಗಲ್ಲದು. ಈ ದೊಡ್ಡ ಆನೆಗೆ ಸಣ್ಣ ಸೂಜಿ ಎತ್ತುವುದಕ್ಕಾಗ್ತದ ಹೇಳು?
1: ಅದೌದು,
2: ನೀನು ಆನೆ ಸದೃಶ, ಸೂಜಿ ಅದು
1: ನೋಡು ನೋಡು,
2: ಎಲ್ಲೋ ಕೈ ಸೊತ್ತು ಹೋಯ್ತು
1: ನೋಡು.
2: ಅಣ್ಣ, ಅದಕ್ಕಾಗಿ ಚಿಂತಿಸಬೇಡ. ಹೋದದ್ದಲ್ವಾ
1: ಅದು,
2: ನಾನು ತಂದು ಕೊಡ್ತೇನೆ, ಸುಮ್ಮನೆ ಯಾರಲ್ಲೂ ಹೇಳ್ಬೇಡ.
1: ಹೇಳ್ಬೇಡ ಹೇಳ್ಬೇಡ, ಅಷ್ಟು ಮಾಡು.
2: ಉಪ್ಪದಿಂದವ ನೀರು ಕುಡಿಯಲೇಬೇಕು, ತಲೆಗಡಲಿದವರ ಪಿತ್ತಾನೆ ತಿಂದ ಕೆಳಗಿಳಿಯಲೇಬೇಕು. ಅಣ್ಣನ ಗರ್ವಭಂಗಾಗಿದೆ, ಕಪಿಯಿಂದ ಪೆಟ್ಟು ತಿಂದು ನೆಲನೋಟಕನಾಗಿ ಅತ್ತೆಯ ಅಂತಃವರವನ್ನು ಪ್ರವೇಶಿಸುವ ಹಾಗಾಯ್ತಲ್ಲ ಅಣ್ಣ, ಇಲ್ಲಿಗೆ ಮುಗಿಯಲಿಲ್ಲ. ಇನ್ನೊಬ್ಬ ಇದ್ದಾನೆ, ಭಗವಂತನನ್ನೇ ಹೊತ್ತು ತಿರುಗ್ತಾ ಇದ್ದೇನೆ ನಾನು ಎನ್ನುವಂತ ದುರಂಕಾರ ತಲೆಗಡಲಿ ಕೂತಿದೆ. ಆ ದುರಂಕಾರವೇ ಚೇಷ್ಟೆಯನ್ನು ಮಾಡುವುದಕ್ಕೆ, ಅವನದಲ್ಲಿ ಕುಣಿಯುವ ಕಪಿಗಿಂತಲೂ ಹೆಚ್ಚು ಕಪಿ ಚೇಷ್ಟೆಯನ್ನು ಮಾಡಿಸ್ತಾ ಇದೆ ಇವನ ಕೈಯಲ್ಲಿ. ಮೊದಲು ಇವನ ಬೆನ್ನಿಗೆ ನಾಲ್ಕು ಬೀಳ್ಬೇಕು, ಆಗ ರೆಕ್ಕೆ ಮುಖ್ಯ ಮುರಿಯುವಾಗ ನಾನು ಏನು ಅಲ್ಲ ಅಂತೇಳಿ ಗೊತ್ತಾಗ್ತದೆ ಇವನಿಗೆ. ಆಗ ಎಲ್ಲಿ ಬಾಗರಡ ಇತ್ತ.

0: ಪವಿತ್ರವಾದ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ.
1: ಎದ್ದೇಳಯ್ಯ,
0: ನೀನು ಕರೆಯುವಾಗಲೇ ಓಡೋಡಿಕೊಂಡು ಬಂದಿದ್ದೇನೆ. ಕೆಲವು ಸಮಯ ಆಯ್ತು ನನ್ನನ್ನು ಕರೆಯದೇನೆ. ಇವತ್ತು ಎಲ್ಲಿಗೆ ಹೊರಟದ್ದು? ಸ್ವರ್ಗಲೋಕಕ್ಕೆ ಹೋಗ್ಬೇಕಾ? ಒಂದು ಕಳಶವನ್ನು ತರಬೇಕಾ?
1: ಸಮರ್ಥನೆ ಹೌದು ನೀನು.
0: ಅಲ್ಲಿ ಎಲ್ಲಿಗಾರೆ ತಿರುಗಾಟಕ್ಕೆ ನೀನು ಹೊರಟವನು? ಅಯ್ಯೋ ನನ್ನ ಮೇಲೆ ಏರು, ಹೊರಡುವ ಇಲ್ಲಿಂದ.
1: ಅಯ್ಯ, ಏರುವುದಕ್ಕಾಗುವುದಿಲ್ಲ.
0: ಮತ್ತೆ
1: ಕೂರುವುದಕ್ಕೆ ಹೊತ್ತಿಲ್ಲ. ಪೆಟ್ಟು ನಿಂದಿದ್ದಾನೆ ಅಣ್ಣ.
0: ಯಾರು? ಬಲಭದ್ರದೇವ.
1: ನಮ್ಮ ತೋಟದಲ್ಲಿ ಕಪಿಯೊಂದು ತಿರುಗಾಡ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಇದ್ದ ತೋಟ ಇದ್ದ ಹೂವಿನ ಗಿಡವು ಹಣ್ಣು ಹಂಪಲು ಎಲ್ಲವನ್ನು ನಾಶಗೈಯುತ್ತ ತಾನೇ ತಾನಾಗಿ ಮೆರೀತಾ ಇದೆ. ನೀನು ಸಾಮಾನ್ಯನೇ ಹೇಳು.
0: ಅಲ್ಲಪ್ಪ,
1: ನಿನಗಿಂತ ಎದುರು ಯಾರು ಅದು ಸರಿಸಾಟಿಯಾಗಿ ನಿಲ್ಲುವುದಕ್ಕುಂಟು?
0: ಈಗ ನಿನಗಿಂತ ಮೊದಲು ಹೆಸರು ಹೇಳುವುದು ನನ್ನನ್ನು ಗರ್ಭಗಮನ ಅಂತ ಹೇಳಿ
1: ಅಲ್ವೇ?
0: ನನ್ನ ಹೆಸರು
1: ನನಗಿಂತ ಹೆಚ್ಚಯ್ಯ. ನೀನು
0: ದೊಡ್ಡವ,
1: ನಿನ್ನ ಎದುರಲ್ಲಿ ನಾನು ಏನು ಅಲ್ಲ. ಆದ್ರಿಂದ ಆ ಕಪಿಯ ಬೆನ್ನಿಗೆ ನಾಲ್ಕು ಬಾರಿಸುವುದಿದ್ರೆ ನೀನೇ ಆಗ್ಬೇಕು ಅಂತೇಳಿ ತೀರ್ಮಾನಿಸಿ ನಿನ್ನನ್ನು ಕರೆದಿದ್ದೇನೆ. ಮರ್ಯಾದೆ ಉಳಿಸ್ತೀಯ?
0: ಮಂಗನಲ್ಲಿ ಹೊರಟವ.

0: ಗರುಡ
1: ಗರುಡ ಯಾರು ಏನೆಂಬುದಾಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಒಂದು ಕಾಲದಲ್ಲಿ ಅಮೃತ ಕಳಶವನ್ನು ಸ್ವರ್ಗಲೋಕದಿಂದ ತಂದವ ನಾನು. ನಿನ್ನನ್ನು ಸುತ್ತಾಡುವವ ದೊಡ್ಡ ಮನುಷ್ಯ ನಾನು.
0: ಅಷ್ಟು ಮಾತ್ರ ತಾಯಿಯ ಮರ್ಯಾದೆ ಉಳಿಸುವುದಕ್ಕಾಗಿ ಹೆಣಗಾಡಿದವ ನೀನು ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದ.
1: ಆಮೇಲೆ ನಿನ್ನ ಪಾದ ಮೂಲದಲ್ಲಿ ನಾನು ಬಿದ್ದು ನಿನ್ನ ಚಾಕರಿ ಮಾಡ್ತೇನೆ ಅಂತೇಳಿ ನಾನು ಹೇಳಿಕೊಂಡವ. ಹೌದಾ ಸ್ವಾಮಿ? ಇವತ್ತು ಬರೀ ಮಂಗನಲ್ಲಿ ನಾನೊಂದು ಯುದ್ಧ ಮಾಡಬೇಕಾ ಹೇಳು?
0: ಮಂಗನಲ್ಲಿ ಯುದ್ಧ ಮಾಡೋದಕ್ಕೆ ಕಡಿಮೆ
1: ಛೇ, ನನ್ನಂತವಾದು ಕೂಡ. ಅದಕ್ಕೆ ಹೇಳುದು, ಈ ದೊಡ್ಡವರ ಮನೆಯ ಬಾಗಿಲಲ್ಲಿ ಕೆಲಸಕ್ಕೆ ನಿಲ್ಬಾರ್ದು ಅಂತೇಳಿ. ಈಗ ನಾನು ಕೆಲಸಕ್ಕೆ ನಿಂತಿದ್ದೇನೆ, ಇಲ್ಲಿ ಸೋತು ಹೋಗಿದ್ದೇನೆ. ಈ ಮಂಗನಲ್ಲಿ ಹೋರಾಟ ಮಾಡಿ ಇಲ್ಲಿ ಯಾವ ಮಂಗಂದಿರು ಇಲ್ವೇ
0: ಗರುಡ? ಸಾಮಾನ್ಯ ಮಂಗನಿಂದ ತಿಳಿದೆಯ
1: ಮತ್ತೆ
2: ಈ ಕಬಿಯು ಅಲ್ಲಿದ್ದ ನಿಗನು.
0: ಹೌದಯ್ಯ,

0: ಪರಮಾತ್ಮ
1: ಸಾಮಾನ್ಯ ಕಪಿ ಎನ್ನುವುದಾಗಿ ಅಲ್ಲಗಳೆಯುವ ಹಾಗಿಲ್ಲ, ಪ್ರಸಂಗ ಅಲ್ಲಿವರೆಗೆ ಮುಟ್ಟಿದೆ.
0: ಹೌದಾ?
1: ನನ್ನನ್ನ ಸಾಮಾನ್ಯನೇ ಹೇಳು.
0: ಅಲ್ಲಪ್ಪ,
1: ಪ್ರಳಯ ಕಾಲದ ಬಿರುಗಾಳಿ ಅಪ್ಪಳಿಸಲು ಪರ್ವತಗಳು ಚಲಿಸಬಹುದು, ಆದರೆ ಯಾವತ್ತಿಗೂ ನನ್ನನ್ನ ಯುದ್ಧಾಂಗಣದಲ್ಲಿ ಧೃತಿ ಕೆಡುವವನಲ್ಲ, ಸೋಲನ್ನು ಅಪ್ಪುವವನಲ್ಲ. ಆದ್ರೂ ಮಂಗನಿಗೆ ಸೋಲನ್ನುಂಡು, ನೆಲನಾಟಕನಾಗಿ ಬಂದು ಕೂತಿದ್ದಾನೆ ಅಂತ ಹೇಳಿದ್ರೆ ಸಾಮಾನ್ಯ ಮಂಗ ಅಂತೇಳಿ ಭಾವಿಸಿದ್ಯಾ? ಅಲ್ಲ, ಅಷ್ಟು ಸಾಮಾನ್ಯ ಮಂಗ ಏನು ಅಲ್ಲದಿದ್ರೆ ನಾನು ಹೋಗ್ತಾ ಇದ್ದೀನಿ, ನಿನ್ನನ್ನು ಕರಿತಿದ್ನ, ಹೆಚ್ಚಾದ್ರಿಂದ ನಿನ್ನನ್ನು ಕರೆದು ಹೆಚ್ಚಿನವನನ್ನೇ ಕರೆದದ್ದು.
0: ದೊಡ್ಡ ಜನ.

0: ಇಲ್ಲಿಂದ ಹೋಗಿ ಎರಡರಲ್ಲಿ ಒಂದು ಮಾಡಿಕೊಂಡು ಬಾ ಹೋಗು.
1: ಈಗ ಹೋಗ್ಲೇಬೇಕಾ? ಆದ್ರೆ
0: ನಿನ್ನಲ್ಲದೆ ಬೇರೆ ಗತಿ ಇಲ್ಲ.
1: ನೀನೊಂದು ಕೆಲಸ ಮಾಡಬೇಕು, ಗರುಡ ಮಂಗನಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತೇಳಿ ಯಾರಲ್ಲಿ ಹೇಳಬಾರ್ದು.
0: ಇಲ್ಲ ಇಲ್ಲ ಇಲ್ಲ, ಗರುಡನಲ್ಲಿ ಮಂಗ ಯುದ್ಧ ಮಾಡಿತ್ತು ಅಂತ ಹೇಳ್ತೇನೆ.

0: ನೀನು ಹೂಯಲ್ಲಿ ಬಳಲ ಬೇಹೀನ ಕಪಿಯ
1: ಕಪಿಯೇ. ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರಿ ಎಲ್ಲಿಯಾದ್ರೂ ಕೊಳೆತು ಬಿದ್ದ ಹಣ್ಣನ್ನು ತಿನ್ನದನ್ನು ಬಿಟ್ಟು ನಮ್ಮ ಊರಿಗೆ ಬಂದು ವನವನ್ನೆಲ್ಲ ಹಾಳು ಮಾಡಿ ಕೇಳದಕ್ಕಾಗಿ ಬಂದವಮ್ಮ ದೊರೆ ಅಥವಾ ನಮ್ಮ ದೇವರು ಬಲಭದ್ರನಿಗೆ ಅನ್ಯಾಯ ಮಾಡಿದ್ದಂತೆ, ಅವನ ಆಯುಧವನ್ನು ಎಳೆದುಕೊಂಡಿದ್ದಂತೆ. ಈಗೋ ನಿನ್ನಲ್ಲಿ ಮಾತನಾಡಲಿಕ್ಕೆ ಬಂದವ ಸಾಮಾನ್ಯ ಮಂದಿಲ್ಲಿ ಎಣಿಸಿಕೊಳ್ಬೇಡ. ಆ ಶಿಹರಿಯನ್ನೇ ಹೊತ್ತು ತಿರುಗುವಂತಹ ಗರುಡಂದ್ರೆ ನಾನೇ ನಾನೇ.
2: ಓಹೋ ಪಕ್ಷಿ.

0: ಬಂದರು ನಾನು ರಾಜ್ಯದಲ್ಲಿ.
1: ಅಯ್ಯ ಪಕ್ಷಿ, ಧೈರ್ಯಕ್ಕೆ ಬೆಚ್ಚಲೇಬೇಕು. ನಿನ್ನ ಒಡೆಯ ಸೋತಿದ್ದಾನೆ ಎಂಬಂತಹ ವಿಷಯವನ್ನು ನೀನು ತಿಳಿದವ. ನಿಮ್ಮವರೆಲ್ಲರೂ ಪೆಟ್ಟು ತಿಂದು ಹೋಗಿದ್ದಾರೆ, ಅದರಲ್ಲಿಯೂ ಮರದಿಂದ ಮರಕ್ಕೆ ಹಾರುವವ ಅಂತ ಹೇಳ್ತಾ ಇದೆಯಲ್ಲ, ನೀನೇನು ಓಡುವುದೇನು? ನೀನು ಮರದಿಂದ ಮರಕ್ಕೆ ಹಾರುವವನೇ, ಅದರಲ್ಲಿ ಕೊಳೆತ ಹಣ್ಣು ಹಂಪಲುಗಳನ್ನು ನಾನು ತಿಂತೇನೆ. ಆದ್ರೆ ಹಾಗಲ್ಲ, ಕೊಳೆತಂತಹ ಮಾಂಸಗಳನ್ನು ತಿಂದು ತನ್ಮೂಲಕವಾಗಿ ಜೀವನವನ್ನು ಮಾಡುವವ ಪಕ್ಷಿ, ಏನೇ ಮಾತನಾಡು, ನಿನಗೆ ಬಿಸಿದಾಗದೆ ಬೆಣ್ಣೆ ಕರಗದೆಂಬಂತಹ ಮಾತು. ಅದಕ್ಕಾಗಿ ಇದು ನಿನ್ನನ್ನು ಪಿಡಿದಿದ್ದೇನೆ, ಸಾಗರದ ನೀರಿನಲ್ಲಿ ಮುಳುಗಿಸಿದ.
0: ಅಯ್ಯೋ ಪುಣ್ಯಾತ್ಮ, ಒಮ್ಮೆ ಬಿಡಯ್ಯ, ಒಮ್ಮೆ ಬಿಡು. ಅಯ್ಯೋ ಸಾಕಾಯ್ತು, ಉಪ್ಪು ನೀರು ಕುಡಿದು ಕುಡಿದು ಉಸಿರು ಕಟ್ಟಿ ಹೋಗಿದೆ ಬಿಡು.
1: ನೀರಲ್ಲಿ ಮುಳುಗಿಸಿ ಹೊಯ್ಗೆಯಲ್ಲಿ ಹೊರಳಾಡಿಸಿದೆ.
0: ಅಯ್ಯೋ ಬಿಸಿ ಬಿಸಿ ಬಿಸಿ ಬಿಸಿ ಬಿಸಿ ಆಗ್ತಾ ಉಂಟು.
1: ಸಾಕಬೇಕು
0: ಬೇಕು
1: ಕಳಿಸುವ ಹೋಗಿ ಹೇಳು.
0: ಸಾಕು ಸಾಕು,
1: ಸಾಮಾನ್ಯವಾದದಲ್ಲ.
0: ಆದಿತ್ಯ.

0: ಪರಮಾತ್ಮ
1: ಗರುಡ ಗರುಡ ಗರುಡ ಅಣ್ಣನ ಮುಸಲಾಯದ ಎಲ್ಲುಂಟು ಕೊಡು ಕೊಡು ಕೊಡು ಕೊಡು ಕೊಡು ಕೊಡು
0: ಇಲ್ಲ ಸಿಕ್ಕಲಿಲ್ಲ ಸ್ವಾಮಿ.
1: ಯಾಕೆ?
0: ನಾನು ಯುದ್ಧಕ್ಕಾಗಿ ಹೋದೆ ಅವನಲ್ಲಿ, ಅವ ನನ್ನನ್ನು 7 ಬಾರಿ ಸಮುದ್ರಕ್ಕೆ ಮುಳುಗಿಸಿದ
1: ಮಂಗ.
0: ಹೌದು,
1: ನಿನ್ನನ್ನು
0: ಉಸಿರಿ ಕಟ್ಟು ಸಾಯದಿದ ದೊಡ್ಡ ಪುಣ್ಯ.
1: ಬರೀ ಮಂಗನಿಂದ ಬಿಟ್ಟಿದ್ದೆ.
0: ನಿನ್ನನ್ನು ನೋಡು ಒಂದು ಆಸೆ ಉಂಟು, ಏನೋ ಒಂದು ನನ್ನ ಪುಣ್ಯ ಓಡೋಡಿಕೊಂಡು ಬಂದು ರೆಕ್ಕೆ ಪುಕ್ಕೆ ಎಲ್ಲ ಹೋಗಿದೆ.
1: ಈಗಲಾದ್ರೂ ಅರ್ಥವಾಯ್ತಲ್ಲ,
0: ಯಾರ ಸಾಹಸ ಆದ್ರೂ ಆದಿತ್ತು, ಈ ಮಂಗನ್ನಿರ ಸಾಹಸ ಆಗ್ಲಿಕ್ಕಿಲ್ಲ ಸ್ವಾಮಿ.
1: ಈಗಲಾದ್ರೂ ನಿನ್ಗೆ ಅರ್ಥವಾಯ್ತು ತಾನೆ, ಇನ್ನೊಬ್ಬರ ಹಿಂದೆ ನಾವು ಅಡಗಬಹುದು, ಆದ್ರೆ ನಮ್ಮ ಹಿಂದೆ ನಾವು ಅಡುವುದಕ್ಕಾಗುವುದಿಲ್ಲ. ಇನ್ನೊಬ್ಬರಿಂದ ನಾವು ಹೊಗಳಿಸಿಕೊಳ್ಬೇಕೇ ಹೊರತು ನಮ್ಮನ್ನು ನಾವು ಹೊಗಳಿ ಅಟ್ಟಕ್ಕೆ ಇರುವುದಲ್ಲ. ಇನ್ನಾದ್ರೂ ಸ್ವಲ್ಪ ಕಲ್ತುಕೋ, ಅದೇನೇ ಇರ್ಲಿ, ಹೋಗಯ್ಯ ವಿಶ್ರಾಂತಿ.

0: ಗರುಡ. ವಿಶ್ರಾಂತಿ ನಿಲಯಕ್ಕೆ ಹೋಗುದಕ್ಕೆ ಹೇಳಿದ್ದೇನೋ ಹೌದು. ಇನ್ನು ಪಗಾರ ಆಗ್ಬೇಕು ನಿನ್ನಿಂದ. ಇನ್ನೊಮ್ಮೆ ನೀನು ಕಪಿಯಲ್ಲಿಗೆ ಹೋಗ್ಬೇಕು.
1: ಒಬ್ಬ ದೇವರ ಗಮ್ಮ ನಾನು
0: ಇಲ್ಲ ಸ್ವಾಮಿ. ನೀನು ಹಿಂದೆ ನೋಡುವ ಅಗತ್ಯ ಇಲ್ಲ.
1: ಮತ್ತೆ
0: ಅವನನ್ನು ನನ್ನ ಹತ್ರ ಕರೆದುಕೊಂಡು ಬರ್ಬೇಕು. ಬರುವಾಗ ಒಂದು ಉಪಾಯ ಹೇಳ್ತೇನೆ ನಿನ್ಗೆ.
1: ನಿನಗೆ ಅಂತೂ ಸಮುದ್ರಕ್ಕೆ ಮುಳುಗಿಸಿದ್ರು ನೋಡು ಸಂತೋಷ ಕಂಡು.
0: ಇಲ್ಲ ಈಗ ನಿನ್ನ ಹಿಂದೆ ಓಡಿ ಬರ್ತಾನೆ ನೋಡವ. ಕೃಷ್ಣಗರ್ಧ ಅಂತ ಹೇಳಬಾರ್ದು, ರಾಮ ಕರೀತಾ ಇದ್ದಾನೆ ಬಾ ಅಂತ ಹೇಳ್ಬೇಕಲ್ಲಿ. ಹಾಗೆಂದು ಹೇಳಿ ನನ್ನಲ್ಲಿಗೆ ಕರೆದುಕೊಂಡು ಬಾ. ಮತ್ತೆ ನೋಡು
1: ರಾಮ ಭಜನೆ ಮಾಡಿಕೊಂಡು ಹೋಗ್ತೇನೆ. ರಾಮ ರಾಮ ರಾಮ ರಾಮ ರಾಮ ರಾಮ. ಯುದ್ಧಕ್ಕೆ ಯುದ್ಧಕ್ಕಾಗಿ ಬಂದದ್ದಲ್ಲ, ನಿನ್ನ ನಮ್ಮ ದೇವರು ಕರೀತಾ ಇದ್ದಾನೆ. ಹೌದು ಅದನ್ನೇ ರಾಮ ರಾಮ ರಾಮ ರಾಮ ಸೀತಾರಾಮ.
2: ಮೋಸ ಇಲ್ಲ ತಾನೆ?
1: ಇಲ್ಲಪ್ಪ,
2: ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀಯಲ್ಲ.
1: ಸತ್ಯ,
2: ರಘುರಾಮ ಕರೀತಾ ಇದ್ದಾರೆ.
1: ಹೌದು,
2: ಭಗವಂತ ಕರೀತಾ ಇದ್ದಾರೆ. ಹಾಗಾದ್ರೆ ಇದು ಬಂದೆ.
1: ರಾಮ ರಾಮ ರಾಮ ರಾಮ.
0: ಆತನನ್ನು ಬರುವುದಕ್ಕೆ ಹೇಳಿದ್ದೇನೋ ಹೌದು. ಬರೋ.

0: ಆತನನ್ನು ಬರುವುದಕ್ಕೆ ಹೇಳಿದ್ದೇನು ಹೌದು, ಆದ್ರೆ ಕೃಷ್ಣ ಅವತಾರಿಯಾಗಿ ಕೃಷ್ಣನಾಗಿ ನಿಲ್ಲುವುದಲ್ಲ, ದಾಶರಥಿಯಾಗಿ ನಿಲ್ಬೇಕಾಗಿ ಆತನ ಧನುರ್ಬಾಣವನ್ನ ಕೈಯಲ್ಲಿ ಹಿಡಿದು ದಾಶರಥಿ ಆದದ್ದೇನು ಹೌದು, ಆದ್ರೆ ಎಡಭಾಗದಲ್ಲಿ ನಿಲ್ಲುವುದಕ್ಕೆ ಸೀತೆ ಬೇಕಲ್ಲ, ಇನ್ನೊಬ್ಳಿದ್ದಾಳೆ ದುರಹಂಕಾರಿ, ನಾನೇ ಹೆಚ್ಚಿನವಳು ಅನ್ನುವ ಭಾವ ತಲೆಗಡರಿ ಹೋಗಿದೆ ಸತ್ಯಭಾಮಿ, ಅವಳನ್ನೇ ಸೀತೆಯನ್ನಾಗಿಸ್ತೇನೆ ಸತ್ಯಭಾಮ.
1: ಸ್ವಾಮಿ
0: ನೋಡು, ಒಂದು ವೇಷ ಆಗ್ಬೇಕೀಗ, ಸೀತೆಯಾಗಿ ಬರ್ಬೇಕು ನೀನು.
1: ಸೀತೆ ಅಲ್ವಾ
0: ತಡೆಯಕ್ಕೆ, ಬರ್ತಾ ಇದ್ದಾನೆ ನೋಡು, ನಿಲ್ಲು ಎಡಭಾಗದಲ್ಲಿ.
1: ನಾರಾಯಣ ನಾರಾಯಣ ನಾರಾಯಣ, ಓ ಕೃಷ್ಣ ಈಗ ನೀನು ರಾಮನಾಗಿದ್ದಿ ಹೌದು, ಅಥವಾ ನಿನ್ನ ಹೆಂಡತಿ ಸತ್ಯಭಾಮಿ ಸೀತೆಯಾಗಿದ್ದಾಳೆ ಹೌದು, ಇದು ಸೀತೆಯೋ
0: ಅಲ್ವೇ?
1: ಇದು ಸೀತೆ ಆಗ್ಲಿಕ್ಕಿಲ್ಲ,
0: ಮತ್ತೆ
1: ಇದು ಸೀತೆಯ ಮುಖವೇ ಅಲ್ಲ. ಇವಳ ಮುಖ ನೋಡಿದ್ಯ, ಮಹಿರಾವಣನ ಹೆಂಡತಿ ಆಗಿದ್ದಾಳೆ ಇವಳು, ಹಾಗಾಗಿ ಇವಳು ಆಗ್ಲಿಕ್ಕಿಲ್ಲ, ಇನ್ನೊಬ್ಬಳನ್ನು ಕರೆ.
0: ಇದಾಗುವುದಿಲ್ವಾ?
1: ಆಗುದಿಲ್ಲ.
0: ಅದೌದು, ಇವಳು ಆಗ್ಲಿಕ್ಕಿಲ್ಲ ಅಂತೇಳಿ ಇವಳಿಗೆ ಗೊತ್ತಾಯ್ತಲ್ಲ, ಇನ್ನು ನೋಡೋಣ ಎಲ್ಲಿ ರುಕ್ಮಿಣಿ, ಅವಳನ್ನೇ ಬರ್ಲಿಕ್ಕೆ ಹೇಳಿ. ಹನುಮ
2: ಶ್ರೀರಾಮ ರಘುರಾಮ ಸೀತಾರಾಮ ಕೋದಂಡಾರಾಮ ಅಯೋಧ್ಯಾ ರಾಮ ಕೌಶಲ್ಯ ರಾಮ ರಾಮ ಜಯ ಜಯ ಜಯ. ಇದೋ ತಂದೆಯೇ
0: ಹನುಮ,
2: ನಿನ್ನ ಪದ ತಲೆಗೆ ಎರಗಿದ್ದೇನೆ ಸ್ವಾಮಿ. ಭಗವಾನ್ ಹಿಂದೊಮ್ಮೆಗೆ ಕೊಟ್ಟ ಮಾತಿನಂದದಿ ಇಂದು ಎನ್ನಯ ಪಾಲಿಗೆ ದರ್ಶನವನ್ನು ತೋರುವುದರೊಂದಿಗೆ ಕೃತಾರ್ಥಗೊಳಿಸಿದೆಯಾ ತಂದೆಯೇ?
0: ಹನುಮ ಕಣ್ಣೀರನ್ನೇ ಪಣ್ಣೀರಾಗಿಸಿ ನನ್ನ ಪಾರ್ಣೆ ತೊಳೆಯುತ್ತಾ ಇದ್ದೀಯ, ಇದು 11 ದಿನವರೆದ ಮಾತು. ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನೆತ್ತಿ ಬಂದರೂ ಕೂಡ ಶ್ರೀರಾಮ ದರ್ಶನದ ಭಾಗ್ಯವನ್ನು ನಿನಗೆ ಕರೆಸ್ತೇನೆ ಎನ್ನುವುದಾಗಿ, ಇಂದು ರಾಮ ದರ್ಶನ ಭಾಗ್ಯವನ್ನುಂಡು ಸಂತೋಷವಾಯಿತು ತಾನೆ.
2: ಜನ್ಮ ಕೃತಾರ್ಥವಾಯಿತು ರಘುನಂದನ, ಇದು ಇನ್ನು ಮುಂದಕ್ಕೆ ಯಾವ ಭಾವವೂ ಆಸೆಯೂ ನನಗಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಯಾರನ್ನು ನೋಡಬೇಕು ಯಾವುದನ್ನು ಕಾಣಬೇಕೆಂಬಂತಹ ಆಸೆ ಇತ್ತು, ಅಂತಹ ಆಸೆಯೆಲ್ಲವನ್ನು ಈಡೇರಿಸಿದಂತಾಯಿತು, ಧನ್ಯನಾದ ಸ್ವಾಮಿ.
0: ಹನುಮ ಇನ್ನು ನನ್ನೊಟ್ಟಿಗೆ ನೀನಿರಬೇಕು, ಹೋಗುವುದಲ್ಲ, ಕಾಲಾಂತರದಲ್ಲಿ ಮಹಿಯ ಮಾಂಗಲ್ಯಕ್ಕೆ ಮಸಿ ಬಳಿಯುವ ದುಷ್ಟರನ್ನ ಕೊಂದು ಕಡೆ ಹೋಗುವವನಿದ್ದೇನೆ, ಆ ಕಾಲದಲ್ಲಿ ನಿನ್ನ ಸಹಾಯ ನನಗೆ ಬೇಕು, ಈ ಕಾಲದಲ್ಲೂ ನನ್ನ ಸಹವರ್ತಿ
2: ನಿನ್ನ ಸೇವೆಗೆ ಸದಾ
0: ನಿನ್ನ ಸೇವೆಯನ್ನುಂಡ ಈ ಲೋಕ ಮಂಗಳವನ್ನೇ ಕಾಣ.

0: ಇದುವರೆಗೆ ಮಾರುತಿ ಪ್ರತಾಪ ಯಕ್ಷಗಾನ ತಾಳಮೇಳ ಕೇಳಿದಿರಿ. ನಡೆಸಿಕೊಟ್ಟವರು ಕರಾವಳಿ ಯಕ್ಷಗಾನ ಮಿತ್ರ ಮಂಡಳಿ ಶಕ್ತಿನಗರ ಮಂಗಳೂರು ಇವರು. ಹಿಮ್ಮೇಳದಲ್ಲಿ ಭಾಗವತರು, ದಯಾನಂದ ಕೋಡಿಕಲ್, ಚೆಂಡೆ ರಾಘವೇಂದ್ರ ಅಸ್ತ್ರಣ್ಣ ಇರುವೈಲು, ಮದ್ದಳೆ ಕೃಷ್ಣಪ್ರಸಾದ್ ಪೆರ್ಮುಖ, ಶ್ರುತಿ ಸತೀಶಾಚಾರ್ಯ ತೋಡಾರು. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಅಶ್ವ ಕೊಲಕಾಡಿ, ನಾರದ ಉದಯ ಧರ್ಮಸ್ಥಳ, ಹನುಮಂತ ಜಗದೀಶ್ ನಲ್ಕ, ಬಲರಾಮ ಶಂಭುಕುಮಾರ್ ಕಿನ್ನಿಗೋಳಿ, ಗರುಡ ಕೇಶವ ಶಕ್ತಿನಗರ, ಸತ್ಯಭಾಮ ಕೇಶವ.
1: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಕಾರ್ಯಕ್ರಮದಲ್ಲಿ ತರೀಕೆರೆಯ ಪ್ರಕೃತಿ ಶ್ರೀ ಕಲಾಕುಟೀರದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಆರಂಭದಲ್ಲಿ ಉಮಾಪ್ರಕಾಶ್, ಪ್ರೇಮಲತಾ ಕೃಷ್ಣಮೂರ್ತಿ, ವರಮಹಾಲಕ್ಷ್ಮಿ ನರಸಿಂಹಮೂರ್ತಿ, ರಶ್ಮಿ ರಮೇಶ್, ಲಕ್ಷ್ಮೀ ವಿಶ್ವನಾಥ್ ಹಾಗೂ ಸಹನ ರಾಘವೇಂದ್ರ ಅವರಿಂದ ಪ್ರಾರ್ಥನೆ.

ನನಗೆಂದ ಅಗಸಿ ಕಾಳಿನಂತೆ ಸೊಗಸಿ ಹಲ್ಲಿನೋನೆ ಅಗಸಿಯಾಗೆ ಹಾಡಿ ಬರುವೋನೆ ಅಗಸಿ

ತನು ಮನದನ ಗ್ರಾಣಿಯಾಗಿ ಜತೆ ಗುಣಾಗವೇಣಿಯಾಗಿ ಹೊಸ ಫಲಿತದ ಗ್ರಾಣಿಯಾಗಿ ಭಿನ್ನಾಣದ ಶ್ರೇಣಿಯಾಗಿ ತನು ಮನದನ ಗ್ರಾಣಿಯಾಗಿ ಜತೆ ಗುಣಾಗವೇಣಿಯಾಗಿ ಹೊಸ ಫಲಿತದ ಪ್ರಾಣಿಯಾಗಿ ಭಿನ್ನಾಣದ ಶ್ರೇಣಿಯಾಗಿ ಬರುತ್ತಲಿಹುದು ಶ್ರಾವಣ ಮತ್ತೆ ಬಂತು ಶ್ರಾವಣ ಶ್ರಾವಣ ಶ್ರಾವಣ ಶ್ರಾವಣ ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ ಧ್ರುವ ಮಂಡ

0: ಲಕ್ಷ್ಮೀ, ಲಕ್ಷ್ಮೀ, ಯಾಕೆ ನೆನ್ನೆ ಮೀಟಿಂಗ್ ಬರಲಿಲ್ಲ? ಸುಮ್ಮನೆ 5 ರೂಪಾಯಿ ದಂಡ ಹಾಕಿದ್ರು.
1: ಅಯ್ಯೋ, ಹಾಕಿದ್ರೆ ಹಾಕ್ಲಿ ಬಿಡು ರಶ್ಮಿ, ನನಗೆ ಯಾಕೋ ಬೆಳಗ್ಗೆಯಿಂದ ಮೈ ನೋವು ಜ್ವರ ಬಂದಾಗ ಆಗಿದೆ.
0: ಎಲ್ಲಿ ನೋಡ್ತೀನಿ? ಅಬ್ಬಬ್ಬಾ, ಹಣೆ ಮೇಲೆ ರೊಟ್ಟಿ ಹಾಕಿ ಬೇಯಿಸ್ಬೋದು, ಅಷ್ಟು ಕಾದು ಹೋಗ್ತಿದೆ. ಡಾಕ್ಟರ್ ಹತ್ರ ಹೋಗಿದ್ಯೋ ಇಲ್ವೋ?
1: ತಗೊಂಡೆ, ನಮ್ಮ ಚಿಕ್ಕಮ್ಮ ಬಂದಿದ್ರು ಊರಿಂದ, ಅವರೊಂದು 2 ದಿನ ರೆಸ್ಟ್ ತಗೋವಂತೆ ನನ್ನ ಜೊತೆ ಹೊರಡು ಅಂತ ಹೇಳಿದ್ರು.
0: ಒಳ್ಳೇದಾಯ್ತು, ಹಾಗೆ ಮಾಡು ಲಕ್ಷ್ಮಿ. ಇಲ್ಲಿ ನಿನಗೆ ರೆಸ್ಟ್ ಸಿಗೋಲ್ಲ, ತೋಟ ಮನೆ ಕೆಲಸ ಅಂತ ಬಿಡುವಿಲ್ಲದ ಕೆಲಸ. ಯಾವ್ರು ನಿಮ್ಮ ಚಿಕ್ಕಮ್ಮಂದು?
1: ತರೀಕೆರೆ ಕಣೆ.
0: ಸರಿ, ಹಾಗಾದ್ರೆ ಒಳ್ಳೇದೇ ಇಲ್ಲ. ನಾವು ಹೆಂಗಿದ್ರು ತರೀಕೆರೆಗೆ ಹೋಗ್ಬೇಕಲ್ವಾ ಡಾಕ್ಟರ್ ತೋರ್ಸೋಕೆ? ಇಲ್ಲಿ ಡಾಕ್ಟ್ರು 1-2 ದಿನ ನೋಡಿ ಅಲ್ಲಿಗೆ ಬರ್ಕೊಡ್ತಾರೆ ಚೀಟಿನ.
1: ಓ, ನಾನು ಇಲ್ಲೇ 1-4 ದಿನ ಚಿಕ್ಕಮ್ಮಂಗೆ ಇಸ್ಕೊಳ್ಳೋಣ ಅಂತ ಇದ್ದೆ. ಅವರಿಗೆ ಅಲ್ಲಿ 108 ಕೆಲಸ.
0: ಸರಿ, ಹಾಗಾದ್ರೆ ನಾಳೆ ನೋಡ್ತೀರಾ? ಒಳ್ಳೇದಾಯ್ತು, ನಾನಿನ್ ಬರ್ತೀನಿ.
1: ಆಯ್ತು ಕಣೆ.
2: ರೆಡಿ ಆದ್ಯೇನಮ್ಮ ಲಕ್ಷ್ಮಿ? ಈಗ 5 ಗಂಟೆ ಬಸ್ಸಿಗೆ ಹೋಗೋಣ ಅಂದರೆ ಆ ಪಾರ್ವತಕ್ಕ ಬಿಡಲೇ ಇಲ್ಲ. ಊಟ ಮಾಡು ಊಟ ಮಾಡು ಅಂತ ಲೇಟ್ ಆಗೋಯ್ತು. 6 ಗಂಟೆ ಬಸ್ಸಿಗೆ ಹೋಗೋಣವಾ? ಏನು 1 ಗಂಟೆ ಪ್ರಯಾಣ, 7 ಗಂಟೆಗೆ ಮನೇಲಿರ್ತೀವಿ.
1: ಚಿಕ್ಕಮ್ಮ, ಇವಳು ನನ್ನ ಗೆಳತಿ ರಶ್ಮಿ ಅಂತ.
0: ತರೀಕೆರೆ ಕರ್ಕೊಂಡು ಹೋಗ್ತಿದ್ದೀರಂತೆ, ಒಳ್ಳೇದಾಯ್ತು ಬಿಡ್ರಿ.
2: ಮತ್ತೇನು ಮಾಡೋದು, ಇವಳಿಗೆ ಇಲ್ಲಿ ರೆಸ್ಟೇ ಸಿಗ್ತಿಲ್ಲ. ಜೊತೆಗೆ ಮನೆ ಹಿಂದೆ ಮುಂದೆ ಸುತ್ತಿಪ್ಪೆ, ಸ್ವಲ್ಪ ಒಳ್ಳೆ ಗಾಳಿ ಬೆಳಕು ಇದ್ರೆ ಆರೋಗ್ಯನೂ ಸುಧಾರಿಸುತ್ತೆ.
0: ನೀವು ಹೇಳೋದು ಸರಿ ಕಣ್ರಿ, ನಾನಿನ್ ಬರ್ತೀನಿ. ಬೇಗ ಹುಷಾರಾಗಿ ಬಾ ಲಕ್ಷ್ಮಿ.
1: ಇದೇನು ಚಿಕ್ಕಮ್ಮ, ಕೆರೆಗೆ ಬಂದಾಗ್ಲಿಂದ ಒಂದೇ ಸಮ ಬಿಸಿಲಿದ್ದರೇನೋ ಮಳೆ ಇದ್ದರೇನೋ ಅಂತ 10 ಸಾರಿ ಹಾಕಿರ್ಬೇಕು. ಒಂದ್ಸಾರಿ ಇಲ್ಲಿ ಕೇಳುತ್ತೆ, ಇನ್ನೊಂದ್ಸಾರಿ ದೂರದಲ್ಲಿ ಎಲ್ಲೋ ಕೇಳುತ್ತೆ. ಪಿಕ್ಚರ್ ಹಾಡಿಗೆ ಬೇರೆ ಬೇರೆ ಏನೇನೋ ಸೇರಿಸಿ ಹೇಳ್ತಾರಪ್ಪ, ಗೊತ್ತಾಗ್ತಾನೆ ಇಲ್ಲ.
2: ಓ, ಅದಾ, ಕಸ ತಗೊಂಡು ಹೋಗೋ ಗಾಡಿ ಬರುತ್ತೆ, ಅದರಲ್ಲಿ ಹಾಡು ಹಾಕಿರ್ತಾರೆ. ಕಸದ ಗಾಡಿಗೆ ಯಾಕೆ ಹಾಡು ಅಂದರೆ ಜನಕ್ಕೆ ಗೊತ್ತಾಗಬೇಕಲ್ಲ ಕಸದ ಗಾಡಿ ಬಂದಿದೆ ಅಂತ. ಮೊದಲು ಗಂಟೆ ಬಾರಿಸ್ತಾ ಇದ್ರು, ಯಾರೂ ಅಷ್ಟು ಕಿವಿಗೆ ಹಾಕ್ಕೊಳ್ತಿರ್ಲಿಲ್ಲ. ಈಗ ಅದಕ್ಕೆ ಮಿನಿ ಲಾರಿಯಲ್ಲಿ ಜೋರು ಹಾಡು ಹಾಕ್ಕೊಂಡು ಬರ್ತಾರೆ. ಸಿನಿಮಾ ಹಾಡು ಅಂದರೆ ಎಲ್ಲರೂ ಕಿವಿ ಆ ಕಡೆನೆ ತಾನೇ. ಅಂದಹಾಗೆ ಲಕ್ಷ್ಮಿ, ಆ ಹಾಡು ಗಮನ ಇಟ್ಟು ಕೇಳಿಸ್ಕೊ. ಅದರಲ್ಲಿ ಯಾವ್ಯಾವ ಕಸ ಯಾವ್ಯಾವ ಥರ ಇಡಬೇಕು ಅಂತೆಲ್ಲ ಬರುತ್ತೆ.
1: ಇದಕ್ಕೆಲ್ಲ ಭಾರಿ ದುಡ್ಡು ಬೇಕಲ್ಲ ಚಿಕ್ಕಮ್ಮ? ಯಾರು ಮಾಡ್ತಾರೆ ಇದನ್ನೆಲ್ಲ?
2: ಮುನ್ಸಿಪಾಲ್ಟಿಯವರು ಮಿನಿ ಲಾರಿ ವ್ಯವಸ್ಥೆ ಮಾಡ್ತಾರೆ. ತಿಂಗಳ ಸಂಬಳ ಅಂತೇಳಿ ಪ್ರತಿ ಮನೆಯವರು ತಿಂಗಳು ಅವರಿಗೆ 10 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದಾರೆ.
1: 10 ರೂಪಾಯಿ ಇವತ್ತಿನ ಕಾಲದಲ್ಲಿ 10 ರೂಪಾಯಿಗೆ ಏನು ಬರುತ್ತೆ ಚಿಕ್ಕಮ್ಮ?
2: ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಎಲ್ಲ ಸೇರಿದ್ರೆ ಅವ್ರಿಗೊಂದು ಜೀವನಕ್ಕೆ ದಾರಿ ಆಗುತ್ತೆ.
1: ಭಾರಿ ಒಳ್ಳೆ ಕೆಲಸನೇ ಆಯ್ತು ಬಿಡಿ.
2: ಹಾ, ಒಳ್ಳೆ ಕೆಲಸನೇ. ಮನೆ ಮುಂದೆ ಕಸ ಹಾಕ್ಕೊಂಡ್ರೆ ಅದು ಗಾಳಿಗೆ ಎಲ್ಲ ಕಡೆಗೂ ಹರಡಿ ಆ ಪ್ಲಾಸ್ಟಿಕ್ ಕವರ್ ಅಂತೂ ಚರಂಡಿಗೆ ಬಿದ್ದು ಅಲ್ಲೇ ಅದು ನಿಂತ್ಕೊಂಡು ದುರ್ವಾಸನೆ ಬೀರುತ್ತೆ. ಬೇಸಿಗೆಯಲ್ಲಂತೂ ಬಿಸಿಲಿಗೆ ಕಾದು ಮನೆಯೊಳಗೆ ನಿಲ್ಲೋಕ್ಕೆ ಆಗ್ತಿರ್ಲಿಲ್ಲ. ಜೊತೆಗೆ ಗುಡಿಸಿದ ಕಸ ಮತ್ತೆ ಬೀದಿ ತುಂಬ ಹರಡ್ಕೊಂಡು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡು, ಇದೆಲ್ಲ ತಪ್ಪಿದೆ.
1: ನಮ್ಮೂರಲ್ಲಿ ಈ ವ್ಯವಸ್ಥೆ ಚೆನ್ನಾಗಿರುತ್ತೆ, ಆದರೆ ಹಳ್ಳಿ ನೋಡು, ಭಾರಿ ಕಷ್ಟ.
2: ಹೌದು ಲಕ್ಷ್ಮಿ, ಹಳ್ಳಿ ಹಳ್ಳಿಗೂ ಮಾಡಿದ್ರೆ ಹಳ್ಳಿನೂ ಹೆಚ್ಚ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು.
1: ಅದಕ್ಕಿಂತ ಹೆಚ್ಚಾಗಿ ದಿನಾ ಜಗಳ ಆಡೋದು, ಕೇಳೋದು, ನೋಡೋದು ತಪ್ಪುತ್ತೆ.
2: ಜಗಳನ? ಅದೇನು?
1: ಅಂಗಳ ಗುಡಿಸೋದು, ಅದನ್ನು ತಗೊಂಡು ಹೋಗಿ ಪಕ್ಕ ಮನೆಯವರ ಕಡೆ ತಳ್ಳೋದು ಆಗ ಶುರು. ಇವ್ರ ಮನೆ ಅಂಗಳ ಸ್ವಚ್ಛವಾಗಿದ್ರೆ ಬೇರೆಯವ್ರ ಮನೆ ಏನಾದರೂ ಆಗಲಿ, ನಮಗೇನು ಕರ್ಮ ಇವರ ಅಂಗಳ ಗುಡಿಸೋಕೆ ಅಂತ ಜಗಳ ಶುರು. ಇದರಿಂದ ಸಂಬಂಧಗಳೇ ಹಾಳಾಗುತ್ತೆ.
2: ಓ, ಇದೊಂದು ಒಳ್ಳೆ ವಿಚಾರ, ನಂಗೆ ಹೊಳದೇ ಇರಲಿಲ್ಲ. ಅಕ್ಕಪಕ್ಕ ಚೆನ್ನಾಗಿರಬೇಕು ಲಕ್ಷ್ಮಿ. ಕಷ್ಟ ಸುಖ ಅಂದರೆ ಅವರೇ ಅಲ್ವಾ ಮೊದಲು ಬರೋದು, ಅದಕ್ಕೆ ಅವ್ರನ್ನ ಕಳ್ಕೊಂಡ್ರೆ ಹೆಂಗೇಳು? ಒಂದು ಲಕ್ಷ್ಮಿ, ದನಕರುಗಳಿಗೂ ತೊಂದರೆ ಆಗೋದು ತಪ್ಪುತ್ತೆ.
1: ದನಕರಿಗೂ? ಅದೇನು ಚಿಕ್ಕಮ್ಮ?
2: ಇಲ್ಲಿ ನೋಡಿ ಲಕ್ಷ್ಮಿ, ನಾವು ತರಕಾರಿ ಸೊಪ್ಪು ಬಿಡಿಸಿದ್ದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ತೀವಿ. ಅದನ್ನು ಅವರ ಸಮೇತ ದನಕರುಗಳು ತಿಂದು ಹೊಟ್ಟೆ ಉಬ್ಬರಿಸ್ಕೊಂಡು ಅವುಗಳ ಪ್ರಾಣಕ್ಕೆ ಕುತ್ತಾಗುತ್ತೆ, ಜೊತೆಗೆ ಹಾಲು ಉತ್ಪತ್ತಿನೂ ಕಡಿಮೆ ಆಗುತ್ತೆ.
1: ಓ, ಹೌದಾ?
2: ಹೌದು ಲಕ್ಷ್ಮಿ, ಅದಕ್ಕೆ ಜನಕ್ಕೆ ಒಳ್ಳೇದಾಗಿ ಅಂತ ಹೇಳಿಬಿಟ್ಟು ಊರು ಸುಂದರವಾಗಿ ಇರಲಿ ಅಂತ ಮುನ್ಸಿಪಾಲ್ಟಿಯವರು ಈ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಮೂರಲ್ಲೂ ಮಾಡಿದರೆ ಲಕ್ಷ್ಮಿ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೇಗೂ ನಿನ್ನ ಯಜಮಾನರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲ್ವಾ?
1: ಹ್ಞೂ, ಮಾಡಿಸ್ಬೋದು. ಆದರೆ?
2: ಅದೇನು ಲಕ್ಷ್ಮಿ ಆದರೆ ಅಂತ ರಾಗ ಎಳಿತಿದ್ಯಾ?
1: ಅದೇ ಚಿಕ್ಕಮ್ಮ, ತಿಂಗಳ 10 ರೂಪಾಯಿ ಕೊಡೋದು ಅಂದರೆ ಸ್ವಲ್ಪ ಕಷ್ಟನೇ.
2: ಅಯ್ಯೋ ರಾಮ, ಆಗಲಿ ನೀನು ಹೇಳಿದೆ, 10 ರೂಪಾಯಿಗೆ ಏನು ಬರುತ್ತೆ ಅಂತ.
1: ಅಲ್ಲ ಚಿಕ್ಕಮ್ಮ, ಇದಾದರೆ ಪೇಟೆ, ನಮ್ಮ ಹಳ್ಳಿಲಿ ಇಷ್ಟೊಂದು ಅನುಕೂಲ ಇರಬೇಕಲ್ಲ, ಯಾರು ಇರ್ತಾರೆ?
2: ಇಲ್ಲ ಲಕ್ಷ್ಮಿ, 10 ರೂಪಾಯಿ ಯಾರಿಗೂ ದೊಡ್ಡ. ಕಂಡಸ್ರು ಹೊರಗೆ ಕಾಫಿ ಟೀ ಕುಡಿದ್ರೆ ಒಂದಿನಕ್ಕೆ 10 ರೂಪಾಯಿ ಖರ್ಚಾಗಲ್ವಾ? ಜೊತೆಗೆ ಚರಂಡಿಲಿ ತೆಂಗಿನ ಚಿಪ್ಪು, ಟೈರ್ಗಳಲ್ಲಿ ನೀರು ನಿಂತು ಸೊಳ್ಳೆ ಆದರೆ ಅವಾಗಲೋ ಡೆಂಗ್ಯು, ಚಿಕನ್ ಗುನ್ಯಾ, ಮಲೇರಿಯಾ, ಈಗ ಏನೇನೋ ಕಾಯಿಲೆ ಬರುತ್ತೆ. ಆಗ ಎಷ್ಟು ದುಡ್ಡು ಖರ್ಚಾಗುತ್ತೆ ನೋಡು.
1: ಇಷ್ಟೆಲ್ಲ ಯಾರು ಯೋಚನೆ ಮಾಡ್ತಾರೆ ಚಿಕ್ಕಮ್ಮ?
2: ಯಾರು ಮಾಡ್ತಾರೆ ಅಂದರೆ, ಗೊತ್ತಾಗದಿದ್ರೆ ನಾವು ಉಳಿಸಿ ಹೇಳಿ ಅವರಲ್ಲಿ ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು.

0: ನೋಡೋಣ ಚಿಕ್ಕಮ್ಮ, ನಾನು ನಮ್ಮ ಸಂಘಗಳಿಗೆ ಹೇಳ್ತೀನಿ. ಬೆಳಗ್ಗೆ ಎದ್ರೆ ಕಸದ ಗಲಾಟೆ ಜಗಳ ತಪ್ಪಿದ್ರೆ ಸಾಕು. ಈಗ ನೀನು ಹೇಳೋದು ನೋಡಿದ್ರೆ ಸ್ವಚ್ಛತೆಯಿಂದ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಎರಡು ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು.
1: ಪರವಾಗಿಲ್ಲ ಲಕ್ಷ್ಮಿ, ನೀನು ಬೇಗ ತಿಳ್ಕೊಂಡೆ ಮನಸ್ಸಿನ ಆರೋಗ್ಯದಿಂದ ಸಂಧಗಳು ಚೆನ್ನಾಗಿರುತ್ತೆ ಅಂತ. ಎಷ್ಟೇ ಆಗ್ಲಿ ನನ್ ಮಗಳಲ್ವಾ, ಹೋಗು ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ಕೊಡ್ತೀನಿ, ತಿಂದ್ಬಿಟ್ಟು ಮಾತ್ರೆ ಬೇರೆ ನುಂಗ್ಬೇಕು. ಇವಾಗ ಹೇಗಿದೆ ಮೈಕೈ ನೋವು?
0: ಪರವಾಗಿಲ್ಲ ಚಿಕ್ಕಮ್ಮ, ನಿನ್ನ ಆರೈಕೆ ಅಂದ್ಮೇಲೆ ಕೇಳಬೇಕೇ, ಇನ್ನೊಂದು ಸ್ವಲ್ಪ ಕಾಫಿ ಕೊಡು, ಕುಡಿದು ಸ್ನಾನಕ್ಕೆ ಹೋಗ್ತೀನಿ.
1: ಸರಿ ಸರಿ, ಈ ಕೊಟ್ಟೆ.
2: ಇನ್ನು ಮುಂದೆ ವೃಂದಗಾನದಲ್ಲಿ ತಂದೆ ವೆಂಕಟೇಶ ವಿಠಲದಾಸರ ರಚನೆ.

ಇದುವರೆಗೂ ತರೀಕೆರೆಯ ಪ್ರಕೃತಿ ಶ್ರೀ ಕಲಾಕುಟೀರದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಇನ್ನು ಚಿತ್ರಗೀತೆಗಳನ್ನ ಕೇಳೋಣ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾರದಾ ಉಳುವೆಯ. ಇವರು ಕಥೆಗಾರ್ತಿ. ಇವತ್ತು ಇವರ ಸಣ್ಣ ಕಥೆ ಪ್ರಸಾರ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಸ್ವಲ್ಪ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ, ಪರಿಚಯ ಮಾಡ್ಕೊಟ್ಬಿಡ್ತೀನಿ. ನಮಸ್ಕಾರ ಶಾರದಾ ಉಳುವೆ ಅವರೇ.
1: ನಮಸ್ತೆ ಮೇಡಮ್.
0: ಮೂಲತಃ ನೀವು ಎಲ್ಲಿಯವರು, ನೀವು ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ, ಯಾವ ವಯಸ್ಸಿಂದ ನೀವು ಕಥೆಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ರಿ, ಹಾಗೇನೆ ನಿಮ್ಗೆ ಇನ್ನು ಬೇರೆ ಬೇರೆ ಏನು ಹವ್ಯಾಸ ಇದೆ ಸ್ವಲ್ಪ ತಿಳಿಸ್ಕೊಡಿ.
1: ನಾನು ಮೂಲತಃ ಶೃಂಗೇರಿ ತಾಲೂಕಿನ ಉಳುವೆ ಎಂಬ ಊರಿನವಳು. ನನ್ನ ಬಾಲ್ಯ ಎಲ್ಲ ಅಲ್ಲೇ ಕಳೆದಿದ್ದು. ನಾನು ಹೈಸ್ಕೂಲ್ ದಿನದಿಂದನೇ ಬರೀಲಿಕ್ಕೆ ಶುರು ಮಾಡಿದ್ದೀನಿ. ನನಗೆ ನನ್ನ ಸುತ್ತಮುತ್ತ ಇದ್ದಂತಹ ಪ್ರಕೃತಿನೇ ಸ್ಫೂರ್ತಿ ಕತೆ ಬರೀಲಿಕ್ಕೆ. ಮತ್ತು ಪಕ್ಷಿಧಾಮ ಇತ್ತು, ಉಳುವೆ ಪಕ್ಷಿಧಾಮ ಇತ್ತು, ಅದಕ್ಕೆ ಪ್ರಪಂಚದಾದ್ಯಂತ ಜನ ಬರ್ತಾಯಿದ್ರು. ಹಾಗಾಗಿ ನನಗೆ ಭಾಷೆಗಳು ತುಂಬ ಬರದೇ ಹೋದರೂ ಅನುಭವಗಳು ತುಂಬ ಆಗ್ತಾಯಿತ್ತು. ಮತ್ತು ನಮ್ಮ ಮನೆಯಲ್ಲೇ ತಿಂಗಳಿಗೊಂದು ಸಾಹಿತ್ಯಕ ಕಾರ್ಯಕ್ರಮ ನಡೀತಾ ಇತ್ತು. ತೇಜಸ್ವಿ, ಹಾಮನಾಯ್ಕು ಅಥವಾ ಭೈರಪ್ಪ ಹೀಗೆಲ್ಲರೂ ನಾನು ಪುಟ್ಟಕ್ಕಿದ್ದಾಗಿಂದನೂ ಅವರನ್ನು ನೋಡಿದ್ರಿಂದ ನನಗೊಂದು ಭಾವನೆ ಇತ್ತು, ಒಂದು ಚಿಂಗಾರಿ ಚಹಾ ಹಾಕೊಂಡ್ಬಿಟ್ಟು ಎಲ್ಲರೂ ಬುದ್ಧಿವಂತರು ಅಂತ. ಅವಾಗ ಅವರೆಲ್ಲ ಹೇಳಿದರು, ಇಲ್ಲ ಚಿಂಗಾರಿ ಚೀಲದಲ್ಲಿ ಏನೂ ಇರಲ್ಲ, ಬುದ್ಧಿ ಇರುತ್ತೆ, ಎಲ್ಲ ಅನುಭವದಿಂದ ಬರಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಅವರನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಬರೀಬೇಕು ಅಂತ ಅನಿಸ್ತು ಮೇಡಮ್, ಬರೀಲಿಕ್ಕೆ ಶುರು.
0: ನಿಮ್ಮದು ಸಾಹಿತ್ಯ ಕುಟುಂಬನ, ಅಂದರೆ ಮನೇಲಿ ಯಾಕೆ ಆ ಥರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ರು? ನಿಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಹೇಗಿದ್ರು?
1: ಹಿರಿಯರು ಅಂದರೆ ನಮಗೆ ಅಜ್ಜ ಅಜ್ಜಿ ಎಲ್ಲ ಚಿಕ್ಕಕ್ಕಿರತ್ತಿಗೆ ಹೋಗಿದ್ದ, ನಂಗೆ ಅವರದ್ದೆಲ್ಲ ಅಷ್ಟಿದಿಲ್ಲ. ಅಪ್ಪ ತುಂಬ ಒಂದು ಮೃದು ಹೃದಯ, ಒಂದು ಇರಬೇಕು ಕೂಡ ನೋವು ಮಾಡುವಂಥ ವ್ಯಕ್ತಿತ್ವ ಅಲ್ಲ. ಮತ್ತು ಪಕ್ಷಧಾಮ ಅಪ್ಪನಿಂದನೇ ಅದು ರೂಪುಗೊಂಡಿರುವಂಥದ್ದು. ಹಾಗಾಗಿ ಬರ್ತಾ ಬರ್ತಾ ಪಕ್ಷಿಧಾಮಕ್ಕೆ ಬರ್ತಾ ಆ ಜನ ಎಲ್ಲ ಬರೋರು, ಮತ್ತು ಮೊದಲಿಂದನೂ ಅದು ಒಂಥರ ಎಲ್ಲ ಬರ್ಗು ನಮ್ಮ ಮನೆಗೆ ಹೋಗಬೇಕು ಅಂತ ಅತಿಥಿ ಸತ್ಕಾರವನ್ನು ಹೊಂದಿದಂತಹ ಮನೆ. ಮತ್ತು ಜಾತಿ ಭೇದ ಇರಲಿಲ್ಲ ಮೇಡಮ್ ನಮ್ಮ ಮನೆಯಲ್ಲಿ.
0: ನಿಮ್ಮ ತಂದೆ ಹೆಸರು? ತಾಯಿ?
1: ತಂದೆ ಹೆಸರು ಎಸ್ ಕೃಷ್ಣಮೂರ್ತಿ ಉಳುವೆ, ತಾಯಿ ನಾರತ್ನಮ್ಮ ಅಂತ. ಅವರಿಬ್ರು ಇವಾಗಿಲ್ಲ. ಕಾಕತಾಳಿಯಾಗ ಅವರಿಬ್ರು ತೀರಿ ಹೋಗ್ಬೇಕು, ಪಕ್ಷಿಧಾಮನು ಪಕ್ಷಿಗಳು ಬರೋದು ನಿಂತಕ್ಕೂ ಸರಿ ಆಯ್ತು ಮೇಡಮ್ ಅದು. ಹಾಗಾಗಿ ಎಲ್ಲ ಬರ್ತಾ ಇದ್ರು. ಮತ್ತೆ ಶಾಲಾ ಇದು ಬೇಸಿಗೆ ಶಿಬಿರ ಹೀಗೆಲ್ಲ ನಮ್ಮ ಮನೆಯಲ್ಲಿ ಅಂದ್ರೆ ತಿಂಡಿ ಎಲ್ಲ ಅಲ್ಲೇ ಮಾಡ್ತಾ ಇದ್ರು. ಅಂದ್ರೆ ಸುತ್ತಮುತ್ತ ಪ್ರಕೃತಿ ಚೆನ್ನಾಗಿತ್ತು, ವಿಶಾಲವಾದ ಅಂಗಳ ಇತ್ತು ಮನೆ ಮುಂದೆ, ಹಾಗಾಗಿ ಬೇಸಿಗೆ ಶಿಬಿರ ಎಲ್ಲ ನಡೀತಾ ಇತ್ತು.
0: ನಿಮ್ಮ ಮೊದಲ ಕಥೆ ಏನ್ ಬರೆದ ನೆನಪಿದೆಯಾ?
1: ನಾನು ಫಸ್ಟ್ ಕಾದಂಬರಿ ಬರೆದಿದ್ದು. ಅದೇನಾಯ್ತು ಅಂದ್ರೆ ಸುಮ್ಮನೆ ನಾನು ಬರೆದು ಮುಚ್ಚಿಟ್ಕೊತ ಇದ್ದೆ, ಯಾರಿಗೂ ಹೇಳ್ತಾ ಇರಲಿಲ್ಲ. 1992 ಇದಕ್ಕೆ ಬಂದರು, ಪಶ್ಚಿಮ ಘಟ್ಟ ಉಳಿಸಿ ಅಂತ ಅಭಿಯಾನ ಇತ್ತು. ಅವಾಗ ಬಂದ ನನ್ನ ಕವನನ ಅಲ್ಲಿಯ ಒಂದು ವಲಯ ಅರಣ್ಯಾಧಿಕಾರಿ ಓದಿದ್ರು, ನನಗೆ ಓದೋ ಧೈರ್ಯ ಇರಲಿಲ್ಲ.
0: ಅಂದ್ರೆ ನೀವು ಬರೀ ಕಥೆಗಾರ್ತಿ ಅಲ್ಲ, ಕವನಗಳನ್ನು ಬರೀತೀರಾ?
1: ಹೌದು ಮೇಡಮ್.
0: ಅದ್ರ ಜೊತೆ ಇನ್ನೇನಿದೆ ಹೇಳ್ಬಿಡಿ.
1: ನಾಟಕ ಬರಿಬೇಕು ಅಂತ ಇಲ್ಲಿ ಶಿವಮೊಗ್ಗಕ್ಕೆ ಬಂದಾಗೆಲ್ಲ ಒತ್ತಡ, ನಾಟಕನೂ ಬರ್ದಿದ್ದೀನಿ. ಅದು ಅಂದ್ರೆ ಪ್ರಸಾದ ಆಯ್ತು, ಪ್ರಸಾದ ಅಂದ್ರೆ ಅಂದ್ರೆ ಅಭಿನಯಿಸಿದ್ರು ಬೇರೆಯವರೆಲ್ಲ.
0: ಕಾದಂಬರಿ?
1: ಕಾದಂಬರಿ ಬರ್ದಿದ್ದೇನೆ. ನಾನು ಹೇಳಿದ್ನಲ್ಲ ಮೇಡಮ್, ನಾನು ಕಥೆಗಾರ್ತಿಗಿಂತ ಮೊದಲು ಕಾದಂಬರಿ ಕಾರ್ತಿ ಅಂತಾನೆ ಅನ್ಸ್ಕೊಂಡು.

0: ತುಂಬ ಸಹಕಾರ ಇದೆ ಅಂತ ಹೇಳಲ್ಲ, ಆದ್ರೆ ಬೇಡ ಅಂತ ಏನ್ ಹೇಳಲ್ಲ, ಬರೀ ಬೇಡ ಅಂತ ಹೇಳಲ್ಲ. ಕೆಲಸ ಮಾಡ್ಕೊಂಡ್ಬಂದು
1: ಅವ್ರು ಯಾವ ಫೀಲ್ಡ್ ಅಲ್ಲಿ ಇದ್ದಾರೆ?
0: ಅವ್ರ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದಾರೆ.
1: ಮತ್ತೆ ನಿಮ್ಮದು ನಿಮ್ಮ ಮಕ್ಕಳಿಗೆ ಏನಾದರೂ ಬಂತ ಬಳುವಳಿ?
0: ಹೌದು, ನನಗೊಬ್ಳು ಮಗಳಿದ್ದಾಳೆ ಧನ್ಯಾ ಪೀರಾವ್ ಅಂತ, ಫಸ್ಟ್ ಪಿ ಯು ಇದ್ದಾಳೆ. ಅವ್ರು ಚಿಕ್ಕಕ್ಕಿದ್ದಾಗಿಂದನೇ ಅಂದರೆ ಒಂದೂವರೆ ವರ್ಷಕ್ಕಿದ್ದಂತೆ ಪೆನ್ ಇಟ್ಕೊಂಡು ಎಲ್ಲ ಹಸಿ ಮೆಣಸಿನ್ಕಾಯಿ ತುಪ್ಪ ಹಾಕಿ ಕೇಸರಿ ಬಾತ್ ಮಾಡೋದಂತ ಆ ಥರ ಗೀಚಿ ಗೀಚಿ ಇಟ್ಟಿದ್ದಾಳೆ. ಅದನ್ನೆಲ್ಲ ನನ್ನ ಕಾಲಲ್ಲೆಲ್ಲ ಇಟ್ಟಿದ್ದೀನಿ. ಈಗ ಪುಟ್ಟ ಪುಟ್ಟ ಕವನ ಕತೆ ಎಲ್ಲ ಬರೀತಾ ಇದ್ದಾಳೆ, ಮತ್ತು ಸ್ಪೀಚ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಅಂಜಿಕೆ ಇಲ್ಲ ಅವಳಿಗೆ.
1: ಅದು ನಿಮ್ಮಿಂದ ಬಂದಿದೆ? ನೀವೇ?
0: ನನ್ನಿಂದ ಬಂದಿದೆ ಅಂತ ನಾ ಹೇಳಲ್ಲ ಮೇಡಮ್, ಅದು ಪ್ರಕೃತಿ ದತ್ತವಾಗಿ ಎಲ್ಲರಲ್ಲೂ
1: ಇರುತ್ತೆ
0: ಪ್ರತಿಭೆ ಅನ್ನೋದು. ಅದಕ್ಕೆ ನೀನು ಬರೀ ಅಂತ ನಾನು ಪ್ರಚೋದಿಸಿದ್ದೀನಿ. ಆಮೇಲೆ ಎಲ್ಲರೂ ಹೇಳಿದ್ರು ಅವಳು ಸಂಕನ ಹೊರತೀನಿ ಅಂತ, ಆದರೆ ಬೇಡ, ಇಷ್ಟು ಬೇಗ ಬೇಡ, ಹೆಸರಿನ ಆಸೆಗೆ ಬಲಿ ಬಿಡೋದು ಬೇಡ, ಮತ್ತೆ ನೀನು ಮಾಡ್ಕೊ ಅಂತ ಹೇಳಿದ್ದೀನಿ.
1: ಏನು ಓದ್ತಾ ಇದ್ದಾಳೆ ಈಗ?
0: ಅದೇ ಫಸ್ಟ್ ಪಿ ಯು ಓದಿದ್ದಾಳೆ ಮೇಡಮ್.
1: ಓಕೆ ಶಾರದಾ ಅವರೇ, ಆ 15 ವರ್ಷಗಳು, ಇವತ್ತಿನ ಸಣ್ಣ ಕಥೆನ ನೀವು ಪ್ರಾರಂಭ ಮಾಡ್ತೀರಲ್ಲ?
0: ಆಯ್ತು ಮೇಡಮ್. ಎಲ್ಲರೂ ಕಿಸಕ್ಕನೆ ನಕ್ಕ ಸದ್ದು ನನ್ನ ಕಿವಿಗೆ ಪಳಿಸಿದಾಗ ಕಣ್ಮುಚ್ಚಿ ಕುಳಿತಿದ್ದ ನಾನು ನಿಧಾನವಾಗಿ ಕಣ್ಣು ತೆರೆದೆ. ಎಲ್ಲರೂ ನನ್ನತ್ತಲೇ ನೋಡುತ್ತಿದ್ದರು, ನಾನೇನೋ ಮಹಾ ತಪ್ಪು ಮಾಡಿರುವ ಹಾಗೆ. ಇಷ್ಟಕ್ಕೂ ನಾನು ಮಾಡಿದ ತಪ್ಪು ಎಂದೇ ನನಗೆ ತಿಳಿದಿಲ್ಲವಾಗಿರುವಾಗ ಎಲ್ಲರ ನಗುವಿನ ಮಧ್ಯೆ ನಿಂತು ಕಣ್ ತುಂಬಿಕೊಂಡೆ. ಇನ್ನೇನು ನನ್ನ ತುಂಬಿದ ಕಂಗಳಿಂದ ಸುರಿದ ಕಂಬನಿಯನ್ನು ಈ ವಸುಂಧರೆ ತನ್ನೊಳಗೆ ಅವಿತಿಟ್ಟುಕೊಳ್ಬೇಕೆನ್ನುವಷ್ಟರಲ್ಲಿ ಆ ಸ್ನೇಹಮಯಿ ತನ್ನ ಬಲಗೈಯ ತೋರು ಬೆರಳು ಉಪಯೋಗಿಸಿ ನನ್ನ ಕಂಬನಿಯ ಬಿಂದುಗಳು ಕೆಳಗೆ ಬೀಳದಂತೆ ತಡೆ ಹಿಡಿದಿದ್ದಲ್ಲದೆ ನನ್ನನ್ನು ತಮ್ಮ ಬಾಹುಗಳ ಬಳಸಿ ಸಾಂತ್ವನದ ನುಡಿಗಳನ್ನು ಆಡಿದ್ದರು. ನೋಡು ಮಗು, ನೀನು ಒಬ್ಬಂಟಿಯಾಗಿರುವಾಗ ಎಲ್ಲರೂ ಯಾವುದೋ ಕಾರಣಕ್ಕೆ ನಕ್ಕರೂ ಎದೆಗುಂದಬೇಡ. ನಾವು ಯಾರೂ ಪರಿಪೂರ್ಣರಲ್ಲ, ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಕೆಳಗೆ ಬಿದ್ದವರೇ. ಕೆಳಗೆ ಬೀಳುವುದು ಸಹಜ, ಆದರೆ ಬಿದ್ದಲ್ಲಿಯೇ ಬಿದ್ದಿರದೆ ಇನ್ನು ಮುಂದೆ ಬೀಳದಂತೆ ಎಚ್ಚರಿಕೆ ವಹಿಸುವುದಿದೆಯಲ್ಲ, ಅದು ನಿಜ. ತುಂಬಿದ ಕಂಗಳಿಂದಲೇ ನೋಡಿದೆ. ಆತ ಅಲ್ಲ ಆಕೆ ನನ್ನನ್ನು ಕರುಣೆಯಿಂದ ನೋಡುತ್ತಿದ್ದರು. ನೀವು ಯಾರು ಕೊಳಕಾಗಿರುವ ನನ್ನನ್ನು ಮುಟ್ಟಿ ನಿಮ್ಮ ಈ ಕೈಯನ್ನು, ನಾನು ನಿಮ್ಮೆಲ್ಲರ ಹಾಗಿಲ್ಲ, ಕುರಿ ಕಾಯುತ್ತಿರುವ ನನ್ನ ಮಾತನ್ನು ಅವರು ಪೂರ್ಣ ಮಾಡಿದರು. ಹೌದು, ಕುರಿ ಕಾಯುತ್ತಿರುವ ಕುರುಬ, ಅದರಲ್ಲಿ ತರತಮವೆಲ್ಲಿದೆ? ವಿವೇಕ ಪಡೆದಿದ್ದರೂ ಅವಿವೇಕಿಗಳಾಗಿ ವರ್ತಿಸುವವರೆಲ್ಲ ಕುರಿಗಳೇ. ಅಂಥವರ ಮಧ್ಯೆ ಇರುವ ನೀನು ಕುರುಬನೆ. ಆಕೆಯ ಧ್ವನಿಯಲ್ಲಿದ್ದ ದೃಢತೆ ಅಲ್ಲಿದ್ದವರನ್ನೆಲ್ಲ ಚಕಿತರನ್ನಾಗಿಸಿ ಮೆಲ್ಲಗೆ ಕೇಳಿದೆ, ಅಮ್ಮ ನೀವು ಯಾರು? ನಾನು ನೀನೆ, ಆಕೆಯ ಮಾರ್ಮಿಕ ಉತ್ತರ ನನಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ದೊಡ್ಡ ದೊಡ್ಡ ಹಡಗಿನಂಥ ಕಾರುಗಳಲ್ಲಿ ಮಿರಿಮಿರಿ ಮಿಂಚು ಬಟ್ಟೆಗಳನ್ನು ತೊಟ್ಟ ಮಂದಿ ಬಂದಿಳಿಯತೊಡಗಿದರು. ಏನಾಗುತ್ತಿದೆ ಎಂದು ನಾನು ನೋಡುವಷ್ಟರಲ್ಲಿ ಆಕೆಯ ಕೊರಳ ತುಂಬ ಹಾರ ತುರಾಯಿಗಳು, ಹಸ್ತಲಾಗವ, ಫೋಟೋ ತೆಗೆವ, ಮಿಂಚಿನ ಬೆಳಕು, ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಹೋಗುವುದೆಂದರೆ ಇದೇ ಇರಬೇಕು. ಮಗು ಮತ್ತೆ ಸಿಗ್ತೀನಿ ಎಂದು ನಗುತ್ತಾ ಆಕೆ ಅವರೆಲ್ಲರೊಂದಿಗೆ ಹೆಜ್ಜೆ ಹಾಕಿದಾಗ ಇನ್ನೆಲ್ಲಿ ಇವರು ಸಿಗಲು ಸಾಧ್ಯ ಎಂದುಕೊಂಡು ನನ್ನ ಕೈ ಚಾಚಿ ಕೋಲು ಹಿಡಿದು ಆ ಎಲ್ಲ ಜನಜಂಗುಳಿಯಿಂದ ಈಚೆ ಬಂದು ನಿಂತೆನಾದರೂ ನನ್ನ ಮನಸ್ಸು ಒಂದೇ ಸಮನೆ ಪ್ರಶ್ನಿಸುತ್ತಿತ್ತು, ನಾನು ನೀನೇ ಅಂದ್ರಲ್ಲ, ಹಾಗಂದರೇನು? ತುಂಬ ಯೋಚಿಸಬೇಡ, ಯೋಚಿಸುವ ವಯಸ್ಸು ನಿನ್ನದಲ್ಲ. ನಾನು ಹೇಳ್ತಿದ್ದೀನಿ, ಪ್ರಯತ್ನ ಪಟ್ಟರೆ ನೀನು ಕೂಡ ನನ್ನ ಹಾಗೆ ಆಗುವೆ. ಯಾವಾಗ ಬಂದಿದ್ದರೂ ನನ್ನ ಹಿಂದೆ ನಿಂತು ಮತ್ತೆ ನುಡಿದಾಗ ನನ್ನ ಮೈ ರೋಮಾಂಚನಗೊಂಡಿತು. ಸಿಕ್ಕ ಸಮಯ ವ್ಯರ್ಥವಾಗಿಸಬಾರದು, ಕೇಳಲೇಬೇಕು ಎಂದು ಬಾಯಿ ತೆರೆದೆ. ಆದರೆ ಯಾರೋ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಪುತ್ರನನ್ನು ಕರೆತಂದು ಏನೋ ಕೇಳಲು ಉತ್ಸುಕರಾಗಿ ನಿಂತವರನ್ನು ಕಂಡಾಗ ನನ್ನ ಧ್ವನಿ ಒಳಗೇ ಉಡುಗಿತು. ಆದರೂ ಆ ಸ್ನೇಹಮಯಿ ಏನು ಮಾತನಾಡುವರೆಂದು ಕಿವಿ ತೆರೆದು ಕಾದೆ. ಮುಂದಿನದೆಲ್ಲ ನನ್ನ ಕಣ್ಣ ಮುಂದೆ ಕನಸಿನಂತೆ ನಡೆದು ಹೋಯಿತು. ನಿಜ, ಕುರಿ ಕಾಯುವ ಕುರುಬನನ್ನು ಎಲ್ಲರೂ ಅಣಕಿಸಿ ನಗುತ್ತಿದ್ದಾಗಲೇ ನಾನು ಅಲ್ಲಿಗೆ ಹೋಗಿದ್ದೆ. ಆ ಅಟ್ಟಹಾಸದ ನಗು, ಅದರ ಮಧ್ಯೆ ಕಣ್ತುಂಬಿಕೊಂಡಿದ್ದ ಆ ಪುಟ್ಟ ಬಾಲಕನನ್ನು ಕಂಡಾಗ ನಾನು ಒಂದು ಕ್ಷಣ ಸ್ತಂಭೀಭೂತಳಾಗಿದ್ದೆ. ನನ್ನ ಮನಸ್ಸು ಆ ಜಾಗದಲ್ಲಿ ನಿಂತು ಈಚೆ ಬಂದಿತ್ತು. ನನ್ನನ್ನೇ ನಾನು ನೋಡಿಕೊಳ್ಳಲು ಇಂತಹ ಅವಕಾಶ ಸಿಗುತ್ತದೆಂದು ಖಂಡಿತವಾಗಿಯೂ ನೆನೆಸಿರಲಿಲ್ಲ. ಹೆಜ್ಜೆ ಮುಂದಿಟ್ಟು ಆತನನ್ನು ತಬ್ಬಿ ಕಣ್ಣೀರು ಒರೆಸಿದೆ. ಇಲ್ಲ, ನಿಜ ಹೇಳಬೇಕೆಂದರೆ ನಾನು ಆ ಬಾಲಕನ ಕಣ್ಣೀರು ಒರೆಸುವ ನೆಪದಲ್ಲಿ ಪುನಃ ನನ್ನ ಬಾಲ್ಯಕ್ಕೆ ಜಾರಿದ್ದೆ. ಬ್ಯಾ ಬ್ಯಾ ಎಂದು ಕಿವಿ ನಿಮಿರಿಸಿ ಬಾಯಲ್ಲಿ ಮೆಲುಕು ಮೆಲ್ಲುತ್ತಾ ಪ್ರೀತಿ ತೋರುವ ಆ ಕುರಿಗಳು, ಅದರ ಹಿಂದೆ ನಾನೇನೋ ಅಥವಾ ಅವುಗಳು ನನ್ನ ಹಿಂದಿದ್ದವು, ಒಟ್ಟಿನಲ್ಲಿ ನಾನು ನನ್ನ ಬಾಲ್ಯ ಕೌಮಾರ್ಯ ಎನ್ನುವ 15 ವರ್ಷ ಅವುಗಳ ನಡುವೆ ಕಳೆದಿದ್ದೆ. ನಮ್ಮ ಮನೆಯಲ್ಲಿ ಕಿವಿ ತಿನ್ನುವ ಬಡತನ, ಹೊಟ್ಟೆಗೆ ಹಿಟ್ಟಿಲ್ಲ, ಮೈಮುಚ್ಚಲು ಸರಿಯಾದ ಬಟ್ಟೆ ಇಲ್ಲ. ನನ್ನ ಅಣ್ಣಂದಿರಿಬ್ಬರು ಭಿಕ್ಷೆ ಬೇಡಿ ನಂತರ ತೋಟ ಹೊಲಗಳಲ್ಲಿ ದುಡಿದು ಅವರ ಹಾಗೆ ಬೆವರು ಸುರಿಸಿ ದುಡಿವರನ್ನೇ ಕಟ್ಟಿಕೊಂಡು ಬಾಳಲ್ಲಿ ಬೆಳಕು ಬರುವುದೆಂದು ಕಾದು ಬಸವಳಿದು

ಕೊನೆಗೊಮ್ಮೆ ವರುಣನ ಆರ್ಭಟಕ್ಕೆ ಸಿಕ್ಕು ಮಣ್ಣಡಿ ಮಣ್ಣಾಗಿದ್ದರು. ನಾಲ್ಕು ನಿರ್ಜೀವ ಶರೀರ ಕಣ್ಣ ಸಾಲಾಗಿ ಮಲಗಿರುವುದನ್ನು ನೋಡಿದ ಗೂರಲು ರೋಗದ ಅಪ್ಪನ ದಮ್ಮು ಅಡಗಿದರೆ ದುರ್ಬಲ ಹೃದಯದ ಅಮ್ಮನ ಎದೆ ಬಡಿತ ನಿಂತು ಬಿಟ್ಟಿತ್ತು. ಅನಾಥೆ ಮೂರಕ್ಷರದ ಈ ಪದ ಸದ್ಯಕ್ಕೆ ನನಗರ್ಥವಾಗಿರಲಿಲ್ಲವಾದರೂ ಕುರಿಗಳು ಅರ್ಥೈಸಿಕೊಂಡಿದ್ದವು. ಹಸಿವು ನೀರಡಿಕೆಯಿಂದ ಬಳಲಿ ಮರದ ಕೆಳಗೆ ಮಲಗಿದಾಗ ಒಂದು ಕುರಿ ನನ್ನ ಮುಖವನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ಮುದ್ದು ಮಾಡಿದರೆ ಇನ್ನೊಂದು ತನ್ನ ಮೈಯನ್ನು ನನಗೆ ತಿಕ್ಕಿ ತೀಡಿ ಸಂತೈಸುತ್ತಿತ್ತು. ಆ ಉಜ್ಜುವಿಕೆಯ ಹಿಂದಿದ್ದ ವಾತ್ಸಲ್ಯ ಮಮತೆ ಮನುಜರಿಂದ ನಿರೀಕ್ಷಿಸುವುದು ಸಾಧ್ಯವಿಲ್ಲವೇನೋ. ನಾನು ಮಲಗಿರುವಾಗ ಮರ ನನಗೆರಳು ಕೊಟ್ಟು ತಾನು ಮಾತ್ರ ಬಿಸಿಲಿನಲ್ಲಿ ನಿಂತಿರುವುದನ್ನು ನಿತ್ಯ ಕಾಣುತ್ತಿದ್ದೆ. ಪ್ರಕೃತಿ ಎಲ್ಲ ವಿದ್ಯೆಗಳನ್ನು ಕಲಿಸುತ್ತದೆ. ನಾವದರ ಮುಂದೆ ವಿನಯದಿಂದ ತಲೆಬಾಗಬೇಕು. ಬೀಗಿದರೆ ಸರ್ವನಾಶ ಎಂಬುದು ಅರಿವಾಗುತ್ತಾ ಬಂದಿರುವಾಗಲೇ ಯಾರೋ ಒಬ್ಬ ಪುಣ್ಯಾತ್ಮ 15 ವರ್ಷಗಳ ಮೇಲೆ ನನಗೆ ಶಾಲೆಗೆ ಸೇರಲು ವಿದ್ಯೆ ಕಲಿಯಲು ಪ್ರೋತ್ಸಾಹಿಸಿದ್ದರು. ಸರಿಯಾಗಿ ತಲೆ ಬಾಚದೆ ಅಲ್ಲಲ್ಲಿ ಗಂಟು ಕಟ್ಟಿರುವ ನನ್ನ ಒರಟು ಮೋಟು ಕೂದಲು, ಸಿಂಬಳ ಹೆಪ್ಪುಗಟ್ಟಿದ ಮೂಗು, ಪಿಸುರು ಮೆತ್ತಿದ ಕಣ್ಣು, ಅಲ್ಲಲ್ಲಿ ಹರಿದ ಮಣ್ಣು ಮಾಕಳವಾಗಿರುವ ಲಂಗಾರವಿಕೆ, ಹತ್ತ ಬಂದರೆ ಕುರಿಯ ವಾಸನೆ ಬೀರುವ ಶರೀರ. ಮಗು, ಕುರಿ ಕಾಯುವುದೇ ಬದುಕಲ್ಲ. ನಿನ್ನ ಕಂಗಳಲ್ಲಿ ಒಂದು ಕಾಂತಿ ಇದೆ, ಮನಸ್ಸಿನಲ್ಲಿ ಶಾಂತಿ ತುಂಬಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಅಪಾರವಾಗಿದೆ. ನೀನೇಕೆ ಓದಬಾರದು? ಆತ ಕೇಳಿದ್ದರು. ಓದು, ಶಾಲೆ ಹಾಗಂದರೇನು? ನಾನೇಕೆ ಓದಬೇಕು? ಅದರಿಂದ ಏನಾಗುತ್ತದೆ? ಇನ್ನಷ್ಟು ಕುರಿಗಳನ್ನು ಕಾಯುವ ಕೆಲಸ ಸಿಗುತ್ತದಾ? ಒಮ್ಮೆಗೆ ಪ್ರಶ್ನಿಸಿದ್ದೆ. ಅವರು ನನ್ನ ತಲೆ ಸವರಿ ಮೆದುವಾಗಿ ನಕ್ಕಾಗ ಸರಕ್ಕನೆ ಅಂದಿದ್ದು, ತಪ್ಪಾಯಿತು ಒಡೆಯ, ನೀವು ಹೇಳಿದ ಹಾಗೆ ಕೇಳ್ತೀನಿ, ಆದರೆ ನನಗೆ ಕೈಯ ತುಂಬ ಬಣ್ಣ ಬಣ್ಣದ ಬಳೆ, ಕಾಲಿಗೆ ಗಲ್ ಗಲ್ ಎನ್ನುವ ಗೆಜ್ಜೆ ಕೊಡಿಸ್ತೀರಾ? ಹೂಂ ಎಂದಿದ್ದರು. ನನ್ನ ಜೀವನದಲ್ಲಿ 5475 ದಿನಗಳು ಕಳೆದು ಹೋದ ಮೇಲೆ ನಾನು ಶಾಲೆಯ ಮೆಟ್ಟಿಲು ತುಳಿದಿದ್ದೆ. ನನ್ನ ಒಡೆಯ ನನಗೆ ಸ್ನಾನ ಮಾಡಲು ಹೇಳಿ ಸೋಪು ಟವೆಲು ಹಲ್ಲುಜ್ಜುವ ಬ್ರಷ್ ಎಲ್ಲ ಕೊಟ್ಟು ಬಿಸಿನೀರು ಕಾಯಿಸಿಟ್ಟಿದ್ದರು. ಮೈಮೇಲೆ ಮೊದಲ ಬಾರಿಗೆ ನೀರು ಸುರಿದುಕೊಂಡಾಗ 4 ಕುರಿಗಳು ಒಂದಾಗಿ ಬ್ಯಾ ಎಂದರಚಿದಂತೆ ಅನ್ನಿಸಿತ್ತು. ಹರಿದು ಹೋಗಿರದ ಲಂಗಾರವಿಕೆ ಕೊಟ್ಟು ಹಣೆಗೆ ತಿಲಕವಿಡಲು ಸೂಚಿಸಿ ಹೆಗ್ಗೊಂದು ಬ್ಯಾಗ್ ತೊಡಿಸಿ ನನ್ನನ್ನು ಶಾಲೆಗೆ ಕರೆದೊಯ್ದಾಗ ನಾನು ಹೆದರಿ ಮುದ್ದೆಯಾಗಿದ್ದೆ. ಶಾಲೆ ಎಂದರೆ ಹೀಗಿರುತ್ತದಾ? ಒಂದೇ ಒಂದು ಕುರಿ ಹೋಗಲಿ, ಅದರ ಮರಿಯೂ ಇಲ್ವಲ್ಲ. ಹೆಣ್ಣು ಗಂಡು ಎಲ್ಲ ಒಂದೇ ಬಣ್ಣದ ಬಟ್ಟೆ ಹಾಕಿರುವುದೇಕೆ ನನಗೆ ಗೊತ್ತಿಲ್ಲದೆ ನನ್ನ ಎಡಗೈಯ ಹೆಬ್ಬೆರಳು ಬಾಯೊಳಗೆ ಇಟ್ಟುಕೊಂಡೆ. ಬೆಚ್ಚನೆಯ ಅನುಭವ, ಕುರಿ ಕೊರಳ ತಬ್ಬಿ ಅದರ ಮೇಲೆ ನನ್ನ ಮುಖವಿಟ್ಟಾಗ ಸಿಗುವ ಖುಷಿ. ನಮಸ್ತೆ ಸರ್, ಇವಳು ಇಂದಿನಿಂದ ಶಾಲೆಗೆ ಬರ್ತಾಳೆ, ವಯಸ್ಸು 15 ಆಗಿದೆ. ಒಡೆಯ ಒಬ್ಬ ದಪ್ಪಗಿನ ವ್ಯಕ್ತಿ ಬಳಿ ಅವರೆದುರಿದ್ದ ಕುರ್ಚಿಯಲ್ಲಿ ಕುಳಿತು ಹೇಳಿದಾಗ ಅವರು ಆಶ್ಚರ್ಯದಿಂದ ಮುಂಬಾಗಿ ಕೇಳಿದರು, ಏನೋ ಈ ವಯಸ್ಸಿನಲ್ಲಿ ಶಾಲೆಗೆ ಸೇರಿಸ್ತಿದ್ದೀರಾ? ಅದು ಫಸ್ಟ್. ಅವರ ಮಾತನ್ನು ಒಡೆಯ ತಡೆದು ನುಡಿದಿದ್ದರು. ಸರ್, ನಮ್ಮ ದೇಹದ ಕೈಯ 5 ಬೆರಳು 1 ಸಮವಾಗಿಲ್ಲ. ಸಮವಾಗಿದ್ದರೆ ಯಾವ ಕೆಲಸವೂ ಸಾಧ್ಯವಿಲ್ಲ. ವಿಶಾಲವಾದ ಆಗಸವನ್ನು ಚಿಕ್ಕ ಕಣ್ಣುಗಳಿಂದ ನೋಡಬಹುದು, ಆದರೆ ಇನ್ನೊಬ್ಬರ ಹೃದಯವನ್ನು ನೋಡಲು ಮನಸ್ಸು ವಿಷವಾಗಿರಬೇಕು. ಈ ಹುಡುಗಿ ಯಾರು, ಹಿಂದೆ ಏನಾಗಿದ್ದಳು ಎಂಬುದು ನಮಗೆ ಮುಖ್ಯವಾಗಬಾರದು. ಮುಂದೆ ಏನಾದರೂ ಸಾಧಿಸುವ ಶಕ್ತಿ ಆಕೆಯಲ್ಲಿ ತುಂಬಿ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯನ್ನು ಆಸ್ತಿಯಾಗಿ ಕೊಡಲು ನಾವು ಕೂಡ ಶ್ರಮಿಸಿದ್ದೇವೆ ಎಂಬ ಹೆಗ್ಗಳಿಕೆ ತೃಪ್ತಿ ನಮ್ಮ ಮನದಲ್ಲಿ ಮೂಡಬೇಕು. ಸರ್, ಈಕೆಗೆ ಶಾಲೆಗೆ ಸೇರುವ ವಯಸ್ಸು ಮಾಗಿದೆ ನಿಜ, ಆದರೆ ಕಲಿಕೆಗೆ ವಯಸ್ಸಾಗಿಲ್ಲ ಎಂದು ನನಗನ್ನಿಸಿದ್ದರಿಂದ, ನಿಮ್ಮ ಕುರಿತು ಕೇಳಿದ್ದರಿಂದ ಇಲ್ಲಿಗೆ ಕರೆತಂದೆ. ಒಡೆಯ ಹೇಳಿದಾಗ ಆ ಸರ್ ಮುಂದಕ್ಕೆ ಬಾಗಿ ಇವರ ಕೈಕುಲುಕಿ ಹೇಳಿದ್ದರು, ಎಸ್, ನೀವಂದಿದ್ದು ನಿಜ ಶಾಸ್ತ್ರೀಜಿ. ಮಾನವರು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬಾರದು, ಏಕೆಂದರೆ ಬದುಕು ಬೋಧಿಸುವುದನ್ನು ಯಾವತ್ತೂ ನಿಲ್ಲಿಸುವುದಿಲ್ಲ. ಅಂದಹಾಗೆ ಈಕೆ ಯಾರು, ನಿಮಗೆಲ್ಲಿ ಸಿಕ್ಕು? ಯಾರು ಎನ್ನುವ ಪ್ರಶ್ನೆಗೆ ಕಾಲ ಉತ್ತರ ನೀಡಬೇಕೇ ವಿನಃ ನಾನಲ್ಲ. ಕುರಿ ಕಾಯುವ ಹುಡುಗಿಯಾಗಿದ್ದಾಳೆ. ಮರದ ಕೆಳಗೆ ಮಲಗಿದ್ದ ಈಕೆಯನ್ನು ಕುರಿಗಳು ಮುದ್ದಿಸುವ ಪರಿ ಕಂಡು ಬೆಳಗಾಗಿ ಬಳೂರಿನ ಮಂದಿಯನ್ನು ಕೇಳಿದೆ. ತಂಗಳನ್ನ ನೀರು ಕುಡಿದು ಮುರುಕು ಜೋಪಡಿಯಲ್ಲಿ ಒಂದೇ ಹುಡುಗಿ ವಾಸವಾಗಿರುವುದು, ಅವಳ ಕುಟುಂಬ ಸರ್ವನಾಶವಾದ ಕಥೆಯನ್ನೆಲ್ಲ ಒಬ್ಬ ಅಜ್ಜ ಕಣ್ಣೀರು ತುಂಬಿ ಹೇಳಿದ. ಒಂದು ಬೆಳಗಿನ ಜಾವ ಈ ಮಗು ಹುಟ್ಟಿತು. ಅಂದು ಆಕಾಶ ತಿಳಿಯಾಗಿ ಶುಭ್ರವಾಗಿ ಕಾಣಿಸುತ್ತಿತ್ತು. ದೊಡ್ಡಿಯಲ್ಲಿ ಮಲಗಿದ್ದ ಕುರಿಗಳು ಸಂಭ್ರಮದಿಂದ ಕೂಗಿಕೊಂಡಿದ್ದವು. ಇಷ್ಟು ನೆನಪಿದೆ ಅಮ್ಮನಿಗೆ. ಮಗಳನ್ನು ಎಲ್ಲ ಮಕ್ಕಳಂತೆ ಶಾಲೆಗೆ ಸೇರಿಸಬೇಕು, ವಿದ್ಯೆ ಕಲಿಸಬೇಕೆಂಬ ಹಂಬಲವಿತ್ತು. ಆದರೆ ಅರೆ ಹೊಟ್ಟೆ ತುಂಬಿಸಿಕೊಳ್ಳಲು ಎಲ್ಲರೂ ಒದ್ದಾಡುತ್ತಿದ್ದರು. ನನ್ನ ಕಣ್ಣೆದುರೆ ಆ ಹುಡುಗಿ ಬೆಳೆಯುತ್ತಿದೆ. ಜೀವನದಲ್ಲಿ ಬಂದಿದ್ದನ್ನೆಲ್ಲ ನಗು ನಗುತ್ತ ಎದುರಿಸುತ್ತಿದೆ. ಜೀವನವೆಂಬ ದೊಡ್ಡ ಶಾಲೆಯಲ್ಲಿ ಪರಿಶ್ರಮದಂಥ ಶಿಕ್ಷಕರು ಇನ್ನಿಲ್ಲ. ಸಮಸ್ಯೆಗಳೇ ಉತ್ತಮ ಪಾಠಗಳು ಅಂದುಕೊಂಡಿದೆ. ನೀವು ಬಂದಿದ್ದೀರಿ, ಅವಳನ್ನು ಹೇಗಾದರೂ ಮಾಡಿ ಶಾಲೆಗೆ ಸೇರಿಸಿ ಎಂದಿದ್ದರು. ತಕ್ಷಣ ನನಗೆ ನೆನಪಾಗಿದ್ದು ನೀವು ಸರ್.
ಬರಿದೆ ಹಣಕ್ಕಾಗಿ ಶಾಲೆ ನಡೆಸದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವ ನಿಮ್ಮನ್ನು ಕಂಡರೆ ಸಾಕು, ಅರ್ಧ ವಿದ್ಯೆ ಬಂದಾಗಿರುತ್ತದೆ. ಶಾಸ್ತ್ರೀಜಿ, ಹೊಗಳಬೇಡಿ, ನಾನು ಉಚಿತವಾಗಿ ವಿದ್ಯೆ ಕಲಿಸುತ್ತಿಲ್ಲ. ಆ ಹಣ ಕೊಳ್ಳೆ ಹೊಡೆಯುವ ಅಪೇಕ್ಷೆ ನಮ್ಮ ಸಂಸ್ಥೆಗಿಲ್ಲ. ನೀವು ಹೇಳಿದ ಮೇಲೆ ಸರಿ, ಆಕೆಯನ್ನು ಶಾಲೆಗೆ ಸೇರಿಸಿಕೊಳ್ತೇವೆ. ಆದರೆ ಒಂದು ಸಮಸ್ಯೆ ಎಂದರೆ ಎಲ್ಲ ಮಕ್ಕಳಿಂದಲೂ ಆಕೆ ಸ್ವಲ್ಪ ದೂರವಾಗಿರುವ ಹಂಗಿನ ಮಾತು ಕೇಳುವ ಸಂದರ್ಭ ಬಂದೇ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ವಿಶೇಷವಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಮುಂದಿನ ಕ್ಷಣಗಳತ್ತ ಗಮನವಿಸಿ ಇಂದಿನ ಸಂಗತಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಹಿಂದಿನ ಅಗತ್ಯಗಳನ್ನು ಹೊರಹಾಕಿ ಕಲಿಯುವುದೇ ಒಂದು ವಿದ್ಯಾಯೋಗ. ಸರ್ ಹೇಳಿ ನನ್ನ ಕಂಡು ಮುಗುಳ್ನಗೆ ಬೀರಿ ಕೇಳಿದರು, ನಿನ್ನ ಹೆರೇನು ಮಗು? ಲಂಗವನ್ನು ಗಟ್ಟಿಯಾಗಿ ಹಿಡಿದು ಮಡಿಸಿ ಬಿಚ್ಚಿ ಮಾಡುತ್ತಲೇ ಹೇಳಿದೆ, ಬ್ರಾಹ್ಮಿ. ನನ್ನ ಬಾಯಿಂದ ನನ್ನ ಹೆಸರು ಹೊರಬಿದ್ದೊಡನೆ ಸರ್ ಮತ್ತಷ್ಟು ಗಾಬರಿಯಾಗಿದ್ದರೆ ಒಡೆಯ ಕಿರು ನಗುತ್ತಾ ಹೇಳಿದ್ದರು, ನಾನು ಹೇಳಿರಲಿಲ್ವೇ ಸ್ಪಷ್ಟ ಉಚ್ಚಾರಣೆ, ಧೀರತೆ, ಕಲಿಕಾ ಅಪೇಕ್ಷೆ ಎಲ್ಲ ಮೇಳೈಸಿದೆ ಎಂದು. ಬ್ರಾಹ್ಮಿ ಹೇಗೆ ಬೆಳೆದು ನಿಲ್ತಾಳೆಂದು ನೀವೇ ನೋಡ್ತೀರಿ. ಇನ್ಮೇಲಿಂದ ಈ ಹುಡುಗಿ ನಿಮ್ಮ ಶಾಲೆಯ ವಿದ್ಯಾರ್ಥಿನಿ. ಯಾವ ವೃಕ್ಷಕ್ಕೆ ಆಕಾಶವನ್ನು ಮುಟ್ಟಬೇಕೆಂದಿದೆಯೋ ಅದು ತನ್ನ ಬೇರುಗಳನ್ನು ಪಾತಾಳಕ್ಕೆ ಇಳಿಸಲೇಬೇಕಾಗಿರುತ್ತದೆ. ಈ ಮರವೀಗ ತನ್ನ ಬೇರುಗಳನ್ನು ಪಾತಾಳಕ್ಕೆ ಇಳಿಸಿಯಾಗಿದೆ. ಆಕಾಶ ಮುಟ್ಟಲು ನೀವು ಸಹಕರಿಸಬೇಕು ಎಂದು ಶಾಸ್ತ್ರೀಜಿ ಹೇಳಿ ನನ್ನನ್ನು ಆ ಶಾಲೆಗೆ ಸೇರಿಸಿ ಹೋಗಿದ್ದರು. ಪೆನ್ಸಿಲನ್ನು ಬೆರಳಲ್ಲಿ ಹಿಡಿಯ ಹೋಗಿ ಅದು ಕೆಳಗೆ ಜಾರಿದಾಗ ಅಕ್ಕಪಕ್ಕ ಕುಳಿತವರು ನನ್ನನ್ನು ನೋಡುತ್ತಾ ಕಣ್ಸನ್ನೆ ಮಾಡುತ್ತಾ ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡು ನಗು ವಿನಿಮಯ ಮಾಡಿಕೊಳ್ಳುವಾಗ ಅಮ್ಮ ಹೇಳಿದ್ದ ಸೀತಮ್ಮನ ಕಥೆ ನೆನಪಿಗೆ ಬರ್ತಿತ್ತು. ಭೂಮಿ ಬಾಯಿ ತೆರೆದು ನನ್ನನ್ನು ನುಂಗಬಾರದೆ ಅನ್ನಿಸುತ್ತಿತ್ತು. ಕಣ್ಣೀರು ಬೇಡವೆಂದರೂ ಉಕ್ಕುಕ್ಕಿ ಬರುವಾಗ ಸರ್ ಬಂದು ಸಂತೈಸಿದ್ದರು, ಬ್ರಾಹ್ಮಿ ನಿರ್ಗಮಿಸಲು ಅನೇಕ ದಾರಿಗಳಿರುತ್ತವೆ, ಅದೇನೂ ಕಷ್ಟವಲ್ಲ. ಆದರೆ ಬದುಕಲು ಇರುವುದು ಒಂದೇ ದಾರಿ, ಅದುವೇ ಆತ್ಮವಿಶ್ವಾಸ. ಅದನ್ನು ಕಳೆದುಕೊಳ್ಳಬೇಡ, ಚಿಂತೆ ಮರೆತು ಚಿಂತನೆ ಮಾಡ ಶುರು ಮಾಡು. ಆಗ ಎಲ್ಲವೂ ಸಲೀಸಾಗಿ ಕಾಣಿಸುತ್ತದೆ, ಸುಂದರವಾಗಿ ಶೋಭಿಸುತ್ತದೆ. ನಾವು ತುಂಬಿದ ನೀರಿನಲ್ಲಿ ನಿಂತಿದ್ದರೂ ನಮಗೆ ಕುಡಿಯಲು ಶುದ್ಧ ನೀರು ಬೇಕು. ಜನಸಾಗರದ ನಡುವೆಯಿದ್ದರೂ ಸಜ್ಜನರ ಸಂಘವೇ ಬೇಕು. ಶಾಸ್ತ್ರೀಜಿ, ನಿನಗೆ ಸಿಕ್ಕಿದ್ದು ನಿನ್ನ ಅದೃಷ್ಟ ಕಣಮ್ಮ. ಕಲಿಕೆಯೊಂದೇ ನಿನ್ನ ಗುರಿಯಾಗಿಸಿಕೊಳ್ಳು, ಉಳಿದೆಲ್ಲ ಅದರ ಮುಂದೆ ಗೌಣವಾಗಲಿ. ವಿದ್ಯೆ ವಿನಯವಂತರಿಗೆ ಶ್ರದ್ಧಾವಂತರಿಗೆ ಒಲಿಯುತ್ತದೆ. ಹೃದಯವಿರುವುದು ಎಡಕ್ಕಾದರೂ ಅದರ ಬಲದಿಂದಲೇ ನಮ್ಮ ಯಶಸ್ಸು ನಿರ್ಧರಿಸಲ್ಪಡುವುದು. ಚಿಕ್ಕ ಪುಟ್ಟ ಸಂಗತಿಗಳಿಗೆಲ್ಲ ನಿನ್ನ ಕಣ್ಣೀರನ್ನು ವ್ಯರ್ಥಗೊಳಿಸಬೇಡ. ನೀನು ನಮ್ಮ ಸಂಸ್ಥೆಯಲ್ಲಿ ಕಲಿಯುತ್ತಿರುವವರೆಗೂ ನಾನು ನಿನ್ನ ಹಿಂದಿರುತ್ತೇನೆ. ಹೂಂ ಎಂದಿದ್ದೆ. ನನ್ನ ಸ್ವರ ನನಗೆ ಸರಿಯಾಗಿ ಕೇಳಿಸಿರಲಿಲ್ಲ. 1, 2, 3, 3, 4, 9 ಹೀಗೆ ವರುಷಗಳು ಉರುಳುತ್ತಾ ಉರುಳುತ್ತಾ ಹೋದವು. ನಾನು ಓದಿನಲ್ಲಿ ಮಗ್ನಳಾಗಿ ಒಂದೊಂದೇ ಮೆಟ್ಟಿಲಿರುತ್ತಾ ಕೊನೆಯ ವರ್ಷದ ಪದವಿ ಪೂರೈಸಿದೆ. ಪದವಿ ಪತ್ರ ನನ್ನ ಕೈಗೆ ಬಂದಾಗ ಸರ್ ಮತ್ತು ಶಾಸ್ತ್ರೀಜಿ ಇಬ್ಬರಗಳಲ್ಲೂ ನೀರು. ಕನ್ನಡಕವನ್ನು ತೆಗೆದು ಒರೆಸಿ ಹಾಕಿಕೊಂಡು ಇಬ್ಬರೂ ನನ್ನ ಬೆನ್ನು ತಟ್ಟಿದ್ದಲ್ಲದೆ, ಬ್ರಾಹ್ಮಿ, ಕಠಿಣವಾದದ್ದನ್ನು ಸಾಧಿಸುವ ಛಲ ನಿನ್ನಲ್ಲಿದೆ. ನಾವು ಇವತ್ತು ಅಥವಾ ನಾಳೆ ಬಿದ್ದು ಹೋಗುವ ಮರ. ನೀನು ನಿನ್ನ ಹೆಸರನ್ನು ಉಳಿಸಬೇಕು ಎಂದಾಗ ನನ್ನ ಕುರಿಗಳು ನನ್ನನ್ನು ಹಸಿವಿನಿಂದ ಬಳಲಿದಾಗ ಸಂತೈಸಿದಂತೆ ಭಾಸವಾಯಿತು. ನಮ್ಮ ಕನ್ನಡ ಉಪನ್ಯಾಸಕರು ಹೇಳುತ್ತಿದ್ದ ಪದ್ಯವೆಲ್ಲ ನಾಲಿಗೆಯಲ್ಲಿ ನಲಿದಾಡಿದವು. ಒಂದು ಹಂತ ತಲುಪಿದೆ ಎಂದು ದೀರ್ಘ ಉಸಿರೆಳೆದು ಬಿಟ್ಟೆ. ಆ ಉಸಿರು ಗಾಳಿಯೊಂದಿಗೆ ಬೆರೆತು ನನ್ನನ್ನು ರಾಜಕೀಯ ವಲಯಕ್ಕೆ ಎಳೆಯಿತು. ಏನಾದರೂ ಆಗಬೇಕು, ಏನನ್ನಾದರೂ ಸಾಧಿಸಬೇಕು ಎಂದುಕೊಳ್ಳುತ್ತಾ ದೃಢವಾಗಿ ಕಾಲೂರಿದೆ. ನನ್ನೂರಿಗೆ ಕಾಲಿಟ್ಟೆ. ಬಾಹ್ಯಾಕಾಶಕ್ಕೆ ಮೊದಲು ಹೋದ ವ್ಯಕ್ತಿಗಾದ ರೋಮಾಂಚನ ಹೇಗಿರಬಹುದು? ಹಾಗಾಯಿತು. ನನ್ನೂರು ನನ್ನ ಜನರನ್ನು ಕಂಡಾಗ ಮೊದಲು ಆನಂದವಾದರೂ ನಂತರ ದುಃಖವಾಯಿತು. ನಾನು ಊರು ಬಿಡುವ ಮೊದಲು ಹೇಗಿತ್ತೋ ಈಗಲೂ ಅದೇ ಪರಿಸ್ಥಿತಿ ಮುಂದುವರೆದಿತ್ತು. ಒಂದೆರಡು ಸಣ್ಣ ಪುಟ್ಟ ಬದಲಾವಣೆಯರೆ ಹಿರಿಜೀವಿಗಳು ಕಣ್ಮರೆಯಾಗಿ ಕಿರಿಜೀವಿಗಳ ರೂಪದಲ್ಲಿ ಬಂದಿದ್ದರು. ಮೊದಲು ನನ್ನನ್ನು ಅಪರಿಚಿತರಂತೆ ನೋಡಿದ ನನ್ನ ಮಂದಿ ನನ್ನ ಸುತ್ತ ಕುಳಿತು ನಿಂತು ನನ್ನ ಮುಟ್ಟಿ ತಟ್ಟಿ ಬ್ರಾಹ್ಮಿ ಎಂದು ಕಟಪಡಿಸಿಕೊಂಡು ಖುಷಿ ಪಡತೊಡಗಿದರು. ನೀನೇನೋ ಕಲಿತು ದೊಡ್ಡ ಮನುಷ್ಯಳಾಗಿದ್ದೀಯಂತೆ, ನಾವು ನೋಡು ಹಾಗೇ ಇದ್ದೀವಿ. ಅಲ್ಲಲ್ಲೇ ಎಷ್ಟು ಚೆಂದಾಕಿ ಬೆಳೆದಿದ್ದೀಯೇ. ನಿಮ್ಮವ ಇರಬೇಕಿತ್ತಿ, ಯಾವಾಗಲೂ ಒಂದೇ ಜಪ ಮಾಡ್ತಿತ್ತು, ನನ್ನ ಮಗಳು ನಮ್ಮ ಹಾಗಾಗೋಲ್ಲ, ದೊಡ್ಡ ವ್ಯಕ್ತಿಯಾಗ್ತಾಳೆ ಎಂದು. ಹಿರಿಯಜ್ಜಿ ನನ್ನ ನೇವರಿಸಿ ನೆಟಿಕೆ ಮುರಿದರೆ ಇನ್ನೊಂದಿಷ್ಟು ಮಂದಿ ದೃಷ್ಟಿ ತೆಗೆದುಹಾಕಿದ್ದ. ಕೇಳಲೋ ಬೇಡವೋ ಎಂಬಂತೆ ಅಳೆದು ತೂಗಿ ಕೇಳಿದೆ, ಅಜ್ಜಿ ನನ್ನ ಕುರಿಗಳು ಏನಾದವು, ಎಲ್ಲಿವೆ? ನೀನು ಆ ಕಡೆ ಹೋದ್ಮೇಲೆ ಅದನ್ನೆಲ್ಲ ಯಾರ್ಯಾರೋ ಹಿಸ್ಸೆ ಮಾಡ್ಕೊಂಡ್ಬಿಟ್ರು ಮಗ. ಇನ್ನದೇ ಕುರಿ ಎನ್ನಲು ಕುರುಹು ಕೂಡ ಇಲ್ಲದಂತಾಯಿತು. ಓದಿದ್ದಿ, ಮತ್ತ್ಯಾಕೆ ಅದರ ಚಿಂತೆ ಮಾಡ್ತಿ? ಅಜ್ಜಿ ಹಗುರವಾಗಿ ಹೇಳಿದರೂ ನನಗೆ ಶಾಸ್ತ್ರೀಜಿ ಹೇಳುತ್ತಿದ್ದ ಮಾತುಗಳು ನೆನಪಿಗೆ ಬಂದವು. ಬ್ರಾಹ್ಮಿ, ನಮ್ಮ ನಿತ್ಯ ಸಂಗಾತಿಯಾಗಿದ್ದು ನಮ್ಮ ಅಸ್ಮಿತೆಗೆ ಪೂರಕವಾಗಿದ್ದ ವಸ್ತುವೊಂದು ನಮ್ಮಿಂದ ದೂರವಾದಾಗ ಅದರ ನಿಜ ಮೌಲ್ಯ ಅರಿವಿಗೆ ಬರುತ್ತದೆ. ಅರಿವು ನಮ್ಮ ಆಂತರಂಗಿಕ ಸಂಪತ್ತು, ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ವೃಕ್ಷಕ್ಕೆ ದುಃಖ ಬೇರು ಎನಿಸಿದರೆ ಸಂತೋಷ ಕೊಂಬೆಗಳು.
ಬೇರು ಕೊಂಬೆಗಳೆರಡು ಮರದ ಲವಲವಿಕೆ ಹೆಚ್ಚಾಗಲು ಅಗತ್ಯ. ಅಂತೆಯೇ ಜೀವನಕ್ಕೆ ಸುಖ ದುಃಖಗಳು ನಮಗೇನೋ ಗೊತ್ತಿಲ್ಲ ಎಂದು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ.

0: ಜ್ಞಾನ ಗಳಿಕೆ ಗುರಿಯಾದಾಗ ನಾವು ಕುರಿಯಾಗದೆ ಕುರುಬನಾಗುತ್ತಾ ಹೋಗುತ್ತೇವೆ. ನಾವು ಕಷ್ಟ ಬಂತೆಂದು ಅತ್ತರೆ ನಾವೊಬ್ಬರೇ ಅಳಬೇಕಾಗುತ್ತದೆ. ಅಕ್ಕರೆ ಇಡೀ ಜಗತ್ತು ನಮ್ಮ ಕೂಡ ನಗುತ್ತದೆ. ನಮ್ಮ ಹಿರಿಯರು ಮಾಡಿದ ಸಾಲದಿಂದ ಮುಕ್ತಿ ಪಡೆಯಲು ಮಕ್ಕಳು ಶ್ರಮಿಸುತ್ತಾರೆ. ಆದರೆ ಅವಿದ್ಯಾ ಬಂಧನದಿಂದ ಬಿಡುಗಡೆ ಮಾಡಲು ತನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ. ಉತ್ತಮ ಭವಿಷ್ಯವನ್ನು ನಿರೀಕ್ಷಿಸುವ ನಾವು ವರ್ತಮಾನದ ಪ್ರತಿ ಕ್ಷಣವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಒಂದು ಹೆಜ್ಜೆ ಮುಂದಿಡಬಲ್ಲವರಾದರೆ ಇನ್ನೊಂದು ಹೆಜ್ಜೆ ಜೊತೆಯಾಗಲು ಹಿಂಬಾಲಿಸಿ ಬರುತ್ತದೆ. ಯಾಕೆ ಮಗ ಮೌನದೆ? ಅಮ್ಮ ಕುರಿ ಎಲ್ಲ ನೆನಪಿ ಬಂತ ಅಜ್ಜಿ ಕೇಳಿದಾಗ ಕಿರುನಕ್ಕೆ. ಒಂದೆರಡು ದಿನ ಕಳೆದ ಮೇಲೆ ಕಚೇರಿಗಳತ್ತ ಅಲೆಯ ತೊಡಗಿದೆ. ನಮ್ಮೂರಿಗೆ ರಸ್ತೆಗಳು, ಬೀದಿ ದೀಪ, ನೀರಿನ ಕೊಳಾಯಿ, ಶೌಚಾಲಯ, ವಿದ್ಯಾಮಂದಿರ ಎಲ್ಲದರ ಅಗತ್ಯವಿತ್ತು. ಇಷ್ಟು ವರ್ಷ ಕಾಲ ಹೇಗೋ ಕಳೆದು ಹೋಯಿತು. ಇನ್ಮುಂದೆ ಪ್ರತಿಕ್ಷಣವನ್ನು ನಾನು ಮಾಡುವ ಕೆಲಸದ ಮೂಲಕ ಹಿಡಿದಿಡಬೇಕು. ಹರಿಯುವ ನದಿಗಳು, ಆಡಿ ಮಾತುಗಳು ಪುನಃ ಹಿಂದಿರುಗಿ ತಾವು ಹುಟ್ಟಿದ ಸ್ಥಳಕ್ಕೆ ಮರಳಲಾರವು. ಓದು ಬರಹ, ಜನಸಂಪರ್ಕ, ಜಗತ್ತಿನ ಆಗುಹೋಗು ಏನೊಂದರ ಅರಿವಿಲ್ಲದೆ 15 ವರ್ಷ ಕಳೆದಿದ್ದ ನಾನು ಈ ಎಲ್ಲದರ ಸಂಪರ್ಕ ಪಡೆಯಲು ಮತ್ತೆ ಹೆಚ್ಚು ಕಮ್ಮಿ 15-20 ವರ್ಷ ಕಳೆದಿದ್ದೆ. ಶಾಲಾ ಓದಿನೊಂದಿಗೆ ಬದುಕಿನ ಪಾಠ ಕೂಡ ಕಲಿಯುತ್ತಾ ಬಂದೆ. ನನ್ನ ಈ ಓಟದಲ್ಲಿ ಕನ್ನಡಿ ನನ್ನ ಅತ್ಯುತ್ತಮ ಗೆಳೆಯನಾಗಿತ್ತು. ಏಕೆಂದರೆ ನಾನು ಅತ್ತಾಗ ಅದು ಎಂದಿಗೂ ನಕ್ಕಿರಲಿಲ್ಲ. ನಿಧಾನವಾಗಿ ರಾಜಕೀಯ ರಂಗ ನನ್ನ ಸೆಳೆಯಿತು. ಮೊದಲು ನನ್ನ ಹುಟ್ಟೂರಿಗೆ ಸೌಲಭ್ಯ ಕೇಳಲೆಂದು ತಿರುಗಿ ನಂತರ ಪ್ರಚಾರದಲ್ಲಿ ತೊಡಗಿಸಿಕೊಂಡೆ. ನಮಗೆ ಸೌಲಭ್ಯ ದೊರಕಿದಾಗ ನನ್ನ ಮಂದಿ ನನ್ನನ್ನೇ ಚುನಾಯಿಸಲು ನಿಲ್ಲುವಂತೆ ಪ್ರೇರೇಪಿಸಿದರು. ವಿದ್ಯಾರ್ಥಿಯಾದ ನಾನು ಅಭ್ಯರ್ಥಿಯ ಹಂತ ತಲುಪಿದೆ. ಹಂಗಿನರ ಮನೆಯ ಮಧ್ಯೆ ಆ 15+15 ವರ್ಷಗಳುಳುವಾಗ ಗಡಿನಾಡಿನ ಆಚೆಯ ಭಾಷೆಗಳನ್ನು ಕಲಿಯುತ್ತಾ ಹೋದೆ. ಈ ನಡುವೆ ಶಾಸ್ತ್ರೀಜಿ ನಮ್ಮನ್ನಗಲಿ ಹೋದರು. ಹೋಗುವ ಮೊದಲು, ಬ್ರಾಹ್ಮಿ, ನನ್ನ ಕೊನೆಯ ಮಾತು ಸರಿಯಾಗಿ ಕೇಳಿಸಿಕೋ. ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆ ಎಂದರ್ಥ. ಇನ್ನೊಬ್ಬರ ನೋವು ಗೊತ್ತಾದರೆ ಮನುಷ್ಯರಾಗಿದ್ದೇವೆ ಎಂದರ್ಥ. ನಿಜವಾದ ಜ್ಞಾನವೆಂಬುದು ಯಾವಾಗಲೂ ಮೌನದಿಂದಿರುತ್ತದೆ. ಬೇರೆಯವರ ಅಭಿಪ್ರಾಯವನ್ನು ಕಿವಿ ತೆರೆದು ಕೇಳಿಸಿಕೊಳ್ಳುತ್ತದೆ. ಸಕಲವನ್ನು ಅನುಭವಿಸುತ್ತದೆ ಮತ್ತು ಅಂತರ್ಮುಖಿ ಆಗಿರುತ್ತದೆ. ನಮಗೆಲ್ಲರಿಗೂ ಎರಡು ಜೀವನವಿದೆ. ನಮಗೆ ಇರುವುದು ಒಂದೇ ಜೀವನ ಎಂದು ಅರ್ಥವಾದಾಗ ಎರಡನೇ ಜೀವನ ಮೊದಲಾಗುತ್ತದೆ. ಪೂರ್ತಿ ಸಿಹಿಯಾಗಬೇಡ, ಪ್ರಪಂಚದ ಜನರು ನಿನ್ನನ್ನು ನುಂಗಿಬಿಡುತ್ತಾರೆ. ಹಾಗಂತ ಪೂರ್ತಿ ಕಹಿಯಾಗಬೇಡ, ಪ್ರಪಂಚದ ಜನರು ಉಗಿದು ಬಿಡುತ್ತಾರೆ. ಶಿಲ್ಪಕಲೆಯಲ್ಲಿ ಕಾಣಿಸುವುದು ನುಣುಪು ಆಕೃತಿಯೇ ಹೊರತು ಉಳಿಯ ಏಟುಗಳಲ್ಲ. ದೇವರು ನಿನ್ನನ್ನು ಇನ್ನಷ್ಟು ಜನರ ಹತ್ತಿರ ತಂದು ಉನ್ನತ ಸ್ಥಾನಕ್ಕೇರಿಸಲಿ ಎಂದು ಹರಸಿದ್ದರು. ಶಾಸ್ತ್ರೀಜಿ ನನ್ನೊಂದಿಗೆ ಇಲ್ಲದಿದ್ದರೂ ಅವರು ಕೊಡಿಸಿದ ಕ್ಷಣ ಶಿಕ್ಷಣದ ಮೇಲೆ ಅವರಿಗಿದ್ದ ಪ್ರೀತಿ ನನ್ನನ್ನು ಅತ್ತ ಸೆಳೆಯಿತು. ರಾಜಕೀಯ ರಂಗದಲ್ಲಿದ್ದರೂ ನಾನು ಓದುವುದನ್ನು ನಿಲ್ಲಿಸಲಿಲ್ಲ. ಆ 15 ವರ್ಷ ಸುಮ್ಮನೆ ಕಳೆದು ಹೋಗಿದ್ದನ್ನು ಬಾಚಿ ಬಾಚಿ ಪಡೆದೆ. 15 ಭಾಷೆಗಳನ್ನು ವ್ಯಾಕರಣ ಸಹಿತ ಕಲಿತು ನಿರರ್ಗಳವಾಗಿ ಮಾತನಾಡಬಲ್ಲ, ಚರ್ಚೆ ಮಾಡಬಲ್ಲ ಸಾಮರ್ಥ್ಯ ಪಡೆದೆ. ನಾನಿಂದು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯವೆಸಗುತ್ತಾ ಸಲಹೆ ಸೂಚನೆ ಕೊಡಬಲ್ಲವಳಾಗಿ ಬೆಳೆದು ನಿಂತಿರುವೆ. ಮೇಡಮ್, ನಾನು 4 ಬಾರಿ ತಮ್ಮನ್ನು ಭೇಟಿಯಾಗಲು ಪ್ರಯತ್ನಿಸಿ ವಿಫಲನಾದೆ. ಎಷ್ಟು ಹಣ ಬೇಕಾದರೂ ಸುರಿಯಲು ಸಿದ್ದ ನನ್ನ ಮಗನಿಗೆ ನೀವು ತಲೆ ಎತ್ತಿದೆ. ಪೆನ್ಸಿಲ್ ಹಿಡಿಯಲು ನಾನು ಒದ್ದಾಡದಿದ್ದಾಗ ಕಣ್ಸನ್ನೇ ಮಾಡಿದ ವ್ಯಕ್ತಿ ಎದುರಿಗೆ ನಿಂತಿದ್ದರು. ಮಾತನಾಡದೆ ಮುಗುಳ್ನಗೆ ಬಿದ್ದಿದೆ. ಕುರಿ ಕಾಯುವ ಹುಡುಗ ನನ್ನನ್ನೇ ನೋಡುತ್ತಿದ್ದ. ಅವನನ್ನು ಹತ್ತಿರ ಬರಹೆದೆ. ಈ ಅನಾಥ ಹುಡುಗನ ಓದು ಬರಹದ ವೆಚ್ಚ ನೀವು ಭರಿಸಬಲ್ಲಿರಾದರೆ ನಾನು ನಿಮ್ಮ ಮಗನಿಗೆ ಕೆಲಸ ಕೊಡಬಹುದು. ಮಹಾಶಯರೇ, ಯೋಚಿಸಿ ನೋಡಿ. ಬದುಕು ಒಂಥರ ಹವಾಮಾನ ಇದ್ದ ಹಾಗೆ, ಯಾವಾಗ ಎಲ್ಲಿ ಬೇಕಾದರೂ ಇದ್ದಕ್ಕಿದ್ದಂತೆ ಬದಲಾಗಿ ಬಿಡಬಹುದು. ಆದರೆ ನೆನಪುಗಳು ಆಮ್ಲಜನಕ ಇದ್ದಂತೆ ಎಂದಿಗೂ ನಾವು ಉಸಿರಾಡುವಂತೆ ಮಾಡುತ್ತದೆ. ಸರಿ ಮೇಡಮ್, ನನ್ನಿಂದ ತಪ್ಪುಗಳಾಗಿದೆ, ಅದನ್ನು ಒದ್ದಿಕೊಳ್ಳಲು ಅವಕಾಶ ಕಲ್ಪಿಸಿದ್ದೀರಿ. ನನ್ನ ಮಗನನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇನೆ. ಆತನಿಗೆ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ದಾನೆ. ತುಟಿಯ ಮೇಲೆ ಬೆರಳಿಟ್ಟೆ. ಮಗನು ಬಿಟ್ಟು ಹೊರಟು ಹೋದರು. ಬೆದರು ಕಂಗಳ ಹುಡುಗನನ್ನು ಈ ಕುರಿ ಕಾಯುವ ಹುಡುಗನಿಗೊಪ್ಪಿಸಿ ಹೇಳಿದೆ, ಇನ್ಮೇಲಿಂದ ನೀವಿಬ್ಬರೂ ಜೊತೆಯಾಗಿ ಇರ್ತೀರಿ. ಇಂದಿನಿಂದ ನೀವಿಬ್ಬರೂ ಯಾರನ್ನೂ ನಿರುಪಯುಕ್ತ ಕದ ಎಂಬಂತೆ ನೋಡಬಾರದು. ಇವತ್ತಿನ ನಿರುಪಯುಕ್ತ ಕಾಗದ ನಾಳೆ ಗಾಳಿಪಟವಾಗಿ ನಭದಲ್ಲಿ ಹಾರಾಡಿದಾಗ ಅದನ್ನು ತಲೆ ಎತ್ತಿ ನೋಡಬೇಕಾಗುತ್ತದೆ. ಅರ್ಥವಾಯ್ತಾ? ನನ್ನ ಮಾತು ಕೇಳಿಸಿಕೊ ಹುಡುಗ ನನ್ನನ್ನೇ ನೋಡುತ್ತಾ ಕೈ ಕೈ ಹಿಸುಕಿಕೊಳ್ಳುತ್ತಾ ಏನೋ ಕೇಳಲು ತವಕದಿಂದ ಇರುವುದನ್ನು ಕಂಡು ಭುಜ ತಟ್ಟಿದೆ. ಕೇಳು ಮಗು, ಅದ್ಯಾವ ಪ್ರಶ್ನೆ ನಿನ್ನನ್ನು ಕಾಡುತ್ತಿದೆ? ಪ್ರಶ್ನೆ ಕೇಳಿದಷ್ಟು ನಾವು ಬುದ್ಧಿವಂತರಾಗ್ತಾ ಹೋಗ್ತೇವೆ. ಮೇಡಮ್, ನಾನು ನೀನೇ ಅಂದಿರಲ್ಲ, ಹಾಗಂದರೇನು? ನಿನ್ನ ಹಾಗೆ ಕುರಿ ಕಾಯುತ್ತಿರುವೆ ಅಂತರ್ಥ. ಈಗಲೂ ನನ್ನೂರಿಗೆ ನಾನು ಹೋದಾಗ ಕುರಿಗಳನ್ನು ಕೊಯ್ಯುವ ಕೆಲಸ ಮಾಡಿಯೇ ಬರುವುದು. ಆಮ್, ಹುಡುಗ ತೆರೆದ ಬಾಯಿ ಮುಚ್ಚದೆ ನಿಂತು ಬಿಟ್ಟ. ನಾನು ನನ್ನೆದುರು ಇರುವ ಗೋಡೆ ಮೇಲೆ ಆ 15 ವರ್ಷಗಳಿಂದ ಇದ್ದ ಬರಹ ಮತ್ತೆ ನೋಡಿದೆ. ಜೀವನ ಇದು ವ್ಯರ್ಥಕ್ಕಲ್ಲ ಅರ್ಥಕ್ಕೆ, ಸ್ವಾರ್ಥಕ್ಕಲ್ಲ ಸಾರ್ಥಕತೆಗೆ.
1: ಇದುವರೆಗೂ ಶಾರದಾ ಉಳುವೆ ಅವರಿಂದ ಆ 15 ವರ್ಷಗಳು ಸಣ್ಣ ಕಥೆ ಕೇಳಿದ್ರಿ. ಇನ್ನು ಚಿತ್ರಗೀತೆ ಕೇಳೋಣ.

0: ಯುವ ಮಿತ್ರರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆ ಯಲಿಯೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿ ಕೆ ಅನುಶ್ರೀ ಅವರೊಂದಿಗೆ ಮಾತೆ. ಇವರೊಂದಿಗೆ ಭಾಗವಹಿಸುತ್ತಿದ್ದಾರೆ ಬೇದ್ರೆ ಮಂಜುನಾಥ್.
1: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವರು ಭರತನಾಟ್ಯದಲ್ಲಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಗೆ ಎಂಟರ್ ಆಗಿದ್ದಾರೆ. ಇವರ ತಂಗಿ ಕೂಡ ಗಿನ್ನಿಸ್ ಬುಕ್ ಮತ್ತು ಲಿಮ್ಕಾ ಬುಕ್ ಇವೆರಡಕ್ಕೂ ಸೇರ್ಪಡೆಯಾಗಿದ್ದಾರೆ. ಸಂಗೀತದಲ್ಲಿ ಸೀನಿಯರ್ ಮುಗಿಸಿ ವಿದ್ವತ್ತನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಓದಿನ ಕಡೆಯಲ್ಲೂ ಅಷ್ಟೇ. ಈಗ ಮಂಡ್ಯ ಜಿಲ್ಲೆ ಯಲಿಯೂರಿನಲ್ಲಿರ್ತಕ್ಕಂಥ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ವಾಸ ಶ್ರೀರಂಗಪಟ್ಟಣದಲ್ಲಿ. ಯಾರಪ್ಪ ಇವರು ಅಂತ ಕೇಳ್ತೀರಿ. ಕೆ ಅನುಶ್ರೀ ನಮ್ಮ ಜೊತೆಗಿದ್ದಾರೆ. ಅನುಶ್ರೀ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ನೀವು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಎಂಟರ್ ಆಗಿದ್ದೀರಿ ಅಂತ ಕೇಳ್ತಿದ್ದಂಗೆ, ಹೌದೇ ಶ್ರೀರಂಗಪಟ್ಟಣದವರು ಗಿನ್ನಿಸ್ ತನಕ ಹೆಂಗ್ ಹೋದ್ರಪ್ಪ ಅಂತ ಆಶ್ಚರ್ಯ ಆಗುತ್ತೆ. ಅದು ಹೇಗ್ ಹೋದ್ರಿ ಅಂತ ಹೇಳ್ತಾ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬಹುದಾ?
2: ನಾವು ನೃತ್ಯ ಕಲಿಯಕ್ಕೆ ನಮ್ ಗುರುಗಳು ತುಂಬಾ ಸಹಾಯ ಮಾಡಿದ್ರು. ಸೊ ಡಾನ್ಸ್ ಅಲ್ಲಿ ತರಂಗಂ ಅಂತ ಒಂದು ಪಾರ್ಟ್ ಇದೆ ಕೂಚಿಪುಡಿಯಲ್ಲಿ, ತಟ್ಟೆಯಲ್ಲಿ ನಿಂತ್ಕೊಂಡು ಮಾಡೋ ಅಂತ ಡಾನ್ಸ್. ಅದನ್ನ ಒಂದೇ ಸ್ಟೇಜ್ ಅಲ್ಲಿ 1000ಕ್ಕೂ ಹೆಚ್ಚು ಜನ ಒಟ್ಟಿಗೆ ಮಾಡಿದ್ದಕ್ಕೆ ಅದು ಒಂದು ವಿಶ್ವ ದಾಖಲೆ ಆಯ್ತು. ಸೊ ಇದು ನಮ್ಮ ಹೆಸರು ಕೂಡ ಅದರಲ್ಲಿ ಸೇರ್ಪಡೆ ಆಯ್ತು.
1: ಯಾರು ಗುರುಗಳು, ಎಲ್ಲಿ ನಡೆಯಿತು, ಯಾವ ದಿವಸ ಯಾಕೆ ನಡೆಯಿತು?
2: ನಮ್ಮ ಮಗಳು ವಿದುಷಿ ವಿದ್ಯಾ ರವಿಶಂಕರ್ ಅಂತ, ಅವರು ಬ್ಯಾಂಗ್ಳೂರಲ್ಲಿ ವಾಸವಾಗಿರೋದು. ಮೂಲತಃ ಅವರು ಶ್ರೀರಂಗಪಟ್ಟಣದವರು. ಸೊ ಶ್ರೀರಂಗಪಟ್ಟಣ ಬ್ಯಾಂಗ್ಳೂರಲ್ಲೆಲ್ಲ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಇದು ನಡೆದಿದ್ದು ಬ್ಯಾಂಗ್ಳೂರಲ್ಲಿ ಕಂಠೀರವ ಇಂಡೋರ್ ಸ್ಟೇಡಿಯಂ ಅಲ್ಲಿ. ಅದು ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿ ಅವರು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ರು. ಡಾನ್ಸ್ ಬರೋ ಮಾತ್ರ ಅಲ್ಲ, ಬರ್ದೇ ಇರೋರ್ಗೂ ಕೂಡ ಇದನ್ನ ಕಲ್ಸಿ ಒಂದು ದೊಡ್ಡ ಮಟ್ಟಕ್ಕೆ ರೆಕಾರ್ಡ್ ಮಾಡಕ್ಕೆ ನಮ್ಗೆ ಸಾಧ್ಯ ಆಯ್ತು.
1: ಎಷ್ಟು ಹೊತ್ತು ಇದು ನೃತ್ಯ ನಡೀತು?
2: ಇದು ಕಂಟಿನ್ಯೂಸ್ ಆಗಿ 3 to 4 minutes ಇರೋದು. ಬಟ್ ಸಿಂಗಲ್ ಸ್ಟೇಜ್ ಅಲ್ಲಿ ಒಟ್ಟಿಗೆ ಪರ್ಫಾರ್ಮ್ ಯಾವ್ದು ಮಾಡಿಲ್ಲ. ಸೊ ಇದು ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಕಂಡಕ್ಟ್ ಮಾಡಿರೋಂತ ರೆಕಾರ್ಡ್.
1: ಸೊ ಈ ರೆಕಾರ್ಡ್ ಅಲ್ಲಿ ನೀವು ಇದ್ರಿ, ನಿಮ್ ತಂಗಿನೂ ಇದ್ರು, ಶ್ರೀರಂಗಪಟ್ಟಣದ ಇಬ್ಬರು ಕಲಾವಿದೆಯರು ನಮ್ಮ ಊರಿಗೆ ಹೆಸರು ತಂದ್ರಿ ಅಂತ ಖುಷಿ ಪಡಬಹುದು. ಓಕೆ, ಅಭಿನಂದನೆಗಳು ಅನುಶ್ರೀ. ನೀವು ಚಿಕ್ಕ ವಯಸ್ಸಿಂದಾನೇ ನೃತ್ಯಕ್ಕೆ ಸಂಗೀತಕ್ಕೆ ಬಂದ್ರ ಅಥವಾ ನಂತರದಲ್ಲಿ ಬಂದ?
2: ಮೊದಲು ನಾನು 3rd standard ಅಲ್ಲಿ ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ದು. ಅದಾದ್ಮೇಲೆ 6th standard ಅಲ್ಲಿ ನಾನು ಡಾನ್ಸ್ ಕಲ್ತಿದ್ದು. ಸೊ 3rd standard ಅಲ್ಲಿ ದೇವ್ರನಾಮಗಳು ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಮ್ ಗುರುಗಳು ಶಂಕರಪ್ಪ ಸರ್ ಅಂತ. ಸೊ ಅವ್ರ ದೇವ್ರನಾಮ ಸ್ಟಾರ್ಟ್ ಮಾಡಿಕೊಟ್ರು. ನಂತರ ನಾನು ಕ್ಲಾಸಿಕಲ್ ಸೈಡ್ ಬಂದಾಗ ವಿ ಮಹಾಲಕ್ಷ್ಮಿ ಅಂತ, ಅವರು ಮೂಲತಃ ತಂಜಾವೂರ್ ಅವರು, ಬಟ್ ಶ್ರೀರಂಗಪಟ್ಟಣದಲ್ಲೇ ವಾಸವಾಗಿದ್ದವರು. ಅವ್ರ ಹತ್ರ ನಾನು ಜೂನಿಯರ್ ಕಲ್ತು, ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿ ಮತ್ತೆ ಸೀನಿಯರ್ ಕಲ್ತು, ಸೀನಿಯರ್ ಮುಗಿಸಿ ಈಗ ವಿದ್ವತ್ ಕಲಿತಾ ಇದ್ದೀನಿ.
1: ಇನ್ನು ನೃತ್ಯದಲ್ಲಿ?
2: ನೃತ್ಯದಲ್ಲಿ ಜೂನಿಯರ್ ತನಕ ಪೋರ್ಷನ್ಸ್ ಆಗಿತ್ತು. ಇವಾಗ ನಾರ್ಮಲ್ ಪ್ರೊಫೆಷನಲ್ ಅಲ್ಲಿ ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸಸ್ ಮಾಡ್ತಾ ಇದ್ದೀನಿ.
1: ಒಂದು ಹವ್ಯಾಸವಾಗಿ ಉಳಿಸ್ಕೊಂಡಿದ್ದೀರಿ. ಇಂಜಿನಿಯರಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಪುರ್ಸೊತ್ ಆಗ್ತಾ ಇಲ್ಲ. ಪ್ರಾಥಮಿಕ ಅಭ್ಯಾಸ ಎಲ್ಲ ಎಲ್ಲಿ ಮಾಡಿದ್ರಿ?
2: ನಾನು 1st standard ಇಂದ ಕೂಡ ಮೈಸೂರಲ್ಲೇ ಓದ್ದವಳು. ಮೈಸೂರಿನ ಜಯಲಕ್ಷ್ಮಿಪುರಂ ಅಲ್ಲಿ ಸೇಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ನಾನು 1st standard ಇಂದ 7th standard ಓದಿದ್ದು. ಅದಾದ ನಂತರ ಮರಿಮಲಪ್ಪ ಸ್ಕೂಲ್ ಅಲ್ಲಿ 8th ಇಂದ 2nd PUC ತನಕ. ಅದಾದ ನಂತರ ನಾವು ಮಂಡ್ಯ ಯಲಿಯೂರ್ ಕಾಲೇಜ್ ಅಲ್ಲಿ CIT ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರೋದು.
1: ಯಾವ ಬ್ರಾಂಚು?
2: ಇವಾಗ ಕಂಪ್ಯೂಟರ್ ಸೈನ್ಸ್.
1: ಎಷ್ಟನೇ ಸೆಮ್?
2: 8th sem.
1: ಈಗ 4 ವರ್ಷ ಓದ್ಕೊಳ್ತಾ ಬಂದ್ಬಿಟ್ಟಿದ್ದೀರಿ, ಇನ್ನೇನು ಒಂದ್ ಸೆಮ್ ಮುಗಿಸಿದ್ರೆ ನೀವು ಗ್ರಾಜುಯೇಟ್.
2: ಹೌದು ಸರ್.
1: ಪ್ರಾಜೆಕ್ಟ್ ಏನ್ ಮಾಡ್ತಿದ್ದೀರಿ?
2: ಪ್ರಾಜೆಕ್ಟ್ ನಾವು ವೈಲ್ಡ್ ಲೈಫ್ ಮಾನಿಟರಿಂಗ್ ಅಂತ, ಅದು ಪ್ರೊಟೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅದ್ರ ಮೇಲೆ ಮಾಡ್ತಾ ಇದ್ದೀವಿ.
1: ಯಾರು ಅದಕ್ಕೆ ಗೈಡ್? ಎಲ್ಲ
2: ಕಾಲೇಜ್ ಅವರೇ ಗೈಡು. ಪೂಜಿತಾ ಎನ್ ಅಂತ ಅವರು ನಮ್ಮ ಪ್ರೊಫೆಸರ್.
1: ನಿಮ್ ಬ್ಯಾಚ್ ಮೇಟ್ಸ್?
2: 4 ಜನ ಒಂದ್ ಬ್ಯಾಚ್ ಅಲ್ಲಿ, ಭೂಮಿಕಾ, ವರ್ಷಿತಾ, ನಯನ ಮತ್ತೆ ನಾನು.
1: ವೈಲ್ಡ್ ಲೈಫ್ ಹತ್ರದಲ್ಲಿ ಅಂತ ಹೇಳಿದ್ರೆ ನಿಮಗೆ ಮೇಲ್ಕೋಟೆ ಅಭಯಾರಣ್ಯ ಒಂದು ಸಿಗುತ್ತೆ?
2: ಆಕ್ಚುಲಿ ನಾವು ಪ್ರಾಜೆಕ್ಟ್ ಅಂದ್ರೆ ಇಟ್ಸ್ ಅ ಪ್ರೋಟೋಟೈಪ್ ಅಷ್ಟೇ. ನಾವು ಇಂಪ್ಲಿಮೆಂಟ್ ಲೆವೆಲ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ನಾವು ಜಸ್ಟ್ ಮಾಡೆಲ್ ಕ್ರಿಯೇಟ್ ಮಾಡ್ಕೊಡ್ತೀವಿ.
1: ಏನನ್ನ ಮಾಡ್ತಿದ್ರಿ?
2: ಇದು ನಾವು ಆರ್ ಎಫ್ ಐ ಡಿ ಟ್ಯಾಗ್ ಯೂಸ್ ಮಾಡ್ತೀವಿ. ಫಾರೆಸ್ಟ್ ಅಲ್ಲಿ ಒಂದು ವರ್ಚುಯಲ್ ಫೆನ್ಸಿಂಗ್ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಈ ವರ್ಚುಯಲ್ ಫೆನ್ಸಿಂಗ್ ಅಂದ್ರೆ ನಮ್ಗೆ ಇಲ್ಲಿ ಇಂಟರ್ನೆಟ್ ಮುಖಾಂತರ IoT ಅಂತ ಹೊಸ ಕಾನ್ಸೆಪ್ಟ್ ಬಂದಿದೆ, ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ನಾವು ಎನ್ವೈರನ್ಮೆಂಟ್ ನ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೋತೀವಿ. ವರ್ಚುಯಲ್ ಫೆನ್ಸಿಂಗ್ ಇಂದ ಅನಿಮಲ್ಸ್ ಎಲ್ಲಿ ಬೌಂಡ್ರಿ ಕ್ರಾಸ್ ಆಗ್ತಾ ಇದೆ ಅಥವಾ ಯಾರು ಎಕ್ಸ್ಟರ್ನಲ್ ಪರ್ಸನ್ ಒಳಗಡೆ ಬಂದ್ರೆ ಏನಾರು ಫಾರೆಸ್ಟ್ ಗೆ ಹಾರ್ಮ್ ಆಗೋ ತರ ಇದ್ರೆ, ಸೊ ನಮ್ಗೆ ಇಲ್ಲಿ ಪಾಪ್ಅಪ್ ಮೆಸೇಜಸ್ ತರ ಅಥವಾ ಏನಾರು ಒಂದು ಅಲರ್ಟ್ ಮೆಸೇಜಸ್ ತರ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಒಂದು ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದ್ ಸ್ಟೆಪ್ ಫಾರ್ವರ್ಡ್ ಅಲ್ಲಿ ಇದೀವಿ ಅಂತ.
1: ಓಕೆ, ಕೂತಲ್ಲಿಂದ ಮಾನಿಟರ್ ಮಾಡಬಹುದು ಅಂತ. ಅಲ್ಲೇನ್ ಸೆನ್ಸರ್ಸ್ ಕ್ಯಾಮೆರಾಸ್ ಇಟ್ಟಿರ್ತೀರಾ ಅಥವಾ GPRS ಏನಾದ್ರು ಬಳಸಬಹುದು?
2: GPRS ಅನಿಮಲ್ಸ್ ಟ್ರ್ಯಾಕಿಂಗ್ ಯೂಸ್ ಮಾಡ್ತೀವಿ, ಯಾವ ಲೊಕೇಶನ್ ಎಲ್ಲಿದೆ ಅಂತ. ಕೆಲವೊಂದ್ ಅನಿಮಲ್ಸ್ ಈಗ ರೇರ್ ಆಗ್ತಾ ಇದೆ, ತುಂಬಾ ಎಲ್ಲೋ ಗೊತ್ತಿಲ್ಲದಿರೋ ಪ್ಲೇಸಸ್ ಅಲ್ಲೆಲ್ಲ ಇದೆ. ಸೊ ಅಂತ ಅನಿಮಲ್ಸ್ ನು ಐಡೆಂಟಿಫೈ ಮಾಡಿ. ಇದು ತುಂಬಾ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೇಟಾ ಎಷ್ಟೊಂದ್ ಇಲ್ವೇ ಇಲ್ಲ ಈಗ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡೋದು, ಯಾಕಂದ್ರೆ ಫರ್ದರ್ ಜನರೇಷನ್ ಗಳಿಗೆಲ್ಲ, ಎಕ್ಸಾಂಪಲ್ ಟೈಗರ್ ತಗೊಂತಾ ಹೋದ್ರೆ ಅದು ಆಲ್ಮೋಸ್ಟ್ ವ್ಯಾನಿಶ್ ಆಗ್ತಾ ಬರ್ತಾ ಇದೆ, ಡೈನೋಸರಸ್ ಆದಂಗೆ. ಸೊ ನಾವ್ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಉದ್ದೇಶದಿಂದ ನಾವ್ ಈ ಪ್ರಾಜೆಕ್ಟ್ ಮಾಡಿದ್ವಿ.
1: ಓಕೆ, ನೀವು ಓದ್ತಾ ಇರೋದು ಎಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್, ಅದಕ್ಕೆ ಈ ಎನ್ವೈರನ್ಮೆಂಟ್ ಅಂತ ಜೋಡಿಸ್ತಾ ಇದೆ.
2: ಇದು IoT ಅನ್ನೋದು ಒಂದು ನಮ್ದು ಕಾನ್ಸೆಪ್ಟ್, ಇದು ಒಂದು ಡೊಮೇನ್ ತರ. ಎಲೆಕ್ಟ್ರಾನಿಕ್ಸ್ ಅವರು ಯೂಸ್ ಮಾಡ್ತಾರೆ ಈ ಡೊಮೇನ್ ನ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡ್ತೀವಿ.
1: ಈಗಾಗಲೇ ಉಲ್ಲಾಸ್ಕರ್ ಅಂತ ಅಂಡ್ ಅವರ ತಂಡದವರು ಇದರಲ್ಲಿ ತುಂಬಾ ಮುಂದಕ್ಕೆ ಹೋಗಿ ಟ್ರ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ. ಬಹುಶಃ ನಿಮ್ಮ ಡಿವೈಸ್ ಇಂದ ಇನ್ನು ಹೆಚ್ಚಿನ ಬೆಳವಣಿಗೆ ಆಗಬಹುದು.
2: ಅಂದ್ರೆ ಈಗ ಮಾಡಿರೋರೆಲ್ಲ ಎಲೆಕ್ಟ್ರಿಕಲ್ ಫೆನ್ಸಸ್, ಕೆಲವೊಂದ್ ಅನಿಮಲ್ಸ್ ಏನು ಅಂದ್ರೆ ಗೊತ್ತಾಗಲ್ಲ ಫೆನ್ಸ್ ಎಲ್ಲಿದೆ ಏನು ಅಂತ, ಅದಕ್ಕೆ ಎಲೆಕ್ಟ್ರಿಕಲ್ ಶಾಕ್ಸ್ ಎಲ್ಲ ಹಾಕ್ಸಿರ್ತಾರೆ, ಅದು ಟಚ್ ಆದ್ರೂ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ಇದು ನಮ್ದು ವರ್ಚುಯಲ್ ಫೆನ್ಸಿಂಗ್, ಇದು ಫೆನ್ಸಿಂಗ್ ಬರೀ ಡಿಜಿಟಲ್ ಆಗಿ ನಮಗ್ ಕಾಣಿಸ್ತಾ ಇರುತ್ತೆ ಹೊರತು ಯಾವ್ದೇ ಹಾರ್ಮ್ ಆಗಲ್ಲ.
1: ಸೊ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಇನ್ವಾಲ್ವ್ ಆಗಿದ್ದೀರಿ, ಅದು ಪ್ರಾಡಕ್ಟ್ ನಿಮ್ಮ ಕಾಲೇಜಿಗೆ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಿ, ಇದು ಒಂದ್ ಕಡೆ. ಇನ್ನು ಸಂಗೀತದಲ್ಲಿ ನೀವು ಚಿಕ್ಕ ವಯಸ್ಸಿಂದಾನೇ ಅಭ್ಯಾಸ ಮಾಡ್ಕೊಂತ ಬಂದವರು, ಸೊ ನಿಮಗೆ ಶಾಲೆಯಲ್ಲಿ ಕಾಲೇಜಲ್ಲೆಲ್ಲ ಹಾಡ್ಲಿಕ್ಕೆ ವೇದಿಕೆ ಕೊಟ್ಟಿದ್ದಾರೆ, ನೀವು ಕಲಿತು ಹಾಡಿ ಬಹುಮಾನಗಳನ್ನಂತೂ ಬಾಚಿಕೊಂಡಿದ್ದೀರಿ. ಹೌದು ಅಂತ ಹೇಳ್ತಿದ್ದೀರಾ, ನಮ್ ಕೇಳುಗರಿಗೆ ನಂಬಿಕೆ ಬರಬೇಕು, ನೀವು ಹಾಡಬೇಕು. ಯಾವ ಹಾಡು ಹಾಡ್ತೀರಿ?
2: ಪುರಂದ್ರದಾಸರದು ಕೀರ್ತನೆ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ, ಈ ಹಾಡ್ನ ಹಾಡ್ತೀನಿ.

0: ತುಂಬ ಚೆನ್ನಾಗಿ ಹಾಡಿದ್ರಿ ಅನುಶ್ರೀ. ಹಾಡುಗಾರಿಕೆಯನ್ನು ಅಭ್ಯಾಸ ಮಾಡ್ತಾ ಚಿಕ್ಕ ವಯಸ್ಸಿಂದಾನೆ ವೇದಿಕೆಗೆ ಬಂದ್ರಿ, ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಕೊಟ್ರಿ?
1: ಡಿಸ್ಟ್ರಿಕ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ಮತ್ತೆ ಇಂಟರ್ ಕಾಲೇಜ್ ಇಂಟರ್ ಸ್ಕೂಲಲ್ಲೂ, ಇಂಟ್ರಾ ಕಾಲೇಜ್ ಲೆವೆಲ್, ಮಂಡ್ಯ ಡಿಸ್ಟ್ರಿಕ್ ಅಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್, ಮೈಸೂರಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್.
0: ಎರಡೂ ಜಿಲ್ಲೆಗಳು, ಶ್ರೀರಂಗಪಟ್ಟಣ ಇರೋದ್ರಿಂದ ಮಂಡ್ಯ ಕಡೆಗೆ, ಮೈಸೂರಲ್ಲಿ ಇರೋದ್ರಿಂದ ಇಲ್ಲಿ, ಎರಡು ಅವಕಾಶ ಸಿಕ್ಕಿದೆ. ಸೊ ನೀವು ಭಾಗವಹಿಸ್ತಾ ಬಂದ್ರಿ, ತುಂಬಾ ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ, ಬಹುಮಾನಗಳು ಸಾಕಷ್ಟು ಬಂದಿವೆ. ಗುರುಗಳು ಈಗ ವಿದ್ವತ್ ಕಟ್ಟಿಸ್ತಾ ಇದ್ದಾರೆ, ಯಾರ ಹತ್ರ?
1: ಮಹಾಲಕ್ಷ್ಮಿ ಅವ್ರ ಹತ್ರ.
0: ಅವ್ರ ಹತ್ರನೇ ಹೋಗ್ತಾ ಇದ್ದೀರಿ, ಅಭ್ಯಾಸ ಮಾಡ್ತಾ ಇದ್ದೀರಿ. ಆದ್ರೆ ಫೈನಲ್ ಸೆಮ್, ಪ್ರಾಜೆಕ್ಟ್ ವರ್ಕ್ ಇದರ ಮಧ್ಯೆ ಬಿಡುವು ಆಗ್ತಾ ಇದೆಯಾ?
1: ಅಂದ್ರೆ ವಾರಕ್ಕೆ ಎರಡು ದಿನ ಕ್ಲಾಸಸ್ ಇರೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು.
0: ಈಗ ನೀವು ದೇವರ ನಾಮ ಹಾಡಿದ್ರಿ, ಯಾವ್ಯಾವ ದಾಸರ ಕೀರ್ತನೆಗಳನ್ನು ಹೆಚ್ಚು ಇಷ್ಟಪಡ್ತೀರಿ?
1: ನನಗೆ ತ್ಯಾಗರಾಜರು ಕೀರ್ತನೆಗಳು ತುಂಬಾ ಇಷ್ಟ. ದಾಸರ ಪದಗಳಲ್ಲಿ ಪುರಂದರದಾಸರ ಕೀರ್ತನೆಗಳು ತುಂಬಾ ಇಷ್ಟ.
0: ಬೇರೆ
1: ಬೇರೆ ಅಭ್ಯಾಸಗಳು ಮಾಡ್ತಾ ಇರ್ತೀವಿ, ತುಂಬಾ ಮನಸ್ಸಿಟ್ಟು ಇಷ್ಟಪಟ್ಟು ಹಾಡುವಂತದ್ದು ಇದೆರಡು.
0: ತ್ಯಾಗರಾಜರು ಇಷ್ಟ ಅಂದ್ರೆ ಅವ್ರ ಒಂದು ಕೀರ್ತನೆ ಹಾಡ್ಬೋದಾ?
1: ಯಾವ್ದು? ಮಾಯ ಮಾಡವಾಗ ಒಳರಾಗದು, ತುಳಸಿದಳ, ಆದಿತಾಳ
0: ಹಾಡ್ತೀರಿ ಈಗ?
1: ಹಾ ಸರ್.

0: ಅನುಶ್ರೀ, ಹಾಡುಗಾರಿಕೆ ಬಹಳ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ವಿದ್ವತ್ತಿನ ಕಡೆಗೆ ಪ್ರಯಾಣ ನಡೀತಾ ಇದೆ. ಎಕ್ಸಾಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತಾ ಇದ್ದೀರಿ, ಒಳ್ಳೇದು. ಮುಂದೆ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಯಾವ ಹಾದಿ ಆರಿಸ್ಕೋಬೇಕು ಅಂತಿದ್ದೀರಿ? ಒಂದ್ ಕಡೆ ಟೆಕ್ನಾಲಜಿ, ಒಂದ್ ಕಡೆ ಸಂಗೀತ,
1: ಯಾವ ಹಾದಿ ಬೇಗ ಕೈ ಹಿಡಿಯುತ್ತೋ ಅದನ್ನ ಆರಿಸ್ಕೋಬೇಕು ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಎರಡನ್ನೂ ನಾನು ಆರಿಸ್ಕೊಂಡು ಎರಡು ಕಡೆಗೂ ಒಟ್ಟಿಗೆ ಸಾಗೋಣ ಅಂತ ಅನ್ಕೊಂಡಿದ್ದೀನಿ. ಟೆಕ್ನಿಕಲ್ ರೌಂಡ್ ಅಲ್ಲಿ ಇರೋ ಸಂಗೀತ ಹಾಡಬಾರ್ದು ಅಂತ ಏನಿಲ್ಲ. ಸೊ ನಾನು ಯಾವ್ದು ಸಿಗುತ್ತೋ ಅದಕ್ಕೆ ರೆಡಿ ಆಗ್ತೀನಿ. ಎರಡೂ ಸಿಕ್ಕಿದ್ರು ನನ್ನ ಅದೃಷ್ಟ, ಎರಡನ್ನು ನಾನು ಒಟ್ಟಿಗೆ ಮಾಡ್ಕೊಂಡು.
0: ಆಯ್ತು, ಇನ್ನೇನು ಸ್ವಲ್ಪ ದಿವಸದಲ್ಲಿ BA ಮುಗಿದು ಹೋಗುತ್ತೆ, ಆಮೇಲೆ ಏನ್ ಮಾಡ್ತೀರಿ?
1: ಅದೇ BA ಜಾಬ್ ಮಾಡ್ತೀನಿ. ಜಾಬ್ ಮಾಡ್ಕೊಂಡೆ ನನ್ನ ಸಂಗೀತ ಅಭ್ಯಾಸನ ಕಂಟಿನ್ಯೂ ಮಾಡ್ಕೋತೀನಿ.
0: ಇದಕ್ಕೆ ಸಪೋರ್ಟ್ ಮನೆಯಲ್ಲಿ ಯಾರೆಲ್ಲ?
1: ನಮ್ಮಪ್ಪ, ಅಮ್ಮ, ನನ್ನ ತಂಗಿ, ಅಜ್ಜಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ.
0: ಸರಿ, ಎಲ್ಲರಿಗೂ ಅಪ್ಪ ಅಮ್ಮ ಅಜ್ಜಿ ಇರ್ತಾರೆ, ಅವರವರಿಗೆ ಒಂದು ಹೆಸರು ಇರುತ್ತೆ.
1: ಅಪ್ಪ ಕಿಶನ್ ಅಯ್ಯಂಗಾರ್ ಅಂತ, ಅವರು ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಸೇಲ್ಸ್ ಮ್ಯಾನೇಜರ್. ಅಮ್ಮ ಸುಮಾ BS, ಅವರು ಒಂದು ರಿವರ್ ವ್ಯಾಲಿ ಆರ್ಗನೈಸೇಷನ್ NGO ಅಕೌಂಟೆಂಟ್. ಅನಘ ನನ್ನ ತಂಗಿ, ಅವಳು ಮರಿಮಲ್ಲಪ್ಪ ಸ್ಕೂಲಲ್ಲಿ ಈಗ 10th ಓದ್ತಾ ಇದ್ದಾಳೆ. ಅವಳು ಈಗ ಡಾನ್ಸ್ ಸೀನಿಯರ್ ಕಟ್ತಾ ಇದ್ದಾಳೆ ಮುಂದಿನ ವರ್ಷ, ಈಗ 10th ಅಂತ ಕಟ್ಟಿಲ್ಲ. ಸಂಗೀತದಲ್ಲಿ ಜೂನಿಯರ್ ಆಗಿದೆ, ಸೀನಿಯರ್ ಅಭ್ಯಾಸ ಆಗ್ತಾ ಇದ್ದಾಳೆ. ಅಜ್ಜಿ ಶ್ರೀಮತಿ ಅಂತ, ಚಿಕ್ಕ ವಯಸ್ಸಲ್ಲಿ ಅವರು ಸಂಗೀತ ಕಲ್ತಿದ್ರು. ಕೆಲವೊಂದು ಹಾಡ್ತಾರೆ ಅಂದ್ರೆ ಅವ್ರಿಗೂ ಕೆಲವ ಕೃತಿಗಳು ನಾವು ಹಾಡೋದು ಎಲ್ಲ ಇಷ್ಟ ಆಗುತ್ತೆ. ಅವರು ನಮ್ ಜೊತೆ ಕೆಲವತ್ತಿ ಹಾಡ್ತಾ ಇರ್ತಾರೆ.
0: ಸರಿ, ಮನೆಯಲ್ಲಿ ಅಜ್ಜಿ ಹಾಡ್ತಾರೆ, ಅಮ್ಮ ಕೇಳ್ತಾರೆ, ನೀವು ಹಾಡ್ತೀರಿ, ಒಂಥರ ಸಂಗೀತದ ಫ್ಯಾಮಿಲಿ. ಅಪ್ಪಂಗೂ ಹಾಡ್ ಬರುತ್ತಾ?
1: ಅಪ್ಪನೂ ಹಾಡ್ತಾರೆ. ಹೌದು,
0: ಸಂಗೀತದ ಫ್ಯಾಮಿಲಿ ಆದ್ರಿಂದ ಸಂಗೀತ ಮುಂದೆ ಉರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ನಿಮಗೆ. ಜೊತೆಗೆ ಸುಗಮ ಸಂಗೀತನು ಕೂಡ ಶಾಲಾ ದಿನಗಳಲ್ಲಿ ಹಾಡಿ ಒಂದಷ್ಟು ಬಹುಮಾನಗಳನ್ನು ತಗೊಂಡಿದ್ದೀರಿ. ಬೇರೆ ಏನೆಲ್ಲ ಹವ್ಯಾಸಗಳಿದ್ದಾವೆ ನಿಮಗೆ?
1: ಬೇರೆ ಹವ್ಯಾಸ ಅಂದ್ರೆ ಕೆಲವೊಂದ್ಸತಿ ತುಂಬಾ ಮನ್ಸ್ ಬಂದ್ರೆ ಡ್ರಾಯಿಂಗ್ ಮಾಡ್ತೀನಿ. ಅದು ಫೇಸ್ ಡ್ರಾಯಿಂಗ್ ಆದ್ರೂ ಓಕೆ, ಇಮೇಜಸ್ ನ ಡ್ರಾ ಮಾಡೋದಾದ್ರು
0: ಪೋರ್ಟ್ರೇಟ್
1: ಅದನ್ನು ಮಾಡ್ತೀನಿ. ಅದ್ ಬಿಟ್ರೆ ಕುಕಿಂಗ್ ಅಷ್ಟೆ.
0: ಕುಕಿಂಗ್ ಮಾಡ್ತೀರಿ? ಏನ್ ನಿಮ್ ಫೇವರೇಟ್ ಡಿಶ್?
1: ಬಿಸಿಬೇಳೆಬಾತ್.
0: ವೆರಿ ನೈಸ್. ಓಕೆ, ಬಹಳಷ್ಟು ಜನ ಹೆಣ್ಮಕ್ಳು ನಾನು ಓದ್ತೀನಿ, ನಾನು ಕಲಿಯಕತ್ತೀನಿ ಅಂದಾಗ ಅಡುಗೆ ಮಾಡಕ್ ಬರುತ್ತಾ ಈ ಹುಡುಗಿಗೆ ಅಂತ ಕೇಳ್ಬಿಡ್ತಾರೆ. ನೀವು ಬರುತ್ತೆ ಅಂದಿದ್ದೀರಿ, ತುಂಬಾ ಸಂತೋಷ. ಅದು ಒಂದು ಕಲೆ, ಎಲ್ರಿಗೂ ಬರೋದಿಲ್ಲ ಅದು. ಈಗ ಸುಗಮ ಸಂಗೀತದ ಅಭ್ಯಾಸಕ್ಕೆ ಬಂದ್ರೆ ಬಹುಮಾನಗಳನ್ನ ತಗೊಂಡಿದ್ದೀರಿ, ನಮ್ಮ ಕೇಳುಗರಿಗೆ ಒಂದು ಯಾವ್ದಾದ್ರು ಭಾವಗೀತೆಯೋ ಅಥವಾ ಒಂದು ಜನಪದ ಗೀತೆಯೋ ಯಾವ್ದಾದ್ರು ಹಾಡು ಕೇಳಿಸಬಹುದೇ?
1: ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಅದು
0: ಹಾಡ್ದೆ. ಈಗ ಯಾರ ರಚನೆ?
1: NS ಲಕ್ಷ್ಮೀನಾರಾಯಣ್ ಭಟ್ರು ಅವರು ರಚಿಸಿರುವಂತಹ ಭಾವಗೀತೆ.

0: ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ.
1: ತುಂಬಾ ಸೊಗಸಾಗಿ ಹಾಡಿದ್ರಿ, ಬಹಳಷ್ಟು ಕವಿ ರಚನೆಗಳನ್ನು ಕೂಡ ನೀವು ಹಾಡಿರಬಹುದು, ಯಾರ್ಯಾರು ಇಷ್ಟ ನಿಮಗೆ?
2: ಕೆ ಎಸ್ ನರಸಿಂಹಸ್ವಾಮಿ ಅವರು, ಜಿ ಎಸ್ ಶಿವರುದ್ರಪ್ಪ ಅವರು, ಲಕ್ಷ್ಮೀನಾರಾಯಣ್ ಭಟ್ರು.
1: ನೀವು ಸುಗಮ ಸಂಗೀತಕ್ಕೆ ಅಂತ ಏನ್ ಪ್ರತ್ಯೇಕ ಪ್ರೈಸ್ ಹೋದದ್ದಿಲ್ಲ ಅನ್ಸುತ್ತೆ?
2: ಹೌದು, ಜನಪದ ಆಗ್ಲಿ ಕೆಲವೊಂದ್ ಭಾವಗೀತೆಗಳಾಗ್ಲಿ ನಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು, ಅಮ್ಮನಿಂದಾನೇ ಕಲ್ತಿರೋದು.
1: ಓಕೆ, ಕೆಲವು ರೇಡಿಯೋ ಟಿವಿ ಎಲ್ಲ ನೋಡಿ ಕೇಳಿ ಅಲ್ಲಿಯೂ ಕಲ್ತಿರ್ತೀವಿ. ಈ ರಿಯಾಲಿಟಿ ಶೋಗಳೆಲ್ಲ ಬರ್ತಾವಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ?
2: ಟ್ರೈ ಮಾಡ್ತಾ ಇದ್ದೀನಿ, ಸೆಲೆಕ್ಟ್
1: ಆದ್ರೆ ವೇದಿಕೆ ಮೇಲೆ ಕಾಣಿಸ್ಕೊಳ್ತೀರಿ. ಓಕೆ, ಚಾನ್ಸ್ ಸಿಗ್ಲಿ ಅಂತ ನಾವು ಹಾರೈಸ್ತೇವೆ. ಜನಪದ ಗೀತೆ ಅಂತ ಹೇಳಿದ್ರಿ ಈಗ,
2: ಹೌದು,
1: ಅದನ್ನು ಹಾಡು ಕೇಳಿಸ್ತೀರಿ ನಮ್ಮ ಕೆಳಗರಿಗಾಗಿ?
2: ಓಕೆ ಸರ್.

0: ಅನಂತವರಿಗೆ.
1: ತುಂಬ ಸೊಗಸಾಗಿ ಹಾಡ್ತೀರಿ, ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಹೆಚ್ಚು ಮಾಧುರ್ಯ ಬರುತ್ತೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮು ಹುಡುಕೋಬೇಕು. ಮಾಡ್ತಾ ಇದ್ದೀರಿ, ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದ್ದಾವೆ, ಪ್ರಾಜೆಕ್ಟ್ ಬೇಗ ಮುಗಿಸ್ಬೇಕು, ಈ ಗಡಿ ಬಿಡೀಲಿದ್ದೀರಿ, ಅದರಲ್ಲೂ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನೀವೆಲ್ಲ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೇಗೆ ಎಂಟರ್ ಆದ್ರಿ ಅನ್ನೋದು ತಿಳಿಸಿದ್ದೀರಿ. ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹಾಡುಗಳನ್ನು ಹಾಡಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್.
3: ಇದುವರೆಗೆ ಯುವ ಪ್ರತಿಭೆಯಲ್ಲಿ ಶಾಸ್ತ್ರೀಯ ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆ, ಮಂಡ್ಯ ಜಿಲ್ಲೆ ಎಲೆಯೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿ ಕೆ ಅನುಶ್ರೀ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಈಗ ಒಂದು ಭಕ್ತಿಗೀತೆ ಪುರಂದರದಾಸರ ರಚನೆ, ಹಾಡಿದ್ದಾರೆ ಸುರಮ ಕೆ ದರ್ಶನ್.

ಆತ್ಮೀಯರೇ, ಈ ಭಕ್ತಿಗೀತೆಯೊಂದಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.

ಘಟನೆ. ಉಪಾಧ್ಯಾಯನಾಗಿ ಆಕ್ರಮ ಬೆಳೆಯುತ್ತಾ ಹೋದಂತೆ ಅಲ್ಲಿನ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏರ್ಪಾಡು ಮಾಡುವುದು ನಮಗೆ ಅವಶ್ಯಕವಾಯಿತು. ಇವರ ಪೈಕಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರಸಿ ಹುಡುಗರು, ಕೆಲವು ಜನ ಹಿಂದೂ ಹುಡುಗಿಯರು ಇದ್ದರು. ಅವರ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕವಾಗಿ ಉಪಾಧ್ಯಾಯರನ್ನ ಗೊತ್ತು ಮಾಡುವುದು ಸಾಧ್ಯವಿರಲಿಲ್ಲ. ಅದು ಅವಶ್ಯಕವೆಂದು ನಾನು ಭಾವಿಸಲಿಲ್ಲ. ತರಬೇತು ಹೊಂದಿದ ಭಾರತೀಯ ಉಪಾಧ್ಯಾಯರು ಸಿಕ್ಕುತ್ತಿರಲಿಲ್ಲವಾಗಿ ಅದು ಸಾಧ್ಯವಿರಲಿಲ್ಲ. ಒಂದು ವೇಳೆ ಸಿಕ್ಕಿದರೂ ಸಣ್ಣ ಸಂಬಳಕ್ಕಾಗಿ ಯಾರೂ ಜೋಹಾನ್ಸ್ಬರ್ಗಿನಿಂದ 21 ಮೈಲಿ ಬರಲು ಸಿದ್ಧವಾಗಿರುತ್ತಿರಲಿಲ್ಲ. ನಮ್ಮ ಬಳಿ ಹಣವಂತೂ ಇರಲೇ ಇಲ್ಲ. ಹೊರಗಿನಿಂದ ಆಶ್ರಮಕ್ಕೆ ಉಪಾಧ್ಯಾಯರನ್ನ ಕರೆಸುವುದು ಅವಶ್ಯಕವೆಂದು ನಾನು ಭಾವಿಸಲಿಲ್ಲ. ಪ್ರಚಲಿತ ಶಿಕ್ಷಣ ಪದ್ಧತಿಯಲ್ಲಿ ನನಗೆ ವಿಶ್ವಾಸವಿರಲಿಲ್ಲ. ಅನುಭವದಿಂದಲೂ ಪ್ರಯೋಗದಿಂದಲೂ ಸರಿಯಾದ ಪದ್ಧತಿಯನ್ನ ಕಂಡುಹಿಡಿಯಬೇಕೆಂಬುದು ನನ್ನ ಮನಸ್ಸಿನಲ್ಲಿದ್ದಿತು. ನನಗೆ ಇಷ್ಟು ವಿಷಯವನ್ನು ಚೆನ್ನಾಗಿ ಗೊತ್ತಿದ್ದಿತು. ಆದರ್ಶ ಪರಿಸ್ಥಿತಿಯಲ್ಲಿ ನಿಜವಾದ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸಬೇಕಾದವರು ಮಾತಾಪಿತೃಗಳೇ. ಮಕ್ಕಳ ಶಿಕ್ಷಣದಲ್ಲಿ ಹೊರಗಡೆಯ ಪ್ರಭಾವ ಆದಷ್ಟು ಕಡಿಮೆ ಇರಬೇಕು. ಟಾಲ್ಸ್ಟಾಯ್ ಆಶ್ರಮದಲ್ಲಿ ನಾನು ತಂದೆಯ ಸ್ಥಾನದಲ್ಲಿದ್ದೇನೆ. ಆದುದರಿಂದ ಬಾಲಕರಿಗೆ ಶಿಕ್ಷಣ ಕೊಡುವ ಹೊರೆಯನ್ನು ಸಾಧ್ಯವಾದ ಮಟ್ಟಿಗೆ ನಾನೇ ವಹಿಸಬೇಕು. ಈ ಕಲ್ಪನೆಯಲ್ಲಿ ನಿಸ್ಸಂದೇಹವಾಗಿ ದೋಷವಿಲ್ಲದೆ ಇರಲಿಲ್ಲ. ಹುಡುಗರೆಲ್ಲ ತಮ್ಮ ಬಾಲ್ಯದೆಸೆಯಿಂದಲೂ ನನ್ನ ಜೊತೆಯಲ್ಲಿಯೇ ಇದ್ದಿರಲಿಲ್ಲ. ಅವರು ಬೆಳೆದಿದ್ದುದು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಮತ್ತು ವಾತಾವರಣದಲ್ಲಿ, ಮತ್ತು ಅವರೆಲ್ಲ ಒಂದೇ ಧರ್ಮಕ್ಕೆ ಸೇರಿದವರೂ ಆಗಿರಲಿಲ್ಲ. ಹೀಗಿರುವಲ್ಲಿ ನಾನು ಕುಟುಂಬದ ಯಜಮಾನಿಕೆಯನ್ನು ವಹಿಸಿಕೊಂಡರೂ ಎಲ್ಲಾ ಹುಡುಗರ ವಿಷಯದಲ್ಲಿಯೂ ನನ್ನ ಕರ್ತವ್ಯವನ್ನು ನಿರ್ವಹಿಸುವುದು ಹೇಗೆ ಸಾಧ್ಯ? ಆದರೆ ನಾನು ಯಾವಾಗಲೂ ಹೃದಯ ಶಿಕ್ಷಣ ಅಥವಾ ಚಾರಿತ್ರ್ಯದ ವಿಕಾಸಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದೆನು. ವಿದ್ಯಾರ್ಥಿಗಳ ವಯಸ್ಸಿನಲ್ಲಿಯೂ ಅವರನ್ನು ಬೆಳೆಸಿದ ಕ್ರಮದಲ್ಲಿಯೂ ವ್ಯತ್ಯಾಸವಿದ್ದರೂ ಅವರೆಲ್ಲರಿಗೂ ಒಂದೇ ವಿಧವಾದ ನೈತಿಕ ಶಿಕ್ಷಣವನ್ನು ಕೊಡಲು ಸಾಧ್ಯವೆಂಬುದು ನನ್ನ ಭಾವನೆಯಾಗಿದ್ದಿತು. ಆದುದರಿಂದ ನಾನು 24 ಗಂಟೆಯೂ ಅವರ ಜತೆಯಲ್ಲಿ ಅವರ ತಂದೆಯಂತೆ ವಾಸಿಸತೊಡಗಿದೆನು. ಸಚ್ಚಾರಿತ್ರದ ಬೆಳವಣಿಗೆಯೇ ಅವರ ಶಿಕ್ಷಣದ ಆಧಾರಸ್ತಂಭವೆಂದು ನಾನು ಎಣಿಸಿದೆನು. ಆ ತಳಹದಿಯನ್ನ ಭದ್ರವಾಗಿ ಹಾಕಿದರೆ ಉಳಿದ ವಿಷಯಗಳನ್ನೆಲ್ಲ ವಿದ್ಯಾರ್ಥಿಗಳು ತಾವಾಗಿಯೇ ಕಲಿಯಬಲ್ಲರು ಅಥವಾ ತಮ್ಮ ಮಿತ್ರರ ಸಹಾಯದಿಂದ ಕಲಿಯಬಲ್ಲರು ಎಂಬುದು ನನ್ನ ಅಭಿಪ್ರಾಯವಾಗಿದ್ದಿತು. ಜತೆಗೆ ಅಕ್ಷರ ಜ್ಞಾನ ಪ್ರಧಾನ ಶಿಕ್ಷಣದ ಅವಶ್ಯಕತೆ ನನಗೆ ಚೆನ್ನಾಗಿ ಗೊತ್ತಾಗಿದ್ದಿತು. ನಾನು ಮಿಸ್ಟರ್ ಕಲ್ಲನ್ಬಾಕ್ ಮತ್ತು ಶ್ರೀ ಪ್ರಾಜ್ಞಿ ದೇಸಾಯಿ ಅವರ ಸಹಾಯದೊಡನೆ ಕೆಲವು ತರಗತಿಗಳನ್ನು ಪ್ರಾರಂಭಿಸಿದೆನು. ನಾನು ಶಾರೀರಿಕ ಶಿಕ್ಷಣವನ್ನೂ ಸಹ ಉದಾಸೀನ ಮಾಡಲಿಲ್ಲ. ವಿದ್ಯಾರ್ಥಿಗಳು

ಗೆ ತಮ್ಮ ನಿತ್ಯದ ಕೆಲಸಗಳ ಜೊತೆಯಲ್ಲೇ ಶಾರೀರಿಕ ಶಿಕ್ಷಣ ಸ್ವಾಭಾವಿಕವಾಗಿ ದೊರಕುತ್ತಿದ್ದಿತು. ಏಕೆಂದರೆ ಆಶ್ರಮದಲ್ಲಿ ಸೇವಕರು ಯಾರೂ ಇರಲಿಲ್ಲ. ಅಡಿಗೆಯಿಂದ ಹಿಡಿದು ಗುಡಿಸುವವರೆಗೂ ಎಲ್ಲಾ ಕಾರ್ಯಗಳನ್ನು ಆಶ್ರಮವಾಸಿಗಳೇ ಮಾಡುತ್ತಿದ್ದರು. ಆಶ್ರಮದಲ್ಲಿದ್ದ ಅನೇಕ ಹಣ್ಣಿನ ಮರಗಳನ್ನು ಆಶ್ರಮವಾಸಿಗಳೇ ನೋಡಿಕೊಳ್ಳಬೇಕಾಗಿದ್ದಿತು. ಜತೆಗೆ ಅವರು ತೋಟದ ಕೆಲಸವನ್ನೂ ತಕ್ಕ ಮಟ್ಟಿಗೆ ಮಾಡಬೇಕಾಗಿದ್ದಿತು. ಮಿಸ್ಟರ್ ಕಲ್ಲಂಕರಿಗೆ ತೋಟಗಾರಿಕೆಯ ಕೆಲಸ ಪ್ರಿಯವಾಗಿದ್ದಿತು. ಅವರು ಸರಕಾರದ ಒಂದು ಮಾದರಿ ತೋಟದಲ್ಲಿ ಕೆಲಸ ಮಾಡಿದ್ದುದರಿಂದ ಅವರಿಗೆ ಅದರಲ್ಲಿ ಕೊಂಚ ಅನುಭವವೂ ಇದ್ದಿತು. ಅಡಿಗೆ ಕೆಲಸದಲ್ಲಿ ಸೇರದಿದ್ದ ಎಲ್ಲರೂ, ಅವರು ಚಿಕ್ಕವರಾಗಿರಲಿ ವಯಸ್ಸಾದವರಾಗಿರಲಿ, ಸ್ವಲ್ಪ ಹೊತ್ತು ತೋಟದ ಕೆಲಸವನ್ನ ಮಾಡುವುದು ಎಲ್ಲರಿಗೂ ಕಡ್ಡಾಯವಾಗಿದ್ದಿತು. ಇದರಲ್ಲಿ ಮಕ್ಕಳ ಕೆಲಸವೇ ಹೆಚ್ಚಾಗಿದ್ದಿತು. ಗುಂಡಿಗಳನ್ನು ಅಗೆಯುವುದು, ಮರಗಳನ್ನು ಕಡಿದು ಉರುಳಿಸುವುದು, ಹೊರೆ ಹೊರುವುದು, ಇವುಗಳನ್ನೆಲ್ಲ ಅವರೇ ಮಾಡಬೇಕಾಗಿದ್ದಿತು. ಇದರಿಂದ ಅವರಿಗೆ ಬೇಕಾದಷ್ಟು ವ್ಯಾಯಾಮವಾಗುತ್ತಿದ್ದಿತು. ಕೆಲಸ ಮಾಡುವುದರಲ್ಲಿ ಅವರಿಗೆ ಸಂತೋಷವಿದ್ದಿತು. ಆದುದರಿಂದ ಅವರಿಗೆ ಬೇರೆ ಆಟ ಅಥವಾ ವ್ಯಾಯಾಮದ ಅವಶ್ಯಕತೆ ಇರಲಿಲ್ಲ. ಕೆಲವು ವೇಳೆ ಅವರಲ್ಲಿ ಕೆಲವರು ಅಥವಾ ಎಲ್ಲರೂ ಕೆಲಸಕ್ಕೆ ಎತ್ತಿಸಿಕೊಳ್ಳುತ್ತಿದ್ದರು. ಕೆಲವು ವೇಳೆ ನಾನೂ ಅವರ ಚೇಷ್ಟೆಗಳಲ್ಲಿ ಸೇರುತ್ತಿದ್ದೆನು. ಆದರೆ ಸಾಧಾರಣವಾಗಿ ನಾನು ಅವರೊಂದಿಗೆ ಖಂಡಿತವಾಗಿಯೇ ಇರುತ್ತಿದ್ದೆನು. ನನ್ನ ಶಿಸ್ತು ಅವರಿಗೆ ಪ್ರಿಯವಾಗಿರಲಿಲ್ಲವೆಂದು ನಾನು ಹೇಳಲೆನು. ಆದರೆ ಅವರು ಯಾವಾಗಲೂ ಎದುರು ಬಿದ್ದುದು ನನಗೆ ನೆನಪಿಲ್ಲ. ನಾನು ಖಂಡಿತನಾದಾಗ, ಕೆಲಸ ಮಾಡುವಾಗ ಆಟವಾಡುವುದು ಸರಿಯಿಲ್ಲವೆಂದು ಅವರಿಗೆ ಹೇಳಿ ಅವರ ಮನಸ್ಸನ್ನು ಒಪ್ಪಿಸುತ್ತಿದ್ದೆನು. ಹಾಗೆ ಅವರು ಒಪ್ಪಿದುದು ಕ್ಷಣಿಕವಾಗಿರುತ್ತಿದ್ದಿತು. ಮುಂದಿನ ಗಳಿಗೆಯಲ್ಲೇ ಅವರು ಕೆಲಸ ಮಾಡುವುದನ್ನು ಬಿಟ್ಟು ಆಟವಾಡಲು ಓಡಿಬಿಡುತ್ತಿದ್ದರು. ಹೇಗೋ ನಾವು ಹೊಂದಿಕೊಂಡು ಹೋಗುತ್ತಿದ್ದವು. ಅವರು ಆರೋಗ್ಯ ಗುಣಕಾಯವನ್ನು ಬೆಳೆಸಿಕೊಂಡರು. ಆಶ್ರಮದಲ್ಲಿ ರೋಗವೇ ಅಪರೂಪವಾಗಿದ್ದಿತು. ಶುದ್ಧವಾದ ಗಾಳಿ ಮತ್ತು ನೀರು, ಕ್ಲಿಪ್ತ ಕಾಲದ ಊಟ, ಇವು ಬಹುಮಟ್ಟಿಗೆ ಕಾರಣವಾಗಿದ್ದವು. ಔದ್ಯೋಗಿಕ ಶಿಕ್ಷಣದ ವಿಷಯದಲ್ಲಿಯೂ ಒಂದು ಮಾತು. ಪ್ರತಿಯೊಬ್ಬ ಬಾಲಕನಿಗೂ ಯಾವುದಾದರೂ ಉಪಯುಕ್ತವಾದ ಒಂದು ದೈಹಿಕ ಶ್ರಮದ ಕಸುಬನ್ನು ಕಲಿಸಬೇಕೆಂಬುದು ನನ್ನ ಉದ್ದೇಶವಾಗಿದ್ದಿತು. ಈ ಉದ್ದೇಶಕ್ಕಾಗಿ ಮಿಸ್ಟರ್ ಕಲ್ಲಾಕರು ಒಂದು ಈಸಾಯಿಗಳ ಮಠಕ್ಕೆ ಹೋಗಿ ಪಾದರಕ್ಷೆ ಹೊರೆಯುವುದನ್ನು ಕಲಿತುಕೊಂಡು ಹಿಂದಿರುಗಿದರು. ಅವರಿಂದ ನಾನು ಅದನ್ನು ಕಲಿತುಕೊಂಡು ಕಲಿಯಲು ಸಿದ್ಧರಾಗಿದ್ದ ಹುಡುಗರಿಗೆ ತಿಳಿಸಿದೆನು. ಮಿಸ್ಟರ್ ಕಲ್ಲನ್ಬಾಕರಿಗೆ ಮರದ ಕೆಲಸ ಮಾಡುವುದರಲ್ಲಿಯೂ ಸ್ವಲ್ಪ ಅನುಭವವಿದ್ದಿತು. ಆಶ್ರಮದ ಮತ್ತೊಬ್ಬ ಸದಸ್ಯರಿಗೂ ಮರದ ಕೆಲಸ ಸ್ವಲ್ಪ ಗೊತ್ತಿದ್ದಿತು. ಆದುದರಿಂದ ನಾವು ಮರದ ಕೆಲಸದ ಒಂದು ಚಿಕ್ಕ ತರಗತಿಯನ್ನೂ ಪ್ರಾರಂಭಿಸಿದೆವು. ಹೆಚ್ಚು ಕಡಿಮೆ ಎಲ್ಲ ಬಾಲಕರಿಗೂ ಅಡಿಗೆ ಕೆಲಸ ಬರುತ್ತಿದ್ದಿತು. ಇದೆಲ್ಲವೂ ಬಾಲಕರಿಗೆ ಹೊಸದಾಗಿದ್ದಿತು. ಈ ಕಾರ್ಯಗಳನ್ನು ನಾವು ದಿನ ಕಲಿಯಲೇಬೇಕಾಗುವುದೆಂದು ಅವರು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಏಕೆಂದರೆ ದಕ್ಷಿಣ ಆಫ್ರಿಕಾದ ಭಾರತೀಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ ದೊರೆಯುತ್ತಿದ್ದ ಶಿಕ್ಷಣ ಓದುವುದು, ಬರೆಯುವುದು ಮತ್ತು ಸ್ವಲ್ಪ ಮಟ್ಟಿನ ಗಣಿತ ಮಾತ್ರ. ಉಪಾಧ್ಯಾಯರು ತಾವು ಮಾಡದೇ ಇದ್ದ ಯಾವ ಕಾರ್ಯವನ್ನೂ ಹುಡುಗರಿಗೆ ಮಾಡಲು ಹೇಳಕೂಡದೆಂಬ ನಿಯಮವನ್ನ ನಾವು ಟಾಲೈ ಆಶ್ರಮದಲ್ಲಿ ಮಾಡಿದ್ದೆವು. ಆದುದರಿಂದ ಬಾಲಕರು ಕೆಲಸ ಮಾಡುವಾಗಲೆಲ್ಲ ಅವರ ಜತೆಯಲ್ಲಿ ಒಬ್ಬ ಉಪಾಧ್ಯಾಯರು ತಾವೂ ಕೆಲಸ ಮಾಡುತ್ತಾ ಸಹಕರಿಸುತ್ತಿದ್ದರು. ಆದುದರಿಂದ ಬಾಲಕರು ತಾವು ಕಲಿಯುವುದನ್ನೆಲ್ಲ ಸಂತೋಷದಿಂದ ಕಲಿಯುತ್ತಿದ್ದರು.

0: ಈಗ ಜನಪದ ಮಹಿಳೆಯರ ಹಾಡು ಪಾಡು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕಾವೇರಿ ಪ್ರಕಾಶ್.
1: ಜನವಾಣಿ ಬೇರು ಕವಿವಾಣಿ ಹೂವು ಎಂಬ ಮಾತಿನಂತೆ ಜಾನಪದದಷ್ಟು ವಿಶಾಲವೂ ವ್ಯಾಪಕವೂ ಸರ್ವಾತ್ಮಕವೂ ಆದ ಮತ್ತೊಂದು ಪದವಿಲ್ಲವೆಂದು ತೋರುತ್ತದೆ. ಹರಿಯ ಬಸುರಲ್ಲಿ ಬ್ರಹ್ಮಾಂಡವಡಗಿರುವಂತೆ ಜಾನಪದದ ಕುಕ್ಷಿಯಲ್ಲಿ ಜಗತ್ತೆಲ್ಲ ಹುದುಗಿದೆ. ಆಧುನಿಕ ಮಾನವನಲ್ಲಿ ಆದಿ ಮಾನವತನ ಗುಪ್ತಗಾಮಿನಿಯಾಗಿ ಪ್ರವಹಿಸುತ್ತಿರುವಂತೆ, ಬೀಜದಲ್ಲಿ ವೃಕ್ಷ ಅಡಗಿರುವಂತೆ, ಆಧುನಿಕ ಕಲೆ ವಿಜ್ಞಾನ ಹಾಗೂ ತಾಂತ್ರಿಕತೆಯಲ್ಲಿ ಜಾನಪದ ಚೈತನ್ಯ ಸುಪ್ತವಾಗಿದೆ. ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನಮಾನ ನೀಡಲಾಗಿದೆ. ಕಾಯಕದ ಮಹತ್ವವನ್ನು ಕಂಡುಕೊಂಡು ಬದುಕಿನಲ್ಲಿ ಕ್ರಿಯಾಂತರಗೊಳಿಸಿ ದುಡಿಮೆಯೇ ದೈವವೆಂದು ಹಗಲಿರುಳು ಶರೀರವನ್ನು ತೇಯ್ದ ಕರ್ಮಯೋಗಿನಿ ಈ ಹೆಣ್ಣು. ತಾಯಿ ತೊಟ್ಟಿಲು ತೂಗುತ್ತಾ, ಗರತಿ ರಾಗಿ ಬೀಸುತ್ತಾ, ನಾಟಿ ಹಾಕುತ್ತಾ, ಕಳೆ ಕೀಳುತ್ತಾ, ರಾಟಿ ತಿರುಗಿಸುತ್ತಾ, ಬೇಸಿಗೆ ಬೆಳದಿಂಗಳಲ್ಲಿ ಬೀದಿಯ ಪಡಸಾಲೆಗಳ ಮೇಲೆ ನೆರೆದು ಹಬ್ಬ ಹರಿದಿನ ಮದುವೆಗಳಲ್ಲಿ ಹರಟೆ ಹೊಡೆಯುತ್ತಿರುವಾಗ ಜನಪದರ ಕಲ್ಪನಾ ಲಹರಿ ಉಕ್ಕಿ ಅರಿಯುತ್ತದೆ. ಸಂಸಾರದ ಎಲ್ಲಾ ಮುಖಗಳು ಇಲ್ಲಿವೆ. ಅತ್ತೆ ಸೊಸೆ, ತಾಯಿ ಮಗಳು, ಅಣ್ಣ ತಂಗಿ, ಅತ್ತಿಗೆ ನಾದಿನಿ, ಮೈದುನ, ಸವತಿ ಓರಗಿಯರು, ಪತಿ ಪತ್ನಿಯರು, ಬಸುರ ಬಯಕೆ, ವಿಧವೆಯ ಗೋಳು, ಸಾವು ನೋವು, ಬಂಜೆತನ, ಬಾಣಂತಿತನ, ಪ್ರೇಮ, ದ್ವೇಷ, ಮುನಿಸು, ಜಗಳ, ಹೀಗೆ ಹತ್ತು ಹಲವು ಸಂಗತಿಗಳಿವೆ. ಕನ್ನಡ ಜನಪದ ಗೀತ ಸಂಕಲನದ ಮೊಟ್ಟ ಮೊದಲ ಕೃತಿ ಗರತಿಯ ಹಾಡು ಇದಕ್ಕೆ ಸಾಕ್ಷಿಭೂತವಾಗಿದೆ. ಇಲ್ಲಿರುವ 800 ತ್ರಿಪದಿಗಳು ಜನಪದ ತಾಯಂದಿರ ಕಲ್ಪಿತ ಶಕ್ತಿ, ಬದುಕಿನ ವಿವಿಧ ಬಗೆಯ ಅನುಭವಕ್ಕೆ ಹಿಡಿದ ಕೈಗನ್ನಡಿಗಳಾಗಿವೆ. ರಂಗವಲ್ಲಿಯ ಚಿತ್ತಾರ ಬಿಡಿಸುವ ಜಾನಪದ ಹೆಣ್ಣಿನ ಬದುಕಿನ ಆರಂಭವು ಭಾರತದ ಸಂಸ್ಕೃತಿಯ ಸಂಸ್ಕಾರದ ಪ್ರತಿರೂಪದಂತಿದೆ. ಈ ಸಂದರ್ಭದ ಒಂದು ತುಣುಕು.

ಅಳ ಕೃಷ್ಣನ ಮ್ಯಾಲ ಪದಗೋಳ ಹಾಸುಗಲ್ಲಿನ ಮ್ಯಾಲ ಹಾಯ್ದು ಹೋದವನ್ಯಾರ ಹಸುಗಲ್ಲಿ

ಏನು ಎಂದು ಹಾಡುತ್ತಾ ಭೂಮಿ ತಾಯಿಗೆ ಕೃತಜ್ಞತೆಯನ್ನ ಅರ್ಪಿಸುತ್ತಾಳೆ ಜನಪದದ ಹೆಣ್ಣು. ಹಾಗೆಯೇ ಕೆಲವೊಮ್ಮೆ ಜನಪದರ ಹಾಡು ಪುರಾಣ ಇತಿಹಾಸಗಳತ್ತ ಕರೆದೊಯ್ಯುತ್ತದೆ. ಈ ಸಂದರ್ಭದ ತುಣುಕು ಕುಟ್ಟು ಬೀಸುವ ಹಾಡು ಯಾವಾಕಿ ಕಲಿಸ್ಯಾಳ ಕೃಷ್ಣನ ತಂಗಿ ಸುಭದ್ರಿ ಕೃಷ್ಣನ ತಂಗಿ ಸುಭದ್ರಿ ಕಲಿ

0: ಬಲ ಭೀಮ ಹಾಯ್ದು ಹೋಗ್ಯಾನ ಜಳಕಾಕ. ಜನಪದರ ಕಾವ್ಯಶಕ್ತಿ, ಕುಶಲತೆ ಹಾಗೂ ಹಾಸುಗಲ್ಲಿನಲ್ಲೇ ಮೂಡಿದ ಅವನ ಪಾದಗಳ ಮೂಲಕ ದೈತ್ಯ ಕಟ್ಟಿಕೊಟ್ಟಿರುವುದು ಜನಪದರ ಕಾವ್ಯಾತ್ಮದ ಪ್ರತಿಭೆಯಾಗಿದೆ. ಜಾನಪದ ಮಹಿಳೆಯರ ಹಂಬಲ ಹೋಲಿಕೆಗಳು ಕೆಲವೊಮ್ಮೆ ಆರಾಧಿಸುವ ಇಷ್ಟದೇವರನ್ನ ಜೊತೆ ಸೇರಿಸಿ ಕಲ್ಪಿಸುವಂಥದ್ದು ಈ ಸಂದರ್ಭದ ತುಣುಕು. ಮಗಳು ಎಂಥ ಚೆಲ್ವಿ ನಕ್ಕಾರೆ ತುಡಿಗಂಪು, ಅಳಿಯ ಎಂಥವರು ನನಗೇಳ, ಅಳಿಯ ಎಂಥವರು ನನಗೇಳ, ಹಂಪಿಯ ವಿರೂಪಾಕ್ಷಗಿಂತ ಚೆಲುವರು, ವಿರೂಪಾಕ್ಷಗಿಂತ ಚೆಲುವರು. ಅತ್ತೆ ಮಾವರ ಪಾದ ಮತ್ತೆ ಗುರುವಿನ ಪಾದ, ಸ್ವಾಮಿ ಚೆಲುವೈರ ಸಿರಿಪಾದ, ಸ್ವಾಮಿ ಚೆಲುವೈರ ಸಿರಿಪಾದ, ನೆನೆದರೆ ಬಂದೋಟು ಪಾಪ ಪರಿಹಾರ.
1: ಹಿಂದಿನ ಕಾಲದ ಕುಟುಂಬದ ಚಿತ್ರಣ ಬಹಳ ಸೊಗಸಾಗಿ ಇಲ್ಲಿ ಮೂಡಿಬಂದಿದೆ. ಮನೆ ಸೊಸೆಯಾದವಳಿಗೆ ದೇವರಿಗಿಂತ ಗುರು ಹೆಚ್ಚು, ಗುರುವಿಗಿಂತ ಅತ್ತೆ ಮಾವರು ಹೆಚ್ಚು ಎಂಬ ಭಾವನೆ ಇಲ್ಲಿದೆ. ಅತ್ತೆ ಮಾವಂದಿರ ಸೇವೆ ಮಾಡುವ ಸೊಸೆಯ ಜವಾಬ್ದಾರಿ ಇಲ್ಲಿ ಮುಖ್ಯವಾಗಿದೆ. ಅದೇ ರೀತಿ ನೈತಿಕತೆ ಸಾರ ಸಂದರ್ಭದ ತ್ರಿಪದಿಯ ತುಣುಕು, ಸಿರಿ ಬಂದ ಕಾಲಕ್ಕೆ ತಲೆವಾಗಿ ನಡೆಯಮ್ಮ, ಮನೆಗೆ ಬಂದ

ಉಣಬಡಿಸು. ಇಲ್ಲಿ ಸಿರಿವಂತಿಕೆಯಿಂದ ಹೆಣ್ಣು ಮಕ್ಕಳು ಪಡೆದೆ ಅತಿಥಿಗಳನ್ನು ವಿನಯದಿಂದ ಸತ್ಕರಿಸಿ ಮಕ್ಕಳಿಗೆ ಆಸನವಿಯಬೇಕು ಎಂದು ನೀತಿಶಾಸ್ತ್ರದ ಕಾಣಿಕೆಯನ್ನು ನೀಡಲಾಗಿದೆ. ಜನಪದರ ಪ್ರೇಮ ವರ್ಣನೆಯಲ್ಲಿ ಶಿಷ್ಟಕಾಲದಲ್ಲಿ ಕಾಣದಂತಹ ನೂತನ ಪ್ರಯೋಗಗಳಿವೆ. ಭಾವನಾದಿನಿಯರ ಪ್ರಣಯದ ಕತೆ ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಭಾವನ ಸಂಪರ್ಕದಿಂದ ರಂಗು ಬಂದಿರುವ ಸಂತಸ ತುಂಬಿದ ನಾದಿನಿಯ ಮುಖವನ್ನು ಇತರ ಹೆಂಗಸರಿಂದ ಬಚ್ಚಿಡಲು ಸಾಧ್ಯವಿಲ್ಲ. ಅಕ್ಕ ತನ್ನ ಸಂಶಯವನ್ನು ವ್ಯಕ್ತಪಡಿಸಿದಾಗ ತಂಗಿ ಕೊಡುವ ಉತ್ತರ ನಿಜಗೆಂಪು ಎಂದು ಗಜಗೋಪುರಗೊಡದಿರೆ, ವಿಜಯನದ ಅರಿಸಿನವ ಮಿಂದಿದ್ದೀನಿ ನಿಜವಾಗಿ ಕಾಣೆ ಹಿರಿಯಕ್ಕ. ಜಾನಪದ ಹಳ್ಳಿಯ ತರುಣನ ಕಣ್ಣಿಗೆ ಕಾಣುವ ಹೆಣ್ಣಿನ ವರ್ಣನೆ ನಿಷ್ಕಲ್ಮಶವಾದದ್ದು ಹಾಗೂ ಮುಗ್ಧವಾದದ್ದು. ಮುಚ್ಚು ಮರೆಯಿಲ್ಲದೆ ನೇರವಾಗಿ ಶಬ್ದವನ್ನ ಹೊರಗೆಡಹುವ ಸ್ವಭಾವೋಕ್ತಿ ಈ ಸಂದರ್ಭದ ತುಣುಕು. ಈ ಟೀಟಿ ಮೊಲೆಯವಳೆ, ಚೀಟಿ ಕುಪ್ಪಸದವಳೆ, ಬ್ಯಾಟಿ ಹೋಗ್ತೀನಿ ಬೀಡ, ಬ್ಯಾಟಿ ಹೋಗ್ತೀನಿ ಕೈಬೀಡ ಮಲ್ಲಾಡ, ಜೇನ ತರ್ತೀನಿ ಸವಿನೋಡೆ. ಹಳ್ಳಿಯ ತರುಣ ವಿದ್ಯೆ ಇಲ್ಲದಿದ್ದರೂ ಜಾಣನಾಗಿದ್ದಾನೆ. ಸಂಸಾರದ ಸಂಹಿತೆಯನ್ನು ಬಲ್ಲವನು. ಬಡತನವಿದ್ದರೂ ಪ್ರೇಮಕ್ಕೆ ಬಡತನವಿಲ್ಲ, ಮಡದಿಗೆ ಹೆಚ್ಚಿನ ಸ್ಥಾನಮಾನ. ಜಾನಪದ ಹೆಣ್ಣು ಅತ್ತೆನಾದಿನಿಯ ಕಾಟದ ನಡುವೆಯೂ ಗಂಡನ ಹೃದಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾಳೆ. ಹೆಂಡತಿ ತವರು ಮನೆಗೆ ಹೋದ ಸಂದರ್ಭದಲ್ಲಿ ಮನೆ ಬಿಕೋ ಎನ್ನುತ್ತಿದೆ. ಆ ಸಮಯದ ಕಾತರತೆ, ನಿರಾಶೆ, ಪ್ರೇಮ ಉದ್ವೇಗವನ್ನು ಹೊರಹಾಕುವ ಗಂಡನ ಸ್ವಾಭಾವಿಕತೆಯನ್ನು ಸಾರುವಂತಹದ್ದು.

ಹೀಗೆ ಹೀಗೆ ಮಡದಿಯ ಬಗೆಗಿನ ಪ್ರೀತಿಯನ್ನ ಹೊರಹಾಕುತ್ತಾನೆ. ಜಾನಪದ ಹೆಣ್ಣಿಗೆ ತವರು ಸ್ಥಿರವಲ್ಲ, ಗಂಜಿ ಕುಡಿದರೂ ಗಂಡನ ಮನೆಲೇಸು ಎನ್ನುತ್ತಾಳೆ. ಅತ್ತೆ ನಾದಿನಿಯರ ಎಷ್ಟೇ ಕಿರುಕುಳವಿದ್ದರೂ ಗಂಡನ ಪ್ರೇಮದ ಶ್ರೀಮಂತಿಕೆಯಿಂದ ಅವೆಲ್ಲವನ್ನ ಸಹಿಸಿಕೊಳ್ಳುತ್ತಾಳೆ ಈ ಹೆಣ್ಣು. ಈ ಸಂದರ್ಭದ ತುಣುಕು ಹಚ್ಚಡದ ಪದರಾಗ ಅಚ್ಚಮಲ್ಲಿಗೆ ಹೂವ ಬಿಚ್ಚೀನನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಾಂಗ ಬರಲಿ ಹಡೆದವ್ವ. ಭಾವಶ್ರೀಮಂತಿಕೆ ಇರುವ ಜನಪದ ಸಾಹಿತ್ಯದಲ್ಲಿ ಹೆಣ್ಣು ತ್ಯಾಗದ ಸಾಕಾರ ಮೂರ್ತಿ. ಅವಳ ಕಲ್ಪನೆ ಮಹತ್ವಪೂರ್ಣವಾದದ್ದು. ಗಂಡನ ಮೇಲೆ ಪ್ರೀತಿ ಅಪಾರವಾಗಿದ್ದರೂ ತನ್ನ ಮುದ್ದಾದ ಮಗುವಿನಲ್ಲಿ ಗಂಡನ ಪ್ರತಿಬಿಂಬವನ್ನ ಕಾಣುತ್ತಾಳೆ ಆ ಸಂದರ್ಭ ತುಣುಕು. ತೋಳುದ್ದ ತಲೆದಿಂಬು ಮಾರುದ್ದ ಹಾಸಿಗೆ ಮಾಣಿಕ್ಯದಂತ ಮಗ ಮುಂದೆ ಮಲಗಿರಲು ಮಾರಾಯರ ಗೊಡವಿ ನನಗೆ. ಜನಪದ ಹೆಣ್ಣು ಮಕ್ಕಳು ಹಡೆಯುವುದರಲ್ಲಿ ಸಾರ್ಥಕತೆ ಕಾಣುತ್ತಾಳೆ. ಬಂಜೆಯಾದರೆ ಅಪವಾದಕ್ಕೆ ಗುರಿಯಾಗಿ ಕಾಲಕಸವಾಗುತ್ತಾಳೆ. ಬಾಳು ಕಣ್ಣೀರಿನ ಮಡುವಾಗುತ್ತದೆ. ಸವತಿ ಮನೆಯನ್ನು ಆಕ್ರಮಿಸಿ ಅವಳಿಗೆ ಮಕ್ಕಳಾದರೆ ಜೀತಗಾತಿಯ ಜೀವನಕ್ಕಿಂತಲೂ ಇವಳ ಬಾಳು ಕಡೆಯಾಗುತ್ತದೆಂಬ ಸಂದರ್ಭದ ಭಾವನೆ ಬಾಲ

ಹಾಡಿದಂಗ ಬಾಳೆಲ್ಲಯ್ಯ ಹಾಸುಂಡು ಬೀಸಿ ಒಗೆದಂಗ. ಈ ರೀತಿಯವಳು ಮರುಗುತ್ತಾಳೆ. ಜಾನಪದ ಸ್ತ್ರೀಯರು ಲಾಲಿಪದ ದೂರಿಪದ ಒಗಟು ಪ್ರಾಸನ್ನು ಬಹಳ ಸೊಗಸಾಗಿ ಕಟ್ಟಿದ್ದಾರೆ. ಏ ಕೇಳುವೆ ಎಲೆರಂಗ, ಬೇಕಾದ್ದು ನಿನಗಿದೆ, ಜೋ ಜೋ ಜೋ ಜೋ ಎಂದು ತೊಟ್ಟಿಲು ತೂಗಿ ಹಾಡುತ್ತಾಳೆ. ಹಾಗೆ ಸಂತೋಷಕ್ಕಾಗಿ ದೂರಿ ಪದವನ್ನು ಹಾಡಾಳೆ. ದೂರಿ ದೂರಿ ದುಗ್ಗಾಲಮ್ಮ, ದೂರಿ ದೂರಿ ದೂರೆಯಾಡೆ, ದೂರಿ ದೂರಿ ದೂರು ತಂದ, ದುಡ್ಡನ್ ಬಿದ್ದ ದೂರಿ ದೂರಿ, ದುಡ್ಡನೆದ್ದ ದೂರಿ ದೂರಿ, ಆತುಕೊಳ್ಳೆ ದೂರಿ ದೂರಿ, ಭೂಮಿ ತಾಯಿ ದೂರಿ ದೂರಿ ಎಂದು ರಗಳೆಯ ಧಾಟಿಯಲ್ಲಿ ಈ ಸಾಲುಗಳು ಮುಂದುವರಿಯುತ್ತವೆ. ಜನಪದ ಸ್ತ್ರೀಯರಲ್ಲಿ ಗೆಳತಿಯರ ಮತ್ತು ಬೀಗ ಬೀಗತಿಯರ ಸಂವಾದದ ಹಾಸ್ಯದಲ್ಲಿ ಸರಸರಿಕತೆಯ ಸಲ್ಲಾಪಗಳಿಗೇನೂ ಕಮ್ಮಿ ಇಲ್ಲ. ಈ ಸಂದರ್ಭದ ತುಣುಕು: ಹೀರೆಕಾಯಿಯಂತ ಮೂಗು, ಸ್ವಾರೆಕಾಯಿಯಂತ ತುಟಿ, ಈ ಕಪ್ಪು ಕರಿಯಗಂಡ ನೀನು ಒಪ್ಪಿದೇನಮ್ಮ, ಚೋರ ತುಟಿ ಬೀರೆ ಹಲ್ಲು ನಾರಬಾಯಿ ಈ ಅಂದ, ಕಪ್ಪು ಕರಿಗಂಡನ ನೀನ ಒಪ್ಪಿದೇನಮ್ಮ. ಜನಪದ ಸ್ತ್ರೀಯರ ಕೆಲವು ಮಾತುಗಳಲ್ಲಿ ಕರುಣರಸವೇ ಉಕ್ಕುತ್ತದೆ. ಭೌತಿಕ ಸಂಪತ್ತಿಲ್ಲದಿದ್ದರೂ ತವರು ಮನೆಯ ಪ್ರೇಮ ಅಪಾರವಾದದ್ದು. ತವರು ಮನೆಯ ಪ್ರತಿಯೊಂದು ವಸ್ತುಗಳಿಗೂ ಬೆಲೆ ಇದೆ. ಅವಳು ಹೊಸ್ತಿಲ ಮೇಲೆ ಕುಳಿತು ಬೀದಿಯ ಕಡೆಗೆ ನೋಡುತ್ತಾ ಕುಳಿತಿರುವ ಅದೆಷ್ಟೋ ನೆನಪುಗಳು. ನಡುಮನೆಯಲ್ಲಿ ಹೊರಳಾಡಿದ್ದ, ಮಲಗಿದ್ದ, ಉಂಡಿದ್ದ, ಅತ್ತಿದ್ದ, ನಕ್ಕಿದ್ದ ಎಲ್ಲಾ ನೆನಪುಗಳು ಹೊನಲಾಗಿ ಹರಿಯುವ ಸಾಂದರ್ಭಿಕ ಭಾವನೆ

0: ತಾಯಿದ ತವರಿಗೆ ನಾವು ಬರಬಾರ್ದು, ತವರಿಗೆ ನಾವು ಬರಬಾರ್ದು. ಈ ರೀತಿ ಜನಪದ ಸಾಹಿತ್ಯದಲ್ಲಿ ಮಾನವ ಜೀವನದ ಸಕಲ ಮುಖಗಳು ಪ್ರತಿಫಲಿಸಿವೆ. ಆದ್ದರಿಂದ ಈ ಸಾಹಿತ್ಯವನ್ನ ಪೂರ್ವಕಾಲದ ಜ್ಞಾನ ವಿಜ್ಞಾನದ ವಿಶ್ವಕೋಶವೆನ್ನಬಹುದು. ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯರ ವೇದ ಭಗವದ್ಗೀತೆಗಳಿದ್ದಂತೆ. ಇಂತಹ ವೈಶಿಷ್ಟ್ಯಪೂರ್ಣ, ವೈವಿಧ್ಯಮಯ ಹಾಗೂ ವೈಭವಪೂರ್ಣವಾದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವುದರಿಂದ ಅಂಶೀಯ ಸತ್ಯದ ಮಹತ್ವಗಳು ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಹಲವು ಸಂಶೋಧನಾ ಕಾರ್ಯಗಳು ಆಗಬೇಕಾಗಿದೆ. ಕನ್ನಡ ಜಾನಪದ ವಿಶ್ವವಿದ್ಯಾನಿಲಯ, ಜಾನಪದ ಅಕಾಡೆಮಿ ಹಾಗೂ ಜಾನಪದ ಪರಿಷತ್ತುಗಳು ಇನ್ನೂ ಉತ್ತಮವಾದ ಕೆಲಸವನ್ನು ನಿರ್ವಹಿಸಬೇಕಾಗಿದೆ.
1: ಇದುವರೆಗೆ ಜನಪದ ಮಹಿಳೆಯರ ಹಾಡುಪಾಡು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕಾವೇರಿ ಪ್ರಕಾಶ್. ಈಗ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೂವೇ ಮಾತಾಡುತ್ತವೆ.

ಭಕ್ತಿಗೀತೆ ಭಾವತಿ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಸ್ ಜಾನಕಿ ಅವರು ಹಾಡಿದ ಒಂದು ಗೀತೆ, ಕಂಗಳ ತೆರೆಯೇ ಮಂಗಳೇ ತಾಯೇ, ರಚನೆ ಜಯಶ್ರೀ ಅರವಿಂದ್.

ಜಯಶ್ರೀ ಅರವಿಂದ ರಚಿತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಸ್ವರದಲ್ಲಿ ಆರ್ಎನ್ ಜಯಗೋಪಾಲ್ ರಚಿತ ಗೀತೆಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಹಾಡಿದ ಒಂದು ಗೀತೆ, ಹೇಳೇ ಸಖಿ ಹೇಳಿ, ರಚನೆ HS ವೆಂಕಟೇಶಮೂರ್ತಿ.

ಎಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನು ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೇಳಿದರೆ, ಇನ್ನು ಸಂಗೀತ ಕುಲಕರ್ಣಿ ಹಾಡಿದ ಒಂದು ಗೀತೆ, ಓ ಬೆಳಕೆ ಬಾಳಿನ ಹುಂಬೆಳಕೆ, ಗೀತ ರಚನೆ ಎಚ್ ಎಸ್ ವೆಂಕಟೇಶ ಮೂರ್ತಿ.

ಎಚ್ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಸಂಗೀತ ಕುಲಕರ್ಣಿ ಅವರ ಸ್ವರದಲ್ಲಿ ಕೇಳಿದರೆ ಇನ್ನು ಕೆಲವು ಜನಪದ ಗೀತೆಗಳು. ರವಿ ಹಾಗೂ ಸುಲೋಚನಾ ಅವರ ಸ್ವರಗಳಲ್ಲಿ ಒಂದು ಗೀತೆ, ನೀರಿಗೆ ಹೋಗೋ ಹೆಣ್ಣೆ.

0: ರವಿ ಹಾಗೂ ಸುಲೋಚನಾ ಅವರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಈಗ
1: ಆಕಾಶವಾಣಿ ಕಾರ್ಯಕ್ರಮ ಬನ್ನಿ ಸ್ಮರಿಸೋಣ. ಭಾರತ ಸ್ವತಂತ್ರವಾಗಲು ಬ್ರಿಟಿಷರ ವಿರುದ್ಧ ಹೋರಾಡಿದವರು ಅಸಂಖ್ಯ ದೇಶಭಕ್ತರು, ಮಹಿಳೆಯರು, ಪುರುಷರು, ತರುಣರು, ಬಾಲಕರು, ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ, ಜಾತಿ ಮತ ಧರ್ಮಗಳ ಗಣನೆ ಇಲ್ಲದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಸಾವಿರ ಸಾವಿರಾರು ಮಂದಿ. ಅವರ ಹೋರಾಟದ ಫಲ ನಮ್ಮ ಈಗಿನ ಸ್ವಾತಂತ್ರ್ಯ.
2: ಚಂದ್ರಶೇಖರ ಆಜಾದ್. ಸಂದರ್ಭ: ಬ್ರಿಟಿಷ್ ಆಡಳಿತದ ದಿನಗಳು. ಶಾಂತವಾಗಿ ಸಾಗಿದ ಸ್ವಾತಂತ್ರ್ಯ ಚಳುವಳಿಗಾರರ ಮೆರವಣಿಗೆಯ ಮೇಲೆ ಪೊಲೀಸರ ನಿರ್ದಯಿ ಲಾಠಿ ಪ್ರಹಾರ. ಇದನ್ನು ಗಮನಿಸುತ್ತಿದ್ದ 14 ವರ್ಷ ವಯಸ್ಸಿನ ಬಾಲಕ ಚಂದ್ರಶೇಖರ ತಿವಾರಿ ಗುದ್ದು ಹೋದ. ಕೈಗೆಕ್ಕ ಕಲ್ಲು ಎತ್ತಿ ಗುರಿ ಇಟ್ಟು ಪೊಲೀಸ್ ಅಧಿಕಾರಿಯತ್ತ ಎಸೆದ. ಕಲ್ಲು ಅಧಿಕಾರಿಯ ತಲೆಗೆ ಬಡಿದು ರಕ್ತ ಚಿಮ್ಮಿತು. ಬಾಲಕ ಚಂದ್ರಶೇಖರ್ ಪೊಲೀಸರಿಗೆ ಸಿಕ್ಕಿಬಿದ್ದ. ನ್ಯಾಯಾಧೀಶರ ಮುಂದೆ ಕರೆದೊಯ್ದರು. ನ್ಯಾಯಾಧೀಶರು ಪ್ರಶ್ನಿಸಿದರು, ಏನು ನಿನ್ನ ಹೆಸರು? ಆಜಾದ್. ಪುಟ್ಟ ಬಾಲಕನ ಬಾಯಿಂದ ದಿಟ್ಟ ಉತ್ತರ. ಆಜಾದಿ ಎಂದರೆ ಸ್ವಾತಂತ್ರ್ಯ ಎಂದು ಅರ್ಥ. ಹೀಗೆ 14 ವಯಸ್ಸಿಗೆ ಆರಂಭವಾಯಿತು ಚಂದ್ರಶೇಖರ ಆಜಾದ ಸ್ವಾತಂತ್ರ್ಯ ಹೋರಾಟ. ಮುಂದೆ ಕ್ರಾಂತಿಕಾರಿಗಳಿಂದ ಆಕರ್ಷಿತನಾದ. ಕ್ರಾಂತಿಕಾರಿ ರಾಮಪ್ರಸಾದ್ ಬಿಸ್ಮಿಲ್ಲಾ ಅವರ ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿಯನ್ನು ಸೇರಿದ. ಬ್ರಿಟಿಷರಿಗೆ ತಲೆನೋವಾದ. ಬ್ರಿಟಿಷರ ವಿರುದ್ಧದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ. ಪೊಲೀಸರು ಹತ್ತಿದರು. ಕೊನೆಗೆ ಅಂದರೆ ಅವನ ತಾರುಣ್ಯದ ಆರಂಭದ ದಿನಗಳಲ್ಲೇ ಪೊಲೀಸರ ಗುಂಡಿಗೆ ಬಲಿಯಾದ ಚಂದ್ರಶೇಖರ ಆಜಾದ್.

ಅರುಣಾ ಅಸಫ್ ಅಲಿ ಇಸವಿ 1942, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಮಯ. 1942 ಆಗಸ್ಟ್ ತಿಂಗಳು. ಗಾಂಧೀಜಿಯವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಸಂದೇಶ ನೀಡಿದ್ದರು. ಸಭೆ ನಡೆಯುವ ಮೈದಾನದ ಸುತ್ತ ಬಿಗಿಯಾದ ಪೊಲೀಸ್ ಪಹರೆ. ಯಾರೂ ಮೈದಾನವನ್ನು ಪ್ರವೇಶಿಸುವಂತಿಲ್ಲ. ಆದರೂ ಒಂದು ದಿನ ಬೆಳಗ್ಗೆ ಆ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು. ಪೊಲೀಸರ ಕಣ್ತಪ್ಪಿಸಿ ಧ್ವಜಾರೋಹಣ ಮಾಡಿದವರು ಅರುಣಾ ಅಸಫ್ ಅಲಿ. ಜಯಪ್ರಕಾಶ ನಾರಾಯಣ, ಅರುಣಾ ಅಸಫ್ ಅಲಿ ಮುಂತಾದವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದವರಿಗೆ ಧೈರ್ಯ ಹೇಳುತ್ತಿದ್ದರು, ಮಾರ್ಗದರ್ಶನ ಮಾಡುತ್ತಿದ್ದರು. ಅನಾರೋಗ್ಯದಿಂದ ಕೃಶವಾಗಿದ್ದರೂ ಬಿಡದೆ ಹೋರಾಡಿದರು. 1996 ಜೀವಿಸಿದ ಅರುಣಾ ಅಸಫ್ ಅಲಿ ಸಾಮಾಜಿಕ ಕಾರ್ಯಕ್ಕೆ ತಮ್ಮನ್ನು ಮುಡುಪಾಗಿಟ್ಟರು.

ಎನ್ಎಸ್ ಹರ್ಡೀಕರ್ ಧಾರವಾಡದಲ್ಲಿ ಹುಟ್ಟಿದವರು. ಮುಂದೆ ಶಿಕ್ಷಣಕ್ಕಾಗಿ ಪೂನಾಕ್ಕೆ ಹೋದಾಗ ಬಾಲಗಂಗಾಧರ ತಿಲಕರ ಪ್ರಭಾವಕ್ಕೆ ಒಳಾದವರು. ಹುಬ್ಬಳ್ಳಿಯಲ್ಲಿ ಆರ್ಯ ಬಾಲ ಸಭಾ ಸಂಸ್ಥೆಯನ್ನು ಪ್ರಾರಂಭಿಸಿ ತಿಲಕರ ವಿಚಾರಗಳಿಗೆ ಪ್ರಚಾರ ನೀಡಿದರು. ತಿಲಕರ ಕೇಸರಿ ಪತ್ರಿಕೆಯ ಕನ್ನಡ ಆವೃತ್ತಿಯನ್ನು ಪ್ರಕಟಿಸಿದವರು. 1923 ಹಿಂದೂಸ್ಥಾನಿ ಸೇವಾದಳವನ್ನು ಸ್ಥಾಪಿಸಿದರು. ಘಟಪ್ರಭಾದಲ್ಲಿ ಆರೋಗ್ಯಧಾಮ ಸ್ಥಾಪಿಸಿದರು. ಸೇವಾದಳ ಮತ್ತು ಆರೋಗ್ಯಧಾಮ ಇವರ ಹೆಗ್ಗುರುತುಗಳು.

ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಪ್ರೀತಿ ಗೌರವ ಆದರಗಳಿಂದ ಕರೆಯಲ್ಪಡುವ ಮೋಹನದಾಸ ಕರಮಚಂದ ಗಾಂಧಿಯವರು ಮಹಾನ್ ರಾಜಕೀಯ ನಾಯಕರು, ಭಾರತದ ಸ್ವಾತಂತ್ರ್ಯ ಶಿಲ್ಪಿ, ಸಮಾಜ ಸುಧಾರಕರು, ಮಹಿಳೆಯರ ಸ್ಥಿತಿಯನ್ನು ಉತ್ತಮಪಡಿಸಲು ಶ್ರಮಿಸಿದವರು, ಜಾತಿ ಮತ

ಉಧಮ್ ಸಿಂಗ್ 1919 ಏಪ್ರಿಲ್ 13 ಅಮೃತಸರದ ಜಾಲಿಯನ್ ವಾಲಾ ಬಾಗಿನಲ್ಲಿ ಒಂದು ಸಭೆ. ಸಭೆ ನಡೆಯುತ್ತಿದ್ದಾಗ ಹೊರಕ್ಕೆ ಹೋಗಲು ಇದ್ದ ಒಂದೇ ಬಾಗಿಲು ಅದನ್ನು ಮುಚ್ಚಿ ಗುಂಡಿನ ಮಳೆಗರಿಯುವಂತೆ ಬ್ರಿಟಿಷ್ ಅಧಿಕಾರಿ ಮೈಕೇಲ್ ವಡ್ವಯ್ ಆಜ್ಞೆ ಮಾಡಿದ. 379 ಜನರು ಜೀವತೆತ್ತರು, ಸಾವಿರಾರು ಮಂದಿಗೆ ಗಾಯವಾಯಿತು. ಗಂಡನ ಶವವನ್ನು ತೆಗೆದುಕೊಂಡು ಹೋಗಲು ಮಹಿಳೆಯೊಬ್ಬಳಿಗೆ ಸಹಾಯ ಮಾಡಿದ್ದಕ್ಕಾಗಿ ಅಲ್ಲೇ ಇದ್ದ ಉಧಮ್ ಸಿಂಗ್ನ ಬಲ ಕೈಗೆ ಗುಂಡು ಹಾರಿಸಲಾಯಿತು. ಬ್ರಿಟಿಷರ ಪೈಶಾಚಿಕ ಕೃತ್ಯಕ್ಕೆ ಪ್ರತೀಕಾರ ಮಾಡುವುದಾಗಿ ನಿರ್ಧರಿಸಿದ ಉಧಮ್ ಸಿಂಗ್ ಕ್ರಾಂತಿಕಾರಿಯಾದ. ಮೈಕೇಲ್ ವಡ್ವಯರ್ನನ್ನು ಲಂಡನ್ನಿನ ಸಭೆಯೊಂದರಲ್ಲಿ ಗುಂಡಿಟ್ಟು ಕೊಂದ. 1940 ಜುಲೈ 31 ಉಧಮ್ ಸಿಂಗ್ನನ್ನು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು.